ಚರರಾಜ ತಮೋ ಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ.

ಲೋಕ ಸರ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯಧ್ವಜ ಸುಧಾ ಕಲಶಾತ ಭದ್ರ ವಜ್ರಾಂಬುಶಾಂಬುರುಘ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯತಃ ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹ

ಶತೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾದೃಗಂಚಲೇನ ಸೌಮ್ಯೋಪಯಂತ ಮುನಿ ನಾಮ ದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ಧ ದೃಗಂಚ

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಜೂನ್ ತಿಂಗಳ 11 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವೃತ್ತಿ ಸಂತೃಪ್ತಿ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮಹಾಭಾರತ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಎಲ್ಲ ಕಾರ್ಯಕ್ರಮ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಹಿಂದೆ ನಮ್ಮ ಹಿರಿಯರು ಹೇಗೆ ಬದುಕಿದ್ರು ಅಂತ. ಒಂದು ಮೌಲ್ಯವಂತ ಸಮಾಜ ಅಂತ ಹೇಳ್ತೀವಿ. ಯಾವ ರೀತಿ ಮೌಲ್ಯಗಳನ್ನು ಬದುಕಿದ್ರು ನಮ್ಮ ಹಿರಿಯರು ಅನ್ನೋದನ್ನ ನಾವು ನೆನೆಸ್ಕೊಂಡಾದ್ರೂ ನೆನೆಸ್ಕೋಬೇಕು. ಈ ಕಾಲಕ್ಕೆ ಆ ಆದರ್ಶಗಳನ್ನು ಪಾಲಿಸೋಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಂಥ ಆದರ್ಶ ನಮ್ಮಲ್ಲಿ ಇತ್ತು ಅಂತ ಅಭಿಮಾನ ಪಟ್ಕೊಳ್ಳೋ ಕಾಲಾದರೂ ನಮಗಿರಲಿ ಅಂತ. ರಾಳ್ಳಪಳ್ಳಿ ಅನಂತಕೃಷ್ಣ ಶರ್ಮರು ಒಂದು ಬಹುದೊಡ್ಡ ವ್ಯಕ್ತಿ, ಸಾತ್ವಿಕತೆಯ ಕಲಾರಸಿಕತೆಯ ಪ್ರತೀಕವಾಗಿದ್ದಂಥವ್ರು. ಅವ್ರ ಬರಹಗಳು ತುಂಬ ಚೆನ್ನಾಗಿರುವಂಥದ್ದು. ಶ್ರೇಷ್ಠ ಸಂಗೀತ ಅಭಿರುಚಿ ಅವ್ರದ್ದು. ಕನ್ನಡ, ತೆಲುಗು, ಸಂಸ್ಕೃತ, ಪ್ರಾಕೃತ, ಇಂಗ್ಲೀಷು, ಎಂಥ ತಲಸ್ಪರ್ಶಿಯಾದಂಥ ಅಧ್ಯಯನ ಧ್ಯಾನ ಇತ್ತು ಅವರಿಗೆ. ಅವರು ಒಂದು ಘಟನೆ ಬರೀತಾರೆ, ಇದಾದ ಘಟನೆ ಇದು. ಈ ಅನಂತಕೃಷ್ಣ ಶರ್ಮರ ದೂರದ ಸಂಬಂಧಿಯೊಬ್ಬರು ತೀರ್ಥಯಾತ್ರೆಗೆ ಹೋದರಂತೆ. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗೋದು ಸುಲಭ ಆಗಿರಲಿಲ್ಲ. ಕಾಶಿ, ಗಯಾ, ಬದರಿ, ಕೇದಾರ ಎಲ್ಲ ಹೋಗಬೇಕು ಅಂತ ಹೊರಟಿದ್ದಾರೆ. ಒಂದಿಷ್ಟು ದುಡ್ಡು ಕಟ್ಕೊಂಡು ಹೋಗಿದ್ದಾರೆ. ಅವಾಗ ಹೋದರೆ ಮೂರು ವರ್ಷ, ನಾಲ್ಕು ವರ್ಷ ಹೋಗಬೇಕು. ಅವರು ವಾಪಸ್ ಬಂದರೆ ಬಂದರು, ಇದ್ರ ಬರೆದಿದ್ರೆ ಏನು ಹೇಳಿಲ್ಲ, ಹೇಳೇ ಹೋಗ್ತಾರೆ ಬರೋದಿಲ್ಲ ಅಂತ. ಒಂದ್ಸಲ ಅವರು ಕಾಶಿ ಗಯಾ ಎಲ್ಲ ಮುಗಿಸ್ಕೊಂಡು ಬಂದರು, ಇನ್ನು ಮುಂದೆ ಬದರಿಗೆ ಹೋಗಬೇಕು ಅಂತ ವಿಚಾರ ಮಾಡುವಾಗ ನೋಡ್ತಾರೆ ತಾವೇನು ಖರ್ಚು ಲೆಕ್ಕ ಹಾಕಿದ್ರೋ ಅದಕ್ಕಿಂತ ಹೆಚ್ಚಿಗೆ ಖರ್ಚಾಗಿ ದುಡ್ಡೆಲ್ಲ ಮುಗಿದೋಯ್ತು. ದುಡ್ಡು ಮುಗಿದು ಹೋದರೆ ಇನ್ನು ಊರಿಗೂ ಬರೋಂಗಿಲ್ಲ, ತೀರ್ಥಯಾತ್ರೆಗೆ ಹೋಗೋದು ಹೇಗೆ? ಅಲ್ಲಿ ಯಾರ್ದೋ ಪರಿಚಯ ಬೇಡ ಇಲ್ಲ ಅವರಿಗೆ. ಪ್ರಯಾಗ ಅಂತ ಈಗಿನ್ನು ಅಲಹಾಬಾದ್ ಅಂತೀವಲ್ಲ, ಅಲ್ಲಿ ಅವ್ರು ಹೋಗಿ ಕೇಳಿದ್ರಂತೆ ಇಲ್ಲಿ ಯಾರಾದರೂ ಬಡ್ಡಿ ಮೇಲೆ ಸಾಲ ಕೊಡ್ತಾರಾ ದುಡ್ಡು, ಸಾಲ ತೊಗೊಂಡು ಹೋಗಿ ಆಮೇಲೆ ತೀರಿಸಿದ್ರಾಯ್ತು ಅಂತ. ಒಬ್ಬ ಮನುಷ್ಯ ಕರ್ಕಡ್ಕೊಂಡು, ಬಿಸ್ನೆಸ್ ಮ್ಯಾನ್ ಕರ್ಕಡ್ಕೊಂಡು ಹೋದರು ಅಂತ ಹೇಳಿದೆ, ಕೊಡ್ತೀನಿ ಸಾಲ ಕೊಡ್ತೀನಿ, ಬಟ್ ನೀವೇನು ಆಧಾರ ಏನು ಕೊಡ್ತೀರಿ ನಮಗೆ? ಬಂಗಾರ ಇದೆಯಾ, ಏನಾದರೂ ಇದೆ? ತೀರ್ಥಯಾತ್ರೆಗೆ ಹೊರಟವರು, ಬಂಗಾರ ಎಲ್ಲಿರುತ್ತೆ ಇವ್ರ ಕಡೆಗೆ? ನನ್ನ ಕಡೆ ಏನೂ ಇಲ್ಲಪ್ಪ, ಹಾಗೆ ಕೊಡಿ ಅಂತ. ಜನ ನಕ್ಬಿಟ್ರು, ಏನೂ ಇಲ್ಲದೆ ಕೊಡೋದು ಹೇಗೆ ಸ್ವಾಮಿ? ನೀವು ಯಾರು ಅಂತ ಗೊತ್ತಿಲ್ಲ, ಯಾವೂರವರು ಅಂತ ಗೊತ್ತಿಲ್ಲ, ನಿಮ್ಮ ದುಡ್ಡು ಕೊಡೋದು ಹೇಗೆ ನಾನು ಅಂತ. ಆಗ ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿಪ್ಪ ನಮ್ಮ ಕಡೆ ಮುಂದಿನ ಪ್ರಯಾಣಕ್ಕೆ ಹಣ ಬೇಕು, ನಮ್ಮ ಕಡೆ ದುಡ್ಡಿಲ್ಲ, ಗಿರ್ವಿ ಇಡೋದಕ್ಕೂ ವಸ್ತು ಇಲ್ಲ. ನಾನೀಗ ಕಾಶಿ ಪ್ರಯೋಗಕ್ಕೆಲ್ಲ ಹೋಗಿ ಬಂದಿದ್ದೀನಿ, ಅದು ಏನು ಪುಣ್ಯ ಬಂದಿದೆಯೋ ನನಗೆ ಅದನ್ನೇ ಒತ್ತೆ ಇಟ್ಕೊಳ್ಳಿ ಅಂದರು. ಪುಣ್ಯ ಒತ್ತೆ ಇಟ್ಕೊಳ್ಳೋದು ಕೇಳಿದ್ರೆ ಎಲ್ಲಾದರೂ ಪುಣ್ಯ ಒತ್ತೆ ಇಟ್ಕೊಂಡು ನಂಗೆ ದುಡ್ಡು ಕೊಡಿ ಅಂತ. ಆ ವ್ಯಾಪಾರಿ ಒಂದು ಕ್ಷಣ ವಿಚಾರ ಮಾಡಿಬಿಟ್ಟು, ಆಯಿತು ಎಷ್ಟು ದುಡ್ಡು ಬೇಕು ಹೇಳಿ ಅಂತ, ಪುಣ್ಯ ಒತ್ತೆ ಇಟ್ಕೊಂಡಿದ್ದೀನಿ ಅದ್ರ ಪರವಾಗಿ ದುಡ್ಡು ಕೊಡ್ತೀನಿ ಅಂತ ಕೊಟ್ಟರು. ಇವ್ರ ಪ್ರವಾಸಕ್ಕೆ ಹೋಗಿ ಬರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟರಂತೆ ತೊಗೊಂಡು ಹೋಗಿ ಅಂತ. ಇವರೆಲ್ಲ ಊರೆಲ್ಲ ಮುಗಿಸ್ಕೊಂಡು ಪ್ರವಾಸ ಮುಗಿಸಿ ಊರಿಗೆ ಬಂದರು. ಅವ್ರ ಅಡ್ರೆಸ್ ತಂದಿದ್ದಾರಲ್ಲ ದುಡ್ಡು ಇಸ್ಕೊಂಡವ್ರದ್ದು, ಅವ್ರು ಕಳಿಸಿದ್ರಂತೆ, ನೋಡಿ ನಾನು ನಿಮ್ಮ ಕಡೆ ದುಡ್ಡು ತೊಗೊಂಡಿದ್ದೆ, ತುಂಬ ಕೃತಜ್ಞತೆಯಿಂದ ಹಣ ತಿರುಗಿ ವಾಪಸ್ ಕೊಡ್ತಾ ಇದ್ದೀನಿ, ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಿದ್ರಂತೆ. ಆ ಮನುಷ್ಯ ಇನ್ನು ವಿಚಿತ್ರ ಅಂತ ಹೇಳಿದೆ, ಸ್ವಾಮಿ ಪುಣ್ಯ ಗಿರ್ವಿ ಇಟ್ಟಿದ್ದೀರಿ ಅಲ್ವಾ, ಆದ್ದರಿಂದ ನನಗೆ ಪುಣ್ಯ ಇರಲಿ, ನಿಮ್ಮ ದುಡ್ಡು ಬೇಡ, ಇಟ್ಕೊಂಬಿಡಿ ನೀವೇನೆ ಅಂತ. ನಿಮಗೇನು ಪುಣ್ಯ ಬಂದು ಅದೇ ಸಾಕು ನನಗೆ, ನಿಮ್ಮ ದುಡ್ಡು ಬೇಡ ಅಂತ. ಇವ್ರು ಹಿಂದೆ ಚೇಚೆ ಪುಣ್ಯ ಬಿಡೋಕ್ಕಾಗತ್ತೇನ್ರಿ, ದುಡ್ಡು ಬೇಕಾದ್ರೆ ವಾಪಸ್ ತೊಗೊಳ್ರಿ, ಪುಣ್ಯ ನನಗೆ ಬೇಕು ಅಂತ ಜಗಳಾಡಿಕೊಂಡು ಪತ್ರ ವ್ಯವಹಾರದ 5-6 ಸಲ ಪತ್ರ ವ್ಯವಹಾರ ಮಾಡಿ, ನೋಡಿ ನನ್ನ ಪುಣ್ಯ ನನಗೇ ಇರಲಿ, ನಿಮ್ಮ ದುಡ್ಡು ನಿಮಗೇ ಇರಲಿ.

ಅಂತ ಹೇಳಿ ದುಡ್ಡು ವಾಪಸ್ ಕೊಟ್ರಂತೆ. ವ್ಯಾಪಾರಿಗಳು ಹೇಳಿದ್ರಂತೆ ದುಡ್ಡು ಬೇಕಾಗಿರ್ಲಿಲ್ಲಪ್ಪ ನನಗೆ. ಇಂಥ ಆತ್ಮೀಯ ವ್ಯಕ್ತಿಗಳು ನೋಡೋಕೆ ಸಿಗ್ತಾರೇನ್ರಿ? ಅಷ್ಟು ಪ್ರಾಮಾಣಿಕವಾಗಿ ಬಂದು ನನ್ನ ಕಡೆ ಕೊಡೋದಕ್ಕೆ ಏನೂ ಇಲ್ಲ, ಇರೋದೊಂದು ಪುಣ್ಯ ಇದೆ ಅದನ್ನೇ ಒತ್ತೆ ಇಟ್ಕೊಳ್ಳಿ ಅಂತ ಕೊಡುವಂಥ ಜನ ಸಿಗ್ತಾರ ಅಂತ ಹೇಳಿದಂಥ ಕಾಲ. ಆಗಿನ ಕಾಲದ ಜನರ ವಿಶ್ವಾಸಾರ್ಹತೆ ಯಾವ ಮಟ್ಟದ್ದಾಗಿತ್ತು ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಇದು. ಈ ಘಟನೆಗಳು ನಮ್ಮ ಹಿರಿಯರು ಬಾಳೆ ಬದುಕಿದಂಥ ಸಮಾಜದ ಆರೋಗ್ಯವನ್ನು ಚಿತ್ರಿಸ್ತದೆ. ಇಂಥ ಭವ್ಯ ಆದರ್ಶ ಸಾಮಾಜಿಕ ಜೀವನಕ್ಕೆ ವಾರಸುದಾರರು ನಾವು ಅನ್ನೋ ಹೆಮ್ಮೆ ನಮಗೆ ಬೇಡ. ಕಲ್ಪನೆ ಬರೆದಂಥ ಪುಣ್ಯವನ್ನು ಒತ್ತೆ ಇಟ್ಕೊಂಡು ದುಡ್ಡು ಕೊಡೋದು ಅಂದರೆ ಇದೆಯಾ? ಈಗ ಪೇಪರ್ ಕೊಟ್ಟರೇನೆ ಮೋಸ ಆಗುವಂಥ ಜಾಗ, ಒತ್ತೆ ಇಡೋದಕ್ಕೆ ನಿಮ್ಮ ಲ್ಯಾಂಡ್ ಪ್ರಾಪರ್ಟಿ ಕೊಟ್ಟರೇನೆ ಮೋಸ ಆಗುವಂಥ ಕಾಲದಲ್ಲಿ ಪುಣ್ಯ ಇಟ್ಕೊಂಡು ದುಡ್ಡು ಕೊಟ್ಟಂಥ ಆ ಮಹಾನುಭಾವರು ದೊಡ್ಡವರು, ಪುಣ್ಯ ವಾಪಸ್ ಕೊಡಿ ನಿಮ್ಮ ದುಡ್ಡು ವಾಪಸ್ ತಗೊಳ್ಳಿ ಅಂತ ಹೇಳಿದಂಥ ಮಹಾನುಭಾವರು ದೊಡ್ಡವರು, ಲೆಕ್ಕ ಹಾಕೋದು ಕಷ್ಟ ಸ್ವಾಮಿ. ಅಂಥ ಮೌಲ್ಯವಂತ ಜೀವನ ನಮ್ಮದಾಗಿತ್ತು ಅಂತ ನೆನೆಸ್ಕೊಳ್ಳೋದೇ ನಮ್ಮ ಜೀವನದ ಭಾಗ್ಯ ಆಗ್ತದೆ ಇವತ್ತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21-23 ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ

0: ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟ್ರಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾಕ್ಟರ್ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳ ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನ ಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ

0: ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ ಎರಡು ತಿಂಗಳ ಅಕ್ಕಿಯನ್ನು ಒಂದೇ ಬಾರಿ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ ನಾಲ್ಕು ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ ಎರಡು ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 42 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.

0: ಆದದಿಂ
1: ತತ್ವ
0: ತತ್ವ
1: ಸಿಲುಕದೆಮ್ಮಯ
0: ಸಿಲುಕದೆಮ್ಮಯ
1: ತರ್ಕ ಕರ್ಕಶಾಂಕುಶಕೆ
0: ತರ್ಕ ಕರ್ಕಶಾಂಕುಶಕೆ
1: ಸುಳಿವುದಾಗಿಗಳದು
0: ಸುಳಿವುದಾಗಿಗಳದು
1: ಸೂಕ್ಷ್ಮಾನುಭವಗಳಲ್ಲಿ
0: ಸೂಕ್ಷ್ಮಾನುಭವಗಳಲ್ಲಿ
1: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
0: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
1: ಸೊ ಈ ಕಾರ್ಯ ಕಾರಣವಾದದ ಬಗ್ಗೆ ನಾವು ಕಳೆದ ಸರ್ತಿ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ವಿ. ಕಾಸ್ ಎಫೆಕ್ಟ್ ಫಿನಾಮಿನನ್, ನಮಗೆ ಮುಳ್ಳು ಚುಚ್ಚುತ್ತೆ, ಚುಚ್ಚಿದ ತಕ್ಷಣ ನೋವಾಗುತ್ತೆ. ಸೊ ನಮಗೆ ಒಂದು ಕಾಸ್, ಒಂದು ಕಾರಣ ಇದೆ, ಆ ಕಾರಣ ಒಂದು ಪರಿಣಾಮವನ್ನು ಉಂಟು ಮಾಡ್ತಿದೆ. ಸೊ ಕಾರ್ಯ ಕಾರಣಭಾವ, ಏನೋ ಒಂದು ಕಾರ್ಯ ನಡೀತಿದೆ, ಅದಕ್ಕೊಂದು ಕಾರಣ ಇದೆ. ಸೊ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಕಾರ್ಯ ಕಾರಣವಾದದಿಂದಲೇ ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ನಮಗೇನೋ ಒಳ್ಳೆಯದಾಯಿತು ಅಂತಂದರೆ ಆ ಒಳ್ಳೆಯದಾದಂತಹ ಘಟನೆಗೆ ಒಂದು ಕಾರಣ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಉದಾಹರಣೆಗೆ ನಮ್ಗೆ ಯಾರೋ ಒಳ್ಳೆ ಮಾತನ್ನು ಹೇಳಿದರು ಅಂತಂದರೆ ನಾನೇನೋ ಮಾಡಿದ್ದೀನಿ ಚೆನ್ನಾಗಿರೋದು,

ಅದಕ್ಕೆ ನನಗೆ ಒಳ್ಳೆ ಮಾತು ಹೇಳಿದರು. ಸೊ ಕಾರ್ಯ ಅದು ಒಳ್ಳೆ ಮಾತು ಹೇಳಿದರು, ಅದಕ್ಕೊಂದು ಕಾರಣ. ನನಗೇನಾದರೂ ಕೆಟ್ಟದಾಯಿತು ಅಂತಂದರೆ ಅದಕ್ಕೆ ಯಾರೋ ಒಬ್ಬರು ಕಾರಣ. ಸೊ ಆ ರೀತಿಯ ಕಾರ್ಯ ಕಾರಣ ಭಾವವನ್ನು ನಾನು ಪ್ರತಿ ಘಟನೆಯಲ್ಲೂ ಕೂಡ ಹುಡುಕ್ತಾ ಹೋಗ್ತೀನಿ. ಸೊ ಇದು ಒಂದು ರೀತಿಯಲ್ಲಿ ಅನಾಲಿಸಿಸ್, ವಿಶ್ಲೇಷಣೆ ಅನ್ನೋಂಥ ರೂಪವನ್ನು ಪಡ್ಕೊಂಡ್ರೂ ಕೂಡ, ನಾನೆಲ್ಲವನ್ನು ಸ್ಪಷ್ಟವಾಗಿ ನೋಡಿ ಅರ್ಥ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಒಂದು ವಾದ ಇಡೋವಂಥವ್ರು ಮುಂದೆ ಇಡೋವಂಥವ್ರು ಕೂಡ ಇರ್ತಾರೆ. ಅದು ತಪ್ಪಲ್ಲ, ನಾವು ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ವಿಮರ್ಶೆಯನ್ನು ಮಾಡ್ಕೊಳ್ಬೇಕು, ನಾವು ಮುಂದೆ ಹೇಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆದರೆ ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಇಡೋಕ್ಕೆ ಮುಂಚೆ ಪ್ರತಿಯೊಂದಕ್ಕೂ ಒಂದು ಕಾರಣವನ್ನು ಹುಡುಕ್ತಾ ಹುಡುಕ್ತಾ ಹೋಗುವಂಥದ್ದು ಬಹುಶಃ ಅದು ಅಪ್ರಯೋಜನಕಾರಿ ವ್ಯರ್ಥ ಕಾಲಹರಣವಾಗುತ್ತೆ. ಅದ್ರ ಜೊತೆಗೆ ಅದರಿಂದಲೇ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಏರುಪೇರುಗಳಾಗುತ್ತೆ. ಯಾಕೆ ನಮ್ಮ ಎದುರಿಗೆ ಕಾಣ್ತಾ ಇರುವಂತಹ ಕಾರ್ಯ ಅಥವಾ ಕಾರಣ ಕೇವಲ ಅವೆರಡೇ ಇರಲ್ಲ ಅನ್ನೋದು ನಮಗೆ ಹಿಂದಿನ ಎರಡು ಮುಕ್ತಕಗಳಿಂದ ಗೊತ್ತಾಯಿತು. ನೀಲಿ ಆಗಸ ನನ್ನ ಮನಸ್ಸಿನಲ್ಲಿ ಒಳ್ಳೆಯದು ಉಂಟು ಮಾಡ್ತು, ಕೆಂಪು ಆಗಸ ನನ್ನ ಮನಸ್ಸಿನಲ್ಲಿ ಉದ್ವೇಗ ಉಂಟು ಮಾಡ್ತು. ಆದರೆ ಅವೆರಡೇ ಅಲ್ಲ ಅನ್ನೋಂಥದ್ದನ್ನು ಈ ತೃಣಕ್ಕೆ ಹಸಿರೆಲ್ಲಿಯದು ಅನ್ನೋದ್ರ ಮುಕ್ತಕದ ಮೂಲಕ ನಮಗೆ ವಿವರಣೆ ಸಿಕ್ತು. ಯಾಕೆ ಬೇರೆದಾಗಿರ್ಬೋದು, ಸೂರ್ಯಂದಾಗಿರ್ಬೋದು, ನೀರಿಂದಾಗಿರ್ಬೋದು, ನನ್ನದೇ ಆಗಿರ್ಬೋದು ಅಲ್ವಾ. ಸೊ ಹಾಗೆ ಕಾರ್ಯ ಕಾರಣ ಭಾವಗಳು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಎಷ್ಟೋ ಒಳಪದರಗಳಿರ್ತವೆ ಮತ್ತು ಒಂದಕ್ಕೊಂದು ಕೊಂಡಿಗಳಂತೆ ಲಿಂಕ್ ಆಗಿರುತ್ತೆ. ಸೊ ಹಾಗೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೇವಲ ಹೊರಗಿನ ತರ್ಕ ಮಾತ್ರದಿಂದ ಸಾಧ್ಯ ಇಲ್ಲ. ಕಳೆದ ಒಂದು ಮುಕ್ತಕದಲ್ಲಿ ಡಿ ವಿ ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾವು ಅದನ್ನು ನೋಡಿದ್ವಿ ಅಲ್ವಾ, ಶಾಸ್ತ್ರಿಗಳೇ ಪಂಡಿತರೇ, ನೀವು ನಿಮ್ಮ ತರ್ಕದಿಂದ ಎಲ್ಲವನ್ನೂ ನೀವು ವಿವರಣೆ ಕೊಟ್ಬಿಡೋದಕ್ಕೆ ಸಾಧ್ಯನಾ, ಪ್ರಯತ್ನ ಪಡಿ ನೋಡೋಣ ಅನುಭವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ. ಸೊ ಅದು ಆಗೋದಿಲ್ಲ. ಆ ರೀತಿ ತರ್ಕದ ಕರ್ಕಶವಾದಂತಹ ಅಂಕುಶ, ಈಗ ಆನೆಯನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಅಂಕುಶ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತೀವಲ್ವಾ. ಸೊ ಹಾಗೆ ನಮ್ಮ ಭಾವನೆಗಳನ್ನೆಲ್ಲ ನಾವು ಏರ್ಪೇರಾಗ್ತಾ ಇದ್ದಾಗ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ತರ್ಕದ ಕರ್ಕಶವಾದಂತಹ ಅಂಕುಶವನ್ನು ನಾವು ಇದು ಮಾಡೋದಕ್ಕೆ ಆಗಲ್ಲ. ತತ್ವ ಅಂದರೆ ತತ್ತ್ವ ಅಂದರೆ ಅದರಲ್ಲಿರುವಂಥ ಸತ್ಯ, ಅದು ಅಷ್ಟು ಸುಲಭವಾಗಿ ನಮಗೆ ಗೋಚರವಾಗಲ್ಲ. ಸೊ ಹಾಗಾಗಿ ಕೇವಲ ತರ್ಕವನ್ನು ನಾವು ಮಾತ್ರ ಮಾಡೋದು ಅಲ್ಲ, ಅದಕ್ಕಿಂತ ಮಿಗಿಲಾದಂಥದ್ದು ಒಂದಿದೆ ಅಂತ. ಈ ಪಾಠ ನಮಗೆ ನಿತ್ಯ ಜೀವನದಲ್ಲೂ ಮುಖ್ಯ, ನಮ್ಮ ವಿಶೇಷವಾಗಿ ನಿತ್ಯ ಜೀವನದಲ್ಲಿ ನಮಗೆ ಯಾರ ಜೊತೆ ನಮ್ಮ ಒಡನಾಟವನ್ನು ನಾವು ಇಟ್ಕೊಂಡಿರ್ತೀವಿ ಅವ್ರ ಜೊತೆಗಿನ ನಮ್ಮ ಸಂಬಂಧಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ, ನಾವು ಎಷ್ಟೋ ಸರ್ತಿ ನೋಡ್ತೀವಿ ಯಾರದೋ ಒಬ್ಬರ ಬಗ್ಗೆ ನಮಗೆ ಒಂದು ರೀತಿಯ ನಕಾರಾತ್ಮಕವಾದಂಥ ಭಾವನೆ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರ ಬಗ್ಗೆ ಕೋಪ ಇದೆ, ಯಾಕೆ ಕೋಪ ಇದೆ ಅಂತ ನಾವು ಸ್ವಲ್ಪ ನಮ್ಮನ್ನು ನಾವು ಕೇಳ್ಕೊಂಡಾಗ, ಅಥವಾ ಯಾರೋ ನಮ್ಮನ್ನು ಬಂದು ಕೇಳಿದ್ರು ಅಂತಲೇ ಅಂದ್ಕೊಳ್ಳೋಣ, ಯಾಕೆ ಅವ್ರ ಬಗ್ಗೆ ನೀ ಹಂಗೆ ಅಂದ್ಕೊಂಡಿದ್ಯಲ್ಲ ಅಂತ. ಅದೆಷ್ಟೋ ವರ್ಷದ ಹಿಂದೆ ಇದ್ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಹೀಗೆ ಹೇಳಿದಾಗ ಅವ್ರು ಹಿಂಗೆ ಹೇಳಿಬಿಟ್ರು, ಅದಕ್ಕೋಸ್ಕರ ಇವತ್ತೂ ಕೂಡ ನಾನು ಅವ್ರ ಬಗ್ಗೆ ಈ ಥರ ಅಂದ್ಕೊಂಡಿದ್ದೀನಿ. ಹಂಗಾಗುತ್ತೆ ಅಲ್ವಾ, ಎಷ್ಟೋ ಸರ್ತಿ ಆ ಥರ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಅವರು ಯಾವ ಮನಸ್ಸಿನ ಸ್ಥಿತಿಯಲ್ಲಿದ್ದರು ಅನ್ನೋದನ್ನು ನಾವು ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಗಗನ ನೀಲಿಮೆ ರಕ್ತ ಆಗಸ, ಸೊ ನಾವೆರಡನ್ನ ನಾವು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇರುವಂಥದ್ದು ಅದೇ ಆಕಾಶ ಅಂದರೆ ಅದೇ ವ್ಯಕ್ತಿ. ಆ ಕ್ಷಣಕ್ಕೆ ಅವನು ರಕ್ತನಾಗಿದ್ದ ಅಂದರೆ ಯಾವುದೋ ಒಂದು ಉದ್ವೇಗದಲ್ಲಿ ಇದ್ದ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಾಗೆ ಹೇಳಿರಬಹುದು. ಅದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ, ಆದರೆ ಅದಕ್ಕೊಂದು ಅವಕಾಶವನ್ನು ನಾನು ಕೊಡಲಿಲ್ಲ ಅಂತಂದರೆ ನನ್ನ ಮನಸ್ಸಿನಲ್ಲಿ ಆ ನಕಾರಾತ್ಮಕವಾದಂಥ ಭಾವನೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಕಾರ್ಯ ಕಾರಣ ಭಾವದ ತರ್ಕಕ್ಕೆ ನಾನು ಸಿಲುಕಿಕೊಂಡ್ಬಿಟ್ಟಿದ್ದೀನಿ. ಸೊ ಹೀಗೆ ಯಾವುದರೊಳಗೆ ಯಾವುದು, ಯಾವುದರಿಂದ ಯಾವುದು ಅನ್ನೋದು ಬಹಳ ಕಷ್ಟಕರವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಮ್ಮನ್ನು ಸಿಲುಕಿಸುತ್ತೆ. ಇದು ನಿತ್ಯ ಜೀವನದಲ್ಲಾದರೆ ಪಾರಮಾರ್ಥಿಕವಾಗಿಯೂ ಕೂಡ ಇದೇ ರೀತಿಯೇ. ಎಷ್ಟೋ ಸರ್ತಿ ನಮಗೆ ಕಷ್ಟಗಳು ಬಂದಾಗ ನಮಗೆ ಅನಿಸೋದುಂಟು, ನನಗೆ ಯಾಕೆ ಈ ಕಷ್ಟ ಬಂತು, ನಾನು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಆದರೂ ನನಗೆ ಹಿಂಗೆ ಬಂದ್ಬಿಡ್ತಲ್ಲ. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ನಮ್ಮ ಮನಸ್ಸಿಗೆ. ಅಲ್ಲೂ ಕೂಡ ನಾವು ಬಹುಶಃ ಈ ರೀತಿಯ ತರ್ಕದ ವಿಮರ್ಶೆಗೆ ಸಿಕ್ಕಾಕೊಂಡಾಗ ನಮಗೆ ಉತ್ತರಗಳು ಸಿಕ್ಕಲ್ಲ. ದಾಸಶ್ರೇಷ್ಠರಲ್ಲಿ ಒಬ್ಬರಾದಂಥ ಕನಕದಾಸರದು ಒಂದು ಬಹಳ ಸುಂದರವಾದಂಥ

0: ಒಂದು ಕೃತಿ ಇದೆ, ಕೀರ್ತನೆ. ಅದರಲ್ಲಿ ಇದೇ ರೀತಿಯ ಒಂದು ಪ್ರಶ್ನೆಯನ್ನು ಎತ್ತುತ್ತಾ ಅವರು ಪಾರಮಾರ್ಥಿಕವಾದಂಥ ಒಂದು ಉತ್ತರವನ್ನು ಅವರು ಕಂಡುಕೊಳ್ತಾರೆ. ಅವರ ಕೀರ್ತನೆ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಯಾವುದ್ರಲ್ಲಿ ಯಾವುದಿದೆ? ಸವಿಯು ಸಕ್ಕರೆಗಳೆರಡೂ ಜಿಹ್ವೆಯೊಳಗೋ, ಎರಡನ್ನೂ ತಿಂತಾ ಇರೋಂಥ, ಎರಡನ್ನೂ ಆಸ್ವಾದಿಸ್ತಾ ಇರೋಂಥ ನಿನ್ನ ನಾಲಿಗೆಯಲ್ಲಿ ಎರಡೂ ಇರಬಹುದಲ್ವೇ? ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ, ಅವೆರಡೂ ಒಂದಕ್ಕೊಂದು, ನನ್ನ ಮನಸ್ಸು ಮತ್ತು ಹೊರಗೆ ಕಾಣುವಂಥ ಇಂದ್ರಿಯವಾದಂತಹ ಜಿಹ್ವೆ, ಅವೆರಡು ಒಂದಕ್ಕೊಂದು ಮಾತಾಡಿಕೊಂಡಾಗಲೇ ಓ ಇದು ಸಕ್ಕರೆ ಇದು ಸಿಹಿ ಅಂತ ನನಗೆ ಗೊತ್ತಾಗುವಂಥದ್ದು. ಸೊ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಸೊ ಹೀಗೆ ಕೆಲವು ಸಂದರ್ಭಗಳನ್ನು ವಿವರಿಸ್ತಾ ಕನಕದಾಸರು ಹೇಳ್ತಾರೆ, ಕಾಗಿನೆಲೆ ಯಾದಿ ಕೇಶವರಾಯ ಎಲ್ಲವೂ ನಿನ್ನೊಳಗೋ ಹರಿಯೇ ಅಂತ. ಸೊ ಹಾಗೆ ನಮಗೆ ಎಷ್ಟೋ ಸರ್ತಿ ಇದಕ್ಕೆ ಇದೇ ನಿಖರವಾದಂಥ ಕಾರಣ ಅಂತ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನನಗಿದು ಗೊತ್ತಿಲ್ಲಪ್ಪ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು, ಬಹುಶಃ ಬೇರೆ ಒಂದು ಕಾರಣ ಇರ್ಬೋದು, ನನ್ನ ಕಣ್ಣಿಗೆ ಕಾಣದ ಒಂದು ಕಾರಣ ಇರಬಹುದು ಅನ್ನೋಂಥ ಒಂದು ಅವಕಾಶವನ್ನು, ಜಾಗವನ್ನು ನಾನು ಬಿಟ್ಕೊಂಡಿದ್ರೆ ನನ್ನ ಮನಸ್ಸಿನಲ್ಲಿ ಆ ದ್ವೇಷದ ಭಾವನೆ, ನಕಾರಾತ್ಮಕವಾದಂಥ ಭಾವನೆ ಬೇರೂರೋದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ಮಾರ್ಗವನ್ನು ಡಿ ವಿ ಜಿ ಅವರು ಇಲ್ಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ. ತತ್ವ ಯಾರಿಗೆ ಕಾಣಿಸುತ್ತಪ್ಪ ಅಂತಂದರೆ, ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ, ತಿಳಿಯಾದ ಮನಸ್ಸಿನಿಂದ ಯಾರು ಒಂದು ಸಂದರ್ಭವನ್ನು ಒಂದು ವಸ್ತುವನ್ನು ನೋಡ್ತಾರೋ ಅಂಥವ್ರಿಗೆ ತತ್ವ ಕಾಣಿಸುತ್ತಂತೆ, ಸತ್ಯ ಕಾಣಿಸುತ್ತಂತೆ. ಅದೂ ಸದಾಕಾಲ ಕಾಣಿಸುತ್ತಾ ಅಂದರೆ ಆ ರೀತಿ ಅಲ್ಲ, ಸುಳಿವುದಾಗಿಗಳದು, ಯಾವಾಗಲೋ ಕೆಲವು ಸರ್ತಿ ಅದು ನಮಗೆ ಕಾಣಿಸುತ್ತಂತೆ. ಅದು ಹೆಂಗೆ? ತರ್ಕದಿಂದ ಅಲ್ಲ, ನಮ್ಮ ಬುದ್ಧಿಯ ವಿಚಾರಗಳಿಂದ ಅಲ್ಲ, ಸೂಕ್ಷ್ಮವಾದಂತಹ ಅನುಭವಗಳಿಂದ ಮಾತ್ರ. ಸೊ ಅನುಭವವೇ ತರ್ಕಕ್ಕಿಂತ ಹೆಚ್ಚು ಅನ್ನೋದನ್ನು ಇಲ್ಲಿ ಮತ್ತೆ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಕಣ್ಣು ಕಾಣದೇ ಇರೋದನ್ನು ಕೂಡ ಕರುಳು ಅರಿಯುತ್ತೆ ಅಂತ ನಾವೇನು ಹೇಳಿದ್ವಿ, ಅದನ್ನು ಮತ್ತೆ ಇಲ್ಲಿ ನಾವು ನೆನಪಿಸ್ಕೊಳ್ತಾ, ಆಗೀಗಲದು ಸೂಕ್ಷ್ಮವಾದಂಥ ಅನುಭವಗಳಲ್ಲಿ ಸ್ಫುರಿಸುತ್ತೆ, ಯಾವಾಗ? ತಿಳಿಯಾದ ಮನಸ್ಸಿನಿಂದ ನಾವು ನೋಡುವಾಗ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 42 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪ್ರಹ್ಲಾದನು ಮಹಾನ್ ಹರಿಭಕ್ತನೆಂಬುದು ಜನಜನಿತ ಸತ್ಯ. ತಂದೆ ಹಿರಣ್ಯಕಶಿಪುವಿನ ದಂಡನೆಗಳಿಂದ ಹರಿಯ ಕೃಪೆಯಿಂದ ಪಾರಾಗಿ ಕೊನೆಗೆ ನರಸಿಂಹಾವತಾರದಿಂದ ತಂದೆಯ ಸಂಹಾರವಾದ ಬಳಿಕ ದಾನವರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಇಂತಹ ಪರಮಭಕ್ತ ಪ್ರಹ್ಲಾದನು ಒಮ್ಮೆ ತಿಳಿಯದೆಯೇ ತನ್ನ ಆರಾಧ್ಯ ದೈವ ಶ್ರೀ ಹರಿಯ ಅವತಾರಗಳಾದ ನರ ನಾರಾಯಣರೊಂದಿಗೆ ಯುದ್ಧ ಮಾಡಿದ ಸ್ವಾರಸ್ಯಕರ ಕಥೆ ವಾಮನ ಮತ್ತು ದೇವಿ ಭಾಗವತ ಪುರಾಣಗಳಲ್ಲಿದೆ. ಒಮ್ಮೆ ಚ್ಯವನ ಮಹರ್ಷಿಗಳು ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವಾಗ ಸರ್ಪವೊಂದು ಅವರನ್ನು ರಸತಾಳ ಲೋಕಕ್ಕೆ ಸೆಳೆದೊಯ್ಯುತ್ತದೆ. ಅಲ್ಲಿಯವರು ದಾನವರಾಜ ಪ್ರಹ್ಲಾದನ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಭೂಮಿಯ ಶ್ರೇಷ್ಠ ತೀರ್ಥಕ್ಷೇತ್ರ ಯಾವುದೆಂಬ ಪ್ರಹ್ಲಾದನ ಪ್ರಶ್ನೆಗೆ ಚ್ಯವನರು ನೇಮಿಷಾರಣ್ಯ ಎಂದು

ಒತ್ತರಿಸುತ್ತಾರೆ. ಇದರಿಂದ ಪ್ರೇರಿತನಾದ ಪ್ರಹ್ಲಾದನು ಹರಿಯ ದರ್ಶನದ ಆಸೆಯಿಂದ ನೈಮಿಷಾರಣ್ಯಕ್ಕೆ ಬರುತ್ತಾನೆ. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಜಟಧಾರಿಗಳಾಗಿದ್ದು ದಿವ್ಯ ಧನಸ್ಸುಗಳನ್ನು ಹೊಂದಿದ್ದ ಇಬ್ಬರು ತಪಸ್ವಿಗಳನ್ನು ಪ್ರಹ್ಲಾದನು ಕಾಣುತ್ತಾನೆ. ಅವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಿಂದ ಮಹಾವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣರಾಗಿದ್ದರು. ಆದರೆ ಅವರ ರೂಪ ಮತ್ತು ಆಯುಧಗಳನ್ನು ಒಟ್ಟಿಗೆ ನೋಡಿದ ಪ್ರಹ್ಲಾದ ಅವರನ್ನು ಧರ್ಮಬಾಹಿರ ಡಾಂಬಿಕರೆಂದು ತಪ್ಪಾಗಿ ಭಾವಿಸಿದ. ದೈತ್ಯರಾಜನಾದ ನಾನೇ ಧರ್ಮರಕ್ಷಕನಾಗಿರುವಾಗ ನಿಮ್ಮ ಧನುರ್ಧಾರಿ ತಪಸ್ಸಿನ ಸಾಹಸವೇನು? ತೀಕ್ಷ್ಣವಾಗಿ ಅವರನ್ನು ಪ್ರಶ್ನಿಸುತ್ತಾನೆ. ಆಗ ನರನು, ನಮ್ಮನ್ನು ಯುದ್ಧದಲ್ಲಿ ಯಾರು ಗೆಲ್ಲಲಾರರು ಎನ್ನಲು ತಾನೇ ಧರ್ಮದ ಏಕೈಕ ರಕ್ಷಕನೆಂಬ ಸಣ್ಣ ಅಹಂಕಾರದಲ್ಲಿದ್ದ ಪ್ರಹ್ಲಾದನು ಅವರನ್ನು ಗೆಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಯುದ್ಧಕ್ಕೆ ನಿಲ್ಲುತ್ತಾನೆ. ಪ್ರಹ್ಲಾದ ಮತ್ತು ನರ ನಾರಾಯಣರ ನಡುವೆ ಭೀಕರ ದ್ವಂದ್ವಯುದ್ಧ ಆರಂಭವಾಯಿತು. ಪ್ರಹ್ಲಾದನು ಬ್ರಹ್ಮಾಸ್ತ್ರ, ಗದೆ, ಪರಿಗ ಮುಂತಾದ ಅಸಂಖ್ಯ ದಿವ್ಯ ಆಯುಧಗಳನ್ನು ಪ್ರಯೋಗಿಸಿದರು. ನರ ನಾರಾಯಣರು ಅವುಗಳನ್ನೆಲ್ಲ ಅತ್ಯಂತ ಲೀಲಾಜಾಲವಾಗಿ ಧ್ವಂಸಗೊಳಿಸಿದರು. ನಾರಾಯಣನ ಬಾಣದ ಹೊಡೆತಕ್ಕೆ ಪ್ರಹ್ಲಾದನು ರಥದಲ್ಲಿ ಮೂರ್ಛೆ ಹೋದರು. ಛಲಬಿಡದೆ ಮರುದಿನವೂ ಯುದ್ಧ ಮುಂದುವರಿಸಿದನು. ಹೀಗೆ ನಿರಂತರವಾಗಿ 1000 ವರ್ಷಗಳ ಕಾಲ ಘೋರಯುದ್ಧ ನಡೆದರು. ಪ್ರಹ್ಲಾದನಿಗೆ ನಾರಾಯಣನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಚಿಂತಿತನಾದ ಪ್ರಹ್ಲಾದನು ಮಹಾವಿಷ್ಣುವನ್ನು ಕುರಿತು ಧ್ಯಾನಿಸಿದನು. ಆಗ ಪ್ರತ್ಯಕ್ಷನಾದ ವಿಷ್ಣುವು, ಪ್ರಹ್ಲಾದ, ನಿನ್ನೊಂದಿಗೆ ಯುದ್ಧ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ, ನನ್ನದೇ ಅವತಾರಗಳಾದ ನರ ನಾರಾಯಣರು. ಅವರನ್ನು ಯುದ್ಧದಿಂದ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅವರನ್ನು ಗೆಲ್ಲಲು ಕೇವಲ ಭಕ್ತಿಯೊಂದೇ ದಾರಿ ಎಂದು ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟ ಅಂತರ್ಧಾನನಾದನು. ತನ್ನ ತಪ್ಪು ಅರಿತುಕೊಂಡ ಪ್ರಹ್ಲಾದನು ತಕ್ಷಣವೇ ನರ ನಾರಾಯಣರ ಪಾದಗಳಿಗೆ ಶರಣಾಗಿ ಅವರನ್ನು ಸ್ತುತಿಸಿದನು. ಭಕ್ತನ ಶರಣಾಗತಿಗೆ ಒಲಿದ ನಾರಾಯಣನು, ನಿನ್ನ ಭಕ್ತಿಗೆ ನಾನು ಪರಾಜಿತನಾಗಿದ್ದೇನೆ, ವರವನ್ನು ಕೇಳು ಎಂದನು. ಪ್ರಹ್ಲಾದನು ತನಗೆ ಯುದ್ಧದಿಂದ ಬಂದ ಪಾಪನಾಶ ಮತ್ತು ಸದಾ ಹರಿಭಕ್ತಿಯಲ್ಲಿ ಮನಸ್ಸಿಡುವಂತೆ ವರಗಳನ್ನು ಕೇಳಿ ಪಡೆದನು. ನಂತರ ರಾಜ್ಯವನ್ನು ಅಂಧಕಾಸುರನಿಗೆ ಒಪ್ಪಿಸಿ ತಾನು ಹರಿನಾಮ ಸ್ಮರಣೆ ಮಾಡುತ್ತಾ ದಾನವರಿಗೆ ಹಿತೋಪದೇಶಕನಾದನು. ಒಬ್ಬ ವ್ಯಕ್ತಿ ಎಷ್ಟೇ ಧರ್ಮಾತ್ಮನು, ಜ್ಞಾನಿಯು ಮತ್ತು ಒಳ್ಳೆಯವನಾಗಿದ್ದರೂ ತನ್ನ ಒಳ್ಳೆಯತನ ಅಥವಾ ಧರ್ಮ ಪಾಲನೆಯ ಬಗ್ಗೆಯೂ ಸಣ್ಣ ಅಹಂಕಾರ ಹೊಂದಿದಾಗ ಅವನ ಎಲ್ಲ ಒಳ್ಳೆಯ ಗುಣಗಳ ಕರ್ಮ ಆ ಅಹಂಕಾರ ನುಂಗಿಯಾಕುತ್ತದೆ. ನಾನೇ ಉತ್ಕೃಷ್ಟ, ಉಳಿದವರು ಸಾಮಾನ್ಯರು ಎನ್ನುವ ಧೋರಣೆ ನಮ್ಮಲ್ಲಿದ್ದಾಗ ನಾವು ಎಷ್ಟೇ ದೈವ ಭಕ್ತರಾಗಿದ್ದರೂ ಸಹ ನಮ್ಮ ಒಳ್ಳೆಯತನ ಯಾರಿಗೂ ತಲುಪುವುದಿಲ್ಲ. ಅಹಂಕಾರವಿದ್ದಲ್ಲಿ ದೈವತ್ವ ಇರಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಾವು ಎಷ್ಟೇ ಬೆಳೆದರೂ, ವಿದ್ಯಾವಂತರಾಗಿ ದೈವ ಕೃಪೆಯಿಂದ ಸಿರಿವಂತರಾಗಿ ಬದುಕಿದರೂ ಸಹ ಅದರ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ನಮ್ಮ ಕೊನೆಯುಸಿರು ಇರುವವರೆಗೂ ನಮಗೆ ಸದಾ ಕಲಿಯಲು ಏನಾದರೂ ಇದ್ದೇ ಇರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮಗಿಂತ ಶ್ರೇಷ್ಠರು ಮತ್ತೊಬ್ಬರು ಪ್ರಪಂಚದಲ್ಲಿ ಇದ್ದೇ ಇರುತ್ತಾರೆ ಎನ್ನುವ ಅರಿವಿದ್ದಾಗ ನಾವು ವಿನಯದಿಂದ ವರ್ತಿಸುತ್ತೇವೆ. ಈ ಜಗತ್ತಿನಲ್ಲಿ ದೇವರನ್ನು ಮನುಷ್ಯರನ್ನು ಅಹಂಕಾರ ಅಥವಾ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಕೇವಲ ನಿಷ್ಕಲ್ಮಶ ಭಕ್ತಿ ಮತ್ತು ಸ್ನೇಹದಿಂದ ಮಾತ್ರ ಎಂಥವರನ್ನು ಹೊಲಿಸಿಕೊಳ್ಳಲು ಸಾಧ್ಯ. ಪ್ರಿಯ ಕೇಳುಗರೇ, ಕೇಳುತ್ತಲಷ್ಟೊತ್ತು ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/6/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಸಮಯ 10:00-1:00 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು ಹಾಗೂ ಮಿಸ್ ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ 71% ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ

0: ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ

ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ

0: ಹಂಚಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿಬರೋಣ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು. ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ವೃತ್ತಿ ಸಂತೃಪ್ತಿ.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ಆರ್ಕೆಸ್ಟ್ರಾ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಅಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ ಇವತ್ತು ಅವರ ಕಲಾಪಯಣದ ಏಳು ಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಆ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
5: ನಮ್ಮ ಹೆಸರು ಪ್ರಭಾಕರ್ ಪಿ ಅಂತ, ಆಗತ್ತೂರಿಂದ. ನಾವು ಒಂದು ಬಾಲ್ಯದಲ್ಲೇ ನಮ್ಮ ಪೂರ್ವಿಕರು ಊರಿನ ಸುತ್ತ ನಮಗೆ ವಾರ ಶನಿವಾರ ಬತ್ತಂದ್ರೆ ಊರ ಸುತ್ತ ಶನಿದೇವ್ರ ಭಜನೆ ಮಾಡೋರು, ಫೋಟೋ ಮಿರಿಸೋರು. ಹಿರಿಯರ ಜೊತೆ ನಾವು ಅವ್ರ ಜೊತೆಲೇ ಸಾಗೂಡಿ ತಾಳವದ್ದೆ ಇರ್ಬೋದು, ಜೊತೆಗೆ ದೇವ್ರ ಫೋಟೋ ಇಟ್ಕೋಬೋದು, ಗಂಧ ಕೈ ಇಟ್ಕೊಳ್ಳೋದು, ದೂಪ ಇಟ್ಕೊಳ್ಳೋದ ಥರ ಚಿಕ್ಕರಿಂದ ನಮಗೆ ಅದು ಹವ್ಯಾಸ ಮಾಡ್ಕೊಬಂದ್ವಿ. ಅವ್ರು ಏನು ಸಹಾಯ ಆಯಿತು ನಮಗೆ, ಸ್ವಲ್ಪ ಅವರು ಈ ಕಲೆಯಲ್ಲಿ ಒಂದು ಭಜನೆ ದಾಸರ ಪದ ಊಗ ಭೋಗ ತತ್ವ ಪದ ಏನಿದೆ ಅದು ನಮಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಮತ್ತೆ ಬಂದು ನಮ್ಗೆ ಹೇಳ್ಕೊಡೋರು. ಹೇಳ್ಕೊಡೋ ಜೊತೆಗೆ ನಮ್ಗೆ ಅವಾಗಲಿಂದ ತಾಳ ಮತ್ತು ಕಂಜರ ಅವೆಲ್ಲ ಅವ್ರಿಗೆ ನಮಗೆ ಸ್ವಲ್ಪ ಹೇಳ್ಕೊಡ್ತಿದ್ರು. ಸೊ ನಾವು ಪ್ರೈಮರಿ ಮಿಡ್ಲ್ ಸ್ಕೂಲಿಂದ ಕೂಡ ನಮಗೆ ಈ ಕಲೆಯಲ್ಲಿ ತುಂಬ ಇಷ್ಟ ಇತ್ತು. ಆದರೆ ನಮಗೆ ಚಲನಚಿತ್ರಗೀತೆ ಈ ಥರದ ಬಗ್ಗೆ ಇದು ಗಂಧ ಗೊತ್ತಿಲ್ಲ ನಮಗೆ. ಆಗ ಭಕ್ತಿ ಗೀತೆ ಭಜನೆ ಈ ರೂಪದಲ್ಲಿ ನಾವು ಬೆಳಕು ಬಂದಿರೋ ರೀತಿ. ತದನಂತರ ನಾವು ಹೈಸ್ಕೂಲು ಮತ್ತು ಕಾಲೇಜ್ ಮಟ್ಟಕ್ಕೆ ಬಂದಾಗ ಆವಾಗ ಸ್ವಲ್ಪ ನಮಗೆ ಈ ಭಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಊರಲ್ಲಿದೆ

0: ದೇವಸ್ಥಾನಗಳಲ್ಲಿ ಹಬ್ಬಾರಿ ದಿನಗಳಲ್ಲಿ ಒಂದು ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ನಮಗೆ ಹಿರಿಯವರು ಮತ್ತು ಅಕ್ಕಪಕ್ಕ ನಮ್ಮದು ಗ್ರಾಮಸ್ಥರು ಎಲ್ಲ ಕೇಳ್ಕೊಳ್ಳೋರು. ಸುಗಮ ಸಂಗೀತ ಆಗ್ಬೋದು, ಗೀತ ಗಾಯನ, ಭಜನೆ, ಕೆಲವೊಂದು ದೇವಸ್ಥಾನಗಳಲ್ಲಿ ದೇವ್ರ ಭಜನೆಗಳೆಲ್ಲ ಆ ಥರ ಅವಕಾಶ ಕೊಡೋದು, ಅವೆಲ್ಲ ಮಾಡ್ಕೊಂಡ್ವಿ. ಆಗ ಇನ್ನೂ ಸ್ವಲ್ಪ ವರ್ಷ ಆದಾಗ ಚಲನಚಿತ್ರಗೀತೆ ಬಗ್ಗೆ ಸ್ವಲ್ಪ, ಆವಾಗ ನಾವು ತಿಳಿದ ಮಟ್ಟಿಗೆ ವಾರ್ತೆ ಮುಗಿದ ನಂತರ ಮೂರು ಗೀತೆ ಕೊಡೋರು ನಾವು ಮಿಡ್ಲ್ ಸ್ಕೂಲ್ ಏನಿದೆ ಆವಾಗ ಹೋಗುವಾಗ. ಆ ಒಂದು ರೆಕಾರ್ಡ್ ಬರಬೇಕಾದ್ರೆ ನಾವು ಆಕಾಶವಾಣಿಗೆ ಮೂರ್ನಾಲ್ಕು ಪತ್ರ ನಾವೇನೇ ಬರೀತಿದ್ವಿ ಅಥವಾ ಪ್ರೆಸ್ ಕಾರ್ಡು, ಯಾಕಂದರೆ ನಾವು ಈಗ ಕೇಳಿದ ರೆಕಾರ್ಡು ಮತ್ತೆ ಮರುಪ್ರಸಾರ ಮಾಡಬೇಕಾದ್ರೆ ಅವ್ರಿಗೆ ಪತ್ರ ಜಾಸ್ತಿ ಬಿದ್ದರೆ ಮೈಸೂರಿಂದ ನಮಗೆ ನೆಕ್ಸ್ಟ್ ಇನ್ನೊಂದು ಸರಿ ಪ್ರಸಾರ ಮಾಡೋರು. ಈ ಮೊದಲು ಅರ್ಧ ಕೇಳಿರೋ ಅರ್ಧ ಬರೆದಿತ್ತು, ಇನ್ನು ಅರ್ಧ ಬರೀಬೇಕಾದ್ರೆ ಆ ರೆಕಾರ್ಡ್ ಇನ್ನೊಂದು ಸರಿ ಬರಬೇಕಾದ್ರೆ ಅದನ್ನು ಕಾಯೋರು. ಅಲ್ಲಿಂದ ಪ್ರಸಾರ ಮಾಡಬೇಕಾದ್ರೆ ನಾವು ಆ ರೆಕಾರ್ಡ್ ಕಾಯ್ಕೊಂಡು ಕೂತ್ಕೊಂಡು ಮತ್ತು ಪ್ರಸಾರ ಆದಾಗ ಅದನ್ನು ಬರ್ಕೊಂಡು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಆ ಗೀತೆಗಳು ಆವಾಗ ಚಲನಚಿತ್ರ ಇದೆ ಹಳೆಯ ಗೀತೆಗಳು. ಈಗಲೂ ಅಷ್ಟು ನಾವು ಹಾಡು ಜಾಸ್ತಿ ಹೊಸ ಗೀತೆ ಏನು ಹಾಡಲ್ಲ. ಹಳೆಯ ಗೀತೆಗಳು ಒಂದು ಪಿ ವಿ ಸಿ ಹಾಡಿರೋದು, ಘಂಟಸಾಲ ಹಾಡಿರೋದು, ರಾಜ್ಕುಮಾರ್ ಹಾಡಿರೋದು, ಎಷ್ಟು ಅದು ತುಂಬ ಹಳೆಯ ಕಾಲದ ಗೀತೆಗಳು ನಾವು ಜಾಸ್ತಿ ಇವಾಗಲೂ ಕೂಡ ಹಾಡೋದು.
1: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಸ್ಥಿರವಾದ ಕೆಲಸದ ಒಂದು ಬೆನ್ನನ್ನು ಹತ್ತಾರೆ, ಏಕೆಂದರೆ ತಾವು ಮಾಡೋಂಥ ಕೆಲಸ ಸ್ಥಿರವಾಗಿದ್ದರೆ ತಮ್ಮ ಒಂದು ವೃತ್ತಿ ಜೀವನಕ್ಕೆ ಒಂದು ಸ್ಥಿರವಾದ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಅನಿಶ್ಚಿತತೆಯಿಂದ ಕೂಡಿದಂತಹ ಈ ನಾಟಕ ಆಗಿರ್ಬೋದು, ಆರ್ಕೆಸ್ಟ್ರಾ ಆಗಿರ್ಬೋದು, ಈ ಕ್ಷೇತ್ರವನ್ನು ತಾವು ತಮ್ಮ ಸ್ವಂತ ವೃತ್ತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನು ಪ್ರೇರೇಪಣೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
0: ಕಲೆ ಅನ್ನೋದು ನಾವು ವೃತ್ತಿ ಅನ್ನೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ವೃತ್ತಿ ಮೂಲ ವೃತ್ತಿ ವ್ಯವಸಾಯ ನಮ್ಮದು. ನಾವು ವರ್ಷ ಪೂರ್ತಿ ನಾವು ವ್ಯವಸಾಯ ಮಾಡೇ ಮಾಡ್ತೀವಿ, ಕೆಲಸ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ. ಅದರಲ್ಲೂ ನಮ್ಮದು ಕೆಲವೊಂದು ಬೇಸಿಗೆ ಸಮಯದಲ್ಲಿ ಬಂದಾಗ ನಮಗೆ ಕೆಲಸಗಳಿರಲ್ಲ. ಅವಾಗ ಅವಾಗ ಏನು ಮಾಡ್ತೇವೆ, ಅವಾಗ ಗ್ರಾಮದಲ್ಲಿ ಗ್ರಾಮ ದೇವತೆ ಹಬ್ಬ ಆಗ್ಬೋದು, ಮಾಮೂಲ ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಅವಾಗ ಒಂದು ಪೌರಾಣಿಕ ನಾಟಕ, ಒಂದು ಶನಿದೇವ್ ಕತೆ, ನಳದಮಯಂತಿ ಆ ಥರ ಪೌರಾಣಿಕ ಕತೆಗಳು ಅವಾಗ ಕಲಿತಿದ್ವಿ. ಜೊತೆಯಲ್ಲಿ ನಾವು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ವಿ. ಆಮೇಲೆ ಅದಾದಮೇಲೆ ನಮ್ಮದು ಕಾಲೇಜ್ ಫೀಲ್ಡ್ ಬಂದಾಗ ಆಗ ಕೆಲವು ಸಾಮಾಜಿಕ ನಾಟಕಗಳು ಇದು ಮಾಡಿದ್ವಿ. ಅದಂತೂ ನಾವು ಸಾಕಷ್ಟು ಒಂದು 20-25 ನಾಟಕಗಳು ಆಡಿದ್ವಿ. ಈ ನಾಟಕ ಮತ್ತು ಕಲೆಯಿಂದ ಯಾರು ನಮಗೆ ಅದರಿಂದ ಆದ ಲಾಸ್ ಏನೂ ಇಲ್ಲ. ನಾವು ಅದರಿಂದ ಏನೋ ದುಡ್ಡು ಕಳ್ಕೊಂಡಿಲ್ಲ, ಅದರಿಂದ ನಮಗೇನು ನೆಮ್ಮದಿ ನಾವು ಭಂಗ ಮಾಡ್ಕೊಂಡಿಲ್ಲ. ಆ ಕಲೆಯಿಂದ ನಮಗೆ ಇನ್ನೂ ಮನಸ್ಸು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಹಳ ಶಾಂತ ರೀತಿ ಇರುತ್ತೆ ಕಲೆ ಇದ್ರೆ ಮತ್ತು ನಮಗೆ. ಉದಾಹರಣೆ, ಮಾಮೂಲಿ ವ್ಯಕ್ತಿ ಜೊತೆ ಮಾತಾಡೋಕ್ಕೂ ಈ ಕಲಾವಿದ್ರ ಜೊತೆ ಮಾತಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಕಲಾವಿದರು ಸಡನ್ನಾಗಿ ದುಡ್ಕೋಕೆ ಹೋಗಲ್ಲ, ಅದು ಸ್ವಲ್ಪ ತಾಳ್ಮೆ ಇರುತ್ತೆ. ತಾಳ್ಮೆ ಬರಬೇಕು ಅಂದರೆ ಆ ಕಲೆಯಲ್ಲಿ ತುಂಬ ಮಗ್ನರಾಗಿರ್ಬೇಕು. ಅದರಲ್ಲಿ ಹೆಚ್ಚಿನ ರೀತಿ ಗೌರವ ಇದ್ದರೆ ಅದು ಬೇರೆ ರೀತಿ ಪದಗಳಾಗಲಿ ರಫ್ ಆ್ಯಂಡ್ ಟಫ್ ಮಾತಾಡೋದಲ್ಲಿ ಆ ಥರ ಯಾರು ಮಾತಾಡೋದು. ಹಾಗಾಗಿ ನಮಗೆ ಒಂದು ಸೌಮ್ಯತೆ ಮಾತಾಡೋ ಒಂದು ಶೈಲಿ ಅದಲ್ಲ, ಅದು ನಮ್ಮ ಈ ಒಂದು ಕಲೆ ರಂಗದಲ್ಲಿ ನಮ್ಗೆ ಬೆಳೆದ ರೀತಿ. ಹಾಗಾಗಿ ನಾವು ಅದರಿಂದ ಕಳ್ಕೊಂಡದ್ದೇನೂ ಇಲ್ಲ. ಅದರಿಂದ ಹೆಚ್ಚು ಜನಗಳನ್ನ ನಾವು ಹೆಚ್ಚಿನ ಸಂಪಾದನೆ ಮಾಡಿದಂಗಾಯಿತು. ಆ ಜನಗಳಿಂದ ಜಾಸ್ತಿ ಗೌರವ ಕೊಡ್ತಿದ್ರು. ನಾವು ಚಿಕ್ಕರಿಂದ ನಾವು ನಮ್ಮದು ಕಲೆ ಅಂದರೆ ಸಾವನ ಮನೆ ಭಜನೆಯಿಂದ ಹಿಡಿದು ನಾಟಕವರೆಗೂ ಮಾಡ್ತಿದ್ವಿ. ಇದು ತೀರ್ಕೊಂಡವರು ನಾವೆಲ್ಲ ಫ್ರೀ ಮಾಡ್ತಿದ್ವಿ ಭಜನೆ ಎಲ್ಲ. ಹಾಗಾಗಿ ನಾವು ಎಷ್ಟೊತ್ತು ಅಷ್ಟೊತ್ತು ಅಂತಿರಲಿಲ್ಲ. ಅವರು ಮಧ್ಯರಾತ್ರಿ ಬಂದೆ ಅವಾಗ ಕರ್ಕೊಂಡವರು ನಮ್ಮ ಆಡೋಕ್ಕೆ, ಅವಳಿಂದ ನಾವು ಫ್ರೀ ಮಾಡ್ಕೊಬತ್ತಿದ್ವಿ. ಅವಾಗಿಂದ ನಮ್ಮದೇ ಒಂದು ಗೌರವ ಸ್ಥಾನಗಳು ನಮ್ಮ ಗ್ರಾಮದಲ್ಲಿ ಕೊಡ್ತಾರೆ. ಹಾಗಾಗಿ ನಮಗೆ ಕಲೆಯಿಂದ ನಮಗೇನೋ ಆ ಥರ ಬೇಜಾರೇನಿಲ್ಲ. ಇನ್ನೂ ಸಾಕಷ್ಟು ನಮಗೆ ಇತ್ತೀಚೆಗೆ ನಮಗೆ ಸರ್ಕಾರ ಮಾಡ್ಕೊಳ್ಳಬಹುದು, ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯಿಂದ ನಮಗೆ ಹಲವಾರು ಒಂದು ಪ್ರಸಿದ್ಧ ಪತ್ರಗಳು ಕೊಟ್ಟವ್ರೆ. ಈ ರಂಗದಲ್ಲಿ 24ನೇ ಇಸ್ವಿಯಲ್ಲಿ ನಮಗೆ ಡಾಕ್ಟರೇಟ್ ಆಗಿದೆ. ಹಾಗಾಗಿ ಅದರಲ್ಲೇ ನಮಗೆ ಒಂದು ಎಷ್ಟು ವರ್ಷ ಸರ್ವಿಸ್ ಇದೆ, ಆಧಾರದ ಮೇಲೆ ನಮಗೆ ಒಂದು ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷ ನಮಗೆ ಇಲಾಖೆಯಿಂದನೇ ಪ್ರಾಯೋಜಿತ ಕಾರ್ಯಕ್ರಮ ಕೊಡ್ತಾರೆ. ನಮ್ಮ ಹಬ್ಬದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೋಬೋದು. ಅವರೇ ಹಣ ಸಂಬಾರವನ್ನು ನೀಡ್ತಾರೆ 20,000 ರೂಪಾಯಿ, ಅದರೊಳಗೆ ನಾವು ವೇದಿಕೆ ಹಾಕೊಂಡು ನಾವು ಮಾಡ್ಕೋಬೇಕು. ಒಳ್ಳೆ ರೀತಿ ನಡೆದ್ರೆ ನಮಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರೆ ಸರ್ಕಾರದ.
1: ಸರ್, ಮೊದಲ ಬಾರಿಗೆ ತಾವು ಬಣ್ಣ ಹಚ್ಚಿದಾಗ ಅಥವಾ ವೇದಿಕೆಯ ಮೇಲೆ ಮೈಕ್ ಹಿಡಿದಾಗ ಸಿಕ್ಕಂತಹ ಮೊದಲ ಅನುಭವ ನಿಮಗೆ ನೆನಪಿದ್ರೆ ಆ ಒಂದು ಅನುಭವವನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಪ್ರಥಮವಾಗಿ ನಮಗಿಂತ ಹಿರಿಯರು ಸಾಮಾಜಿಕ ನಾಟಕ ಸೇರಿದ್ರು. ಆವಾಗ ನಮಗೆ ಸ್ಟೇಜ್ ಫಿಯರ್ ಇತ್ತು. ಆವಾಗ ನೀನು ನಮ್ಮ ಜೊತೆಲಿ ಬರಬೇಕು ಅಂತ ನಾವಾಗ ಮಾತಾಡೋ ಒಂದು ಧೈರ್ಯ ಇರಲಿಲ್ಲ ಅವಾಗ ವೇದಿಕೆ ಮೇಲೆ. ಸೊ ಏನಪ್ಪ ಅಂದರೆ ಸಣ್ಣ ಪಾತ್ರೆ, ಸಾಹುಕಾರ ಅವರಾದರೆ ಸಾಹುಕಾರನ ಆಳಾಗಿ ನಮ್ಮ ಛತ್ರಿ ಇಟ್ಕೊಂಡು ಹೋಗೋದು. ಮೊದಲು ವೇದಿಕೆ ಮೇಲೆ ಬಂದು ನಾವು ಜನಗಳು ನೋಡಿದೆ ಅರ್ಧ ಭಯ ಆಗ್ತಿತ್ತು. ಜನಗಳ ಸಮೂಹ ನೋಡಿದಾಗ

0: ಆಗ್ಬಿಡಿ ಈಗ ನಾಟಕ ಇನ್ನಿತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಅಷ್ಟೇ ಕಷ್ಟ ಜನ ಈಗ. ಅವಾಗ ನಾಟಕ ಅಂದ್ರೆ 6 ಗಂಟೆಗೆ ರಿಸರ್ವೇಶನ್ ಮಾಡಿಸ್ಬಿಡೋರು, ಚೀಲ ಮತ್ತೆ ಚಾಪೆ ತಕೊಂಡೋಗಿ ಇದು ನಮ್ಮ ಜಾಗ ಅಂತ ರಿಸರ್ವೇಶನ್ ಮಾಡಿಸ್ಬಿಡೋರು ನಾಟಕ ಪ್ರಾರಂಭ ಮೊದಲು. ಇವಾಗ ನಾಟಕ ಆಡ್ತಿದ್ರೆ ಯಾರು ಆಡ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಈಗ ಎಲ್ಲ ರೀತಿಲೂ ಒಂಥರ ತಂತ್ರಜ್ಞಾನ ಮುಂದುವರೆದು ಬೇಕಾದ ಟಿ ವಿ ಮೊಬೈಲು ಎಲ್ಲ ಬರೋ ಎಲ್ಲ ಕೈಯಲ್ಲೇ ಇರೋದ್ರಿಂದ
1: ನಾವಿಲ್ಲೇ ನೋಡ್ಕೊತೀವಿ ಅಲ್ಲಿ ನೋಡೋದಿಲ್ಲ ಬೇಜಾಗ್ರಹ ಮಾಡ್ತಾರೆ.
0: ಆವಾಗ ನಾವು ಮೊದಲನೇ ಏನಪ್ಪ ಅಂದರೆ ನಾವು ಒಂದ್ಸರಿ ವೇದಿಕೆ ಮೇಲೆ ಬಂದೋದ್ಮೇಲಂತೂ ಯಾವುದೋ ಒಂದು ಭಯ ಪಡಿಸೋ ಸ್ಥಳಕ್ಕೆ ಹೋಗಿ ಬಂದಂಗೆ ಹೋಯ್ತು ಮೊದಲನೇ ಸರಿ. ಆವಾಗ ಒಂದೆರಡು ಮತ್ತೊಂದೆರಡು ಸರಿ ಮಾಡಿದಾಗ ಆವಾಗ ಸ್ವಲ್ಪ ವೇದಿಕೆ ಸಣ್ಣ ಪುಟ್ಟ ಪಾತ್ರ ಮಾಡು. ಆಮೇಲೆ ನಮ್ಮಲ್ಲಿ ನಮ್ಮೂರಲ್ಲಿ ಸಾಮಾಜಿಕ ನಟರಲ್ಲಿ ಬೆಳ್ಳಿ ಬಡಿತು ಉರುಳಿತು ಇದೆಲ್ಲ ನಾಟಕ ಮಾಡುವಾಗ ನಮ್ಮದು ಆಸೆ ಪಾತ್ರ ಜಾಸ್ತಿ ನಮ್ಗೆ ಮಾಡ್ತಿದ್ದು. ಆವಾಗ ಆಸೆ ಪಾತ್ರ ಮಾಡುವಾಗ ನಮ್ಗೆ ಸರ್ಗುರು ಸಭೆ ಬಿಟ್ಟಿದ್ದ ಇದ್ದಾಗಿಂತ ಪುಟ್ಟಮಂಜೆ ಅಂತ ಅವರು ನಮಗೆ ಬಹುಮಾನ ಕೊಟ್ಟಿದ್ರು ಹಣ ಮುಖಾಂತರ ನಮ್ಮ ಪಾತ್ರ ನೋಡಿ. ನಾವು ನಾಟಕ ಆಡುವಾಗ ಯಾವುದು ಡೇಸ್ ಇರಲಿಲ್ಲ, ಯಾವುದೋ ಟೆಂಟ್ ಇರಲಿಲ್ಲ. ಹೀಗೆ ಗಾಡಿಗೆ ಒಂದು ಆ ಕಡೆ ಈ ಕಡೆ ಬಿದಿರಲ್ಲಿ ತಡ್ಕಂತ ಹೇಳ್ತೀವಲ್ಲ ಅದನ್ನ ಸೈಡ್ ಹಾಕೊಂಡು ನೆಲಕ್ಕೆ ಹುಲ್ಲು ಹಾಕೊಂಡು ಆಡ್ತಿದ್ವಿ. ಆವಾಗಲೇ ಅಷ್ಟೊಂದು ಚೆನ್ನಾಗಿ ನಮಗೆ ಜನಗಳು ತುಂಬ ಕೋಆಪ್ರೇಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡೋದ್ರಿಂದ ನಾವು ಅದನ್ನು ಸುಮಾರು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನಮ್ಮ ಇಡೀ ತಾಲೂಕಲ್ಲೇ ಭೀಮಕಲ್ಲೇ ಜಾತ್ರೆ ದೊಡ್ಡ ಜಾತ್ರೆ, ಆ ಜಾತ್ರೆ ನಾವು ತುಂಬ ಹಿಟ್ಟಾಗಿ ನಾವಾಗ ನಾಟಕ ಆಡಿದ್ವಿ. ಸಾಮಾಜಿಕ ನಾಟಕ ಅಂದರೆ ಆಗತ್ತೂ ಫೇಮಸ್ ಒಂದು ಅನ್ನ ಕಾಲದಲ್ಲಿ ನಮ್ಮ
2: ಸರ್. ಈ ಒಂದು ಆರ್ಕೆಸ್ಟ್ರಾ ಮತ್ತು ನಾಟಕದ ಕ್ಷೇತ್ರಗಳಲ್ಲಿ ಈಗ ರಾತ್ರಿ ಎಲ್ಲ ತಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ, ಯಾಕೆಂದ್ರೆ ತಮ್ಮ ಒಂದು ವೃತ್ತಿ ಸಂಬಂಧಪಟ್ಟಿರೋದೇ ರಾತ್ರಿಗೆ. ಇಂತಹ ಒಂದು ಸಂದರ್ಭದಲ್ಲಿ ತಾವು ಆರೋಗ್ಯ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳೋದು ಎಷ್ಟು ಪ್ರಮುಖವಾಗಿರುತ್ತದೆ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಿಮ್ಗೆ ಎಷ್ಟು ಕಷ್ಟವಾಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ನಾವು ನೈಟು ಒಂದು ಹರಿಕಥೆ ಆಗಲಿ ಒಂದು ಭಜನೆ ಆಗಲಿ ಹೋಗ್ತಾ ಇರ್ತೀವಿ. ಒಂದು ನೈಟ್ ಕಾರ್ಯಕ್ರಮ ಆಯಿತು ಅಂದರೆ ಇಡೀ ಒಂದು ರಾತ್ರಿ ಎಲ್ಲ ಆಗಿರುತ್ತೆ ನಮ್ಮದು ಹರಿಕತೆ ಅಂದರೆ. ಉದಾಹರಣೆ ಒಂದು 10:30 ಕಂಬಸ್ ಆದರೆ ಬೆಳಗಿನ ಜಾವ 4 ಗಂಟೆಗೆ ಸ್ಟಾಪ್ ಆಗುತ್ತೆ. ಸೊ ನಾವು ಅಲ್ಲಿಗೆ ಬಂದಾಗ ವಿತೌಟ್ ರೆಸ್ಟು ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ನಮ್ಮ ಕೃಷಿಲೇನೆಂದರೆ ಬೆಳಗಿನ ಜಾವ ಹೋಗಿ ಕೆಲಸ ಮಾಡಿದ್ರೆ ಮಾಡ್ದಂಗೆ ಬಿಸ್ಟಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಸೀಸನಲ್ಲಿ ಈ ಕೃಷಿ ಕೆಲಸಗಳಲ್ಲೂ ಸ್ವಲ್ಪ ಹಿಂದೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸಗಳು ನಮ್ಮ. ಹಾಗಾಗಿ ಬಿಟ್ಟರೆ ಅದು ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಏನು ತೊಂದರೆ ಏನಿಲ್ಲ. ಆರೋಗ್ಯ ನಿದ್ದೆ ಗಿಡೋದ್ರಿಂದ ನಮಗೇನು ತೊಂದರೆ ಇಲ್ಲ, ಯಾಕಂದರೆ ಅದು ಸುಮಾರು ವರ್ಷದಿಂದ ಅದು ಅಭ್ಯಾಸ ಆಗಿದೆ ನಮಗೆ. ಈಗ ನಿನ್ನೆ ರಾತ್ರಿ ನಾವು ಪೋರಮ್ ಹೋಗಿ ಇವತ್ತು ರಾತ್ರಿ ನಾವು ಇವತ್ತು ಬೆಳಗ್ಗೆ ಒಂದು 2-3 ಗಂಟೆ ನಿದ್ದೆ ಹೊಡಿತದೆ ಸೇಮ್ ಅಷ್ಟೇ ಟೈಮ್ಸು ತಿರ್ಗಾ ಆ ದಿನ ರಾತ್ರಿ ನಾವು ಸ್ಪೆಂಡ್ ಮಾಡ್ತೀವಿ, ಅದು ನಮ್ಗೆ ಅಭ್ಯಾಸ ಆಗಿದೆ. ಆಮೇಲೆ ನಾವು ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ಆ ಕಡೆ ಹೋದ್ವಲ್ಲ ಈ ಕಡೆ ಏನಾಗುತ್ತೆ ಅಂತ ಆ ಥರ ನಾವು ಆತಂಕ ಪಟ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ತಾಯಿ ಇರ್ತಾರೆ, ಎಲ್ಲ ಮಕ್ಕಳು ಎಲ್ಲ ಇರ್ತಾರೆ, ಅಕ್ಕಪಕ್ಕ ನಮ್ಮ ನೆರೆಯವರು ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆ ಆ ಥರ ಆತಂಕ ಆಲೋಚನೆ ಆ ಥರ ಬರಲ್ಲ. ನಾವು ಇಲ್ಲಿ ಆ ಥರ ಆಲೋಚನೆ ಮಾಡಿದ್ರೆ ನಾವು ಆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಥಿತಿ ಸರಿಯಾಗಿರಲ್ಲ. ಆಗ ಎಲ್ಲ ನಮಗೆ ಒಂದು ಸುವ್ಯವಸ್ಥೆ ಅನುಕೂಲ ಇರೋದ್ರಿಂದ ನಾವು ಆ ರಂಗದಲ್ಲಿ ಒಂದು ಮುಂದುವರಕ್ಕೆ ಅವಕಾಶ. ಹಾಗಾಗಿ ಆ ಥರ ಆತಂಕ ಪಡುವಂಥ ವಿಷಯಗಳು ನಮ್ಗೆ ಇದುವರೆಗೆ ಕೂಡ ಬಂದಿಲ್ಲ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ, ನಮ್ಮ ಮನೇಲಿ ನಮ್ಮ ತಾಯಿ ಆಗ್ಬೋದು ತಮ್ಮ ಆಗ್ಬೋದು ನಮ್ಮನ್ನ ಅದನ್ನ ನಮ್ಮ ಮಕ್ಕಳು ಎಲ್ಲರು. ಹಾಗಾಗಿ ನಮ್ಗೆ ಆ ಥರ ಈ ಕಲೆಯಲ್ಲಿ ನಮಗೆ ಬೇಸರ ಏನೋ ಅನಿಸಿಲ್ಲ, ಯಾಕಂದರೆ ಕಲೆಗಾಗಲಿ ಒಂದು ವಿದ್ಯೆಗಾಗಲಿ ಕೊನೆ ಇಲ್ಲವಲ್ಲ ಸರ್. ಅದೇ ನಾವು ಎಷ್ಟೋ ನಾ ಎಲ್ಲ ಮುಗಿಸ್ಬಿಡ್ತೀನಿ ಆ ಕಲೆಯಲ್ಲಿ. ನಾವು ಇದರಲ್ಲೇ ಒಂದು ಚಿಕ್ಕ ಗಿಡ ಅಷ್ಟೇ. ಎಮ್ ಆರ್ ಸಾಧನೆ ಮಾಡೋರು ಸಾಕಷ್ಟು ಸಾಧಕರಿದ್ದಾರೆ ಅವರಲ್ಲಿ. ಅದು ಅಷ್ಟು ನಾವು ಮುಂದುವರೆಕ್ಕೆ ಅಲ್ಲಿಗಂಟ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿದ್ರೆ ನಾವು ಪ್ರಯತ್ನ ಪಡ್ತೀವಿ.
2: ಸರ್, ಆರ್ಥಿಕವಾಗಿ ಇಂದಿನ ದಿನಮಾನಗಳಲ್ಲಿ ಏರಿಳಿತಗಳಿದ್ದರೂ ಸಹ ಎಂದಾದರೂ ನಿಮಗೆ ಈ ವೃತ್ತಿಯನ್ನು ಬೇಸರ ಬಂದು ಈ ವೃತ್ತಿಯನ್ನು ಅಥವಾ ಕಲೆಯನ್ನು ಇಲ್ಲಿ ತನಕ ಮಾಡಿರೋದು ಸಾಕು, ಬಿಟ್ಬೋಣ ಇಲ್ಲಿ ತನಕ ಮಾಡಿದ್ದು ಸಾಕಾಗಿದೆ ಈ ವೃತ್ತಿ ನನಗೆ ಅಂತ ಯಾವಾಗಲಾದರೂ ಅನಿಸಿದೆಯಾ ಅದ್ರ ಬಗ್ಗೆ ತಿಳಿಸೋದಾದರೆ?
0: ಇಲ್ಲ ಸರ್, ಆ ಥರ ಈ ಕಲಾ ವೃತ್ತಿಯಿಂದ ನಾವು ಆರ್ಥಿಕವಾಗಿ ಹಿಂದೆ ಇದ್ದೀನಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನಮ್ಮದು ಮೂಲ ಕಸುಬು ಅಂದರೆ ವ್ಯವಸಾಯ, ನಿಮ್ಗೆ ಗೊತ್ತು ವ್ಯವಸಾಯ ಅಂದರೆ ಪೂರ್ವಭಾವಿನೂ ಬಂಡವಾಳ ಹಾಕ್ತಾನೆ ಯಾವ ಕೆಲಸನೂ ಮಾಡೋಕ್ಕೆ. ನಾವು ಬಂಡವಾಳ ಹಾಕ್ಬೇಕು ಅಂದರೆ ಈಗ ನಮ್ಮ ತವಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಸಾಲ ಮಾಡಾಕ್ಬೇಕು. ನಾವು ಸಾಲ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಕಲೆಯಲ್ಲೇ ಸಾಕಷ್ಟು ನಮಗೆ ಗೌರವ ಧನ ಸಿಗುತ್ತೆ. ಅದೆಲ್ಲ ಕೂಡ್ಕೊಂಡು ನಾವು ಇನ್ನು ಮೂಲ

0: ಸುಪಿ ಹಾಕ್ತೀವಿ, ಅದು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಬರುತ್ತೆ ಅದು. ಅದೇ ಹಾಗಾಗಿ ನಮಗೆ ವ್ಯವಸಾಯ ಇರ್ತೀವಿ, ನಮಗೇನು ತೊಂದರೆ ಇಲ್ಲ. ಅದರಿಗೆ ಜಾಸ್ತಿ ನಮಗೆ ಸಪೋರ್ಟಿವ್ ಅಂದರೆ ನಮ್ಗೆ ಕಲ್ಚರ್ ಪ್ರೋಗ್ರಾಮ್ ಇದ್ದೀನಿ. ಈಗ ರಾಸಾಯನಿಕ ಗೊಬ್ಬರ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ಅಲ್ಲ ಇನ್ನೊಬ್ಬರ ಜೊತೆಲಿ ನಮಗೆ ಕೂಲಿಯ ಕರ್ಕೊಳಕ್ಕೆ ಹಣ ಬೇಕು. ಹಣ ಬೇಕು ನಮ್ಮ ಕಾರ್ಯಕ್ರಮ ಬಂದಾಗ ಅವೆಲ್ಲ ಸರಿದೂಗಿಸ್ಕೊತೀವಿ. ಅದು ಹಾಗಾಗಿ ಇನ್ನು ನಮ್ಮ ಕಲಾ ವೃತ್ತಿಯಿಂದ ಏನು ನಮಗೆ ವ್ಯವಸಾಯಕ್ಕೇನು ತೊಂದರೆ ಇಲ್ಲ. ಇನ್ನು ಎತ್ತಿನ ಜಾತಕ್ಕೆ ಆದ್ಯತೆ ಕೊಡೋಕ್ಕೆ ನಮ್ಗೆ ಅವಕಾಶ ಆಗುತ್ತೆ, ಏನು ತೊಂದರೆ ಇಲ್ಲ.
1: ಸರ್, ತಾವು ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಿ, ಸಾವಿರಾರು ಹಾಡುಗಳನ್ನು ಹಾಡಿದ್ದೀರಿ. ಆ ಪ್ರದರ್ಶನ ಮುಗಿಸಿ ಮನೆಗೆ ಹಿಂದಿರುಗುವಾಗ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ, ಅದರ ಒಂದು ವರ್ಣನೆಯನ್ನು ನಮಗೆ ತಿಳಿಸೋದಾದರೆ?
0: ನಾಟಕದಲ್ಲಿ ಸಾಮಾನ್ಯವಾಗಿ ಈಗ ಒಬ್ಬರಾದ್ಮೇಲೆ ಒಬ್ಬರು ಒಂದು ಅವ್ರು ಮಾತಾಡೋ ನಾವು ಮಾತಾಡೋ ಒಂಥರ ಈ ಥರ ಎದುರು ಬದುರು ಮಾತಾಡೋ ಸಂಭಾಷಣೆ ಇರೋದು. ಹಾಗಾಗಿ ಅದರಲ್ಲಿ ನಮಗೆ ಬೇಜಾರು ಅನಿಸಲ್ಲ, ಅವ್ರು ಸರಿಲಿ ಇವ್ರು ಸಲ ಅಂತ ಸಾಮಾನ್ಯವಾಗಿ ಪ್ರಜೆಗಳು ಹೇಳೋಕ್ಕಾಗಲ್ಲ, ಪ್ರೇಕ್ಷಕರು ಹೇಳೋಕ್ಕಾಗಲ್ಲ. ಆದರೆ ಆರ್ಕೆಸ್ಟ್ರಾದಲ್ಲಿ ಒಂದು ವೇದಿಕೆ ಮೇಲೆ ಆಡ್ಬೇಕು ಅಂದಿದ್ರೆ ಒಂದ್ಸರಿ ಒಂದು ಸಾಂಗ್ ಆಡಿ ಇಳಿಯೋ ತನಕ ಸ್ವಲ್ಪ ಏನಂತಾರೋ ಜನ, ಪ್ರೇಕ್ಷಕರು ಎಷ್ಟು ಚೆನ್ನಾಗಿ ಕಳಿಸ್ತೋ ಏನೋ ಸ್ಟಾರ್ಟಿಂಗ್ ಆ ಥರ ಇದಿರುತ್ತೆ. ನಾವು ಇಳಿದ್ಮೇಲೆ ಕೆಳಕಿಳಿದ್ಮೇಲೆ ಜನಗಳೆಲ್ಲ ಕೈ ಚಪ್ಪ ಹೊಡೆದು ಶಿಳೆ ಹೊಡೆಯುತ್ತಲ್ಲ, ಆವಾಗ ಆಗುವ ಸಂತೋಷ ಅದಕ್ಕೆ ನಾವು ಬೆಲೆನೆ ಕಟ್ಟಾಕಲ್ಲ. ನಮ್ಗೆ ಯಾವ ಪ್ರೇಜು ಬೇಕಾಗಿಲ್ಲ ಆದರೂ ಅದ್ರ ಮುಂದೆ, ಆಗ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದಾರೆ ಜನ.
1: ಸರ್, ಈಗ ಮಾತಾಡೋದು ತಾವೇ ತಿಳಿಸಿದ್ರಿ, ಈಗ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬೇಕಾದ್ರೆ, ನೀವು ಒಂದು ಹಾಡನ್ನು ಆಡ್ತಾ ಇರಬೇಕಾದ್ರಾಗಿರ್ಬೋದು ಅಥವಾ ಸಂಭಾಷಣೆಯನ್ನು ನಡೆಸ್ತಾ ಇರಬೇಕಾದ್ರಾಗಿರ್ಬೋದು, ನಿಮ್ಮ ಒಳ ಮನಸ್ಸಿನಲ್ಲಿ ಈಗ ಪ್ರೇಕ್ಷಕರಿಗೆ ಯಾವ ರೀತಿ ಇದು ತಲುಪ್ತಾ ಇದೆ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ಈಗ ಪ್ರೇಕ್ಷಕರು ನಿಮಗೆ ಒಂದು ಚಪ್ಪಾಳೆಯನ್ನಾಗಿರ್ಬೋದು, ಶಿಳ್ಳೆಗಳನ್ನಾಗಿರ್ಬೋದು ಕೊಟ್ಟಂತ ಸಂದರ್ಭದಲ್ಲಿ, ಒಬ್ಬ ಕಲಾವಿದನಿಗೆ ಅದು ಆ ಚಪ್ಪಾಳೆ ಮತ್ತೆ ಶಿಳ್ಳೆ ಅನ್ನುವಂಥದ್ದು ಸಂಬಳಕ್ಕಿಂತ ದೊಡ್ಡದು ಅಂತ ನೀವು ಭಾವಿಸ್ತೀರಾ, ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದ್ರೆ?
0: ನಮ್ಮದು ಕಲಾವಿದರಿಗೆ ಮೊದಲು ದುಡ್ಡು ಮುಖ್ಯ ಅಲ್ಲ ಸರ್, ಪ್ರೇಕ್ಷಕರ ಒಂದು ಸಪೋರ್ಟು. ಅವರು ನಮಗೆ ಒಂದು ವೇದಿಕೆ ಆಗಲಿ ಒಂದು ಕಲಾ ವೃತ್ತಿಯಲ್ಲಿ ಆಡಲಿಕ್ಕೆ ಅನುವು ಮಾಡಿಕೊಡ್ತಲ್ಲ, ಅದಕ್ಕಿಂತ ಒಂದು ದೊಡ್ಡ ಗೌರವ ಯಾವುದೂ ಇಲ್ಲ. ಅದು ಕಲಾವಿದನ ಗೌರವಿಸ್ತಾರಲ್ಲ, ಅವರು ಚೆನ್ನಾಗಾಡಿದೆ ಅಂತ ಒಂದು ಏನೋ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲ್ಲ, ಅದ್ರ ಮುಂದೆ ನಮ್ಮ ದುಡ್ಡು ಏನು ಮಾಡೋಕ್ಕಾಗಲ್ಲ. ಅವರು ನಮ್ಮ ಒಂದು ಸಾಂಗು ಹಾಡಿದ್ಮೇಲೆ ಇಳಿದ್ಮೇಲೆ ತುಂಬ ಚಪ್ಪಾಳೆ ಮತ್ತು ಶಿಳೆ ಹೊಡೆದ ಒಂದು ಅವರು ಒಂದು ಸಂತೋಷ ವ್ಯಕ್ತಪಡಿಸಲ್ಲ, ಅದಕ್ಕೆ ನಾವು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರಿಗೆ ನಿಜವೇ ಸಾವಿರಾರು ನಮಸ್ಕಾರಗಳು ಈಗಲೂ ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಅವತ್ತು ಅವರು ಚಪ್ಪಾಳೆ ಹೊಡೆದು ನಮಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ನಾವು ಈ ರಂಗದಲ್ಲಿ ನಾವು ಬೆಳೆಯೋಕೆ ಆಯ್ತಿರಲಿಲ್ಲ. ಯಾಕಂದರೆ ಇದಕ್ಕೆ ನಾವು ದುಡ್ಡು ಕೊಟ್ಟು ನಮ್ಮನ್ನ ಎತ್ಕೊಂಡ್ಸೋಕ್ಕಾಗಲ್ಲ, ನಮ್ಮನ್ನ ಬೆಳೆಸೋಕ್ಕಾಗಲ್ಲ, ಅವರ ಒಂದು ಪ್ರೋತ್ಸಾಹದಿಂದ ನಾವು ಬೆಳೆಯೋಕೆ ಸಾಧ್ಯ. ಅದು ಹಾಗಾಗಿ ಪ್ರೇಕ್ಷಕರೇ ಮುಖ್ಯ ನಮಗೆ, ಅವರೊಂದು ಸರಿ ಅವ್ರ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾವು ಇದರಲ್ಲಿ ಮುಂದುವರಿತೀವಿ. ಹಾಗಾಗಿ ಈ ವಿಚಾರದಲ್ಲಿ ನಮಗೆ ಜನಗಳಲ್ಲಿ ನಮ್ಮ ಊರಲ್ಲಿ ಅಕ್ಕಪಕ್ಕ ಒಂದು ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮಗೆ. ಹಾಗಾಗಿ ನಮ್ಗೆ ಆ ಪ್ರೇಕ್ಷಕರೇ ನಮಗೆ ಹಣಕ್ಕಿಂತ ಮುಖ್ಯವಾದವರು.
1: ಸರ್, ಹಣದ ಹರಿವು ಹೆಚ್ಚಿರುವಂತಹ ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಈಗ ಹಣ ದುಡ್ಡಿಟ್ಕೊಂಡು ಶ್ರೀಮಂತರು ಕೋಟ್ಯಾಧಿಪತಿ ಎಂಬುದು ಜನಗಳು, ಆದರೆ ಅವ್ರದ್ದೇ ಆದ ಒಂದು ಗೌರವ ಅವ್ರಿಗಿರುತ್ತೆ, ಆದರೆ ನಮ್ಮದು ಕಲಾವಿದರೇ ನಮ್ಮದೇ ಆದ ಒಂದು ಗೌರವ ಇರುತ್ತೆ. ಅವ್ರದ್ದು ಅವ್ರ ಜೀವನ ಶೈಲಿನೇ ಬೇರೆ, ನಮ್ಮ ಜೀವನ ಶೈಲಿನೇ ಬೇರೆ. ನಮ್ಮದು ಈ ಕಲಾರಂಗದಲ್ಲಿ ನಾವು ದೊಡ್ಡ ಶ್ರೀಮಂತರಾಗಿ ಸಾಧ್ಯ ಇಲ್ಲ, ಯಾಕಂದರೆ ನಾವು ಅದು ಕಮರ್ಷಿಯಲಿಗೆ ಯೋಚನೆ ಮಾಡೋದಿಲ್ಲ, ಇದನ್ನು ಆರ್ಥಿಕವಾಗಿ ಹಿಂದೆ ಸಂಪಾದನೆ ಮಾಡಬೇಕು ಅಂತ ನಮ್ಮ ಪ್ಲಾನ್ ಇರಲಿ. ಇದರಲ್ಲಿ ನಮಗೇನಪ್ಪ ಅಂದರೆ ಸರಳವಾಗಿ ನೆಮ್ಮದಿಯಾಗಿ ಯಾವುದೇ ರೀತಿಯ ಬೇರೆ ಕೆಟ್ಟ ಆಲೋಚನೆ ಇರಬಾರ್ದಂಗೆ ನಮ್ಮ ಜೀವನ ಮಾಡಿದ್ರೆ ಸಾಕು ನಮಗೆ. ಅದು ನಮ್ಮ ಕಲಾರಂಗದಲ್ಲಿ ನಮ್ಗೆ ಕಲಿಸ್ಕೊಂತವ ಪಾಠ. ಯಾವುದೇ ಒಂದು ವಿಚಾರಕ್ಕೆ ದುಡ್ಕೋ ಒಂದು ವಿಚಾರ ಆಗಲಿ ನಮ್ಮ ಇದರ ಕಲಾವಿದ್ರಿಗೆ ಬರೋಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಮಗೇನು ಬೇಸರ ಅನಿಸಲ್ಲ, ಸರಳತೆ ನಮ್ಮ ಸಾಕಷ್ಟು ನಮಗೆ ಒಂದು ಜೀವನದ ದಾರಿ ತಂದಿದೆ. ಏ ಅವರು ಅದು ಮಾಡ್ಕೊಂಡ್ರು ಇದು ಮಾಡ್ಕೊಂಡು ಆ ಥರ ಅವ್ರು ನೋಡಿ ನಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹಿರಿಯರ ಆಡ್ರ ಗಾದೆ ಮತ್ತೆ ಸಾಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಈ ಆರ್ಥಿಕ ವ್ಯವಸ್ಥೆನಷ್ಟೇ. ಹಾಗಾಗಿ ನಮ್ಮ ಜೀವನ ಶೈಲಿ ಸರಳತೆ ಮುಖ್ಯ, ಆಡಂಬರ ಜೀವನ ಅವಶ್ಯಕತೆ ಇಲ್ಲ ನಮಗೆ. ಮೊದಲು ಸರಿ ಕಾರ್ಯಕ್ರಮ ಮಾಡಿದಾಗ ಆ ವಿಲೇಜ್ಗಳಿಗೆ ಹೋದಾಗ ಸಾಕಷ್ಟು ಈಗ ನಮಗೆ ಅವರ ಹೆಸರು ಗೊತ್ತಿರಲ್ಲ, ಅವ್ರಿಗೆ ನಾವು ಜಾಸ್ತಿ ಮರ್ತುಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಅವ್ರು ನಮ್ಗೆ ಜ್ಞಾಪಿಸಿರ್ತಾರಲ್ಲ, ಅವ್ರ ಹತ್ರ ಬರ್ತಾರೆ ಕೇಳ್ತಾರೆ ಆಗ ಚೆನ್ನಾಗಿದ್ದಾರೆ ಎಲ್ಲ ಅಂತ. ಯಾಕಂದರೆ ನಾವು ಪ್ರತಿದಿನ ದಿನಕ್ಕೊಂದು ದೂರ ಆಯ್ತಾ ಇರ್ತೀವಿ, ಕೆಲವ್ರು ಮಾತ್ರ ನಾವು ಸಿಗಿದೆ. ತುಂಬ ನಿಯರೆಸ್ಟ್ ಇರೋರು ಪದೇ ಪದೇ ಸಿಗೋ ನಮ್ಮ ನೆನಪಿರ್ತಾರೆ ಇಟ್ಕೋರು. ಹಾಗಾಗಿ ಸುಮಾರು ದೂರಷ್ಟು ಹೋದಾಗೆಲ್ಲ ಮಾತಾಡಿಸ್ತಾರೆ, ಯಾಕಂದ್ರೆ ನಾವು ಅನ್ಕೋಬೇಕಾಗ ನಮ್ಮ ಕಲೆ

0: ನಾವು ನೋಡಿದರೆ ಹಾಗಾಗಿ ನಮ್ಮನ್ನ ಜ್ಞಾಪಿಸ್ಕೊಂಡಿದ್ದಾರೆ ಅಂತ. ನಾವು ಆ ಊರಿಗೆ ಒಂದು ವೆಹಿಕಲ್ ಇಳಿದಾಗ ಆಗಲಿ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಅವ್ರಿಗೆ, ನಿಮ್ದ ಕಾರ್ಯಕ್ರಮ ಮಾಡ್ತೀರ, ಚೆನ್ನಾಗಿ ಮಾಡಿ, ಮೊದಲ ಸರಿ ಮಾಡಿದ್ರಿ, ಅದೇ ಥರ ಕಂಟಿನ್ಯೂ ಮಾಡಿ ಅಂತ ಅವರು ಆ ಊರಿಂದ ನಮ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಾರೆ.
1: ಸರ್, ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈಗ ಲೈವ್ ಆರ್ಕೆಸ್ಟ್ರಾ ಮತ್ತು ನಾಟಕಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿಯೂ ನಿಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ?
0: ಡಿಜಿಟಲ್ ಅಂದಾಗ ಕೆಲವೊಂದು ವಿಚಾರಕ್ಕಷ್ಟೇ ಡಿಜಿಟಲ್ಲು, ನಮ್ಮ ನಾಟಕಕ್ಕೇನು ಡಿಜಿಟಲ್ ಏನಿಲ್ಲ, ಅದು ಮ್ಯಾನ್ಯುವಲ್ ಆಗಬೇಕು. ಈಗ ಉದಾಹರಣೆ ನಾನು ಹೇಳಿದೆ, ಈಗ ಒಬ್ಬರು ಮರಣ ಹೊಂದಿರ್ತಾರೆ, ಅವ್ರಿಗೆ ನಾವು ರಾತ್ರಿ ಜಾಗರಣೆ ಮಾಡಬೇಕು, ಅವ್ರಿಗೆ ಶೋಕಗೀತೆ ಆಡಬೇಕು, ಭಾವಗೀತೆ ಆಡಬೇಕು, ದಾಸರ ಪದಗಳು ಆಡಬೇಕು. ನಾವು ಅಲ್ಲಿ ಡಿಜಿಟಲೀಕರಣ ಏನು ಬಳಸಂಗಿಲ್ಲ. ಹಾರ್ಮೋನಿಯಂ ನುಡಿಸ್ಬೇಕು, ತಬಲೆಯನ್ನು ನುಡಿಸ್ಬೇಕು, ತಾಳೆ ಹೊಡಬೇಕು. ಅಲ್ಲಿ ನಾವು ಯಾವ ತಂತ್ರಗಿಂತ ಏನು ಅಳವಡಿಸೋಕ್ಕಾಗಲ್ಲ, ಮ್ಯಾನ್ಯುವಲ್ ಇದೆ. ಅವ್ರು ಮ್ಯಾನ್ಯುವಲ್ಲೇ ಆಡಿದ್ರೆ ಅವರು ಜನ ಕೂತ್ಕೊಳ್ಳೋದು ಕೇಳೋದು. ಯಾಕಂದರೆ ಈಗ ಉದಾಹರಣೆ ಮೊಬೈಲ್ ಬೇಕಾದ ಸಾಂಗ್ಗಳು ಬರ್ತವೆ, ಎಲ್ಲ ರೀತಿಯ ಚಿತ್ರಗಳು ಬರ್ತವೆ, ಆ ಚಿತ್ರ ರೆಕಾರ್ಡು ಅಲ್ಲಿ ಆ ಸಾವನ್ ಮನೇಲಿ ಅದನ್ನು ಸರಿದೂಗಿಸಲ್ಲ. ಹಾಗಾಗಿ ನಮ್ದು ಏನು ಪೌರಾಣಿಕ ಒಂದು ವ್ಯವಸ್ಥೆ ಇದೆ, ಅದು ಯಾವತ್ತಿದ್ರೂ ಅದು ತಾಯಿ ತಾಯಿ ತಾಯಿನೇ. ಹಾಗಾಗಿ ಪೌರಾಣಿಕ ಒಂದು ಹಿಂದೆ ಒಂದು ಇರ್ತಕ್ಕಂಥ ಬೆಲೆ ಯಾವತ್ತಿಗೂ ಕಡಿಮೆ ಆಗಲ್ಲ. ಉದಾಹರಣೆ ಪೌರಾಣಿಕ ನಾಟಕನೂ ಅಷ್ಟೇ, ನಮ್ಮ ಹಳ್ಳಿಲಿ ಇತ್ತೀಚೆಗೆ ಕಡಿಮೆ ಆಗ್ಬೋದು, ಆದರೆ ಈಗಲೂ ಕೂಡ ಸಿಟಿಲಿ ಪೌರಾಣಿಕ ನಾಟಕ ಆಡ್ತಾ ಇದ್ದಾರೆ. ಕಲಾಮಂದಿರ, ಕಿರುರಂಗ ಮಂದಿರದಲ್ಲಿ ಪ್ರತಿ ಭಾನುವಾರ ಆಡ್ತಾರೆ. ಮೈಸೂರಿನ ಒಂದು ಟೌನಲ್ಲಿ ಪ್ರತಿ ವಾರನೂ ಆಡ್ತಾರೆ, ಪೌರಾಣಿಕ ನಾಟಕನೇ ಆಡ್ತಾರೆ. ಮೊದಲು ನಮ್ಮ ಹಳ್ಳಿ ಚೆನ್ನಾಗಿ ಆಡ್ತಿದ್ರು, ಈಗ ಹಳ್ಳಿಲಿ ಸ್ವಲ್ಪ ಕಡಿಮೆ ಆಯ್ತೈತೆ. ಅಂದರೆ ನಮ್ಮ ಹಳ್ಳಿಲಿ ಗ್ರಾಮೀಣ ಒಂದು ಗ್ರಾಮ ದೇವತೆ ಹಬ್ಬ ಊರ ಹಬ್ಬಕ್ಕೆ ಮಾತ್ರ ಪೌರಾಣಿಕ ನಾಟಕ ಅಷ್ಟು ಡಾಡಿ ಆಡ್ತಾರೆ. ಆದರೆ ಪ್ರತಿ ವರ್ಷದಲ್ಲಿ ಎರಡು ಮೂರು ಆಡೋಕ್ಕಾಗಲ್ಲ, ವರ್ಷಕ್ಕೊಂದು ಒಂದು ಕಡ್ಡಾಯವಾಗಿ ಆಡ್ತಾರೆ. ನಮ್ಮ ಸ್ನೇಹಿತರ ಒಂದು ಒಂದು ಶ್ರೀಕೀರ್ತಿ ನಾಟಕ ಮಂಡಳಿ ಮಾಡೋರೆ, ಅವ್ರು ಪ್ರತಿ ವರ್ಷ ಹಾಡೇ ಆಡ್ತಾರೆ. ಸನಿದೂರು ನಾಟಕ ಆಗ್ಬೋದು, ಇನ್ನೊಂದು ಹಬ್ಬ.
1: ಸರ್, ಹೊಸ ತಲೆಮಾರಿನ ಕಲಾವಿದರಿಗೆ ನೀವು ನೀಡುವಂತಹ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನಾ ಅಥವಾ ಯಶಸ್ಸು ಮುಖ್ಯನಾ?
0: ಮೊದಲು ಯಶಸ್ಸು ಮುಖ್ಯ ಸರ್. ನಾವೊಂದು ಕಾರ್ಯಕ್ರಮದಲ್ಲಿ ಯಶಸ್ಸು ಆಯ್ತು ಅಂದರೆ ಸಂತೃಪ್ತಿ ಆಟೋಮೆಟಿಕ್ ಅದೇ ಬಂದೇ ಬರುತ್ತೆ. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂದರೆ ಅದಕ್ಕಿಂತ ತೃಪ್ತಿ ಯಾವುದೂ ಇಲ್ಲ. ಮೊದಲು ಯಶಸ್ಸಾಗಬೇಕು ನಿಮ್ಮೊಂದು ಕಲೆಯಲ್ಲಿ. ಯಾವುದೇ ಒಂದು ಕಲೆ ಈಗ ಒಂದ್ಸರಿ ಮಿಸ್ಟೇಕ್ ಆದರೆ ಇನ್ನೊಂದ್ಸರಿ ಮಿಸ್ಟೇಕ್ ಆಗಬಾರ್ದು. ಆ ಥರ ನಾವು ಅಭ್ಯಾಸ ಮಾಡ್ಕೋಬೇಕು, ನಿಖರತೆ ಇರಬೇಕು. ನಮಗೆ ನಾವು ಇದು ಮಾಡ್ಕೋಕ್ಕಾಗಲ್ಲ. ಆ ವೃತ್ತಿ ಜನಗಳಿಗೆ ಚೆನ್ನಾಗಿ ನಮ್ಮದು ಕಲೆಯಲ್ಲಿ ಅವ್ರಿಗೆ ಮಂದಟ್ಟು ಮಾಡಬೇಕು. ಈ ಹಾಡು ಏನು ಅರ್ಥ ಸಲ್ಲಿಸುತ್ತೆ
2: ಅವ್ರಿಗೆ ಅರ್ಥ ಆಗೋದು ನಾವು ತಿಳಿಸ್ಬೇಕು.
1: ಸರ್, ನಿಮ್ಮ ಒಂದು ಈ ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ನೀವು ಬಯಸ್ತೀರಾ?
0: ಈಗ ಸರ್ಕಾರದಿಂದ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಈಗ ಒಂದು ಗಿರಿಜನೋತ್ಸವ ಮತ್ತು ಜನಪದ ಜಾತ್ರೆ ಈ ಥರ ಕಾರ್ಯಕ್ರಮಗಳು ಇಲಾಖೆಯಿಂದ ಮಾಡ್ತಾರೆ ಅವರು. ಅಲ್ಲಿ ಒಂದು ಎಸ್ ಟಿ ಎಸ್ ಸಿ ಈ ಕಲೆಯವ್ರಿಗೆಲ್ಲ ಒಂದು ಅವಕಾಶ ಕೊಡ್ತಾರೆ. ಯಾವುದ್ರೂ ಗಿರಿಜನ ಅಂದರೆ ಕಾಡಿನ ಒಂದು ಗಿರಿಜನ ಅವ್ರಿಗೆಲ್ಲ ಈ ಕಲೆಯಲ್ಲಿ ತುಂಬ ಆದ್ಯತೆ ಕೊಡ್ತಾರೆ ಸರ್ಕಾರದವರು. ಅದರಲ್ಲಿ ನಾವು ವರ್ಷಕ್ಕೊಂದು ಕಾರ್ಯಕ್ರಮ ಕೊಡ್ತಾರೆ ನಮಗೆ ಪ್ರಯೋಜನ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ. ಅಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ ಅಥವಾ ಭಜನೆ ಒಂದು ವೇದಿಕೆ ಕಾರ್ಯಕ್ರಮ ಅದನ್ನು ನಾವು ಸದುಪಡಿಸ್ಕೋಬೇಕು. ಮತ್ತು ಈಗ ಸರ್ಕಾರ ಮಟ್ಟದಲ್ಲಿ ನಮಗೆ ಕಲಾವಿದರಿಗೆ ಸ್ವಲ್ಪ ಅವರು ಇನ್ನೂ ಹೆಚ್ಚಿನ ರೀತಿಯ ಸಪೋರ್ಟ್ ಮಾಡಬೇಕು. ಉದಾಹರಣೆ ಒಂದು ಕಲಾವಿದರೊಂದಕ್ಕೆ ಒಂದು ಐಡೆಂಟಿಫೈ ಸರ್ಕಾರ ಮಟ್ಟದಲ್ಲಿ ಒಂದು ಐ ಡಿ ಕಾರ್ಡ್ ಕೊಡಬೇಕು ನಮಗೆ. ಈಗ ಉದಾಹರಣೆ ಒಂದು ವಿಡ್ರೋಲ್ ಪೆನ್ಷನ್ ಆದಾಗ ಅದು ವಯಸ್ಸಾದವ್ರು ಇದ್ರು ಕೊಡ್ತಾರೆ. ಈ ಕಲಾವಿದರಿಗೆ ವಯಸ್ಸಾದಾಗ ಅವ್ರದ್ದು ಒಂದು ಕಲಾವಿದರಿಗೆ ಒಂದು ಇದೈತೆ, ಅವ್ರ ಪೆನ್ಷನ್ ಬರುತ್ತೆ ಅವ್ರಿಗೆ. ಅದು ಸ್ವಲ್ಪ ಹೆಚ್ಚಿನ ರೀತಿ ಮಾಡಿಕೊಟ್ರೆ ಅವರು ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ರಕ್ಷಣೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಕಲಾರಂಗದಲ್ಲಿ ಹೆಚ್ಚು ಒಂದು ಸಾಧನೆ ಮಾಡೋರಿಗೆ ಸರ್ಕಾರ ಗುರುತಿಸೋರಿಗೆ ಸನ್ಮಾನ ಮಾಡಬೇಕು. ಸನ್ಮಾನ ಮಾಡೋದ್ರಿಂದ ಪಾಪ ಅವ್ರ ಜನ್ಮ ಪಾವನ ಆಗುತ್ತೆ. ಅವ್ರು ನೋಡಿ ಅವ್ರನ್ನ ಇಂದಿನ ಪೀಳಿಗೆ ಮಕ್ಕಳಾಗ್ಬೋದು, ನಾವು ಈ ಥರ ಬೆಳಿಬೇಕು ಅನ್ನೋ ಅನಿಸ್ಬೇಕು ಅವ್ರಿಗೆ. ಇವತ್ತು ಕಲಾವಿದರು ಗುರುತಿಸಿ ಅವರು ಸರ್ಕಾರದ ಮಟ್ಟದಿಂದ ಅವ್ರಿಗೆ ಗೌರವ ನೀಡಬೇಕು ಅವ್ರಿಗೆ. ಆ ಥರ ಮಾಡಿ ಅಂತ ನಮ್ಗೆ ಸರ್ಕಾರದವ್ರಿಗೆ ನಾವು ಕೇಳ್ಕೊತೀನಿ.
1: ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಖಂಡಿತ ಸರ್, ನಮಗೆ ಕಲೆ ಅಂದರೆ ನಮಗೆ ತುಂಬ ಇಷ್ಟ.

0: ನಾವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಇದ್ವಿ. ಸಂಜೆ ಒಂದು ಎರಡು ಗೀತೆ ಆಡೋದು ಅಥವಾ ಯಾವುದೋ ಇನ್ಸ್ಟ್ರೂಮೆಂಟ್ ಬಂದು ನುಡಿಸ್ತಾ ಹೋಗ್ತಾರೆ, ನಮ್ಗೆ ಯಾವುದು ಟೆನ್ಷನ್ ಇರಲ್ಲ, ಯಾವ ಥರ ಆಯಾಸನೂ ಇರಲ್ಲ, ಯಾವ ಥರ ಕೆಟ್ಟ ಆಲೋಚನೆ ಇರಲಿಲ್ಲ. ಹಾಗಾಗಿ ಈ ನಮ್ಮದು ಕಲಾವೃತ್ತಿ ನಿಮಗೆ ತುಂಬ ಸಂತೃಪ್ತಿ ಅಂದ್ಕೊಟ್ಟಿದೆ, ಅದರಲ್ಲಿ ಎರಡನೇ ಮಾತಿಲ್ಲ.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ ಮತ್ತು ಈ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ನೀಡೋದಾದರೆ ಏನಂತ ನೀಡೋದಕ್ಕೆ ಬಯಸ್ತೀರಾ?
0: ಖಂಡಿತ ಸರ್. ಈಗ ನಾವು ಕಲೆ ಕಲ್ತ್ಬಿಟ್ರೆ ಓದೋ ಹಿಂದಾಗುತ್ತೆ, ಇನ್ನೇನು ಆಗ್ಬಿಡುತ್ತೆ, ನಾವು ಕೆಲವೊಂದು ಆತಂಕ ಪಟ್ಕೋತಾರೆ. ಕಲೆಯಿಂದ ಯಾರಿಗೂ ಏನು ಮೋಸ ಆಗಲ್ಲ, ಯಾರಿಗೂ ಏನು ತಪ್ಪಾಗಲ್ಲ. ಕಲೆ ಕಲ್ತ್ಕೋತು ಅಂದರೆ ಒಂದು ಏಕಾಗ್ರತೆ ಇರುತ್ತೆ. ಕಲೆ ಕಲ್ತ್ಬಿಟ್ರೆ ಅವ್ರು ಓದೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಬರೀ ಪೂರ್ತಿ ಓದ್ಕೊಂಡವರು ಇದು ಮಾಡೋಕ್ಕಾಗಲ್ಲ. ಓದ್ರ ಜೊತೆಗೆ ಕಲೆನ ಬೆಳೆಸ್ಕೊಂಡ್ರೆ ಅವ್ರಿಗೆ ಜೀವನದಲ್ಲಿ ಶೈಲಿ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತದೆ. ಹಾಗಾಗಿ ಕಲೆ ನಮ್ಮಲ್ಲೇ ಇರೋದ್ರಿಂದ ನಾವು ಬೇರೆ ಕಡೆ ಸಂತೋಷ ಬಯಸೋ ಅವಶ್ಯಕತೆ ಇಲ್ಲ. ಸಂತೋಷ ನಮ್ಮಲ್ಲೇ ಹುಟ್ಟಾಗ್ಬೋದು. ಉತ್ಸಾಹ ಅನ್ನೋದನ್ನು ಇನ್ನೊಬ್ಬರು ಬಂದು ಹೇಳಿ ನಮ್ಗೆ ಉತ್ಸಾಹ ತುಂಬೋದಕ್ಕಿಂತ ನಮ್ಮಲ್ಲೇ ಸೆಲ್ಫ್ ಎಕ್ಸಾಂಪ್ಮೆಂಟ್ ಏನು ಹೇಳ್ತೀವಿ, ಉತ್ಸಾಹ ನಮ್ಮಲ್ಲೇ ಕಲೆ ನಾವು ಚೆನ್ನಾಗಿ ನಮ್ಮ ಮಾಡ್ಕೋ ಹೋದರೆ, ನಮ್ಮ ಸ್ಥಳವೇ ನಾವು ಒಂದು ಟೀಮ್ ಮಾಡಿದ್ರೆ, ಒಂದು ಭಜನೆ ಸಂಘ ಆಗ್ಬೋದು, ಒಂದು ಕಲಾವಿದರ ಸಂಘ ಆಗ್ಬೋದು ಮಾಡಿದ್ರೆ, ಅವ್ರು ನಮ್ಮ ನೋಡಿ ಇನ್ನೊಬ್ಬರು ಇನ್ನೊಂದು ಟೀಮ್ ಕಲಿತಾರೆ. ಆ ಥರ ಉದಾಹರಣೆಗೆ ನಮ್ಮ ಊರಲ್ಲಿ ಒಬ್ಬರಿಬ್ಬರು ತಬಲ ಬಾರಿಸ್ತೀವಿ, ಈಗ ನಾವು ಬೇರೆ ಕಡೆ ಹೋದಾಗ ಇನ್ನೊಬ್ಬರ ಅವಶ್ಯಕತೆ ಇರುತ್ತೆ. ಈ ಥರ ನಮ್ಮ ಥರ ಇನ್ನೂ ನಾಲ್ಕು ಜನ ಕಲಿತಾಗ ಅವರು ಅವಕಾಶ ಇರುತ್ತೆ. ಕಲೆ ಯಾರನ್ನೂ ಕೈ ಬಿಡಲ್ಲ, ನಾವು ಗೌರವ ಕೊಡಬೇಕು, ನಿಷ್ಠೆಯಿಂದ ಕಲಿಬೇಕು, ಒಳ್ಳೆ ಮನಸ್ಸಿರಬೇಕು. ಹಾಗಾಗಿ ನಮ್ಮ ಕಿರಿಯರಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಮತ್ತು ಕಲೆ ಬಗ್ಗೆ ಒಂದು ನಿರುತ್ಸಾಹ ಇರೋರಿಗೂ ಅಷ್ಟೇ, ಕಲೆನ ಯಾವುದೇ ರೀತಿ ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಕಲೆಗೆ ಹೆಚ್ಚು ಒತ್ತು ಕೊಟ್ಟರೆ ಏನು ನಮಗೆ ಏನು ಸಿಗದೇ ಮಾನಸಿಕ ನೆಮ್ಮದಿ ಇರುತ್ತೆ. ನಾವು ಮುಖ್ಯವಾಗಿ ಬೇಕಾದ್ರೆ ನಿಮ್ಮದೇನೆ. ಹಾಗಾಗಿ ಕಲೆನಲ್ಲಿ ನಮಗೆ ಅದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಕಲೆ ನಾವು ರೂಢಿಸ್ಕೊಂಡ್ರೆ ಮಾಡೋ ಕೆಲಸದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವ ಥರ ಒಂದು ಆದಿ ತಪ್ಪಿಲ್ಲ. ನಾವು ಒಂದು ಕೆಟ್ಟ ಆಲೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆ ಸಮಾಜದಲ್ಲಿ ನಮಗೆ ತುಂಬ ಗೌರವ ಕೊಡ್ತಾರೆ, ಗಮನಿಸ್ತಾರೆ, ಕರೀತಾರೆ, ಯಾಕಂದರೆ ಕಲೆಯಲ್ಲಿ ಒಂದು ಗುರುತಿಸ್ಕೊಂಡಿರೋದ್ರಿಂದ. ಹಾಗಾಗಿ ನಾವೊಂದು ಎಲ್ಲ ಯುವಜನರಿಗೆ ಹೇಳೋದಂದರೆ ಕಲೆಯು ಕೂಡ ನೀವು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡ್ತೀರಾ ಅದೇ ಥರ ನಾವು ನಮ್ಮ ಕಲೆಯು ಕೂಡ ಆದ್ಯತೆ ಕೊಡಿ. ಯಾವುದರ ಒಂದು ಕಲೆ ಜೀವನದಲ್ಲಿ ಒಂದೇ ಉದ್ಯೋಗ ನಂಬ್ಕೊಂಡು ಯಾರೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಇಲ್ಲಿ ಓದ್ದವರೆಲ್ಲ ಸರ್ಕಾರ ಉದ್ಯೋಗ ಕೊಡ್ತೀನಿ ಅಂತ ಹೇಳಲ್ಲ. ಮಾಡಿ ಉದ್ಯೋಗ, ಉದ್ಯೋಗ ಇರ್ತೀವಿ. ಈಗ ಒಂದು ಕಸಬು ಅಂದರೆ ಒಂದು ಉಪ ಕಸಬು, ಎರಡು ಇರಬೇಕು, ಒಂದು ನಂಬಿದ್ದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕಲೆಯಲ್ಲಿ ನಾವು ಸಾಧನೆ ಮಾಡ್ಬೋದು, ಕಲೆಯಲ್ಲೇ ಜೀವನ ಮಾಡ್ಬೋದು. ನಾವು ಎಷ್ಟು ಮಾಡಿ ಗೌರವದಿಂದ ನೋಡ್ಕೋತೀವಿ ಬೆಳಿತೀವಿ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಕಲೆ ಯಾರಿಗೆ ಏನು ಅವ್ರಿಗೆ ಲಾಸ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ನಾನು ಈ ಮುಖಾಂತರ ಈ ಸಂದೇಶ ತಿಳಿಸ್ತೇನೆ.
1: ಸರ್, ಕಲೆಯ ಮೇಲಿನ ನಿಮ್ಮ ಒಂದು ನಿಷ್ಠೆ ಎಂಥವರಿಗೂ ಸಹ ಸ್ಫೂರ್ತಿ ನೀಡುವಂತಿದೆ. ಜೀವನದ ಒಂದು ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸುಗಮವಾಗಿ ಮುಂದುವರಿಯಲಿ ಅಂತ ಬಯಸ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪಿ ಪ್ರಭಾಕರ್ ಅವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ವೃತ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಪಿ ಪ್ರಭಾಕರ್ ಅವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮ್ಗೆ ಕೂಡ ಧನ್ಯವಾದಗಳು ಸರ್. ತಾಲೂಕಿನ ಎಲ್ಲ ಯುವ ಕೇಳುವರಿಗೆ ನಮ್ಮ ಅನಂತ ಧನ್ಯವಾದಗಳು.
1: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ

0: ಜನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ವೃತ್ತಿ ಸಂತೃಪ್ತಿ.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಸಂತೋಷ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಶ್ರೀಯುತ ಸಂತೋಷ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಶ್ರೀಯುತ ಸಂತೋಷ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 65 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/6/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಸಮಯ 10:00 to 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು ಹಾಗೂ ಮಿಸ್ ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು,

0: ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕರಾವಳಿ ತೀರಕ್ಕೆ ಚಂಡಮಾರುತ ಅಪ್ಪಳಿಸಿದಾಗ ನಾವೆಲ್ಲರೂ ಮೇಲ್ಭಾಗದಲ್ಲಿ ಅಬ್ಬರಿಸುವ ಅಲೆಗಳು, ಜೋರು ಗಾಳಿ ಮಳೆ ಮತ್ತು ಆಗುವ ಹಾನಿಯಷ್ಟನ್ನೇ ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ಸಮುದ್ರದ 100 ಅಡಿ ಆಳದಲ್ಲಿ ಏನಾಗುತ್ತಿರಬಹುದು? ಚಂಡಮಾರುತದ ಭೀಕರ ಗಾಳಿ ಮತ್ತು ಅಲೆಗಳು ಸಾಗರದ ಆಳದ ಪರಿಸರವನ್ನು ಹೇಗೆ ಬದಲಾಯಿಸುತ್ತವೆ? ಹೀಗೆ ನಿಗೂಢ ಪ್ರಶ್ನೆಗೆ ಭಾರತೀಯ ವಿಜ್ಞಾನಿಗಳು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅದ್ಭುತ ಉತ್ತರವನ್ನು ಹುಡುಕಿದ್ದಾರೆ. ಜಲಾಂತರಗಾಮಿ ರೋಬೋಟಿಕ್ ಡ್ರೋನ್ ಒಂದನ್ನು ಬಳಸಿದ ವಿಜ್ಞಾನಿಗಳು ಭೀಕರ ಚಂಡಮಾರುತವು ಸಮುದ್ರದ ಆಳದಲ್ಲಿ ಅಡಗಿರುವ ಪೋಷಕಾಂಶಗಳನ್ನು ಮೇಲಕ್ಕೆ ತಂದು ಸಸ್ಯ ಪ್ರಪಂಚಕ್ಕೆ ಹೇಗೆ ಮರುಜೀವ ನೀಡುತ್ತದೆ ಎಂಬುದನ್ನು ಮೊದಲ ಬಾರಿಗೆ ಕಣ್ಣಾರೆ ಕಂಡಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ, ಮಂಗಳೂರು ಅಥವಾ ಉಡುಪಿಯ ಕರಾವಳಿ ಭಾಗದ ಜನರಿಗೆ ಅರಬ್ಬಿ ಸಮುದ್ರದಲ್ಲಿ ಏಳುವ ಚಂಡಮಾರುತಗಳ ಪರಿಚಯ ಚೆನ್ನಾಗಿಯೇ ಇದೆ. ಪ್ರಕೃತಿಯ ಈ ವಿಕೋಪಗಳು ಭೂಮಿಯ ಮೇಲೆ ತಲ್ಲಣ ಸೃಷ್ಟಿಸಿದರೂ ಸಮುದ್ರದ ಆಳದಲ್ಲಿ ಮಾತ್ರ ಇವು ಜೀವ ಜಗತ್ತಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂಬುದು ಈ ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೈದರಾಬಾದ್ನಲ್ಲಿರುವ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ವಿಜ್ಞಾನಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. 2023 ಮೇ ತಿಂಗಳಿನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೋಚಾ ಎಂಬ ಭೀಕರ ಚಂಡಮಾರುತ ಅಪ್ಪಳಿಸಿತು. ಆ ಸಮಯದಲ್ಲಿ ಇಡೀ ಸಮುದ್ರವೇ ರೊಚ್ಚಿಗಿದ್ದಾಗ ವಿಜ್ಞಾನಿಗಳು ಸ್ಲೋಕಂ ಜಿ3 ಎಂಬ ಅತ್ಯಾಧುನಿಕ ಸಮುದ್ರ ದಾಳದ ಗ್ಲೈಡರ್ ಅಥವಾ ರೋಬೋಟಿಕ್ ಡ್ರೋನ್ ಅನ್ನು ನೀರಿನೊಳಗೆ ಬಿಟ್ಟಿದ್ದರು. ರಾಪಿಡೋ ಆಕಾರದಲ್ಲಿರುವ ಈ ಡ್ರೋನ್ ತನ್ನ ತೂಕ ಮತ್ತು ನೀರಿನ ತೇಲುವಿಕೆ ಸಾಮರ್ಥ್ಯವನ್ನು ಬದಲಾಯಿಸಿಕೊಳ್ಳುವತ್ತ ಸಮುದ್ರದ ಸುಮಾರು 1000 ಆಳದವರೆಗೆ ಮುಳುಗಬಲ್ಲದು. ದಡದಲ್ಲಿ ಕುಳಿತು ವಿಜ್ಞಾನಿಗಳು ಇದನ್ನು ನಿಯಂತ್ರಿಸುತ್ತಿದ್ದರು. ಚಂಡಮಾರುತದ ಭೀಕರದ ಗಾಳಿಗೆ ತರಂಗಗಳು ಏಳುತ್ತಿದ್ದಾಗಲೂ ಈ ಡ್ರೋನ್ ಮಾತ್ರ ಸಮುದ್ರದ ಆಳದಲ್ಲಿ ಸುರಕ್ಷಿತವಾಗಿ ಈಜುತ್ತಾ ಸಾಗರದ ಭೌತಿಕ ಮತ್ತು ಜೈವಿಕ ಬದಲಾವಣೆಗಳ ನಿಖರ ಮಾಹಿತಿಯನ್ನು ಸ್ಯಾಟಲೈಟ್ ಮೂಲಕ ವಿಜ್ಞಾನಿಗಳಿಗೆ ರವಾನಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ಮಳೆ ಮತ್ತು ನದಿಗಳ ನೀರು ಬಂದು ಸೇರುವುದರಿಂದ ಬೆಚ್ಚಗಿನ ಮತ್ತು ಸಿಹಿ ನೀರಿನ ಒಂದು ಸ್ಥಿರವಾದ ಪದರ ನಿರ್ಮಾಣವಾಗುತ್ತದೆ. ಇದನ್ನು ವಿಜ್ಞಾನಿಗಳು ಸ್ಟ್ರಾಟಿಫಿಕೇಶನ್ ಅಥವಾ ಪದರ ವಿನ್ಯಾಸ ಎನ್ನುತ್ತಾರೆ. ಈ ಮೇಲಿನ ಪದರವು ಒಂದು ಬಗೆಯಲ್ಲಿ ತುಂಬ ದೃಢವಾಗಿ ನಮ್ಮ ಮನೆಗಳಲ್ಲಿ ಇರುವ ಮೇಲ್ಛಾವಣಿಯಂತೆ ಇರುವುದರಿಂದ ಸಮುದ್ರದ ಆಳದಲ್ಲಿರುವ ತಂಪಾದ ಮತ್ತು ಪೋಷಕಾಂಶಗಳಿಂದ

0: ಹೇಳುವ ಮೇಲ್ಭಾಗಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಸಾಗರ ಜೀವಿಗಳಿಗೆ ಆಹಾರದ ಕೊರತೆ ಇರುತ್ತಿತ್ತು. ಆದರೆ ಮೋಚಾ ಚಂಡಮಾರುತದ ಅತಿ ವೇಗದ ಗಾಳಿಯು ಸಮುದ್ರದ ಈ ನೈಸರ್ಗಿಕ ಪದರಗಳನ್ನೇ ಹೊಡೆದು ಹಾಕಿತು. ವೈಜ್ಞಾನಿಕವಾಗಿ ಆಫ್ ಲಿವಿಂಗ್ ಅಥವಾ ಆಳದ ನೀರು ಮೇಲಕ್ಕೆ ಬರುವ ಪ್ರಕ್ರಿಯೆ ಎಂದು ಕರೆಯಲಾಗುವ ಈ ವಿದ್ಯಮಾನದೊಂದಿಗೆ ಕತ್ತಲಲ್ಲಿ ಅಡ್ಡದಾಗಿದ್ದ ನೂರಾರು ಪೋಷಕಾಂಶಗಳು ಸಮುದ್ರದ ಮೇಲ್ಮೈಗೆ ಬಂದವು. ಹೀಗೆ ಪೋಷಕಾಂಶಗಳು ಮೇಲಕ್ಕೆ ಬರುತ್ತಿದ್ದಂತೆ ಸಮುದ್ರದ ಮೇಲ್ಭಾಗದಲ್ಲಿದ್ದ ಫ್ಲೈಟೋಫ್ಲಾಂಕ್ಟನ್ ಎಂಬ ಸೂಕ್ಷ್ಮ ಜೀವಿಗಳಿಗೆ ಹಬ್ಬದೂಟ ಸಿಕ್ಕಂತಾಯಿತು. ಫ್ಲೈಟೋಫ್ಲಾಂಕ್ಟನ್ ಎಂದರೆ ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳು. ಇವುಗಳನ್ನು ನಮ್ಮ ಕೆರೆಗಳು, ತೊರೆಗಳು ಅಥವಾ ನದಿಗಳಲ್ಲೂ ಕಾಣಬಹುದು. ಹಾಗೆಯೇ ಇವುಗಳು ಸಮುದ್ರದಲ್ಲೂ ಸಾಕಷ್ಟಿವೆ. ಇವು ಸಸ್ಯಗಳಂತೆ ಸೂರ್ಯನ ಬೆಳಕನ್ನು ಬಳಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಸಮುದ್ರದ ಆಳದಿಂದ ಬಂದ ಆಹಾರ ಅಥವಾ ಚಂಡಮಾರುತ ಸರಿದ ನಂತರ ಸಿಕ್ಕ ಸೂರ್ಯನ ಬೆಳಕಿನಿಂದಾಗಿ ಈ ಸೂಕ್ಷ್ಮ ಜೀವಿಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗತೊಡಗಿದ್ದವು. ಚಂಡಮಾರುತ ಹಾದು ಹೋದ 8 ದಿನಗಳ ನಂತರ ಇವುಗಳ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಿತು. ಗ್ಲೈಡರ್ ಡೋನ್ ಕಳುಹಿಸಿದ ದತ್ತಾಂಶದಲ್ಲಿ ಕಡಲ ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾಗುವ ಕ್ಲೋರೋಫಿಲ ಅಂಶವು ವಿಪರೀತವಾಗಿ ಹೆಚ್ಚಿರುವುದು ಪತ್ತೆಯಾಯಿತು. ಈ ಸೂಕ್ಷ್ಮ ಕಡಲ ಸಸ್ಯಗಳು ದೊಡ್ಡ ಪ್ರಮಾಣದಲ್ಲಿ ವೃದ್ಧಿಯಾದಾಗ ಅವು ವಾತಾವರಣಕ್ಕೆ ಅಪಾರವಾದ ಕರಗಿದ ಆಮ್ಲಜನಕವನ್ನು ಬಿಡುಗಡೆ ಮಾಡಿದವು. ಈ ರೋಬೋಟಿಕ್ ಡ್ರೋನ್ ಎಷ್ಟು ನಿಖರವಾದ ಮಾಹಿತಿ ನೀಡುತ್ತದೆ ಎಂದರೆ ಅದು ಸಮುದ್ರದ ದೈನಂದಿನ ಉಸಿರಾಟವನ್ನೇ ದಾಖಲಿಸಿದ. ಅಂದರೆ ಹಗಲಿನಲ್ಲಿ ಸೂರ್ಯನ ಬೆಳಕಿರುವಾಗ ಕಡಲ ಸಸ್ಯಗಳು ಸಕ್ರಿಯವಾಗಿ ಆಮ್ಲಜನಕವನ್ನು ಉತ್ಪಾದಿಸುವುದರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚುತ್ತಿರುತ್ತಿತ್ತು ಮತ್ತು ರಾತ್ರಿ ಸಮಯದಲ್ಲಿ ಅವುಗಳು ಆಮ್ಲಜನಕವನ್ನು ಬಳಸುವುದರಿಂದ ಆ ಮಟ್ಟವು ಕಡಿಮೆಯಾಗುತ್ತಿತ್ತು. ಸಮುದ್ರದ ಈ ದೈನಂದಿನ ಉಸಿರಾಟದ ಏರಿಳಿತವನ್ನು ವಿಜ್ಞಾನಿಗಳು ಮೊದಲ ಬಾರಿಗೆ ಇಷ್ಟು ನಿಖರವಾಗಿ ಗಮನಿಸಿದ್ದಾರೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಇಂತಹ ಬದಲಾವಣೆಯನ್ನು ತಿಳಿಯಲು ಉಪಗ್ರಹವನ್ನು ಅವಲಂಬಿಸುತ್ತಿದ್ದರು. ಆದರೆ ಚಂಡಮಾರುತ ಬಂದಾಗ ದಟ್ಟವಾದ ಮೋಡಗಳು ಇಡೀ ಆಕಾಶವನ್ನು ಮುಚ್ಚಿಕೊಳ್ಳುವುದರಿಂದ ಉಪಗ್ರಹಗಳಿಗೆ ಸಮುದ್ರದ ಒಳಗೆ ಏನಾಗುತ್ತಿದೆ ಎಂದು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಚಂಡಮಾರುತದ ಭೀಕರ ಅಲೆಗಳ ನಡುವೆ ವಿಜ್ಞಾನಿಗಳ ಅಡಗನ್ನು ಕಳುಹಿಸುವುದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಈ ಸಮುದ್ರ ದಾಳದ ರೋಬೋಟಿಕ್ ಡ್ರೋನ್ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ. ಚಂಡಮಾರುತದ ನೀರ ಹಾದಿಯಲ್ಲಿ ಇದ್ದುಕೊಂಡು ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಉಷ್ಣಾಂಶ ಮತ್ತು ಲವಣಾಂಶದ ನಿಖರ ಮಾಹಿತಿಯನ್ನು ಇದು ಸಂಗ್ರಹಿಸುತ್ತದೆ. ಈ ಅದ್ಭುತ ಯಶಸ್ಸು ಕೇವಲ ಬಂಗಾಳ ಕೊಲ್ಲಿಗಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲೂ ಆಗಾಗ ಸಂಭವಿಸುವ ಚಂಡಮಾರುತಗಳ ಮುನ್ಸೂಚನೆಯನ್ನು ನೀಡಲು, ಹವಾಮಾನ ಮಾದರಿಗಳನ್ನು ಸುಧಾರಿಸಲು ಮತ್ತು ಜಾಗತಿಕ ತಾಪಮಾನದ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಈ ತಂತ್ರಜ್ಞಾನವು ದಾರಿದೀಪವಾಗಲಿದೆ. ಪ್ರಕೃತಿಯ ವಿಕೋಪಗಳ ನಡುವೆಯೂ ಜೀವ ಜಗತ್ತು ಹೇಗೆ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಎಂಬುದಕ್ಕೆ ಭಾರತೀಯ ವಿಜ್ಞಾನಿಗಳ ಈ ಸಂಶೋಧನೆ ಸಾಕ್ಷಿಯಾಗಿದೆ. ಸಾಂಪ್ರದಾಯಿಕ ಸಂಶೋಧನಾ ವಿಧಿ ವಿಧಾನಗಳನ್ನು ಮೀರಿ ನಿಂತಿರುವ ಈ ಸ್ವಯಂ ಚಾಲಿತ ಡ್ರೋನ್ಗಳು ಮುಂದಿನ ದಿನಗಳಲ್ಲಿ ಹವಾಮಾನ ಮತ್ತು ಸಾಗರ ಸಂಶೋಧನೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 ಸೆ 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರನೋರಿಯಲ್ ಕ್ಷಮತಾವು ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೆ ತಯಾರ್.
3: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ

0: ಆಶ್ಚರ್ಯವಾಯ್ತು. ದಿನವಿಡಿ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್. ಸೂರ್ಯಘರ್.
1: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನಾದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
1: ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ

ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ, ವೀತರಾಗಿಗಳಾದ ಮುನಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಪಡೆಯುವುದಕ್ಕಾಗಿ ಜನರು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡುವರೋ, ಆ ಪದದ ಸಂಕ್ಷಿಪ್ತ ವರ್ಣನೆಯನ್ನ ನಾನು ನಿನಗೆ ಹೇಳುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಶ್ಲೋಕದ ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾದ ವಿಷಯಗಳನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಚಿಂತ್ಯ ರೂಪ ಅಂತ ಹೇಳಿ ಈ ಹಿಂದಿನ 10ನೆಯ ಶ್ಲೋಕದಲ್ಲಿ ಹೇಳಲಾಗಿತ್ತು. ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಅದರ ಅಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಕೃಷ್ಣ. ಆದರೆ ಇಲ್ಲಿ ಚಿಂತಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ ಮನುಷ್ಯ ಸುಮ್ಮನೆ ಇರೋದಿಲ್ಲ. ನಮ್ಮ ಚಿಂತನೆಯ ಯಂತ್ರ ಅಂತ ಹೇಳಿ ಏನಿದೆ, ಆ ಚಿಂತನೆಯ ಯಂತ್ರ ಸದಾ ಕಾಲ ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆಹಾರವನ್ನು ಒದಗಿಸುತ್ತಲೇ ಇರಬೇಕಾಗತ್ತೆ. ಅದು ಹಾಗೆಯೇ ಎಂದು ಹೇಳುವುದಕ್ಕೆ ಆಗೋದಿಲ್ಲ. ಆದರೆ ಅದರಂತೆ ಇರಬಹುದು, ಇದರಂತೆ ಇರಬಹುದು ಅಂತ ಹೇಳಿ ಒಂದಷ್ಟು ಗುಣವಾಚಕಗಳನ್ನು ಹೋಲಿಸಿ ಆ ಮೂಲಕ ನಮ್ಮ ಗ್ರಹಿಕೆಗೆ ಬರುವಂತೆ ನಾವು ಮಾಡಲೆತ್ತಿಸಬಹುದೇ ಹೊರತು ಮನಸ್ಸು ಎಂಬುವುದು ಹೀಗೇ ಇದೆ ಹಾಗೇ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದರಂತೆ ಇದೆ, ಇದರಂತೆ ಇದೆ ಅಂತೇಳಿ ಹೋಲಿಕೆ ಕೊಟ್ಟು ಹೇಳಬಹುದು. ಹಾಗಾಗಿ ವೇದಗಳನ್ನು ಬಲ್ಲವರು ಬ್ರಹ್ಮನ ವಿಷಯದಲ್ಲಿ ಅವನನ್ನು ಅಕ್ಷರ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಕ್ಷರ ಅಂತಂದ್ರೆ ಕೇವಲ ವರ್ಣಗಳು ಬರೆಯುವಂತಹ ಒಂದು ಅಕ್ಷರಗಳಲ್ಲ. ಅಕ್ಷರ ಯಾವುದು ಕ್ಷರವಲ್ಲವೋ ಅದು ಅಕ್ಷರ. ಹಾಗಿದ್ರೆ ಕ್ಷರ ಅಂದ್ರೇನು? ಕ್ಷರ ಅಂದ್ರೆ ಯಾವುದು ಉಳಿಯುವುದಿಲ್ಲವೋ ಅಥವಾ ಯಾವುದು ನಾಶವಾಗುತ್ತದೆಯೋ ಅದು ಕ್ಷರ. ಯಾವುದು ನಾಶವೇ ಆಗುವುದಿಲ್ಲವೋ ಅದು ಅಕ್ಷರ. ಅಂದ್ರೆ ಅವನು ನಾಶವಿಲ್ಲದವನು ಅಂಥೇಳಿ ಅರ್ಥ. ನಮ್ಮ ಕಣ್ಣೆದುರಿಗೆ ಕಾಣುವಂತಹ ದೃಶ್ಯ ಪ್ರಪಂಚ ಇಲ್ಲದೆ ಹೋಗಬಹುದು, ಆದರೆ ಆ ಪ್ರಪಂಚ ನಾಶವಾಗೋದಿಲ್ಲ. ಈ ಪ್ರಪಂಚದಲ್ಲಿ ದೇಶ ಕಾಲ ನಿಮಿತ್ತದಲ್ಲಿರುವುದೆಲ್ಲ ನಾಶವಾಗುತ್ತೆ, ಆದರೆ ಅದನ್ನು ಅತಿಕ್ರಮಿಸಿರುವವನು ದೇಶ ಕಾಲ ನಿಮಿತ್ತದ ಪ್ರಪಂಚದ ಧರ್ಮಗಳಿಂದ ಬಾಧಿತನಾಗುವುದಿಲ್ಲ. ಎಲ್ಲ ಇಂದ್ರಿಯಗಳನ್ನೂ ನಿಗ್ರಹಿಸಿದ ಮುನಿಗಳು ವಿಷಯ ವಸ್ತುವಿನ ಕಡೆ ಗಮನವನ್ನೇ ಕೊಡುವುದಿಲ್ಲ. ಆದರೆ ಅವನು ಗಮನಿಸುವ ಒಂದು ವಸ್ತುವಿದೆ.

ಅದೇ ಪರಬ್ರಹ್ಮ. ಅವನನ್ನು ಪಡೆಯಲು ಉಳಿದ ಎಲ್ಲವನ್ನೂ ತಿರಸ್ಕರಿಸುವರು. ಅವನನ್ನ ರುಚಿ ನೋಡಲು ಉಳಿದ ಎಲ್ಲವನ್ನೂ ತಿರಸ್ಕರಿಸ್ತಾರೆ. ಆ ಭೂಮವನ್ನ ಪಡೆಯುವುದಕ್ಕೆ ಅಲ್ಪ ಸ್ವಲ್ಪವನ್ನೆಲ್ಲ ನಿರಾಕರಿಸ್ಬಿಡ್ತಾರೆ. ಹಾಗೆಯೇ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ. ಅದನ್ನ ಪಾಲನೆ ಮಾಡುವುದು ತಮ್ಮ ಶಕ್ತಿಯನ್ನ ನಿಗ್ರಹಿಸುವುದಕ್ಕಾಗಿ. ಆ ನಿಗ್ರಹಿಸಿದ ಶಕ್ತಿಯನ್ನ ನಾವು ದೇವರ ಕಡೆಗೆ ಇದೀಗ ಕಳುಹಿಸಬೇಕಾಗಿದೆ. ಇಲ್ಲಿ ನಿಗ್ರಹಿಸಿದ ಶಕ್ತಿಯೇ ದೇವರ ಕಡೆಗೆ ನಮಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೆಳಗೆ ಹೋಗುವ ಶಕ್ತಿಯನ್ನ ನಿಗ್ರಹಿಸಿದರೆ ಅದು ಮೇಲಕ್ಕೆ ಏಳುತ್ತೆ. ಇನ್ನು ಇಂದ್ರಿಯದ ವಿಷಯ ಕಡೆ ಹರಿಯುವ ಶಕ್ತಿಯನ್ನ ನಿಗ್ರಹಿಸಿದಾಗ ಅದು ದೇವರ ಕಡೆಗೆ ಹೋಗುತ್ತೆ. ಸಾಧಕ ಶಕ್ತಿ ಸಂಗ್ರಹಿಸುವುದು ಬರೀ ಸಂಗ್ರಹಕ್ಕಲ್ಲ, ಅದರಿಂದ ಮತ್ತೇನನ್ನೋ ಪಡೆಯಲು ಕೂಡಿಡ್ತಾನೆ. ಆ ಪಡೆಯಬೇಕಾದ ವಸ್ತುವೇ ಪರಬ್ರಹ್ಮ. ಆ ಸ್ಥಿತಿಯ ಸಂಕ್ಷೇಪ ವರ್ಣನೆಯನ್ನ ಕೊಡುತ್ತೇನೆ ಎನ್ನುತ್ತಿದ್ದಾನೆ ಇಲ್ಲಿ ಕೃಷ್ಣ. ಆದರೆ ಅದೊಂದು ಭಾವಚಿತ್ರವಲ್ಲ, ಮೂಲ ವಸ್ತುವನ್ನ ಊಹಿಸಿಕೊಳ್ಳುವುದಕ್ಕೆ ಅಲ್ಲಿ ಕೊಡುವಂತಹ ಕೆಲವು ಸಲಹೆಗಳು ಅಷ್ಟೆ. ಹಾಗಾಗಿ ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಕೂಡ ಯಾವ ಪದವಿಯನ್ನು ಪಡೆಯಬೇಕು ಎನ್ನುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯೆಯನ್ನ ಆಚರಿಸ್ತಾರೋ ಅದೇ ಈ ಒಂದು ಬದುಕಿನ ಧ್ಯೇಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ತಯಾರಿಯ ಬಗ್ಗೆ ಹೇಳಲಾಗಿದೆ. ಜಾಗರೂಕನಾಗಿ ಅವನು ಮಾಡುವಂತಹ ತಯಾರಿಗಳೆಲ್ಲವೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಧ್ಯಾನವನ್ನ ಮುಂದುವರಿಸ್ತಾ ಇದ್ದಾರೆ. ಧ್ಯಾನ ಮಾಡುವ ರೀತಿಯನ್ನ ವರ್ಣಿಸುವುದು ಮಾತ್ರವಲ್ಲದೆ ಆ ಧ್ಯಾನ ಮಾಡುವಾಗ ಒದಗಬಹುದಾದ ನಾನಾ ರೀತಿಯ ತೊಂದರೆಗಳನ್ನ ಮತ್ತು ಅದನ್ನು ತಪ್ಪಿಸಿಕೊಳ್ಳುವ ವಿಧಾನವನ್ನೂ ಕೂಡ ವಿವರಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಸಾಧಕನು ಧ್ಯಾನ ಮಾಡುವುದನ್ನ ಅಭ್ಯಸಿಸುವುದಾದರೆ ಅವನ ಮನಸ್ಸು ಮತ್ತು ಬುದ್ಧಿಯು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಆತ್ಮನಲ್ಲೇ ನೆಲೆ ನಿಲ್ಲುವುದು ಖಂಡಿತ. ಹಾಗಾಗಿ ಈ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನನ್ನು ಅಕ್ಷರ ಪುರುಷನೆಂದು ನಿರೂಪಿಸಲಾಗಿತ್ತು. ಈ ಅಕ್ಷರ ಪುರುಷನನ್ನೇ ಧ್ಯಾನದ ಸ್ಥಿತಿಯಲ್ಲಿ ಆತ್ಮ ಸಂಯಮಿಗಳಾದ ಸಾಧಕರು ಪಡೆಯುತ್ತಾರೆ. ಹಾಗೆ ಪಡಿಬೇಕು ಅಂದ್ರೆ ಅವರು ವೀತರಾಗಿಗಳಾಗಿರ್ಬೇಕು ಅಂತ ಹೇಳಿ ಈ ಭಗವದ್ಗೀತೆ ಹೇಳುತ್ತೆ. ಅಂದ್ರೆ ಈ ಭಗವದ್ಗೀತೆಯಲ್ಲಿ ತ್ಯಾಗಕ್ಕೆ ಬಹಳ ಗೂಢವಾದ ಅರ್ಥವಿದೆ. ಜ್ಞಾನದ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೋಹವನ್ನ ಬಿಡುವುದೇ ಈ ತ್ಯಾಗ ಅಥವಾ ವೈರಾಗ್ಯ. ಆದ್ರೆ ಮೋಹವನ್ನ ಬಿಡುವುದೆಂದರೆ ಮನಸ್ಸಿನಲ್ಲಿ ಏಳುವಂತಹ ಬಯಕೆಗಳನ್ನ ಅದುಮಿ ಹಿಡಿಯುವುದಲ್ಲ. ಆದರೆ ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತು ಅವುಗಳಲ್ಲಿ ತಾನು ಬಯಸುವ ಪೂರ್ಣ ಸುಖವಿಲ್ಲವೆಂಬ ಜ್ಞಾನವನ್ನ ಪಡೆದು ಬದುಕುವುದನ್ನೇ ವೈರಾಗಿಯ ಬದುಕು ಅಂತ ಹೇಳುವಂಥದ್ದು. ಸಸಿಯಲ್ಲಿ ಒಂದು ಮೊಗ್ಗು ಅರಳಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗುವ ರೀತಿ ಅದು. ಮೊಗ್ಗು ಅರಳಬೇಕಾದ್ರೆ ತನ್ನ ಮೊಗ್ಗುತನವನ್ನ ತ್ಯಾಗ ಮಾಡಲೇಬೇಕು. ಅರಳಿದ ಹೂವು ಕಾಯಾಗಬೇಕಾದ್ರೆ ಅದು ತನ್ನ ಎಸಳುಗಳೆಲ್ಲವನ್ನ ತ್ಯಾಗ ಮಾಡಬೇಕು. ಹೀಗೆ ತ್ಯಾಗದ ಮೂಲಕವೇ ಅಮೃತತ್ವವನ್ನ ಪಡೆಯಲು ಸಾಧ್ಯ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಅಥವಾ ವೈರಾಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಈ ವೈರಾಗ್ಯವು ಜ್ಞಾನದ ಮೂಲಕ ಬರುವಂತಹ ವೈರಾಗ್ಯ. ಹೀಗೆ ವೀತರಾಗಿಗಳಾದವರು ಆ ಪರಮ ಪುರುಷನನ್ನ ಪಡೆಯುತ್ತಾರೆ. ಎನ್ನುವಂಥ ಈ ವಾಕ್ಯದಲ್ಲಿ ವೀತರಾಗಿಗಳು ಎಂತಂದ್ರೆ ಪ್ರಪಂಚದ ಸತ್ಯಾಸತ್ಯತೆಯನ್ನ ತಿಳಿದಿರುವಂಥವರು, ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿಯುಳ್ಳವರು ಅಂತರ್ಥ. ಬಯಕೆಗಳು ಹೆಚ್ಚಿದಷ್ಟು ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆದಷ್ಟು ನಮ್ಮ ಆಂತರಿಕ ಶಕ್ತಿ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಸಾಧಕನಾದವನು ಮನಸ್ಸಿನ ಸಮತ್ವವನ್ನು ಮತ್ತು ಆ ಮೂಲಕ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು. ಇದು ವೈರಾಗ್ಯದಿಂದ ಮಾತ್ರ ಸಿದ್ಧಿಸುವಂಥದ್ದು. ಹಾಗಾಗಿ ಓಂಕಾರದ ಉಪಾಸನೆಯ ಮೆಟ್ಟಿಲುಗಳನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅದಕ್ಕೂ ಮುನ್ನ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ರಾಮ. ಎಷ್ಟು ಸತ್ಯವಾದ ಮಾತು ನೋಡಿ. ನನ್ನದೇನಿದೆ ಇಲ್ಲಿ, ಎಲ್ಲ ಭಗವಂತ ನಡೆಸ್ಕೊಳ್ತಾನೆ ಬಿಡು ಅಂತ ಹೇಳಿ ಹೇಳುವಂಥದ್ದು ಪಲಾಯನವಾದವಾಗತ್ತೆ. ಆದರೆ ಮೊದಲಿಗೆ ತನ್ನ ಪ್ರಯತ್ನಗಳನ್ನು ಮಾಡಿ ಆ ನಂತರ ಭಗವಂತನ ಇಚ್ಛೆಯಂತೆ ನಡೆಯಲಿ ಅಂತ ಹೇಳುವಂಥದ್ದಿದೆಯಲ್ಲ, ಅದು ಆಗಬೇಕು ಅಂಥೇಳಿ. ಭಗವದ್ಗೀತೆಯಲ್ಲಿಯೂ ಕೂಡ ಅದೇ, ವೀತರಾಗಿಗಳಾಗಿರಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಅಕ್ಷರಗಳನ್ನ ತಿಳಿದುಕೊಳ್ಬೇಕು, ನಾಶವಿಲ್ಲದಿರುವಂಥ ವೇದ ಉಪನಿಷತ್ತುಗಳನ್ನು ತಿಳಿದುಕೊಳ್ಬೇಕು ಅಂತಂದರೆ ಮೊದಲು ನೀನು ನಿನ್ನ ಪ್ರಯತ್ನವನ್ನು ಮಾಡು, ಆನಂತರ ದೇವರ ಮೇಲೆ ಬಿಡು ಅಂಥೇಳಿ ಕೃಷ್ಣನು ಹೇಳ್ತಾ ಇದ್ದಾನೆ, ಮುದ್ದುರಾಮನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಗದಾಯುದ್ಧಕ್ಕೆ ಸಿದ್ಧತೆ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಬಾಂಧವರೆಲ್ಲ ಸೇರಿ ದುರ್ಯೋಧನ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಅಲ್ಲಿಗೆ ಬಂದು ಸರೋವರದಲ್ಲಿ ಮುಳುಗಿರುವಂತಹ ದುರ್ಯೋಧನನನ್ನು ಎಬ್ಬಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಂಡವರು. ಅವನನ್ನು ಪ್ರಚೋದಿಸಿ ಹೊರಗಡೆ ಕರಿಬೇಕು ಅಂತ ಧರ್ಮರಾಜ ಸಾಕಷ್ಟು ವ್ಯಂಗ್ಯವಾಗಿ ಚುಚ್ಚಿಯೇ ಮಾತಾಡಿದ. ಆದರೆ ಅವನಿಂದ ಏನು ಉತ್ತರವೂ ಇಲ್ಲ. ರನ್ನ ಪಂಪರಲ್ಲಿ ಎಲ್ಲ ಪಾಂಡವರು ಮಾತಾಡ್ತಾರೆ, ಸಹದೇವ ಅರ್ಜುನ ಅಂದ್ಕೊಂಡು, ಕುಮಾರವ್ಯಾಸನಲ್ಲಿ ಧರ್ಮರಾಜ ಭೀಮ ಇಬ್ಬರೇ, ವ್ಯಾಸರಲ್ಲಿ ಧರ್ಮರಾಜ ಒಬ್ಬನೇ ಮಾತಾಡೋದು. ಇಲ್ಲಿ ಒಂದು ಮನಃಶಾಸ್ತ್ರ ಇದೆ. ದುರ್ಯೋಧನನಿಗೆ ಭೀಮ ಅಂತಂದರೆ ಮಹಾದ್ವೇಷ. ಭೀಮ ಅಂದರೆ ಸಾಕು, ಮೈಯೆಲ್ಲ ಅವನಿಗೆ ಉರಿಬಿಡುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಂತಹ ದ್ವೇಷ ಅದು. ಅವತ್ತು ಬಾಲ್ಯದಿಂದ ಬಂದಿರುವಂತಹ ಬೆಳೆದು ಬಂದಂತಹ ದ್ವೇಷ. ಹಾಗಿರೋದ್ರಿಂದ ಇವರೆಲ್ಲ ಮಾತಾಡಿದಾಗ ದುರ್ಯೋಧನನಿಂದ ಒಂದು ಪ್ರತ್ಯುತ್ತರವೇ ಇಲ್ಲದೆ ಇದ್ದಾಗ ಭೀಮ ಹೇಳ್ತಾನಂತೆ, ಈ ಭೂತ ಎನ್ನ ಸ್ವರಗೇಳದೆ ಪೊರ ಮಾಡದು. ಈ ಭೂತ ಎನ್ನ ಸ್ವರ ಕೇಳದೆ, ನನ್ನ ಮಾತು ನನ್ನ ಧ್ವನಿ ಕೇಳದೇನೆ ಪೊರ ಮಾಡೋದು, ಹೊರಗೆ ಬರೋದಿಲ್ಲ ಇದು. ನನ್ನ ಮಾತು ಕೇಳಬೇಕು, ಭೀಮನೇ ಹೇಳ್ಕೊಳ್ಳೋಂಥ ಮಾತು, ಎನ್ನ ಧ್ವನಿ ಟಟ ಢಡಣ ಅಂತಾನೆ. ನನ್ನ ಮಾತು ಅಂದರೆ ಏನು, ಒಳ್ಳೆ ಗುಡುಗಿದ್ದಂಗೆ ಅಂತ, ಹೊರಟ ಮಾತು ನಂದು ಅಂತ. ಇಲ್ಲಿ ಅದಕ್ಕೆ ಹೇಳ್ತಾನೆ, ನನ್ನ ಮಾತನ್ನು ಕೇಳದೆ ಇವನು ಹೊರಗೆ ಬರೋಲ್ಲ. ಈ ಭಾಗವನ್ನು ರನ್ನ ಅತ್ಯದ್ಭುತವಾದ ನಾಟಕೀಯತೆಯಿಂದ ಮಾಡಿದ್ದಾನೆ, ಅದು ಬಹಳ ಪ್ರಸಿದ್ಧವಾದದ್ದು. ಅದರ ಚರ್ಚೆ ಮಾಡಬೇಕು ಅಂದರೆ ಅದನ್ನು ಪ್ರತ್ಯೇಕವಾಗಿ ಮಾಡಬೇಕು, ಅಷ್ಟು ಅದ್ಭುತವಾದದ್ದು. ಘನ ವಿಮರ್ಶಕರಾದಂತಹ ಜಿ ಎಚ್ ನಾಯಕ್ ಅಂಥವರು ಅದರ ಪದ್ಯಗಳನ್ನೆಲ್ಲ ವಿಶ್ಲೇಷಣೆಯನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ಇಲ್ಲಿ ಈಗ ಭೀಮ ಕುಮಾರವ್ಯಾಸ ಭಾರತದಲ್ಲಿ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನನಗೆ ಏನೇನು ಅನ್ಯಾಯ ಮಾಡಿಲ್ವೋ ನೀನು, ಎಲ್ಲ ಥರದ ಅನ್ಯಾಯನೂ ನಮಗೆ ಮಾಡಿಬಿಟ್ಟಿಯಲ್ಲಪ್ಪ. ನನಗೆ ವಿಷ ಹಾಕಿಸ್ದೆ, ಹಾವಿಂದ ಕಟ್ಟು ಹಾಕಿಸಿ ಕಚ್ಚಿಸ್ದೆ, ಕಟ್ಟುಬಿಟ್ಟು ಮೈಯನ್ನೆಲ್ಲ ನೀರೊಳಗೆ ಮುಳುಗಿಸ್ದೆ, ನಾವೆಲ್ಲ ಮಲ್ಕೊಂಡಿದ್ದ ಮನೆಗೆ ಬೆಂಕಿ ಹಾಕಿಸ್ದೆ, ಮತ್ತೆ ಹೇಗೆ ನಾವು ಬದುಕಿದ್ದು? ಏನೋ ನಮ್ಮ ಪುಣ್ಯ, ನಮ್ಮ ಪುಣ್ಯದಿಂದ ಬದುಕಿದ್ವಿ ನಾವು. ಅಷ್ಟೆಲ್ಲ ಕಷ್ಟ ಕೊಟ್ಟಿರೋ ನೀನು ಇವತ್ತು ಬಂದು ನೀರಿನಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ದೀಯಾ? ಈಗ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವ? ಏನಿಲ್ಲ, ಬಂದೆ. ಅಲ್ಲ ಕಣೋ, ಧರ್ಮರಾಜನ ಪಟ್ಟದ ಅರಸಿಯಾದ, ಇವರೆಲ್ಲರಿಗೂ ಅರಸಿನೇ ಅವಳು, ಹೇಳ್ತಾನಷ್ಟೇನೆ. ಧರ್ಮರಾಜನ ಪಟ್ಟದ ಅರಸಿಯಾದ ಅಂದರೆ ಅವಳ ಸ್ಥಾನಮಾನದ ದೃಷ್ಟಿಯಿಂದ ದ್ರೌಪದಿಯ ಬಟ್ಟೆ ಸುಲಿಸಿಬಿಟ್ಟಿಯಲ್ಲ ಅವತ್ತು, ಆ ಛಲ ಈಗ ಎಲ್ಲೋ ಹೋಯ್ತು ಅಂತ ಕೇಳ್ತಾನೆ. ಇದನ್ನು ರನ್ನನ ಗದಾಯುದ್ಧದಲ್ಲಿ ಭೀಮ ತುಂಬ ನಾಟಕೀಯವಾಗಿ ತುಂಬ ಜೋರಾಗಿ ಹೇಳ್ತಾನೆ. ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾ

ಬಯಸಿದ ಮದಮದೇನಾಯಿತು? ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸ್ವರ್ಕೀಗಳೇನಾದುದು? ಹಿಂಗೆಲ್ಲ ಕೇಳ್ತಾನೆ. ಕೃಷ್ಣಾಂಬರ ಕೇಶ ಕೃಷ್ಣಿ, ಕೃಷ್ಣೆ ದ್ರೌಪದಿ, ಅವಳ ಬಟ್ಟೆ ಮತ್ತು ಕೇಶ ಕೂದಲನ್ನ ಅಕೃಷ್ಟಿಯಂ ಮಾಡಿಸಿದ, ಎಳಸಿದ, ಬಟ್ಟೆ ಎಳಸದೆ ಕೂದಲು ಎಳಸದೆ ಇದೆಲ್ಲ ಮಾಡಿದ ಮದಂ ಅದೇನಾಯ್ತು? ಆ ಮದ ಸೊಕ್ಕು ಏನಾಯ್ತು? ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ, ನಮ್ಮೆಲ್ಲರನ್ನ ಕುಂತಿಯ ಮಕ್ಕಳಾದ ನಮ್ಮನ್ನೆಲ್ಲ ಕಾಡಿನಲ್ಲಿ ಓಡಾಡಿಸಿದೆಯಲ್ಲ ಅವತ್ತು, ಆ ಸೊಕ್ಕು ಈಗಳೇನಾದುದು? ಅದೀಗ ಏನಾಯ್ತು? ಹೀಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅಲ್ಲಪ್ಪ, ಒಂದು ಕಾಲದಲ್ಲಿ ಅದೇನು ಜಂಬ ಕೊಚ್ಕೋತಿದ್ಯೋ ನೀನು? ಭೀಮ ಅಂದ್ರೆ ಸಾಕು, ಬೆಂಕಿ ನನ್ನಲ್ಲಿ ಕೋಪದ ಬೆಂಕಿ ಎದ್ದು ಬಿಡುತ್ತೆ ಅಂತ ಕೊಚ್ಕೋತಿದ್ದೀಯಲ್ಲಪ್ಪ ಆತ್ಮಸ್ತುತಿ ಮಾಡಿಕೊಂಡು. ಈಗೇನಾಯ್ತು? ಆ ಕೋಪಕ್ಕೆ ಎಳುನೀರು ಬಿಟ್ಬಿಟ್ಟಿಯೇನೋ? ಪಾಂಡವರೆಂಬ ಕತ್ತಲಿಗೆ ನಾನು ಸೂರ್ಯನಂತೆ ಅಂತ ಕೊಚ್ಕೋತಿದ್ದೀಯಲ್ಲ ಬಿರುದು, ನೀನೇನೆ ನಿನಗೆ ನೀನು ಬಿರುದು ಏನು ಪಾಂಡವರು ಅನ್ನುವಂಥ ಕತ್ಲಂತೆ, ಅದಕ್ಕೆ ದುರ್ಯೋಧನ ಸೂರ್ಯನಂತೆ, ಅಂದರೆ ತಾನು ಬಂದರೆ ಕರಗ ಹೋಗ್ತಾರೆ ಅಂತ ಪಾಂಡವರು. ಆ ಕೊಚ್ಕೋತಿದ್ದೀಯಲ್ಲ ಬಿರುದು ಹೇಳ್ಕೊಂಡು ನೀನೇ ಆ ಬಿರುದು ಎಲ್ಲ ಆಯ್ತು. ಈಗ ಭೀಮ ಕೂಗ್ತಿರೋದು ಕಣ ಕೇಳಿಸ್ಕೊಳ್ಳೋ, ಭೀಮನ ಗರ್ಜನೆ, ಭೀಮ ಗರ್ಜನೆ ಎರಡು ಅರ್ಥ ಬರುತ್ತೆ. ಭೀಮ ಗರ್ಜನೆ ಭಯಂಕರವಾದ ಗರ್ಜನೆ. ಯಾಕೆ ಕೋಪ ಬರ್ತಿಲ್ವಾ, ಕೆರಳುತ್ತಾ ಇಲ್ವಾ? ಓಹೋ, ಭೀಮನ ಗರ್ಜನೆ ಸಂಗೀತದ ಥರ ಮಧುರವಾ ಕೇಳಿಸ್ತಿದೆಯೇನೋ. ಬಾರೋ ಹೊರಗೆ ಬಾರೋ. ಅಲ್ಲ ಏನೋ, ದುಶ್ಯಾಸನನ್ನ ನನ್ನ ಹೊಟ್ಟೆಯಿಂದ ಹೊರಗೆ ತೆಗಿತೀಯ ನೀನು? ನೋಡು, ದುಶ್ಯಾಸನ ನಿನ್ನ ತಮ್ಮ ದುಶ್ಯಾಸನನ್ನ ಕೆಡವಿ ರಕ್ತ ಕುಡಿದವನು ನಾನು. ನಿನ್ನ ನೂರು ಸಹೋದರನು, ನೂರಲ್ಲ, ಅವರಿಬ್ಬರನ್ನ ಬಿಟ್ಟರೆ ನೂರಿರೋಲ್ಲ ಅಲ್ಲಿ, ಇರಲಿ ಹೇಳೋದಕ್ಕೆ ಹಾಗೆ, ನೂರು ತಮ್ಮಂದ್ರನ್ನ ಕಿತ್ಕೊಂಡು ಹೋದಂತಹ, ಅವರ ಜೀವವನ್ನು ತೆಗೆದಂತಹ ಯಮ ನಾನು. ಬಂದಿದ್ದೀನಿ ಕಣ, ಬಾರ. ಈಗ ನಿನ್ನ ತೊಡೆಯನ್ನು ಮುರಿದು ಹಾಕುವಂತಹ ಭೀಮ ನಾನು. ಇಷ್ಟೊತ್ತು ನಿನ್ನ ತಮ್ಮಂದ್ರನ್ನ ಸಾಯಿಸಾಯ್ತು, ಇನ್ನೂ ನಿನ್ನ ತೊಡೆಯನ್ನು ಮುರಿದು ಹಾಕೋಕೆ ಬಂದಿದ್ದೀನಿ ಭೀಮ. ಈ ಭೀಮನನ್ನು ನೋಡು, ಹೇಳ್ತಾರೆ ಶಾಸ್ತ್ರ ಹೇಳ್ತಾರೆ ಜನ, ಏನು ನೀರಿನಲ್ಲಿ ಮುಳುಗದವನನ್ನ, ಹುಲ್ಲು ಕಚ್ಕೊಂಡು ನಿಂತ್ಕೊಂಡವನನ್ನ. ಹುಲ್ಲು ಕಚ್ ನಿಂತ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಪಿಸ್ತೂಲೋ ಏನೋ ತೋರಿಸಿದಾಗ, ರಿವಾಲ್ವರ್ ತೋರಿಸಿದಾಗ ಹ್ಯಾಂಡ್ಸ್ ಅಪ್ ಅಂತಾರೆ, ಅಂದರೆ ಶರಣಾದೆ ಅಂತ. ಹಾಗೆ ಬಾಯಲ್ಲಿ ಹುಲ್ಲು ಕಚ್ಕೊಂಡು ನಿಂತ್ಕೊಂಡ್ರೆ ಶರಣಾದೆ ಅಂತ ಅರ್ಥ, ಅಂಥವನ್ನ ಏನು ಮಾಡಬಾರದು ಅಂತ. ಆಮೇಲೆ ನಿರಾಯುಧನನ್ನ, ಆಯುಧ ವೈಲ್ದೇ ಇರೋನ್ನ ಕೊಲ್ಲಬಾರದು ಅಂತ ಶಾಸ್ತ್ರ ಇದೆ. ಆದರೆ ನಿನ್ನ ವಿಷಯದಲ್ಲಿ ನಿನ್ನನ್ನು ಕೊಲ್ಲೋದಕ್ಕೆ ನಾನು ಯಾವ ಶಾಸ್ತ್ರವನ್ನು ನೋಡೋಲ್ಲ, ಯಾವ ಶಾಸ್ತ್ರಕ್ಕೂ ನಾವು ಬೆಲೆ ಕೊಡೋಲ್ಲ. ನಾ ಹೇಗಾದ್ರೂ ಸರ್, ನೀನು ಅನ್ಯಾಯವಾಗಿ ನಮಗೆ ಮಾಡಿದೀಯಾ, ನಿನಗೂ ಅನ್ಯಾಯವಾಗೇ ಮಾಡ್ತೀವಿ. ಅಲ್ಲಪ್ಪ, ಅವತ್ತು ಅಷ್ಟೊಂದು ಜಂಬ ಹೇಳ್ಕೊಂಬಿಟ್ಟೆ, ನನಗೆ ಯಮಳರಲ್ಲಿ ಅಂದರೆ ನಕುಲ ಸಹದೇವರಲ್ಲಿ ಕೋಪ ಇಲ್ಲ, ಅರಸನಲ್ಲಿ ಅಂದರೆ ಧರ್ಮರಾಜ, ಧರ್ಮರಾಜನ ವಿಷಯದಲ್ಲಿ ದ್ವೇಷವೂ ಇಲ್ಲ, ಅರ್ಜುನ ಅವನ ವಿಷಯದಲ್ಲಿ ಸಿಟ್ಟಿಲ್ಲ, ಹಾಗಾದ್ರೆ ಮತ್ತೆ ಯಾರ ಮೇಲಿದೆ? ಆದರೆ ಗರ್ವಿಷ್ಠ ಭೀಮನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪಿಶಾಚಿಗಳಿಗೆ ಕೊಟ್ಟು ಅವುಗಳ ಹೊಟ್ಟೆ ತುಂಬಿಸಿದಾಗ್ಲೇನೆ ನನಗೆ ತೃಪ್ತಿ ಅಂದಿಯಲ್ಲ, ಅವತ್ತು ತುಂಡು ತುಂಡು ಮಾಡಿ ಕೊಟ್ಬಿಡ್ತೀಯ ಪಿಶಾಚಿಗಳಿಗೆ. ಬಂದಿದ್ದೀನಿ ಕಣೋ ಭೀಮ, ಇಲ್ಲಿ ನಿಂತಿದ್ದೀನಿ, ಬಾ ಸೀಳು ಭೀಮನನ್ನ, ಕತ್ತರಿಸೋ, ತುಂಡು ತುಂಡು ಮಾಡು, ಕೊಡು ಪಿಶಾಚಿಗಳಿಗೆ. ಮೊದಲು ಏಳು, ಹೀಗೆ ಕೇಳು ಅಂತ ಹೇಳ್ತಿದ್ದಾನೆ. ಅವನ ಧ್ವನಿ ಹೇಗಿತ್ತಂತೆ ಭೀಮನ ಧ್ವನಿ ಅಂತಂದ್ರೆ, ಒಡೆಯಲ ಅಜಾಂಡಂ ಕುಲಗಿರಿ ಕೆಡೆಯಲ್ ನಡುಗಲ್ಕೆ ಧಾತ್ರಿ ಹಿಡಿಂಬ ಬಕವೈರಿ ಸಿಂಹನಾದಂಗೆ ಇದಂ. ಹಿಡಿಂಬ ಮತ್ತು ಬಕಾಸುರರ ವೈರಿ ಅಂದ್ರೆ ಇಲ್ಲಿ ಆ ಹೆಸರು ಹೆಚ್ಚು ಸೂಕ್ತ. ಅಂತಹ ಹಿಡಿಂಬ ಬಕಾಸುರರನ್ನ ಸಾಯಿಸಿದಂತಹ ಭೀಮ ಸಿಂಹದಾನವನ್ನ ಮಾಡಿದಂತೆ. ಆ ಸಿಂಹನಾದಕ್ಕೆ ಏನಾಯ್ತು ಅಂದ್ರೆ, ಒಡೆಯಲ ಅಜಾಂಡಂ ಬ್ರಹ್ಮಾಂಡವೆಲ್ಲ ಒಡೆದು ಹೋಗ್ಬಿಡ್ತಂತೆ, ಕುಲಗಿರಿಗಳು ಕುಸ್ತು ಬಿದ್ದೆ ಹೋಗ್ಬಿಟ್ವಂತೆ, ಧಾತ್ರಿ ಭೂಮಿ ನಡುಗಲ್ಕೆ ಭೂಮಿ ನಡುಗು ಬಿಡುತ್ತಂತೆ. ಅಂತಹ ಭೀಮನ ಧ್ವನಿ ಅದು. ಉಳಿದವ್ರು ಯಾರು ಮಾತಾಡಿದಾಗ್ಲೂ ಏನು ಅನಿಸಿರ್ಲಿಲ್ಲ ಅವನಿಗೆ. ಇಲ್ಲಿ ಮಾತ್ರ ಭೀಮನ ಧ್ವನಿ ಕೇಳಿಸಿದ ತಕ್ಷಣ ದುರ್ಯೋಧನ ಕೋಪ ಉಕ್ಕಿ ಬಂದು ಬಿಡ್ತು. ಭೀಮನ ಧ್ವನಿ ಕೇಳ್ತಾರೆ, ಇದು ಪ್ರಸಿದ್ಧವಾದ ಮಾತು.
ರನ್ನನ

ಅಲ್ಲಿ ಹೇಗೆ ಕೋಪ ಉಕ್ಕಿ ಬಿಡ್ತು ಅಂತಂದ್ರೆ, ಆ ಕೋಪದಿಂದ ಸುತ್ತಲೂ ನೀರು ಬಿಸಿ ಆಗ್ಬಿಡ್ತದು. ಭೀಮನ ಕೋಪವೂ ಹೌದದು, ಅವನ ಕೋಪವೂ ಹೌದು, ಬಿಸಿ ಆಗ್ಬಿಡುದು. ಬಿಸಿ ಆಗಿ ಅಲ್ಲಿ ಮೀನುಗಳು ಎಲ್ಲ ಸತ್ತು ತೇಲೋಕ್ಷಮ ಆಗ್ಬಿಡುದು ಅಂತೆ. ಅಂತಹ ನೀರಿನಲ್ಲಿ ಆ ನೀರೊಳಗಿರ್ದು ಬೆಮರ್ತ ನೂರಗ ಪತಾಕಂ, ಅಂತಹ ಆ ಸಂದರ್ಭದಲ್ಲಿ ಆಳವಾದ ನೀರಿನಲ್ಲಿದ್ದರೂ ಕೂಡ ಉರಗ ಪತಾಕಂ, ಸರ್ಪ ಹಾವಿನ ಪತಾಕೆ ಇರುವನು ಅಂದರೆ ದ್ವೇಷ ಇರೋನು ಅಂತ ಅವನು ಬೆವತು ಬಿಟ್ಟ ಆ ದುರ್ಯೋಧನ ಅಂತ ಹೇಳ್ತಾನೆ. ಇಲ್ಲಿ ಅವನ ಬಿಸು ಉಸು ಬರೋಕ್ಕೆ ಶುರು ಆಗ್ಬಿಡ್ತು, ದುರ್ಯೋಧನಿಗೆ ಶಾಖ ಏರ್ಬಿಡ್ತು. ಅವನ ಬಿಸಿ ಉಸಿರಿನ ಶಾಖದಲ್ಲಿ ನೀರು ಕುದ್ದು ಬಿಡ್ತಂತೆ ದುರ್ಯೋಧನ ಬಿಸಿ ಉಸಿರಿನ ಶಾಖದಲ್ಲಿ. ಅಷ್ಟೇ ಅಲ್ಲ, ಮನುಷ್ಯ ಸ್ವಭಾವ ಕೋಪ ಆವೇಶ ಬಂದ ತಕ್ಷಣ ವಿವೇಕ ಮರಿಯಾಗ್ಬಿಡುತ್ತೆ. ಇದು ಮನುಷ್ಯನ ಸ್ವಭಾವ. ತರ್ಕ ವಿವೇಕ ವಿವೇಚನೆ ಇವೆಲ್ಲ ಮನಸ್ಸು ಪ್ರಶಾಂತವಾದಾಗಿರ್ತವೆ. ಯಾವಾಗ ಮನಸ್ಸು ಆ ಶಾಂತಿಯನ್ನು ಕಳ್ಕೊಂಡ್ಬಿಡುತ್ತೆ, ಕೋಪ ಬಂದುಬಿಡುತ್ತೆ, ಆವಾಗ ವಿವೇಕ ಮುಗಿದು ಹೋಯ್ತು ಕಥೆ. ಹಾಗಾಯಿತು ದುರ್ಯೋಧನಿಗೆ. ತಾನು ಈ ಕ್ಷಣದಲ್ಲಿ ಹೊರಗೆ ಬಂದರೆ ಎಂಥ ಅಪಾಯ ತನಗೆ, ಎಲ್ಲರೂ ಇದರಲ್ಲಿ, ವಿಶ್ರಾಂತಿ ಆಗಿಲ್ಲ. ಅವನು ಅಂದ್ಕೊಂಡಿದ್ದು ವಿಶ್ರಾಂತಿ ಪಡೆದು ಹೊರಗೆ ಬರಬೇಕು ಅಂತ, ಅದು ಬಿಟ್ಟು ಬಿಟ್ಟು ಈಗ ಹೊರಗಡೆ ಬಂದ್ಬಿಟ್ರೆ. ಆದರೆ ತಪ್ಪು ನಿಜ, ಆದರೆ ಕೋಪಗೊಂಡ ಯಾರು ತಾನೇ ವಿವೇಕದ ಹೆಜ್ಜೆಯನ್ನು ಇಡ್ತಾರೆ? ಆ ವಿವೇಕ ಹೋಗ್ಬಿಡ್ತು. ಅಷ್ಟೇ ಅಲ್ಲ, ಆ ತನ್ನ ಕೋಪದಲ್ಲಿ ತಾನೇನೆ ಬಳಲಿ ಬೆಂಡಾದನು ಅಂತಾನೆ. ಕೋಪ ಅನ್ನೋದೇ ಹಾಗೆ, ಕೋಪ ಅನ್ನೋದು ಒಂದು ಆವೇಶ, ಅದು ರಕ್ತವೆಲ್ಲ ಬಿರುಸಾಗಿ ಸಂಚಾರ ಶುರು ಆಗ್ಬಿಡುತ್ತೆ ದೇಹದಲ್ಲಿ. ಹಾಗಾಗಿ ಕೋಪ ಆದಮೇಲೆ ನಿಜವಾಗಿ ಭಾರಿ ಕೋಪ, ತುಂಬ ಕೋಪ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಅವತ್ತು ಆಯಾಸ ಆಗೋದುಂಟು. ಹಾಗೆ ಇವನಿಗೆ ಬಳಲಿ ಬೆಂಡಾದನಂತವನು, ವೀರತನದ ಅಭಿಮಾನ ಉಕ್ಕಿಬಿಡ್ತು. ವೀರತನ ಇತ್ತು, ಆ ಅಭಿಮಾನ ಉಕ್ಕಿಬಿಡ್ತು. ಅಲ್ಲಿಗೆ ಭಯ ಅನ್ನೋದು ಹೊರಟೋಯ್ತು. ಎಷ್ಟು ಜನ ಇದಾರೋ, ಹೊಡಿತಾರೋ, ಬಡಿತಾರೋ, ಎಲ್ಲ ಹೊರಟೇ ಹೋಯ್ತು. ಜಲಸ್ತಂಭಕ್ಕಾಗಿ, ಆ ಜಲಸ್ತಂಭನ ಮಾಡ್ಕೊಳ್ಳೋದಕ್ಕೋಸಾಗಿ ಅವನು ಮೌನ ವ್ರತ ಮಾಡಿದ್ದ. ಎಲ್ಲದಕ್ಕೂ ಒಂದು ವ್ರತ, ಅದು ಆ ವ್ರತದ ನಿಯಮಗಳು ಏನೋ ಒಂದಿರುತ್ತೆ. ಇವನಿಗೆ ಆ ನಿಯಮ ಇತ್ತು ಮೌನವಾಗಿರಬೇಕು ಅಂತ. ಆ ಮೌನ ವ್ರತ ಭಂಗ ಆಗೋಯ್ತು, ಕಿರ್ಚ್ಕೊಂಡು ಬಂದೇ ಬಿಡ್ತಾನ ಅವನು. ಅಲ್ಲಿಗೆ ಮುಗಿದೋಯ್ತಲ್ಲ ವ್ರತವೇ ಹೋಯ್ತು, ಅಲ್ಲಿಗೆ ಜಲಸ್ತಂಭವು ಹೋಯ್ತು. ಅದು ಹೋದ ತಕ್ಷಣ ನೀರು ನುಗ್ಗೋಕ್ಕೆ ಶುರು ಆಗ್ಬಿಡ್ತು ಅವನು. ಇರೋ ಜಾಗದಲ್ಲಿ ನಾನು ಹೊರಗೆ ಬರೋದೇನೆ. ಹೇಗೆ ಬಂದಂತೆ ದುರ್ಯೋಧನ ಅಂತಂದರೆ, ಸಮುದ್ರದ ಮಧ್ಯದಿಂದ ಏಳುವಂತಹ ಬರುವಂತಹ ಬಾಡಬಾಗ್ನಿ, ಬಡಬಾಗ್ನಿ ಅಂತಂತಾರೆ, ಬಾಡಬಾಗ್ನಿ ಬಡಬಾಗ್ಲು ಅಂತಾರೆ. ಹಾಗೆ ಬಂದಂತೆ ಒಂದು ಕಲ್ಪನೆ, ನಿಜವೂ ಇರಬಹುದು. ಸಮುದ್ರದೊಳಗೆ ಜ್ವಾಲಾಮುಖಿ ಬಂದುಬಿಟ್ರೆ, ಅದು ಉಕ್ಕಿ ಬಂದುಬಿಟ್ರೆ ಸುನಾಮಿ ಥರ, ಆವಾಗ ಏನಾಗುತ್ತೆ, ಬೆಂಕಿ ಬಂದುಬಿಡುತ್ತೆ. ನೀರು ಸಮುದ್ರ ಆದರೆ ಅಲ್ಲಿ ಬೆಂಕಿ ಬರುತ್ತೆ. ಆ ರೀತಿ ಅಂತಹ ಬೆಂಕಿ, ಸಮುದ್ರದೊಳಗಿನ ಬೆಂಕಿಗೆ ಬಡಬಾಗ್ನಿ ಬಡಬ ಅಂತೆಲ್ಲ ಉಂಟು ಪದಗಳು. ಅದು ಅಂಥ ಬಡಬಾಗ್ನಿ ಥರ ಇವನು ಎದ್ದು ಬಂದ್ಬಿಟ್ಟಂತೆ, ಜ್ವಾಲಾಮುಖಿ ಥರ ಎದ್ದು ಬಂದ್ಬಿಟ್ಟ. ಹೇಗೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಹೆಗಲಲ್ಲಿ ಭಾರಿಯ ಗದೆ. ಗದೆ ಅಂದರೆ ಎಂಥ ಗದೆ, ಭೀಮನ ಗದೆಯೂ ದೊಡ್ಡದು, ದುರ್ಯೋಧನ ಗದೆಯೂ ದೊಡ್ಡದು. ಭೀಮನ ಗದೆ ಸ್ವಲ್ಪ ಹೆಚ್ಚು ಭಾರ ಅಂತ ಹೇಳ್ತಿರ್ತಾನೆ ದುರ್ಯೋಧನ ಯಾವಾಗಲೂ. ಅದನ್ನು ಹೊತ್ಕೊಂಡು ಆತುರದಿಂದ ಮುನ್ನುಗ್ಗಿ ಬಂದ್ಬಿಟ್ನಂತೆ. ಸಹಜವೇ, ಕೋಪ ಬಂದವನಿಗೆ ವಿವೇಕ ಅನ್ನೋದು ಇರೋದಿಲ್ಲ, ಅವನಿಗೆ ಭಯ ಇರೋದಿಲ್ಲ, ಸಂಕೋಚ ಇರೋದಿಲ್ಲ, ಆಮೇಲೆ ಹಿಂಜರಿಕೆ ಇರೋದಿಲ್ಲ. ಅವನಂಥ ಕೋಪ, ಆ ಕೋಪದಲ್ಲಿ ಮುನ್ನುಗ್ಗಿ ಬಂದ್ಬಿಟ್ಟ. ಬರೆದವನು ಹೇಗೆ ಬರ್ತಾನೆ ಅಂದರೆ, ಗರ್ವದಿಂದ ಸುತ್ತಲೂ ನೋಡ್ತಾ ಬಂದಂಥವನು ಹೊರಕ್ಕೆ. ಗರ್ವ ನೋಡ್ರ, ಹೆಂಗೆ ಬಚ್ಚಿಟ್ಕೊಂಡಿಲ್ಲ, ಬಂದಿದ್ದೀನಿ ಹೊರಕ್ಕೆ, ಯಾರದೋ ಬನ್ನಿ ನೋಡೋಣ. ಈ ಥರ ಹೇಗೆ ಬಂದ ಅವನು ಅನ್ನೋದನ್ನ ವ್ಯಾಸ ಭಾರತದಲ್ಲಿ ಒಂದು ಸೊಗಸಾದ ರೀತಿಯಲ್ಲಿ ಹೇಳಿದ್ದಾರೆ. ವಜ್ರಹಸ್ತಂ ಯಥಾ ಶಕ್ರಂ, ಶೂಲಹಸ್ತಂ ಯಥಾ ಹರಂ, ದದೃಶುಹು ತವ ಪುತ್ರಂ. ಇದನ್ನ ಸಂಜೆಯ ಅಲ್ಲಿ ಧೃತರಾಷ್ಟ್ರನು ಹೇಳ್ತಾ ಇರೋದು. ತವ ಪುತ್ರಂ ದದೃಶುಹು, ನಿನ್ನ ಮಗನನ್ನ ಕಂಡರು ಅಲ್ಲಿದ್ದವರೆಲ್ಲ. ಹೇಗಿದ್ದಂತಹ ನಿನ್ನ ಮಗನನ್ನ, ಎಂತಹ ಮಗನನ್ನು ಕಂಡರು? ವಜ್ರಹಸ್ತಂ ಯಥಾ ಶಕ್ರಂ, ಶಕ್ರ ಅಂದರೆ ಇಂದ್ರ, ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದಂತಹ ಇಂದ್ರನಂತೆ ಇದ್ದಂತಹ ನಿನ್ನ ಮಗನನ್ನ. ಹಾಗೇನೆ ಶೂಲಹಸ್ತಂ ಯಥಾ ಹರಂ, ಈಶ್ವರ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಂತಹ ಈಶ್ವರ ಹೇಗಿದಾನೋ ಹಾಗೆ
ಹಾಗೆ

ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಂತಹ, ವಜ್ರವನ್ನು ಹಿಡಿದುಕೊಂಡ ಇಂದ್ರನಂತೆ, ತ್ರಿಶೂಲವನ್ನು ಹಿಡಿದ ಈಶ್ವರನಂತೆ ಇದ್ದಂತಹ, ಗದೆಯನ್ನು ಹಿಡಿದ ದುರ್ಯೋಧನ ಹೊರಗೆ ಬಂದ. ಅಂತಹ ನಿನ್ನ ಮಗನನ್ನು ತವ ಪುತ್ರಂ ದದೃಶು ಎಲ್ಲರೂ ನೋಡಿದರು. ಬಂದ ಅಂದ ತಕ್ಷಣ ಅರಸನ ಮುಖ ಅರಳಿತು ಅಂತಾನೆ, ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಸಹಜವೇ, ಯಾಕೆಂದ್ರೆ ಬಚ್ಚಿಟ್ಕೊಂಡಿದ್ದ, ಹೆಂಗ್ ಕೊಲ್ಲೋದು ಅವನನ್ನ? ಅವನಂತ ಕೊಲ್ಲೋ ತನಕ ಯುದ್ಧ ಮುಗುದಿಲ್ಲ, ಶುರು ಮಾಡಿದ್ಮೇಲೆ ಯುದ್ಧ ಮುಗಿಸ್ಬೇಕು. ಅದಕ್ಕೋಸ್ಕರ ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಓ, ನಮ್ಮ ಉಪಾಯಕ್ಕೆ ಆಯ್ತು, ಲಾಭ ಪ್ರತಿಫಲ ಅಂತ ಭೀಮನ ಸಂತೋಷ ಉಕ್ಕುಬಿಡ್ತು. ಅವನಿಗೆ ಓ, ನನ್ನ ಪ್ರತಿಜ್ಞೆಯನ್ನ ತೀರಿಸುವ ಸಮಯ ಬಂತು, ಅವನ ತೊಡೆಯನ್ನು ಮುರಿತೀನಿ ಪ್ರತಿಜ್ಞೆ ಮಾಡ್ಕೊಂಡಿದ ಅಲ್ಲ, ಹಾಗಾಗಿ ಅದೊಂದು ಪ್ರತಿಜ್ಞೆ ಬಾಕಿ ಇತ್ತು, ಅದು ಮುಗೀತು, ಅದಕ್ಕೆ ಅವಕಾಶ ಸಿಕ್ತು. ಉಳಿದವರೆಲ್ಲರಿಗೂ ಸಂತೋಷ ಆಗೋಯ್ತಂತೆ. ನಿಜ, ದುರ್ಯೋಧನ ಹೊರಗೆ ಬಂದ, ಇನ್ನು ಅವನನ್ನು ಮುಗಿಸ್ಬೇಕು, ಅದು ಯುದ್ಧ ಮುಗಿಬೇಕಾದ ಗುರಿ ತಾನೆ, ಅವ್ರಿಗದೇ ಗುರಿ, ಯುದ್ಧ ಮುಗಿಸ್ಬೇಕು. ನಕುಲ ಸಹದೇವ ಎಲ್ಲರೂ ಕೂಗ್ಬಿಟ್ರಂತೆ ಜೋರಾಗಿ, ಓ ಬಂದ ಇವನು ಅಂತ. ಆದರೆ ಅವನ ಪರಿವಾರದವರು ಏನು ಮಾಡಿದರು? ಇದು ಯಾವಾಗಲೂ ಅಷ್ಟೇನೆ, ಆಳುವ ಪಕ್ಷ ವಿರೋಧ ಪಕ್ಷ. ಆಳುವ ಪಕ್ಷದವರು ಅವ್ರು ಏನು ಮಾಡಿದ್ರು ಸರಿ ಅಂತ ಹೊಗಳುತ್ತಿರ್ತಾರೆ, ವಿರೋಧ ಪಕ್ಷದವರು ಅವ್ರು ಏನು ಮಾಡಿದ್ರು ತಪ್ಪು ಅಂತ ಹೇಳ್ತಿರ್ತಾರೆ. ಇದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಡ್ಕೊಂಡು ಬರ್ತಾ ಇರೋದು. ಅದು ನಿಜವಾಗಿಯೂ ಸರಿನೋ ತಪ್ಪೋ ಅದನ್ನ ವಿಮರ್ಶೆ ಯಾರೂ ಮಾಡೋಲ್ಲ, ನ್ಯಾಯವಾದ ವಿಮರ್ಶೆಯನ್ನು, ಪ್ರಾಮಾಣಿಕ ವಿಮರ್ಶೆಯನ್ನು ಯಾರೂ ಮಾಡೋಲ್ಲ. ಅವ್ರು ಮಾಡಿದ್ದೆಲ್ಲ ತಪ್ಪಾಗಬೇಕು, ಇವರು ಮಾಡಿದ್ದೆಲ್ಲ ಸರಿವಾಗಬೇಕು, ಇದೇ ಪದ್ಧತಿ ತಾನೆ. ಹಾಗೆ ದುರ್ಯೋಧನ ಕಡೆಯವರು ಏನು ಮಾಡಿದರು, ಅವರ ಪರಿವಾರದವರು ಮೆಚ್ಚಿ ಕೂಗಿದ್ರಂತೆ, ಏನು ನಮ್ಮ ವೀರ, ಎಂಥ ವೀರ ನಮ್ಮವನು, ಸಾವು ಇದ್ದಿದ್ದೇ, ಯಾರು ತಾನೇ ಸಾವು ತಪ್ಪಿದೆ, ಸಾವು ಇದ್ದಿದ್ದೇನೆ, ಆದರೆ ಆ ಸಾವನ್ನ ಧೈರ್ಯದಿಂದ ಎದುರಿಸ್ತೀನಿ ಅಂತ ಬಂದಿದಾನಲ್ಲ ನಮ್ಮ ಈ ವೀರ, ಎಂಥ ವೀರ ಇವನು ಅಂತ ಕೂಗಿದ್ರಂತೆ. ತಪ್ಪಲ್ಲ, ನಿಜವಾಗಿ ಆ ದೃಷ್ಟಿಯಿಂದ ತಪ್ಪಲ್ಲ. ಯಾಕಂದ್ರೆ ಪರಮ ವೀರ ಅನ್ನೋನು ಎಂಥವನು ಅಂತಂದ್ರೆ, ಅವನು ಸಾಯೋದಲ್ಲ ಅಂತಲ್ಲ, ಸಾಯ್ಬಹುದು, ಸೋಲ್ಬಹುದು, ಸಾಯ್ಬಹುದು, ಸೋಲ್ದೆ ಇರೋಕ್ಕೇನು ಸಾಧ್ಯವಿಲ್ಲ, ಎಲ್ಲದನ್ನು ಅದ್ಯಾರಾದರೂ ಸೋಲ್ಲೇಬೇಕು, ಒಬ್ಬರೆಲ್ಲ ಒಬ್ಬರು ಸೋಲ್ಲೇಬೇಕು, ಆದರೆ ಅದನ್ನ ಚೆನ್ನಾಗಿ ಎದುರಿಸ್ಬೇಕಲ್ಲ. ಅದು ಅಲ್ಲಿ ಒಂದು ಮಾತು ಕವಿ ಹೇಳ್ತಾನೆ, ಬಹಳ ಸ್ವಾರಸ್ಯವಾದದ್ದು. ಅದನ್ನ ಮೆಚ್ಚಿದನು ಯಮಸೂನು, ಧರ್ಮರಾಜ ಇವನನ್ನು ಮೆಚ್ಕೊಂಡಂತೆ. ಧರ್ಮರಾಜನಿಗೆ ಆ ಗುಣ ಇದೆ, ಶತ್ರುವನ್ನಾದರೂ ಮೆಚ್ಕೋತಾನೆ, ಆಯ್ತು ಮಾಡಲಿ. ಆದರೆ ಇಲ್ಲಿ ಕವಿ ಬಳಸುವ ಶಬ್ದ ನೋಡಿ, ಮೆಚ್ಚಿದನು ಧರ್ಮರಾಜ ಗಿಮ್ಮರಾಜ ಅಲ್ಲ, ಯಮಸೂನು, ಯಮನ ಮಗ ಮೆಚ್ಕೊಂಡ ಅಂತ. ಯಮನ ಮಗ ಮೆಚ್ಕೊಂಡ ಅಂದ್ರೆ ಏನಾಗುತ್ತೆ, ಯಮನ ಮಗ ಮೆಚ್ಕೊಂಡ್ರೆ ಅವನಿಗೆ ದುರ್ಯೋಧನಗ ಮುಂದೆ ಗತಿ ಇರೋದು ಯಮನ ಗತಿನೆ, ಅಂದ್ರೆ ಸಾಯೋದೇನೆ ಅಂತ ಆ ಸೂಚನೆ ಇದೆ ಅಲ್ಲಿ. ಯಮಸೂನು ಮೆಚ್ಚದ, ಆಮೇಲೆ ಹೊಗಳಿದ್ದಂತೆ ಅವನನ್ನ, ಏನೇ ಆಗಲಿ ನೀರಾಕ, ನಮ್ಮ ವಂಶಕ್ಕೆ ತಕ್ಕ ಶೌರ್ಯವನ್ನ ತೋರಿಸಿದೆ, ನಮ್ಮ ವಂಶದಲ್ಲಿ ಎಂತೆಂಥವ್ರು ಆಗಿ ಹೋದರು, ಭೀಷ್ಮ ಏನು, ಶಾಂತನು ಏನು, ಬೇಕಾಷ್ಟು ಜನ ಮಹಾವೀರರು, ಅದಕ್ಕೆ ತಕ್ಕಂಥ ಶೌರ್ಯವನ್ನು, ಪರಾಕ್ರಮವನ್ನು ನೀನು ಇವತ್ತು ತೋರಿಸಿದೀಯ. ಆಯಿತು, ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಮುಳುಗಿಬಿಟ್ಟಿದ್ದ, ನೀರಿನಲ್ಲಿ ಈ ಸಲ ಮುಳುಗಿದ್ದು ಅಂದು ಬಿಟ್ಟರೆ ಇವನಿಗೆ ಯಾರು ಸಮಾನರು ಅಂತಂದು. ಧರ್ಮರಾಜನ ಮಾತಾಗಿದ್ದರಿಂದ ಇದನ್ನು ಸ್ವಲ್ಪ ಗಂಭೀರವಾಗಿ ತಗೋಬೇಕು, ಬೇರೆ ಯಾರಾದರೂ ಆಗಿದ್ರೆ ಇದನ್ನು ಒಂದು ವ್ಯಂಗ್ಯಾಗೋ ತಗೋಬಹುದಿತ್ತು, ಮಹಾಪರಾಕ್ರಮಿರಿ, ನೀರಲ್ಲಿ ಒಂದು ಮುಳುಗಿ ಬಚ್ಚಿಟ್ಕೊಂಡಿದ್ದ ಅಂತ ಹೇಳಿದಂಗೂ ಆಗಬಹುದು. ಇಲ್ಲಿ ಧರ್ಮರಾಜ ವ್ಯಂಗ್ಯಾಗೀಲಿ ಅಷ್ಟು ಮಾಡೋನಲ್ಲ, ನಿಜ ಅನ್ಕೋಬಹುದು. ಆಮೇಲೆ ಧರ್ಮರಾಜ ಏನೇ ಆಗಲಿ ಒಂಥರ ವೀರನೂ ಹೌದು, ಒಂದು ರೀತಿಯ ಸಾತ್ವಿಕ ಸ್ವಭಾವವೂ ಹೌದು ಅವಂದು. ಅದಕ್ಕೇನೆ ಅಲ್ಲಿ ಅವನು ಏನು ಮಾಡ್ತಾನೆ, ಬಂದಿದೆಯೇನಪ್ಪ ಅಂದ್ಬಿಟ್ಟು ಅವನಿಗೆ ಒಂದು ಪೆಟ್ಟಿಗೆಯನ್ನು ಅವನು ಮುಂದಿಡ್ತಾನೆ. ಪೆಟ್ಟಿಗೆ ಅಂತಂದರೆ ಅದರಲ್ಲಿ ಕವಚ, ಕಿರೀಟ, ಯುದ್ಧದಲ್ಲಿ ಬೇಕಾದಂಥ ಶಿರಸ್ತ್ರಾಣ, ಹೆಲ್ಮೆಟ್ ಥರ, ರೇಷ್ಮೆ ವಸ್ತ್ರಗಳು ಎಲ್ಲವೂ ಇರುತ್ತೆ ಅದರಲ್ಲಿ, ಅದನ್ನೆಲ್ಲ ಇದೆ ಆ ಪೆಟ್ಟಿಗೆ. ಯಾಕಂದ್ರೆ ಪಾಪ ಅವನ ಹತ್ರ ಏನೂ ಇಲ್ವಲ್ಲ, ಈಗ ಬರಿಗೈತಾನೆ, ಅದಕ್ಕೆ ಕೊಟ್ಟ ಅವನು. ಯುದ್ಧ ಮಾಡೋ ಮುಂಚೆ ಸಿದ್ಧನಾಗೋ ಸರಿಯಾಗಿ, ನೀನು ಚೆನ್ನಾಗಿ ಸಿದ್ಧನಾಗೋ, ಆಮೇಲೆ ಯುದ್ಧ ತಾನೆ, ಅದಕ್ಕೆ ಕೊಟ್ಟನಂತೆ. ಕೊಟ್ಬಿಟ್ಟು ಹೇಳ್ತಾನೆ, ಅದರಲ್ಲಿದೆ ಕವಚ ಇದೆ, ಒಳ್ಳೆಯ ಚಿನ್ನ ಎಂದ ಹಾಕಿರುವಂಥದ್ದು, ಆಮೇಲೆ ಚಿನ್ನದಿಂದ ಅಲಂಕೃತವಾದಂಥ ಹಿರಸ್ತ್ರಾಣ ತಲೆಗೆ ಇರುವಂಥದ್ದು, ಹೆಲ್ಮೆಟ್ ಥರದ್ದು, ನಮ್ಮ ಕ್ರಿಕೆಟ್ ಆಡೋರು ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಇವಾಗ ಅದೇ ಥರ, ಆಮೇಲೆ ರೇಷ್ಮೆಯ ವಸ್ತ್ರಗಳು ಇವನ್ನೆಲ್ಲ ಕೊಟ್ಬಿಟ್ಟು ಹೇಳಿದಂತೆ, ತಿರಸ್ಕರಿಸ್ಬೇಡಪ್ಪ, ಶತ್ರುಗಳು ಕೊಟ್ಟರೆ ನಾ ತಗೊಳ್ಳಲ್ಲ, ತಗೋ ಅದನ್ನ ಅಂತ.
ಅವನು ಅಷ್ಟೇ ಗಂಭೀರವಾಗಿ ತಗೊಂಡ ಅಂತ ಹೇಳ್ತಾನೆ ಕವಿ.

ಅದು ಬಹಳ ಸಹಜವಾದದ್ದು, ನ್ಯಾಯವಾದದ್ದು. ಯಾಕೆಂತಂದ್ರೆ ಅವನು ರಾಜ, ಮಹಾರಾಜ, ದೊಡ್ಡ ದೇಶದ ಮಹಾರಾಜ. ಅವನು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದನ್ನ ಸಣ್ಣದಾಗಿ ತಗೊಳಕಾಗೋದಿಲ್ಲ. ಅದನ್ನ ಒಂದ್ಸಲ ಡಿ ವಿ ಜಿ ಅವರು ಮತ್ತೆ ಶ್ರೀನಿವಾಸ ಶಾಸ್ತ್ರಿ ಇವರೆಲ್ಲ, ಮಹಾರಾಜರ ಆತಿಥ್ಯ ಇರುತ್ತೆ, ಮಹಾರಾಜರು ಊಟಕ್ಕೆ ಕರೆದಿರ್ತಾರೆ, ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅದ್ಭುತವಾದಂತಹ ಸಿದ್ಧತೆ, ಇಂಥ ಬಾಗಿಲಿಗಲ್ಲ, ಮಲ್ಲಿಗೆ ಹಾರಗಳೇನು, ಆ ಸುಗಂಧದ ಗಡ್ಡಿಗಳ ಹಚ್ಚಿರೋದೇನು, ಆ ಮಣೆಗಳು, ಕಪ್ಪು ಮರದ ಬೆಳ್ಳಿ ಹೂಗಳನ್ನು ಕಣಿಸಿರುವಂತಹ ಮಣೆಗಳೇನು, ಆ ದೊಡ್ಡ ದೊಡ್ಡ ಬಾಳೆ ಎಲೆಗಳು ಶುದ್ಧವಾದದ್ದು, ಅದ್ರ ಮೇಲೆ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿ ಲೋಟಗಳು, ಈ ಥರ. ಪಾಪ ಡಿ ವಿ ಜಿಯು ಇದೆಲ್ಲ ನಾವು ಬಿಡಪ್ಪ ಅಂತ ಪಕ್ಕಕ್ಕೆ ತಿಡ್ತಾರೆ ಮನೆಯೆಲ್ಲ. ಅವ್ರು ಕೇಳ್ತಾರೆ ಶ್ರೀನಿವಾಸ, ಯಾಕಪ್ಪ ಹಂಗೆ ಮಾಡ್ತಿದ್ದೀಯಾ? ಇಲ್ಲ, ಇಂಥ ವೈಭವ ನನಗೆ ಸರಿ ಇಲ್ಲ. ಅದೆಲ್ಲ ಹಂಗೆಲ್ಲ ಅನ್ಕೋಬಾರ್ದು. ಮಹಾರಾಜರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅವರು ಇದನ್ನು ಅತಿಥಿಗಳಿಗೆ ಉಪಚಾರ ಮಾಡೋದು, ಅದನ್ನು ನಾವು ಹಾಗೆ ಸಹಜವಾಗಿ ತಗೋಬೇಕು ಅಂತಂದ್ರಂತೆ. ಇವನಿಗೆ ಆ ಯೋಗ್ಯತೆ ಇದೆ, ದುರ್ಯೋಧನಿಗೆ. ಅವನು ಗಂಧ ಎಲ್ಲ ಪೂಸ್ಕೊಂಡಂತೆ ದೇಹಕ್ಕೆ, ಗಾಯ ಆಗಿತ್ತು, ಪೆಟ್ಟೆಲ್ಲ ಆಗಿದೆ, ಅದಕ್ಕೆಲ್ಲ ಕಸ್ತೂರಿಯನ್ನು ಹೂಳಿದನು ಅಂತ ಹೇಳ್ತಾನೆ ಇವನು. ಕಸ್ತೂರಿನೆಲ್ಲ ಹಚ್ಕೊಂಡಂತೆ, ಸುಗಂಧ ದ್ರವ್ಯಗಳನ್ನು ಹಚ್ಕೊಂಡ, ಲೋಹದ ಕವಚವನ್ನು ಬಿಗಿದ, ಶಿರಸ್ತ್ರಾಣವನ್ನು ಕಟ್ಕೊಂಡ ತಲೆಗೆ, ರೇಷ್ಮೆಯ ಧೋತರವನ್ನು ಉಟ್ಕೊಂಡಂತೆ, ಆಮೇಲೆ ವೀಳ್ಯ ತಗೊಂಡಂತೆ. ಮಹಾಭಾರತ ಯುದ್ಧದಲ್ಲೆಲ್ಲ ಬರುತ್ತೆ, ಒಂದು ಯುದ್ಧ ಮುಗಿದ ತಕ್ಷಣ ಅವ್ರು ವೀಳ್ಯ ತಗೊಳ್ಳೋದು, ನಿಧಾನವಾಗಿ ಅದೆಲ್ಲ ತಿಂದು ಒಂಥರ ಎನರ್ಜೈಸರ್, ಶಕ್ತಿ ಕೊಡುವಂಥದ್ದು. ಅದರೊಳಗೆ ಬೇಕಾದಷ್ಟು ಸೇರಿರುತ್ತೆ, ಸುವಾಸನೆ ದ್ರವ್ಯಗಳು ಅದು ಇದು ಸೇರಿರುತ್ತೆ, ಒಂದು ಶಕ್ತಿ ಬರುತ್ತೆ. ಹಾಗೆ ಸಿದ್ಧನಾದ ಅಂತ ಒಬ್ರು IIT ಪ್ರೊಫೆಸರ್ ಹೇಳ್ತಿದ್ರಂತಲ್ಲ, ಹಾಗೆ. ಏನು ಅಂತಂದ್ರೆ, ಪರೀಕ್ಷೆಗೆ ಹೋಗ್ತಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಲುಕ್ ಶಾರ್ಪ್ ಸೋ ದಟ್ ಯು ಕ್ಯಾನ್ ಥಿಂಕ್ ಶಾರ್ಪ್. ಚೆನ್ನಾಗಿ ಇದಾದ್ರೆ ಮನಸ್ಸು ಪ್ರಸನ್ನವಾಗಿರುತ್ತೆ, ಯೋಚನೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಧರ್ಮರಾಜ ಅವನಿಗೆ ಹೇಳ್ತಾನೆ. ಈಗ ಸಿದ್ಧನಾಗ್ಬಿಟ್ಟ ಧರ್ಮರಾಜ, ಹೇಳ್ತಿಯಾನೆ ದುರ್ಯೋಧನ, ಧರ್ಮರಾಜ ಹಿಡಿ ಬಿಲ್ಲನ್ನ. ಅರ್ಜುನ, ತಡ ಮಾಡಬೇಡ, ನಕುಲ ಸಹದೇವರೇ ಹೇಳ್ರಿ, ಶಿಖಂಡಿ ಬಾರೋ, ನಾನೊಬ್ಬನೇ ಯುದ್ಧಕ್ಕೆ ನಿಲ್ತೇನೆ, ಬಾರೋ ಅಂತ ಹೇಳ್ತಾನೆ. ಇದು ಭೀಮನ್ ಮಾತ್ರ ಕರೆಯೋಲ್ಲ, ಅವನ್ ಕಂಡ್ರೆ ಎಷ್ಟು ದ್ವೇಷ ಅಂದ್ರೆ ಭೀಮ ಬಾರೋ ಅಂತಲೂ ಹೇಳೋಲ್ಲ. ಧರ್ಮರಾಜ ಈಗ ಬಹಳ ಉದಾರವಾಗಿ ಮೂರ್ಖತನದ ಒಂದು ಮಾತನ್ನು ಹೇಳ್ತಾನೆ. ಅವನು ಹೇಳ್ತಾನೆ, ನಿನ್ನ ಛಲ ದೊಡ್ಡದು ಕಣ, ಏನೇ ಆಗಲಿ ರಾಜ್ಯ ಕೊಡಲ್ಲ ಅಂದ್ಬಿಟ್ಟು ಛಲ ಮಾಡ್ಕೊಂಡಿದೀಯ, ಮತ್ತೆ ಈಗ ಯುದ್ಧ ಮಾಡ್ತೀನಿ ಅಂತಿದ್ದೀನ, ಅದು ಬಹಳ ದೊಡ್ಡದು. ನಿನಗೆ ಯಾರ ಜೊತೆ ಇಷ್ಟವೋ, ಯಾರಿಷ್ಟವೋ ಅವ್ರ ಜೊತೆ ಯುದ್ಧ ಮಾಡು ಅಂತ ಕೊಟ್ಬಿಟ್ಟ, ಚಾಯ್ಸ್ ಆಯ್ಕೆ ಬಿಟ್ಟು ಕೊಟ್ಬಿಟ್ಟ. ಇಷ್ಟು ಜನರಲ್ಲಿ ನಮ್ಮಲ್ಲಿ ಯಾರ ಜೊತೆ ಅದು ನಮ್ಮ ದುರ್ಯೋಧನ ಜೊತೆ ಯುದ್ಧ ಭೀಮನಿಗೆ ಮಾಡೋಕ್ಕಾಗೋಲ್ಲ ಸರಿಯಾಗಿ. ನೀನು ಅವನು ಧರ್ಮರಾಜನ ಆಯ್ಕೆ ಮಾಡಿಕೊಂಡ್ರೆ ಕತೆ ಮುಗೀತು ಅಷ್ಟೇನೆ. ಈಗ ನೋಡು, ಅಷ್ಟರ ಮೇಲೆ ಇದನ್ನು ಹೇಳ್ಬಿಟ್ಟು ಒಪ್ಪಂದ, ಇದರಲ್ಲಿ ಗೆದ್ದವನು ಇಡೀ ಭೂಮಿಗೆ ಒಡೆಯ, ಅಂದರೆ ನಿನ್ನ ರಾಜ್ಯಕ್ಕೆ ಒಡೆಯ. ನೀನು ಸೋತ್ರೆ ನಾವು ಭೂಮಿ ಆಳ್ತೇವೆ. ನಮ್ಮಲ್ಲಿ ಒಬ್ಬರ ಜೊತೆ ನೀನು ಯುದ್ಧ ಮಾಡ, ಒಬ್ಬರು ಸೋತ್ರೆ ನೀನು ರಾಜ, ನಾವು ಸೇವಕರು, ಮುಗೀತು. ಅಷ್ಟೇನೆ, ಯುದ್ಧ ಮಾಡಿ. ವಾಂತು ಯುದ್ಧೇ ವಿನಿರ್ಜಿತ್ಯ ಭೋಕ್ತಾಸ್ಮಿ ವಸುಧಾಮಿ ಮಾಂ. ಏನು ಯಾರ ಜೊತೆ ಯುದ್ಧ ಮಾಡಿದ್ರೆ ಅವನು ಸೋರಿಸ್ಬಿಟ್ರೆ ಮುಗೀತು ಆ ಥರ ಅಲ್ಲಪ್ಪ. ಅವನು ಹೇಳ್ತಾನೆ, ಇದನ್ನೇ ಬಿಟ್ಕೊಡ್ತೀವಿ ಅಂದಿದ್ದಕ್ಕೆ ಅವನು ವ್ಯಂಗ್ಯ ಮಾಡ್ತಾನೆ, ನೀನೇನು ಬಿಟ್ಕೊಡೋದು, ಅಲ್ಲಿ ನೀನು ಸೋತಾಗಿದೆ, ಇನ್ನೇನು ಬಿಟ್ಕೊಡೋದು ಅಂತ ಹೇಳ್ತಾನೆ ಧರ್ಮರಾಜ. ಮಹಾ ಅಪರಾಧದ ಮಾತು. ಪಂಚಾನಾಂ ಪಾಂಡವೇಯಾನಾಂ ಏನ ಯೋದ್ಧುಮಿಚ್ಛಸಿ ತಂ ಹತ್ವಾ ವೈ ಭವಾನ್ ರಾಜ ಹತೋವಾ ಸ್ವರ್ಗಂ ಅವಾಪ್ನುಹಿ. ಅವನು ಹೇಳ್ತಾನೆ, ಈ ಐದು ಜನ ಪಾಂಡವರಲ್ಲಿ ಯಾರ ಜೊತೆ ಯುದ್ಧ ಇಷ್ಟವೋ ಮಾಡೋಕೆ, ಯೋದ್ಧುಂ ಇಚ್ಛಸಿ, ಅವನನ್ನು ಹತ್ವ ಕೊಂದು ಬಿಟ್ಟು ಭವಾನ್ ರಾಜ, ನೀನ್ ರಾಜ ಆಗು. ಅಷ್ಟೇನೆ, ನಮ್ಮನ್ನು ಒಬ್ಬನ ಕೊಂದೆಯೋ ರಾಜ ಆಗು, ಇಲ್ವಾ ಸ್ವರ್ಗಂ ಅವಾಪ್ನು, ಇಲ್ಲ ಸಾಯಿ ಸ್ವರ್ಗ ಸೇರು. ಅದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ, ನೋಡೋ ನಿನ್ ಮೇಲೆ ನನಗೆ ಕೋಪ ಇಲ್ಲ, ಛಲ ಇಲ್ಲ. ಆಮೇಲೆ ಯಾರು, ಅರ್ಜುನ. ಅರ್ಜುನ ಮಗು ಬಿಡು, ಇನ್ನು ಲೆಕ್ಕಕ್ಕೆ ಇಲ್ಲ ನಮಗೆ, ಚಿಕ್ಕ ಮಗು, ಅವನ ಜೊತೆ ನಾವೇನು ಇದ್ದ. ಯಮಳರು, ನಕುಲು ಸಹದೇವರು, ಅವರಿಗೆ ವಿರುದ್ಧವಾಗಿ ನಿಂತು ನಾನೇನು ಆಯುಧ ಹಿಡಿಯೋದಿಲ್ಲ. ಆದ್ರೆ ಹಾಗಾದ್ರೆ ಯಾರು, ಉಳಿದವನೊಬ್ಬನೇ. ಇನ್ನು ಹೇಳ್ತಾನೆ, ಬಾಯಿ ಬಡುಕ, ಆನೆ ಬಲ ಇರ್ತೀನಿ ಇದೆ ಅನ್ನುವಂತ ಹೆಮ್ಮೆ ಪಡುವಂತ ಭೀಮನೊಂದಿಗೆ ನಾನು ಯುದ್ಧ ಮಾಡ್ತೇನೆ. ಅವನು ಅಲ್ಲಿ ಮರ್ಯಾದೆ ಕಳ್ಕೊಳ್ಳಲ್ಲ, ಆತ್ಮಾಭಿಮಾನ ಇರೋನು. ಹಾಗಂದ್ಬಿಟ್ಟು ಕರೆಯೋ ನಕುಲ್ ಜೊತೆ ಯುದ್ಧ ಮಾಡ್ತೀನಿ, ಧರ್ಮರಾಜ ನಿನ್ ಜೊತೆನೆ ಯುದ್ಧ ಮಾಡ್ತೀನಿ ಅಂದ್ರೆ ಕತೆನೆ ಮುಗೀತು, ಆರಾಮಾಗಿ ಗೆದ್ದುಬಿಡ್ಬೋದಿತ್ತು. ಇವನು ಮಾತು ಕೇಳ್ಕೊಂಡು

0: ಹಂಗೆ ಮಾಡಲಿಲ್ಲ ಅವನು. ನೀನು ಹೇಳು, ನಾನು ಹಂಗೆ ಮಾಡೋಲ್ಲ. ಅದಕ್ಕೆ ಹೇಳ್ತಾನೆ, ವರಿಸಿದೆನು ಭೀಮನನು. ವರಿಸು ಅಂದರೆ ಆಯ್ಕೆ ಮಾಡ್ಕೊ ಅಂತ. ಆಯ್ಕೆ ಮಾಡ್ಕೋತಿದ್ದೀನಿ ನಾನು ಭೀಮನನ್ನ, ಹಾಗಾಗಿ ಭೀಮನ ಜೊತೆ ಯುದ್ಧ ಮಾಡ್ತೀನಿ. ಅದೇ ನೀವು ದುಷ್ಟತನ ತೋರಿಸೋದಾದರೆ, ದುರ್ಜನರಾದರೆ ಸೈನ್ಯದೊಂದಿಗೆ ಬನ್ನಿ, ಎಲ್ಲ ಸೇರ್ಕೊಂಡು ನನ್ನ ಯುದ್ಧಕ್ಕೆ ಬನ್ನಿ, ಅದನ್ನು ಮಾಡ್ತೀನಿ. ದುಷ್ಟರಾದರೆ ಒಬ್ಬನ ಮೇಲೆ ಅಷ್ಟು ಜನ ಬರಬಾರ್ದು.
1: ಆಯ್ತು.
0: ಈಗ ಕೃಷ್ಣ ಧರ್ಮರಾಜನ ಪಕ್ಕಕ್ಕೆ ಕರೀತಾನೆ. ಅವನು ಕುಮಾರರಸ ಕೃಷ್ಣನ ಕೋಪವನ್ನು ಬಹಳ ಸೊಗಸಾದ ಒಂದು ಮಾತಲ್ಲಿ ಹೇಳಿದ್ದಾನೆ, ಗರ್ಜಿಸಿದ ಅಂತ ಹೇಳಿದ್ದಾನೆ. ಎಕ್ಕಟ್ಟಿ ಕರೆದು ಪಕ್ಕಕ್ಕೆ ಕರೆದ್ಬಿಟ್ಟು ಗರ್ಜಿಸಿದ. ಕೃಷ್ಣ ಕೋಪ ಮಾಡ್ಕೊಳ್ಳೋದು ಕಡಿಮೆ, ಅದು ಗರ್ಜಿಸಿದ್ನಂತೆ. ಅದೇ ಚೂರು ತಗ, ಯಾಕೆಂದ್ರೆ ದುರ್ಯೋಧನ ಆಯ್ಕೆ ಮಾಡಾಗೋಯ್ತು. ಇರಲಿ, ಸಂಕೃದ್ಧೋ ವಾಸುದೇವೋ ಅಬ್ರವೀದಿದಂ, ಕೋಪಗೊಂಡಂತಹ ಕೃಷ್ಣ ಈ ಮಾತನ್ನು ಹೇಳಿದ್ನಂತೆ. ಏನು ನಿನ್ನ ಮಾತು, ವೀರಜನದಿಂದ ಉಬ್ಬಿಕೊಂಡು ಮಾತಾಡ್ತಿದ್ಯಾ? ದುರ್ಯೋಧನ ಶಕ್ತಿ ಗೊತ್ತಿದೆಯೇನೋ ನಿನಗೆ, ದುರ್ಯೋಧನ ಯೋಗ್ಯತೆ ಗೊತ್ತಿದೆಯೇನೋ? ಅವನ ಜೊತೆ ಯುದ್ಧಕ್ಕೆ ನಿಂತವರು ಬದುಕಿ ವಾಪಸ್ ಬರೋದು ಉಂಟೇನು? ಎಂಥದ್ ಯೋಚನೆ ಮಾಡ್ತಿದ್ಯ? ದೊಡ್ಡ ಮನುಷ್ಯನಂತೆ ಹೇಳ್ಬಿಟ್ಟಿಯಲ್ಲ ನೀನು, ಒಬ್ಬನ ಜೊತೆ ಯುದ್ಧ ಮಾಡೋದು, ನಮ್ಮನ್ನೆಲ್ಲ ಕೊಂದುಬಿಟ್ಟೆ ನೀನು, ಮುಗಿದೋಯ್ತು. ದೊಡ್ಡ ಮನುಷ್ಯನದು ಒಬ್ಬನ ಗೆದ್ರೆ ನಾವೆಲ್ಲ ಸೇವಕರು ಅಂತೆಲ್ಲ ಅಂದ್ಬಿಟ್ಟಿಲ್ಲ. ಏನು ತಲೆಯಲ್ಲಿ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ? ಏನು ಅದೃಷ್ಟ, ದುರ್ಯೋಧನ ಭೀಮನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಭೀಮನೇ ಯುದ್ಧಕ್ಕೆ ಹೋದ್ರೆ ಆಗುತ್ತೋ ಇಲ್ವೋ, ಏನಾಗುತ್ತೋ ಅನ್ನೋ ಭಯ ನಮಗಿದೆ. ಅವನ ಅಷ್ಟು ಶಕ್ತಿ, ಅವನು ಅಂಥ ಬಲಶಾಲಿ. ಅವನು ಅವನನ್ನು ಹೇಳ್ಬಿಟ್ಟ ಮಹಾ ದೊಡ್ಡವನ್ ತರ, ಯಾರ ಜೊತೆ ಆದ್ರೂ ಯುದ್ಧ ಮಾಡುವಂತ. ಅವನೇನಾದ್ರೂ ನಿನ್ನನ್ನು ಇನ್ನೊಬ್ಬನ ಆಯ್ಕೆ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಗತಿ? ಮಾತಾಡೋದುಂಟೆ ಇಂಥದ್ದನ್ನ ಅಂದ್ಬಿಟ್ಟು ವ್ಯಾಸರಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ತದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾಪುರ. ಅವನು ಹೇಳ್ತಾನೆ, ಮೊದಲಿನ ಹಾಗೆ, ಹಿಂದಿನ ಹಾಗೇನೆ, ಅವತ್ತು ಜೂಜಾಡಿದೆಯಲ್ಲ, ಒಬ್ಬೊಬ್ಬರನ್ನು ಇಟ್ಬಿಟ್ಟು, ತಮ್ಮನ್ನ ಇಟ್ಟೆ, ದ್ರೌಪದಿನ ಇಟ್ಟೆ, ನನ್ನನ್ನ ಇಟ್ಟೆ ಅಂತ ಪಣವಾಗಿ, ಆ ರೀತಿ ದ್ಯೂತಂ ಆರಬ್ಧಂ ಪುನರೇವ, ಮತ್ತೊಮ್ಮೆ ದ್ಯೂತ ಶುರು ಮಾಡ್ಬಿಟ್ಟಿಯಲ್ಲೋ ಜೂಜನ್ನ. ಏನು ಜೂಜು ಬುದ್ಧಿ ಬಿಡೋದಿಲ್ವೇನೋ ನಿನಗೆ? ಏನು ಜೂಜನ್ನ ಶುರು ಮಾಡಿಬಿಟ್ಟೆ, ಮತ್ತೆ ಬುದ್ಧಿ ಏನಾದರೂ ಇದೆಯೇನು ನಿನಗೆ ಅಂತ ಈ ಥರ ಕೇಳ್ತಾನೆ. ಈ ಅಂಶವನ್ನು ಭೈರಪ್ಪನವರು ತಮ್ಮ ಪರ್ವದಲ್ಲಿ ಸೊಗಸಾಗಿ ಉಪಯೋಗಿಸಿ, ಅವನು ಹಗಲು ಇರುಳು ಅವನು ಯುಧಿಷ್ಠಿರ ಜೂಜಿನ ಮನೋಭಾವ ಇದ್ದವನು ಅಂತ ತೋರಿಸ್ತಾರೆ. ತಮ್ಮ ಭಾವ ಒಬ್ಬರು ಅದೇ ಥರ ಭಾರಿ ಜೂಜಿನಲ್ಲಿ ಇಸ್ಪೀಟ್ನಲ್ಲಿ ಮುಳುಗಿರೋರಂತೆ, ಯಾವಾಗಲೂ ಇವನು ಅದೇ ಥರದ ಮನುಷ್ಯ ಅನ್ನೋ ಥರ ತೋರಿಸಿದ್ದಾರೆ ಈ ಯುಧಿಷ್ಠಿರ. ಅವನು ಯುಧಿಷ್ಠಿರ, ಅವ್ರ ಭಾವನು ಯುಧಿಷ್ಠಿರ ಅಂತ ಕರೀತಾರವ್ರು. ಆ ಯುಧಿಷ್ಠಿರವರು ಹೆಗಲಿಗೆ ಟವಲ್ ಹಾಕಿಕೊಂಡು ಹೊರಟರು ಅಂತ. ಈ ಯುಧಿಷ್ಠಿರ ಬುದ್ಧಿ ಅಂತ ಇದು ಜೂಜಿನ ಬುದ್ಧಿ. ಕೃಷ್ಣ ಹೇಳ್ತಿಯಾನೆ, ಮತ್ತೆ ಜೂಜ್ ಶುರು ಮಾಡ್ಬಿಟ್ಟಿಯಲ್ಲೋ ಅಂತ. ಆವಾಗ ಭೀಮ ಹೇಳ್ತಾನೆ, ಯೋಚನೆ ಮಾಡಬೇಡ ಕೃಷ್ಣ, ನೀನು ದೊಡ್ಡವನು, ನಿನ್ನ ಮುಂದೆ ನನ್ನ ಹೆಚ್ಚುಗಾರಿಕೆ ಏನು, ನಿನ್ನ ಮುಂದೆ ನನ್ನನ್ನು ನಾನು ಹೇಳ್ಕೊಳಕ್ಕಾಗಲ್ಲ. ಆದರೆ ನಿನ್ನ ಕರುಣೆ ನಮಗಿದೆ, ನಿನ್ನ ಕರುಣೆಯೇ ನಮಗೆ ಕವಚ, ವಜ್ರ ಕವಚ ಕೃಷ್ಣ. ಅದಿರಬೇಕಾದ್ರೆ ನೀನು ಯೋಚನೆ ಮಾಡಬೇಡ, ನಾನು ಯುದ್ಧ ಮಾಡ್ತೀನಿ, ಗೆಲ್ತೀನಿ. ಈ ಸೊಕ್ಕಿದಾನಲ್ಲ ಈ ದುರ್ಯೋಧನ, ಅವನ ಮುಖವೆಂಬ ಹಲಗೆ ಅಂದರೆ ಬರೆಯೋ ಹಲಗೆ, ಸ್ಲೇಟ್ ಅಂತೀವಲ್ಲ, ಆ ಹಲಗೆಯ ಮೇಲೆ ಧರ್ಮರಾಯನ ಹೆಗ್ಗಳಿಕೆಯ ಬಿರುದುಗಳನ್ನು ಬರೀತೀನಿ. ಅಂದರೆ ಧರ್ಮರಾಜನ ಗೆಲುವನ್ನು ಈ ನನ್ನ ದುರ್ಯೋಧನ, ಶತ್ರುವಾದ ದುರ್ಯೋಧನ ಮುಖದ ಮೇಲೆ ಬರೀತೀನಿ ಅನ್ನಂತೆ. ಮಧುಸೂದನ ಮಾಕಾರ್ಷೀಹಿ ವಿಷಾದಂ ಅದ್ಯ ಯದು ನಂದನ. ಕೃಷ್ಣ ಮಾಕಾರ್ಷೀಹಿ ವಿಷಾದಂ ಅದ್ಯ, ಈಗ ನೀನು ದುಃಖ ವಿಷಾದ ಪಡಬೇಡ, ಯುದ್ಧ ಯೋಚನೆ ಮಾಡಬೇಡ. ಅಹಂ ಸುಯೋಧನಂ ಸಂಖ್ಯೆ ಹನಿಷ್ಯಾಮಿ, ಯುದ್ಧದಲ್ಲಿ ಸಂಖ್ಯೆ ಹನಿಷ್ಯಾಮಿ ಸುಯೋಧನಂ, ಸುಯೋಧನ ಕೊಲ್ತೇನೆ, ನ ಸಂಶಯ, ಯೋಚನೆ ಮಾಡಬೇಡ, ಒಂದು ಚೂರು ಅದ್ರ ಬಗ್ಗೆ ಅನುಮಾನ ಪಡಬೇಡ ಅಂತ. ಅಂದ ತಕ್ಷಣ ಕೃಷ್ಣನಿಗೂ ಸಂತೋಷ ಆಯಿತು, ಭೀಮನನ್ನ ಹೊಗಳಿದ್ನಂತೆ. ಯಾಕೆಂದ್ರೆ ಇಂಥ ಸಂತೋಷ ಧೈರ್ಯ ತುಂಬೇಕು, ಯಾ ಬಿಡ ನೀನು ಅವನಿಗೆ ಎದುರು ನಿಲ್ಲಕ್ಕಾಗುತ್ತೇನೋ ಅನ್ನಕ್ಕಾಗುತ್ತೇನೋ, ಅದಕ್ಕೇನೆ ಚೆನ್ನಾಗಿ ಅವನನ್ನು ಹೊಗಳ್ದ. ಎಲ್ಲರೂ ಭೀಮನನ್ನ ಹೊಗಳಿದ್ರು. ಭೀಮ ಗದೆ ತಗೊಂಡು ಮುಂದಕ್ಕೆ ಬಂದಂತೆ, ಸಿದ್ಧತೆ ನಡೀತಿದೆ. ಯುದ್ಧದ ವಿಷಯವನ್ನು ತಿಳಿದು ಆಕಾಶದಲ್ಲಿ ದೇವತೆಗಳೆಲ್ಲ ನೆರೆದ್ಬಿಟ್ರು. IPL ಅಂತಲ್ಲ, ಅದ್ರದ್ದು ಫೈನಲ್ ಮ್ಯಾಚು ಅಂದರೆ ಎಲ್ಲರೂ ಬಂದುಬಿಡ್ತಾರೆ. ಹಾಗೆ ಚತುರಂಗ ಬಲ ಎಷ್ಟಿತ್ತೋ ಸೈನ್ಯ ಗೊತ್ತಿಲ್ಲ, ಜಾಗ ಬಿಟ್ಟು ನಿಲ್ತಂತೆ. ಅಂದರೆ ಅವರಿಗೆ ಗದಾ ಯುದ್ಧ ಮಾಡೋದು ಅವಕಾಶ, ಜಾಗ ಕೊಡಬೇಕಲ್ಲ, ಅದನ್ನು ಕೊಟ್ಟು ಹಿಂದ್ಗಡೆ ನಿಂದ್ರಂತೆ. ಈ ಇಬ್ಬರು ವೀರರು ಉತ್ಸಾಹದಿಂದ ಮುಂದಕ್ಕೆ ಬಂದರು, ಪರಸ್ಪರ ಮೂದಲಿಸಿದ್ರು, ಯುದ್ಧ ಶುರು ಮಾಡೋದು ಆಯಿತು ಅನ್ನೋ ಹೊತ್ತಿಗೆ, ಸರಿಯಾಗಿ ಆ ಹೊತ್ತಿಗೆ ಹೆಗಲ ಮೇಲೆ ಗದೆ ಇಟ್ಟುಕೊಂಡು ಕಪ್ಪು ಬಟ್ಟೆಯನ್ನು ಧರಿಸಿದಂತಹ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ ಬಂದ. ಎಲ್ಲರೂ ಅವ್ರ ಕಡೆ ತಿರುಗಿಬಿಟ್ರು. ದುರ್ಯೋಧನ ಮುಖದಲ್ಲಿ ಆನಂದ ಉಕ್ಕುಬಿಡುತ್ತಂತೆ, ಯಾಕಂದರೆ ಅವನಿಗೆ ಬಹಳ ಪ್ರೀತಿ ಪಾತ್ರನಾದ ಶಿಷ್ಯ ದುರ್ಯೋಧನ ಅವನಿಗೆ, ಇವನಿಗೆ ಗುರು. ಅದಕ್ಕೋಸ್ಕರ ಅವನಿಗೆ ಅವನಿಗೂ ಒಂದು ಬೆಂಬಲಕ್ಕೊಬ್ಬ ಬಂದ ತಮ್ಮವನು ಅಂತ. ಆದರೆ

ಕುಂತಿಯ ಮಕ್ಕಳಿಗೆ ಒಂಚೂರು ಭಯ ಆಗ್ಬಿಟ್ಟು ಕೃಷ್ಣನ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ರಂತೆ. ಅಂದ್ರೆ ಏನ್ ಬೈತಾನೋ ಅವನು, ಸ್ವಲ್ಪ ಕೋಪ ಕೋಪಿಷ್ಠ ಶೀಘ್ರ ಕೋಪಿ, ಏನಂದ್ಬಿಡ್ತಾನೋ ಭಯದಿಂದ ಅವ್ರ ಉತ್ಕೊಂಡ್ರಂತೆ. ಇನ್ ಮುಂದೆ ಗದಾಯುದ್ಧ ಆರಂಭ ಆಗುತ್ತೆ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಗಧಾಯುದ್ಧಕ್ಕೆ ಸಿದ್ಧತೆ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನಿ 65 ರೂಪಾಯಿ, ಪೆನ್ಸಿಲ್ ಬೇನಿ 65 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/6/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಸಮಯ 10:00 to 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು ಹಾಗೂ ಮಿಸ್ ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686663618. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನ.

0: ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿ ಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
1: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾಯಿದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
2: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತೆ ಪ್ರಮುಖವಾದಂತಹ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳು ಇರ್ತಾರೆ, ಎಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂತಹ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನ ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡ

0: ಅಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ಹಾ ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮಸ್ಕಾರ, ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಇರ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬರ್ತಾನೆ ಅದು, ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆ ತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಟರ್ ಮ್ಯಾನ್ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
2: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರುತ್ತೆ ಸರ್ ಆ ಪಂಚಾಯತಿಗೆ, 45 ವಿಲೇಜ್ ಸರ್.
1: ಭೀಮಟ್ಕೇರಿ ಪಂಚಾಯತಿ ಗಂದೆ
2: ಗ್ರಾಮ ಪಂಚಾಯತಿ ಸರ್, ಭೀಮಟ್ಕೇರಿ ಗ್ರಾಮ ಪಂಚಾಯತಿ.
1: ಓಕೆ. ಹಾ ಹಾ,
2: ಅದನ್ನ ಎರಡು ಗ್ರಾಮ ಪಂಚಾಯತಿ, ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರ. ಅದಕ್ಕೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಕೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಪರ್ಕೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೆಯಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬಾ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನ ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ರೆ ಅದನ್ನು ನಾವು ಸಂಬಂಧಪಟ್ಟಂಥ ಇಒ ಇರ್ಬೋದು ಅಥವಾ ಆಡಳಿತ

0: ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಪಂಚಾಯತಿ ಬೇರೆ ಪಂಚಾಯತಿ ಹಾಕೋದಲ್ಲ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಹಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣೆ ಕುಡ್ಬಿಟ್ಟು ಜಗಳಾಡ್ತಂಗದು. ಈಗ ಪ್ರತಿಯೊಬ್ಬರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದ್ದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್.
1: ಇಲ್ಲ ಇಲ್ಲಿ ಏನಂದ್ರ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕಷ್ಟ ಆಗ್ತದೆ ಸರ್. ಈಗ ಅಣ್ಣ ನೀರ್ ಬಿಟ್ಟಿರ್ತಾರೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳ್ಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಓಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, 10-7 ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3 ಗುರುವಾರ ಇತ್ತು, ಪ್ರತಿ ತಿಂಗಳ 3 ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳ ಬಗ್ಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು 10-7 3 ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳು ಇರ್ತಿದ್ರು ಸಮಸ್ಯೆ ಅಲ್ಲೇ ಬಗ್ಗೆ ಇರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಲಕ್ಕೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದ್ರೆ ನೀರು, ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳ್ಬೇಕಾದ್ರೆ, ನಾವು ಕುಡಿಯೋ ನೀರು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರುವುದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇರ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂತಹ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ 1-2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗ್ ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ ಇದ್ದಾರೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
1: ಹಲೋ
2: ಹಾಂ ನಮಸ್ತೆ, ತಮ್ಮ ಹೆಸರು?
1: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ ಇದೀರಾ?
1: ಸರ್ ಹೂವಿನಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ.
2: ಹೂವಿನಕೋಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ

0: ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಇಲ್ಲ, ಕುಡಿಯೋ ಮನುಷ್ಯರಿಗೂ ಕೂಡ ನೀರು ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ,
0: ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ, ಹೇಳಿ.
0: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಪಿಡಿಒ ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಒ ಪಿಡಿಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೆ ಸಮಸ್ಯೆ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದಿದ್ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರೆ.
2: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
0: ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
2: ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
0: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರಿ, ಒಂದ್ಸತಿ ಸಿಗರಿ, ಸಮಸ್ಯೆ ಬಗೆಹರಿಸೋರು ಯಾರಿಗ?
2: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್? ನಿಮ್ ಮೇಲಧಿಕಾರಿಗಳ
2: ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು. ಅದಕ್ಕೆ
0: ಕುಡಿಯೋ ನೀರು
2: ಇಲ್ಲ, ಇಲ್ಲ ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
2: ಹೇಳಿ.
0: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ಕಮ್ಮ ಆಗಿಲ್ಲ ಅಂತಾರ. ಸಮಸ್ಯೆಗಳು
2: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
2: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
2: ಓಕೆ, 30,000. ನಿಮ್ದು ಹಳೆ ಇದು
0: ಗೋಡೆ, 7 ಅಡಿ ಗೋಡೆ ಆಗದ, ಮೇಲ್ಚಾವಣೆ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು? ಸಮಸ್ಯೆ ಸ್ಪಂದಿಸಿದ್ರೆ ಹೆಂಗೆ ಸರ್?
2: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಇಮಿ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMI ಇದು ಏನ್ ಪ್ರಾಬ್ಲಮ್?
0: ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ, ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಯಾರು ಸರ್?
2: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ. ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS ಮಾಡಿ. ಹೌದೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
1: ಧನ್ಯವಾದಗಳು ಮಹೇಶ್ ಅವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
2: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, 2 ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ

0: ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನ ಮಾಡಿ ತದನಂತರ ಅದಕ್ಕೆ ಪೂರಕವಾದಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ
1: ಕೇಂದ್ರ
0: ಎರಡೂ ಆಗುತ್ತೆ. ಮತ್ತೆ ಕೇಂದ್ರ ಸರ್ಕಾರದ 100% ಆದ್ರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ನಾವು ಗ್ರಾಮ ಸಭಾ ವಾರ್ಡ್ ಸಭಾಲ್ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2ನೇ ತಾರೀಕು ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನ ನಾವು ಬೈಪರ್ಕೇಶನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಪರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳು, ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಕೆರೆ ಪಂಚಾಯತಿ.
1: ಹಾ, ಶ್ರೀಧರ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಲಕ್ಷದೇನೋ ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬೇಪುರ ಎ ಬಿ ಮತ್ತೆ ಮುಳಿಯೂರ್ವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಅಡಿ ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 ಅಡಿ 15 ಅಡಿ 12 ಅಡಿ ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸ್ಕಿ ಅಂತ ಇತ್ತು ಸರ್. ಆ ಚಿಕ್ಕಬಿಸ್ಕಿಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದೆ ಅಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡು, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರ ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ ಇವಾಗ, ಅದು ಮಳೆಗೆ ಕುಸ್ತು ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರೂ ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇದೇ ರಸ್ತೆಯಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು, ಇದೊಂದು ಖುಷಿ ವಿಚಾರ ಸರ್. ಇದು

0: ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
1: ಏನಿದೆ ಸರ್ ಅಲ್ಲಿ, ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬಿಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9 ಗಂಟೆ 9:30 ಗಾಡಿಗೆ ಬಂತಂದ್ರೆ, 10 ಗಂಟೆಗೆ ಬಂತಂದ್ರೆ ಅಲ್ಲಿ

0: ಒಂಬತ್ತು ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟ್ ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಮ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನು ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ರು, ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ITDP ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇಲ್ಲೇನ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
1: ಓಕೆ ಸರ್.
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೊಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದ್ಲಂಗೆ ಮ್ಯಾನ್ಯುಯಲ್ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್

0: ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ಎಸ್ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಇಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ಎಸ್ಕೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಚಿವರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ
1: ಸರ್. ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರ ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ ಅವ್ರ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿಯಾಗಿಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರ ಒಂದು ಕಾಲ್ದಾರಿ ತೀರಾ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಳ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ ಅವರೇ.
0: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿ ಬಂದರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರು ಆಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ TSP ಸ್ಕೀಮ್ ಅಲ್ಲಿ ನಿಮ್ಗೆ CC ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರ ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು SCP TSP ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ PM ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ PM ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ರೆ, ಮತ್ತೆ ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮ್ಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನ ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, PM ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ

0: ಫಲಾನುಭವಿಗಳು ಅದರಲ್ಲಿ ಇದರ ಆನ್ಸರ್ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು,
1: ಹಲೋ, ಹೇಳಿ ಹೇಳಿ.
2: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ನೀವು ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್, ಅದ್ರಲ್ಲಿ ಹಲೋ
1: ಹೇಳಿ ಹೇಳಿ ಕೇಳಿಸ್ತದೆ.
2: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಅದು ಕೆರೆ ಇದೆ, ಅಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ, ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದರ ಬಗ್ಗೆ ಮುಂದೆ ಕರೆ ಇದೆ. ಹಲೋ,
3: ಹಲೋ,
1: ನಮಸ್ತೆ.

0: ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹೇಳಿ ತಮ್ಮ ಹೆಸರು.
1: ಗೌರಿ.
0: ಗೌರಿ, ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಸರ್, ನಮ್ಗೆ ಸರ್ವ ಆಗಿದೆ ಸರ್. ಆದ್ರೆ ನೀ ಎಷ್ಟು ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ.
0: ಬೀದಿ ಲೈಟ್ ಇಲ್ಲ.
1: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಸಾಸ್ ಆಗಿರೋದು. ಮತ್ತೆ ನಮ್ಗೆ ಯಾರಾವಸ್ ಇದ್ರಲ್ಲಿ ಒಬ್ರಿಗೂ ಮನೇನ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಮನೆಗಿನ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ, ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ. ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ ನಮ್ಗೆ. ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ
0: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಯರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
2: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
2: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು. ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ ಸೊ ಖಂಡಿತ ಅದನ್ನ ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೆ, ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
2: ಈಗ

0: ರಿಓಪನ್ ಮಾಡ್ಬೋದಲ್ಲ ಅವರು.
1: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ,
0: ಆ
1: ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೊಂದ್ಸರಿ ಗೋಳೂರು ಆಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
0: ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ತಿಳ್ಕೊಟ್ಟಿದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ, ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
1: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
0: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
1: ಆಯ್ತು ಆಯ್ತು ಆಯ್ತು ಗೌರಮ್ಮ,
0: ಅಲ್ಲೇ ಮೀಟಿಂಗ್ ಮಾಡಿ ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು,
1: ಇಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
0: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
1: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದ್ 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ. ಬರ್ತಾರಮ್ಮ ಈಗ ಅದನ್ನ ಸರ್
0: ನೋಡ್ಬೇಕು, ಅದ್ರೊಂದು ಬೀಜಲ್ ಆಯ್ತು ನಮ್ಗೆ ಕೊಟ್ರೆ ಆಯ್ತು, ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀಜಲ್ ಆಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತು ನಾವು
1: ನೋಡಿ
0: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್. ಅದಕ್ಕೆ ಹೇಳೋದು ನಮ್ದ ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ, ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
1: ಇಲ್ಲ ಈಗ
0: ನಮ್ಗೆ ಗೊತ್ತಿದೆ ಸರ್.
1: ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
0: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು 3 ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
1: ಓಕೆ ಗುಡ್ ಆಯ್ತು ಆಯ್ತು ಸರ್. ಅದ್ರ ಬಗ್ಗೆ ನೋಡಿದ್ದಾರೆ ಗೌರಮ್ಮ ಅವ್ರೆ, ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿಗೆ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ ಭೇಟಿ ಮಾಡ್ತಾರೆ.
0: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
1: ಆಯ್ತು ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವ್ರೆ, ಕರೆ ಮಾಡಿದ್ರೆ.
0: ನಾವು ಸಾಯ ಸತ್ರ ಸಾಯವು ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕಡೆ ನಿಮ್ದೆ ಧರ್ಮ.
1: ಆಯ್ತು ಓಕೆ, ಧನ್ಯವಾದಗಳು ಗೌರಮ್ಮ ಕರೆ ಮಾಡಿದ್ರೆ.
0: ಸರ್ ಬನ್ನಿ
2: ಸರಿಗೆ, ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ

0: ಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ, ಯಾಕೆಂದ್ರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರ್ಗು ಮಿನಿಮಮ್. ಸೊ ಕೆಲವರೆಲ್ಲ ಮಹಿಳೆಯರು ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನೋ ಸೌಲಭ್ಯ ನಾವು ಇದೆ, ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡ್ ಅಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮ್ಗೆ ಯಾವ್ದಾದ್ರು ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾ
2: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮಳು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮಳು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ
0: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಅಂತ ಹೇಳಿದಿರಾ. ನಾನು ಈಗ್ಲೇನೆ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇವ ಮತ್ತೆ PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇನೆ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರಿ. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು

0: ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತೇವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ, ಇದು ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಷಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೂಡ ಕೇಳ್ತೀನಿ.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮರವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾವು ರಾಜೇಗೌಡನಿಂದ ಸರ್.
1: ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳ ಸರ್.
1: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನ್ ಪ್ರಶ್ನೆ ಅಂತ. ಹೇಳಿ ಏನ್ ಸಮಸ್ಯೆ?
2: ಏನ್ ಸಮಸ್ಯೆ? ನಮ್ಗೆ ನೀರಿಂದ ಶೌಚಾಲಯದ ಸಮಸ್ಯೆ.
1: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
2: ನೀರಿನ ಸಮಸ್ಯೆ
1: ಶೌಚಾಲಯ ಸಮಸ್ಯೆ ಇದೆ.
2: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 feet ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದ್ರೆ 12,000 rupees ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?

0: ಸ್ಟಾರ್ಟಪ್ ಅಲ್ಲಿ ಈಗ ಎರಡು ರೀತಿ ಇದೆ. ಒಂದು ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾರು ಇದ್ರೆ ಅಥವಾ ಸ್ಮಾಲ್ ಅಂಡ್ ಮೀಡಿಯಂ ಯಾವ್ದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಒ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ
2: ಇದ್ದಾರೆ
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವ್ದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರೆ ಅಥವಾ ಯಾವಾಗ ಆಗ್ಬೋದು, ಈ ತರದಿರೋದು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ,
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ.
0: ಇಲ್ಲ,
2: ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ ನಿರ್ವಹಣೆ
2: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ?
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು.

0: ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಇದೆ. ಆಮೇಲೆ ಸರ್ಗೂರ್ ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನು ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ಒಂದು ಪ್ರಶ್ನೆ.
0: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
2: ಖಂಡಿತ ಇಲ್ಲ, ಯಾಕಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ, ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
0: ಖಂಡಿತ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
2: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಹ ಅಲ್ಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯವಿರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
0: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು?
3: ಸುನಂದ ಸರ್.
0: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
3: ರೋಡ್ ಸಮಸ್ಯೆ ಇದೆ.
0: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ.
2: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
0: ಓಕೆ, ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ

0: ಬಾ, ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ. ತಾವಿಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
0: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಮಜ್ಜಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಮಜ್ಜಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು.
2: ಪಂಡಿತ ಭುಜಗ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಭಜಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಆ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇಕ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮಧ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ನರನಾಗಿ ಇರಬಾರದೆಂದೆಣಿಸಿ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ

0: ನೋಡಿ ಪರಿ ಅಂತೆ ಹದಿ ಅಸುರ ಗುರುಳರೆಲ್ಲರೂ ಹಸುರ ಗುರುಳರೆಲ್ಲರೂ ಅವರ ಹೊರೆ ಹೊಡೆದಾಡಿ ಹತರಾಗಿ ಹೋದರು ಅವರ ಹೊರೆ ಹೊಡೆದಾಡಿ ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದ ಅರುಷದಲ್ಲಿ ಪುರಂದರ ವಿಠಲರಾಯನ ಜನದಲ್ಲಿ ಪುರಂದರ ವಿಠಲರಾಯನ ಕೊನೆಗೊಡೆಯನು ಕಾನೊಬ್ಬನಾಗಿ ನಿಂತ ಕೊನೆಗೊಡೆಯನು ಕಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ.
1: ಇದುವರೆಗೂ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು ಹಾಡುವಸೆ ಕಾರ್ಯಕ್ರಮದಲ್ಲಿ ಕೇಳಿದಿರಿ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ, ಇಂಗ್ಲಿಷ್ ಪರಿಶೋಧಕ ಮತ್ತು ನೌಕಾಧಿಕಾರಿ ಕ್ಯಾಪ್ಟನ್ ಜೇಮ್ಸ್ ಕುಕ್ ರವರು 1770 ಈ ದಿನದ ವಿಶ್ವದ ದೊಡ್ಡ ಹವಳ ಬಂಡೆಯಾದ ಆಸ್ಟ್ರೇಲಿಯಾದ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ಕಂಡುಹಿಡಿದರು. ಏನೇ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದರೆ, ಆಸ್ಟ್ರೇಲಿಯಾ ದಕ್ಷಿಣ ಗೋಳಾರ್ಧದಲ್ಲಿರುವ ಒಂದು ದೇಶ ಹಾಗೂ ಖಂಡ. ಸುತ್ತಲೂ ಜಲಸಾಗರದಿಂದ ಆವೃತವಾಗಿದ್ದು ಇಡೀ ಖಂಡವೇ ಒಂದು ಬೃಹತ್ ದ್ವೀಪದಂತಿದೆ. ಅಂದರೆ ಇದರ ವಿಸ್ತಾರ ಅಮೆರಿಕ ಸಂಯುಕ್ತ ಸಂಸ್ಥಾನದಷ್ಟಾಗುತ್ತದೆ. ಸಮುದ್ರ ತೀರ 19,536 ಕಿಲೋಮೀಟರ್ ಉದ್ದವಾಗಿದೆ. ನಿಸ್ಸಂದೇಹವಾಗಿ ಇನ್ನೊಂದು ಅಡಕವಾದ ಭೂಭಾಗ. ಇದರ ವೈಶಿಷ್ಟ್ಯ ಮೇಲ್ಮೈ ಲಕ್ಷಣ ಮತ್ತು ಅಕ್ಷಾಂಶ ರೀತಿಯ ಇದರ ಸ್ಥಾನ ಇವೆಲ್ಲರ ಇದರ ವಾಯುಗುಣವನ್ನು ನಿಯಂತ್ರಿಸುತ್ತದೆ. ಈ ಖಂಡದ ಭೌಗೋಳಿಕ ಲಕ್ಷಣ ನಿರ್ಣಯವಾಗುವುದು ಈ ಅಂಶಗಳಿಂದ. ಆಸ್ಟ್ರೇಲ್ ಎಂಬ ಹೆಸರು ಆಸ್ಟ್ರೇಲ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದ್ದು. ಪೂರ್ವದ ತೀರ ಪ್ರದೇಶದ ಆಚೆ ದಕ್ಷಿಣೋತ್ತರವಾಗಿ ಹಬ್ಬಿದ ಅವಳ ದ್ವೀಪ ಸಮುದಾಯಗಳಿಗೆ ಇದನ್ನು ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಂದು ಕರೆಯುತ್ತಾರೆ. ಇವು ಸಮುದ್ರ ತೀರಕ್ಕೆ 14 ಕಿಲೋಮೀಟರ್ಗಳಿಂದ 241 ಕಿಲೋಮೀಟರ್ಗಳ ಸಮಾನಾಂತರದಲ್ಲಿ 2011 ಕಿಲೋಮೀಟರ್ ಉದ್ದ ಹರಡಿದೆ. ಆಸ್ಟ್ರೇಲಿಯಾದ ಸಾಹಿತ್ಯಿಕ ಪರಂಪರೆಗೆ ಸ್ಫೂರ್ತಿ ಈ ಹವಳ ದಿಬ್ಬಗಳು. ಜಗತ್ತಿನ ನೈಸರ್ಗಿಕ ಅದ್ಭುತಗಳಲ್ಲಿ ಕ್ವೀನ್ಸ್ ಲ್ಯಾಂಡ್ ಕರಾವಳಿಯ ಹವಳ ದಿಬ್ಬಗಳು ಸೇರಿವೆ. ವಿಶ್ವದ ಅತ್ಯಂತ ದೊಡ್ಡ ಹವಳ ದಿಬ್ಬದ ವ್ಯವಸ್ಥೆ ಇದು. ಅತ್ಯಂತ ವೈವಿಧ್ಯಮಯ ಜೀವ ಸಂಕುಲಕ್ಕೆ ಆಶ್ರಯ ನೀಡಿರುವ ಪ್ರಮುಖ ಭೌಗೋಳಿಕ ವಲಯವಿದು. ಮಾತ್ರವಲ್ಲದೆ ದೇಶದ ಸಾಂಸ್ಕೃತಿಕ ಆರ್ಥಿಕ ಮತ್ತು ಸಾಮಾಜಿಕ ರಚನೆಯ ಮೇಲೂ ದಟ್ಟ ಪ್ರಭಾವ ಬೀರುವಂತವು. ಆಸ್ಟ್ರೇಲಿಯಾದ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿರುವ ದಿ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಬರೋಬ್ಬರಿ 2,50,000 ಗಳ ಬೃಹತ್ ಇತಿಹಾಸ. 1,400 ಮೈಲಿ ದೂರ ಉದ್ದದ 3.44 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದವರೆಗೆ ಲೆಕ್ಕವಿಲ್ಲದಷ್ಟು ಅಚ್ಚರಿಗಳನ್ನು ಸಲಸಿಕೊಂಡು ವ್ಯಾಪಿಸಿರುವ ಈ ಹವಳ ದಿಬ್ಬಳಗಳ ಸಾವು ಸಮೀಪಿಸದಂತೆಯೇ ಎಂಬ ಸಂಶಯ ಮೂಡಿದೆ. ಮಧ್ಯದ ತಗ್ಗು ಬಯಲುಗಳು ಉತ್ತರದ ಕಾರ್ಪೇಟೇರಿಯಾ ಕೊಲ್ಲಿಯಿಂದ ದಕ್ಷಿಣದ ತೀರದವರೆಗೂ ಹರಡಿಕೊಂಡಿವೆ. ಇವು ಸಾಮಾನ್ಯವಾಗಿ ತಗ್ಗಾಗಿವೆ. ಉತ್ತರದ ಬರ್ಕಿ ಡೌನ್ಸ್ ಬೆಟ್ಟ ಸಾಲುಗಳ ವಿನಃ ಉಳಿದ ತಗ್ಗು ಬಯಲು ವರ್ಮಿಯನ್ ಶಿಲಾಸ್ತರಗಳಿಂದ ಕೂಡಿದೆ. ಈ ರೀತಿಯ ವೈವಿಧ್ಯಪೂರ್ಣ ಸಂಚಯನಗಳು ಡೈವಿಂಗ್ ಡಿಂಗ್ ರೇಂಜ್ನ ಪೂರ್ವಪಾಶ ವರ್ಭದಲ್ಲಿರುವ ಮರಳು ಶಿಲೆ, ಜೇಡಿ ಪದರ ಶಿಲೆ ಮತ್ತು ಕಲ್ಲಿದ್ದಲ ಸ್ತರಗಳು ನಿರ್ಮಿಸಿಕೊಂಡಿವೆ. ಭೂರಚನಾ ಶಾಸ್ತ್ರ ದೃಷ್ಟಿಯಿಂದ ಇಲ್ಲಿನ ಭೂರಚನೆ ಏಕರೀತಿ ಅಂತರಗೀತೆ ಭೂಲಕ್ಷಣಗಳನ್ನು ಹೊಂದಿದೆ. ಇಲ್ಲಿನ ಜಲವಹನ ರೀತಿ ಕೇಂದ್ರಾಭಿಗಾಮಿ ಅಯ್ಯರ್ ಸರೋವರದ ಕಡೆಗೆ ಈ ಬಯಲುಗಳ ಎಲ್ಲಾ ನದಿಗಳು ಹರಿಯತೊಡಗುತ್ತವೆ. ಗ್ರೇಟ್ನೆಸ್ ಸರೋವರ ದಕ್ಷಿಣದಲ್ಲಿದ್ದು ಮರುಭೂಮಿ ಪ್ರಧಾನ ಪ್ರದೇಶದಲ್ಲಿ ಜೌಗು ಭಾಗಗಳನ್ನು ನಿರ್ಮಿಸಿವೆ. ಮಧ್ಯ ಆಸ್ಟ್ರೇಲಿಯಾದಲ್ಲಿನ ಕಾರ್ಪೇಟೇರಿಯಾ ಕೊಲ್ಲಿಯಿಂದ ಅರ್ನು ಪಂತ್ ಮತ್ತು ಅಲ್ಬೇನಿಯಾವರೆ

ಪೂರ್ವಕ್ಕೆ ಅರಡಿರುವ ತಗ್ಗಿನ ಇಕ್ಕಟ್ಟಾದ ತೀರ ಪ್ರದೇಶದ ಪೂರ್ವಕ್ಕೆ ಪಶ್ಚಿಮ ಪೀಠಭೂಮಿ, ಗ್ರೇಟ್ ಗಿರ್ಬನ್ ಮತ್ತು ವಿಕ್ಟೋರಿಯಾ ಮರುಭೂಮಿಗಳನ್ನು ಹೊಂದಿದೆ. ಈ ಭೂಮಿ ಭಾರತ ಮತ್ತು ಆಫ್ರಿಕಾ ಪೀಠಭೂಮಿಗಳಷ್ಟೇ ಹಳೆಯದು. ಇದು ಮತ್ತು ಆಫ್ರಿಕಾದಲ್ಲಿನ ಸಹಾರಾ ಮರುಭೂಮಿ ಅವಳಿ ಜವಳಿಗಳಂತಿವೆ. ಕಾರ್ಬೋನಿಫರಸ್ ಯುಗಕ್ಕೆ ಹಿಂದೆ ಆಸ್ಟ್ರೇಲಿಯಾದ ಭೂಭಾಗ ದಕ್ಷಿಣದ ಅಟ್ಲಾಂಟಿಕ್ ಭೂಭಾಗದಿಂದಲೂ ವಾಯುವ್ಯದಲ್ಲಿ ಭಾರತದ ದುಖಾನ್ ಪೀಠ ಭೂಮಿಯೊಂದಿಗೆ ಭೂಸಂಪರ್ಕ ಹೊಂದಿತ್ತು. ಇಂಗಾಲ ಯುಗದ ಅಂತ್ಯಕಾಲದಲ್ಲಿ ಈ ಅಖಂಡ ಭೂಭಾಗ ಒಡೆದು ಬೇರ್ಪಟ್ಟಿತು. ಕೆಲವು ಭಾಗಗಳು ಸಮುದ್ರದಲ್ಲಿ ಮುಳುಗಿ ಹೋಗಿರುವಂತೆ ದ್ವೀಪಗಳು ನಿರ್ಮಿತವಾದವು. ಮೊಟ್ಟಮೊದಲು ಆಸ್ಟ್ರೇಲಿಯಾ ಪ್ರತ್ಯೇಕ ದ್ವೀಪವಾಯಿತು. ಪ್ರತ್ಯೇಕ ದ್ವೀಪಗತಿಗೆ ಪರಿಣಾಮವಾಗಿ ಆಸ್ಟ್ರೇಲಿಯಾದ ಪ್ರಾಣಿ ಮತ್ತು ಸಸ್ಯವರ್ಗಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿವೆ. ತೃತೀಯ ಭೂಕಾಲ ಯುಗದಲ್ಲಿ ಆದ ಬದಲಾವಣೆಗಳನ್ನು ಯೂಕ್ಲಾ ಜಲನಯನ ಪ್ರದೇಶದಲ್ಲಿ ಕಾಣಬಹುದು. ಇಲ್ಲಿನ ನೆಲ ಸುಣ್ಣ ಶಿಲಾಮಯವಾಗಿರುವುದರಿಂದ ರಂಧ್ರವಾಗಿದೆ. ಮಳೆ ಬಿದ್ದ ಕೂಡಲೇ ನೀರನ್ನು ಹೀರಿಬಿಡುತ್ತವೆ. ತಗ್ಗು ಪ್ರದೇಶಗಳಲ್ಲಿನ ನೆಲದೊಳಗೆ ನೀರು ನಿಂತಿದೆ. ಇಂತಹ ಭೂಮಧ್ಯ ಅಂತರ್ಗತ ಜಲಪ್ರದೇಶಗಳನ್ನು ವಾಯುವ್ಯದ ಮರುಭೂಮಿಯಲ್ಲೂ, ದಕ್ಷಿಣದ ಯೂಕ್ಲಾ ತಗ್ಗು ಭೂಮಿಯಲ್ಲೂ ಕಾಣಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಆಸ್ಟ್ರೇಲಿಯಾದ ದಿ ಗ್ರೇಟ್ ಬ್ಯಾರಿಯಲ್ ರೀಫ್ ನದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರೆ. ಇಲ್ಲಿಗೆ ಈ ತಂದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/6/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಸಮಯ 10:00 to 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು ಹಾಗೂ ಮಿಸ್ ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666318. ಧನ್ಯವಾದಗಳು.

ಕೇಳುಗರಿಗೆ ಲಾಭ. ನಮಸ್ಕಾರ ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಧಾರ್ಮಿಕ ಸ್ಥಳಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ತೃಣಕ್ಕೆ ಹಸಿರೆಲ್ಲಿಯದು,
4: ತೃಣಕ್ಕೆ ಹಸಿರೆಲ್ಲಿಯದು,
2: ಬೇರಿನದೆ ಮಣ್ಣಿನದೆ,
4: ಬೇರಿನದೆ ಮಣ್ಣಿನದೆ,
2: ದಿನಪನದೆ ಚಂದ್ರನದೆ,
4: ದಿನಪನದೆ ಚಂದ್ರನದೆ,
2: ನೀರಿನದೆ ನಿನದೆ,
4: ನೀರಿನದೆ ನಿನದೆ,
2: ತಣಿ ತಣಿವ ನಿನ್ನ ಕಣ್ಣಿನ,
4: ತಣಿ ತಣಿವ ನಿನ್ನ ಕಣ್ಣಿನ,
2: ಪುಣ್ಯವೋ ನೋಡು,
4: ಪುಣ್ಯವೋ ನೋಡು,
2: ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ,
4: ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ.
2: ಮತ್ತೆ ಇದನ್ನ ಬಹಳ ಮುಖ್ಯವಾದಂತ ಒಂದು ಮುಕ್ತಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅನೇಕ ಪಾಠಗಳನ್ನ ನೆನಪು ಮಾಡಿಕೊಡುವಂತ ಒಂದು ಸುಂದರವಾದಂತ ಮುಕ್ತಕ. ಕಳೆದ ಸರ್ತಿ ನಾವು ಎರಡು ರೀತಿಯ ಮನಸ್ಸಿನ ಉದ್ವೇಗಗಳನ್ನ ನೋಡಿದ್ವಿ. ಒಂದು ಉದ್ವೇಗ ನಮಗೆ ಸಂತಸಕರವಾದಂಥದ್ದು, ಶಾಂತಿಯನ್ನು ತಂದುಕೊಡುವಂಥದ್ದು ಒಂದು ಭಾವನೆ. ಇನ್ನೊಂದು ಭಾವನೆ ಉದ್ವೇಗಕರವಾದಂಥದ್ದು, ನಕಾರಾತ್ಮಕವಾದಂಥದ್ದು. ಈ ಎರಡರಲ್ಲಿ ಎರಡು ಹಂತಗಳಿತ್ತು ಅಂತ ಅಂದ್ಕೊಳ್ಬಹುದು. ಒಂದು ಪ್ರಕಟ ಮಾಡ್ತಾ ಇರುವಂತಹ ಒಂದು ಅಂಶ, ಅಂದರೆ ಈಗ ಉದಾಹರಣೆಗೆ ನೀಲಿ ಗಗನ, ಅದು ಒಂದು ಅಂಶ. ಅದನ್ನು ಗ್ರಹಿಸ್ತಾ ಇರೋವಂಥ ನಾನು ಇನ್ನೊಂದು ಅಂಶ. ಸೊ ಈ ಎರಡರ ಒಂದು ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಪ್ರಶ್ನೆ ಇನ್ನೂ ಮುಂದುವರಿಸಿ ಆ ಗಗನದ ಕೆಲವು ಮುಖ್ಯವಾದಂಥ ಅಂಶಗಳು ಯಾವುದು, ಮತ್ತು ನಾನು ಅಂತ ನಾನು ಅಂದ್ಕೊಳ್ತಾ ಇರೋವಂಥ ಕೆಲವು ಮುಖ್ಯವಾದ ನನ್ನ ಮುಖ್ಯವಾದಂಥ ಅಂಶಗಳು ಯಾವುದಿರಬಹುದು ಅಂತ ನಾವು ಪ್ರಶ್ನಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಉದಾಹರಣೆ ಡಿ ವಿ ಜಿ ಅವರು ಕೊಡ್ತಾ ಇರುವಂಥದ್ದು ತೃಣದ್ದು, ಅಂದರೆ ಹುಲ್ಲಿಂದು. ಎಹ್ ಕಶ್ಚಿತ್ ಹುಲ್ಲು, ನೋಡಿ ಎಷ್ಟು ಸುಂದರವಾದಂಥ ಪಾಠಗಳನ್ನು ನಾವು ನಿತ್ಯದಲ್ಲಿ ನಾವು ಏನೂ ಇಲ್ಲ ಅಂತ ಕಡೆಗಣಿಸುವಂಥ ಅಂಶಗಳಿಂದ ನಾವು ಕಲಿಬಹುದು. ಸೊ ಇದನ್ನು ನೋಡೋದಕ್ಕೂ ಕೂಡ ಕಣ್ಣು ಬೇರೆ ಥರದ್ದು ಇರಬೇಕು. ಸೊ ತೃಣ, ಅದು ಹುಲ್ಲು, ಹಸಿರಾಗಿ ಕಾಣುತ್ತೆ. ಈಗ ಪ್ರಶ್ನೆ, ಅಲ್ಲಿ ಆ ಹಸಿರು ಎಲ್ಲಿಂದ ಬಂತು ಅಂತ, ಯಾಕೆ ಬಂತು ಹಸಿರು? ನಮ್ಮ ವಿಜ್ಞಾನ ಹೇಳುತ್ತೆ ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ, ಆ ಕ್ಲೋರೋಫಿಲ್ಲಿಂದಾಗಿ ಹಸಿರು ಬಣ್ಣ ಪ್ರತಿಫಲಿತವಾಗಿ ಅದು ಹಸಿರು ಬರುತ್ತೆ, ಹಸಿರು ಬಣ್ಣ ಬರುತ್ತೆ. ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ, ಕ್ಲೋರೋಫಿಲ್ ಯಾಕೆ ಬಂತು? ಆ ಕ್ಲೋರೋಫಿಲ್ ಹಸಿರು ಬಣ್ಣವನ್ನು ಯಾಕೆ ಪ್ರತಿಫಲಿಸುತ್ತೆ? ಕೆಂಪನ್ನು ಮಾಡಬಹುದಿತ್ತಲ್ವಾ? ಸೊ ಹೀಗೆ ಈ ಪ್ರಶ್ನೆಗಳು ಬಂದಾಗ ಆ ಹಸಿರಿಗೆ ಎಲ್ಲಿಂದ ಮೂಲ ಅಂತ ನಾವು ಹುಡುಕ್ತಾ ಹೋಗ್ತೀವಿ. ಸೊ ಈ ಹಸಿರು ಎಲ್ಲಿಂದ ಬಂತು ಅಂತಂದರೆ, ಫಸ್ಟು ಅದು ಬೇರಿನಿಂದ ಬಂತ. ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಎಲೆ ತೃಣ, ಅದು ಭೂಮಿಯಿಂದ ಮೇಲಿದೆ, ಹಸಿರಾಗಿ ಕಾಣಿಸ್ತಾ ಇದೆ. ಬೇರೆ ಎಲ್ಲಿಂದನೂ ಬಂದಿರಬೇಕದು. ಅದು ನಮಗೆ ಕಣ್ಣು ಕಾಣಿಸ್ದೇ ಇರುವಂಥ ಭೂಮಿಯ ಒಳಗಡೆ ಇರುವಂಥ ಹುಲ್ಲಿನ ಬೇರಿನ ಒಂದು ಸತ್ವದಿಂದ ಬಂತ ಅಂತ ಒಂದು ಪ್ರಶ್ನೆ. ಆದರೆ ಬೇರಿಂದ ಬಂತು ಅಂತ ಅಂದ್ಕೊಳ್ಳೋಣ, ಆ ಬೇರಿಗೆ ಎಲ್ಲಿಂದ ಬಂತದು? ಅದರ ಸುತ್ತಮುತ್ತ ಇರುವಂಥ ಯಾವ ಮಣ್ಣು ಅದಕ್ಕೆ ಚೈತನ್ಯವನ್ನು ಕೊಡ್ತಾ ಇದೆಯೋ ಆ ಮಣ್ಣಿನಿಂದ ಬಂದಿರಬಹುದದು. ಮಣ್ಣಿನಿಂದ ಬೇರಿಗೆ, ಬೇರಿನಿಂದ ಎಲೆಗೆ. ಸೊ ಹಾಗಾಗಿ ಹಸಿರು ಅಲ್ಲಿಂದ ಬಂದಿರಬಹುದು ಅಂತ. ಸೊ ಹಾಗಾದರೆ ಅದು ಮಣ್ಣಿಗೆಲ್ಲಿಂದ ಬಂತು ಮುಂದಿನ ಪ್ರಶ್ನೆ. ಸೊ ಆಗ ಡಿ ವಿ ಜಿ ಅವರು ಹೇಳ್ತಾರೆ, ಬಹುಶಃ ಸೂರ್ಯನ ಒಂದು ಪ್ರಕಾಶಮಾನವಾದಂಥ ಪ್ರಖರವಾದಂಥ ಒಂದು ಚೈತನ್ಯ ಏನಿದೆ, ಸೋಲಾರ್ ಎನರ್ಜಿ, ಅದು ಇಡೀ ಭೂಮಿಯಲ್ಲಿರುವಂಥ ಎಲ್ಲ ಚರ ಅಚರ ವಸ್ತುಗಳಿಗೆ ಊರ್ಜಾ ಶಕ್ತಿಯನ್ನು ಕೊಡುವಂಥ ಒಂದು ಸೋರ್ಸ್ ಮೂಲ. ಸೊ ಹಾಗೆ ದಿನಪನದೆ ಸೂರ್ಯಂದ ಅಥವಾ ತಂಪಾದಂಥ ರೀತಿಯಲ್ಲಿ ಅದೇ ಕಿರಣಗಳನ್ನು ಪ್ರತಿಫಲಿಸಿ ಭೂಮಿಗೆ ಕೊಡ್ತಾ ಇರುವಂಥ ಚಂದ್ರನ ಒಂದು ಕೊಡುಗೆನಾದು ಅಲ್ವಾ? ಅಥವಾ ಎಲೆ ನಿಜವಾಗ್ಲೂ ಬೆಳೆದು ಹಸಿರಾಗಿ ಕಂಗೊಳಿಸ್ಬೇಕು ಅಂತಂದರೆ ಸಾಕಷ್ಟು ನೀರಿರಬೇಕು ಭೂಮಿಯಲ್ಲಿ. ನೀರಿನ ಅಂಶ ಇದ್ದರೆ ಮಾತ್ರ ಗಿಡ ಚೆನ್ನಾಗಿ ಬೆಳೆಯುತ್ತೆ, ತೃಣ ಚೆನ್ನಾಗಿ

ಇರುತ್ತೆ. ಸೊ ಹಾಗಾಗಿ ಆ ಸತ್ವ, ನೀರಿನ ಒಂದು ಅಂಶ ಏನಿದೆ, ಆ ಸತ್ವ ಕೊಟ್ಟದ್ದು ನೀರಿರಬಹುದಲ್ವಾ ಅಂತ. ಸೊ ಈ ಎಲ್ಲ ವಸ್ತುಗಳು ಸೇರಿ ಅಲ್ಲಿ ಹಸಿರಾಗಿದೆ ಅಂತ ಅನ್ಕೊಳ್ತಾ ಇದ್ರೆ, ಡಿ ವಿ ಜಿ ಅವರು ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಸಾಧ್ಯತೆಯನ್ನು ಮುಂದಿಡ್ತಾರೆ. ಇವೆಲ್ಲವೂ ಇರ್ಬೋದಪ್ಪ ನಿಜ, ಆದರೆ ಇವೆಲ್ಲವನ್ನು ನೋಡ್ತಾ ಇರುವಂಥ ನಿನ್ನಲ್ಲಿ ಏನಾದರೂ ಒಂದು ವಿಶೇಷವಾದಂಥ ಶಕ್ತಿ ಇರಬಹುದಲ್ವಾ? ಆ ಶಕ್ತಿಯನ್ನು ನೀನು ಪಡ್ಕೊಂಡಿರೋದ್ರಿಂದ ಅಲ್ಲಿರೋಂಥ ಹಸಿರನ್ನು ನಿನಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇರಬಹುದಲ್ವಾ? ಇವೆಲ್ಲವೂ ಇದೆ ನಿಜ. ಇವೆಲ್ಲವೂ ಇದ್ದು ನಿನಗೆ ಆ ಶಕ್ತಿ ಇರಲಿಲ್ಲ ಅಂತಂದರೆ, ಹಸಿರು ಹಸಿರಾಗೇ ಇರುತ್ತೆ ಬಟ್ ನಿನಗದು ಗೋಚರವಾಗ್ತಾ ಇರಲಿಲ್ಲ ಅಲ್ವಾ? ಸೊ ಹೀಗೆ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ವಿಶೇಷತೆ, ಯಾವುದೇ ಒಂದು ಶಕ್ತಿ, ಅದನ್ನು ನಾವು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅದು ತನ್ನಂತಾನೇ ಸ್ವಯಂ ಉದ್ಭವವಾಗ್ಬಿಡಲಿಲ್ಲ. ಅದು ಎಷ್ಟೋ ವ್ಯಕ್ತಿಗಳ, ಎಷ್ಟೋ ವಸ್ತುಗಳ, ಎಷ್ಟೋ ಶಕ್ತಿಗಳ ಒಂದು ಸಮ್ಮಿಲಿತವಾದಂತಹ ಪ್ರಕ್ರಿಯೆಯಿಂದ ಪ್ರಕಟವಾಗ್ತಾ ಇದೆ. ಗುಣಕ್ಕೆ ಒಂದು ಕಾರಣ ಇರಲ್ಲ, ಹಾಗೆ ಯಶಸ್ಸಿಗೂ ಕೂಡ ಒಂದು ಕಾರಣ ಇರಲ್ಲ. ಜೀವನದಲ್ಲಿ ನಾವು ಯಾವುದನ್ನಾದರೂ ಒಂದು ಸಾಧಿಸಿದಾಗ ನಮಗನ್ಸುತ್ತೆ, ಓ ನಾನೇ ಮಾಡಿದೆ, ನನ್ನ ಹೆಗ್ಗಳಿಕೆ ಇದು, ಇನ್ಯಾರೂ ಮಾಡೋಕ್ಕಾಗದೇ ಇರೋದನ್ನು ನಾನೀಗ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರದ ಒಂದು ದುರಹಂಕಾರ, ಒಂದು ಗರ್ವ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಸ್ಥಿತಿಗೆ ನಾವು ಬರೋದಕ್ಕೆ ಅದೆಷ್ಟೋ ಜನರು ನಮಗೆ ಸಹಾಯವನ್ನು ಮಾಡಿರ್ತಾರೆ. ಆ ಸಹಾಯ ಸಕಾಲದಲ್ಲಿ ನಮಗೆ ಸಿಕ್ಕಿರಲಿಲ್ಲ ಅಂತಂದರೆ ನಾವು ಆ ಇದನ್ನು ಗಳಿಸೋದಕ್ಕೆ, ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇವಾಗ ಇದೇ ಈ ತೃಣಕ್ಕೆ ಸರಿಯಾದ ಸಮಯಕ್ಕೆ ನೀರು ಸಿಕ್ಕಿರಲಿಲ್ಲ ಅಂತಂದರೆ ಆ ತೃಣಕ್ಕೆ ಹಸಿರು ಸಿಗ್ತಾ ಇರಲಿಲ್ಲ. ಹಸಿರು ಸಿಕ್ಕಿದ್ಯಾಕೆ? ದಿನಪ ಚಂದ್ರ, ನೀರು, ಭೂಮಿ, ಬೇರು ಎಲ್ಲವೂ ಇದ್ದು ಅದರ ಜೊತೆ ನಿನ್ನನ್ನೂ ಅದನ್ನು ನೋಡಿ ಸಂತೋಷ ಪಡುವಂಥ, ಅದನ್ನು ಗುರುತಿಸುವಂಥ ಒಂದು ಶಕ್ತಿಯೂ ಇದೆ. ಹಾಗಾಗಿ ಆ ತೃಣ ಹಸಿರಾಗಿದೆ ಅನ್ನೋದನ್ನು ನೀನು ಗ್ರಹಿಸ್ತಾ ಇದೆಯೇ? ಅದಿಲ್ಲದೆ ಹೋದರೆ ಇದು ಬಹುಶಃ ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮಲ್ಲಿ ಮಾಡುವಂಥ ನಾವು ಇನ್ನೊಂದು ಸಾಮಾನ್ಯವಾದಂಥ ಮಿಸ್ಟೇಕ್ ಅಂತಂದರೆ, ಸಾಧಾರಣವಾಗಿ ಒನ್ ಕಾಸ್ ಒನ್ ಎಫೆಕ್ಟ್ ಅಂತ, ಕಾಸ್ ಎಫೆಕ್ಟ್. ಉದಾಹರಣೆಗೆ ಕಾದ ಕಬ್ಬಿಣದ ಸಲಾಕೆ, ಇದು ಸಾಧಾರಣವಾಗಿ ನಾವು ಮ್ಯಾನೇಜ್ಮೆಂಟಲ್ಲೆಲ್ಲ ಕೊಡುವಂಥ ಒಂದು ಉದಾಹರಣೆ. ರೆಡ್ ಹಾಟ್ ಐರನ್ ರಾಡ್, ಆ ರೆಡ್ ಹಾಟ್ ಐರನ್ ರಾಡನ್ನು ಯಾರಾದರೂ ಒಬ್ಬರು ಮುಟ್ಟಿದ್ರು ಅಂತಂದರೆ ಅವ್ರಿಗೇನಾಗುತ್ತೆ, ಕೈ ಸುಡುತ್ತೆ. ಕೈ ಯಾಕೆ ಸುಡ್ತು? ಬಿಸಿಯಾದಂಥದ್ದನ್ನು ಮುಟ್ಟಿದ್ರಿಂದ ಅವ್ರಿಗೆ ಸುಡ್ತು. ಸೊ ಕಾಸ್ ಇದೆ ಮುಟ್ಟುವಂಥದ್ದು, ಎಫೆಕ್ಟ್ ಇದೆ ಸುಟ್ಟಿದ್ದು. ಸೊ ಒನ್ ಕಾಸ್ ಒನ್ ಎಫೆಕ್ಟ್. ಮತ್ತು ಇದು ಈ ರೆಡ್ ಹಾಟ್ ಐರನ್ ರಾಡ್ ಮುಟ್ಟಿದಾಗ ಎಲ್ಲರಿಗೂ ಸುಡುತ್ತೆ, ಒಬ್ಬೊಬ್ರಿಗೊಂದೊಂದು ಥರ ಅಂತಲ್ಲ, ಎಲ್ಲರಿಗೂ ಸುಡುತ್ತೆ. ಪ್ರತಿ ಸರ್ತಿನೂ ಸುಡುತ್ತೆ, ಈಗ ಸುಡುತ್ತೆ ನಾಳೆ ಸುಡಲ್ಲ ಅಂತಲ್ಲ. ಇದು ರೆಡ್ ಹಾಟ್ ಐರನ್ ರಾಡ್ ಆಗಿದ್ದು ಅದನ್ನು ನಾನು ಮುಟ್ಟಿದರೆ ಪ್ರತಿ ಸರ್ತಿನೂ ಅದು ಸುಡಲೇಬೇಕು. ಸೊ ಹಾಗೆ ಒನ್ ಕಾಸ್ ಒನ್ ಎಫೆಕ್ಟ್ ಇದನ್ನು ನಾವು ನೋಡ್ತೀವಿ. ಆದರೆ ಜೀವನದಲ್ಲಿ ಎಲ್ಲವೂ ಕೂಡ ಈ ರೀತಿ ಇರಲ್ಲ, ಈ ರೀತಿ ಯೂನಿಫಾರ್ಮ್ ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ನ ನಾವು ಕಂಡುಹಿಡ್ಕೊಳ್ಳೋಕ್ಕಾಗಲ್ಲ. ಕಾಯಿಲೆಗಳಲ್ಲೂ ಕೂಡ ಅಷ್ಟೆ, ಕಾಯಿಲೆಗಳಲ್ಲಿ ಒಂದು ಕಾಲದಲ್ಲಿ ಯಾವುದೋ ಒಂದು ಹೊರಗಿನ ಶಕ್ತಿಯಿಂದ ಕಾಯಿಲೆಗಳು ಬರುತ್ತೆ ಅನ್ನುವಂಥ ನಂಬಿಕೆ ಇತ್ತು ಎಷ್ಟೋ ಶತಮಾನಗಳ ಹಿಂದೆ. ಅದು ಹಾಗೆ ವಿಜ್ಞಾನ ಬೆಳೆದಂತೆ ಬದಲಾಗ್ತಾ ಬಂತು. ಬದಲಾಗ್ತಾ ಕೆಲವು ಹೊರಗಿನ ಶಕ್ತಿಗಳಿಂದ ಇದು ಬರಲ್ಲ, ನಮ್ಮ ಒಳಗಿರೋಂಥ ಕೆಲವು ವಿಶೇಷವಾದಂಥ ಗುಣಗಳಿರ್ತವೆ, ಆ ಗುಣಗಳ ಏರುಪೇರಿನಿಂದ, ಪ್ರಕೃತಿ ಸಹಜವಾದಂಥ ಏರುಪೇರಿನಿಂದ ಆಗುತ್ತೆ. ಈಗ ವಾಯು, ಕಫ, ಪಿತ್ತ ಅಂತ ಏನು ಹೇಳ್ತೀವಿ, ಅದೇ ಥರ ಬೇರೆ ಎಲ್ಲ ವಿಜ್ಞಾನಗಳಲ್ಲೂ ಕೂಡ, ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಬೈಲ್ ಜಾಸ್ತಿ ಆದರೆ ಏನೋ ಆಗುತ್ತೆ, ಇನ್ನೊಂದು ಜಾಸ್ತಿ ಆದರೆ ಏನೋ ಆಗುತ್ತೆ ಅಂತ, ಹೀಗೆ ಅದೇ ರೀತಿಯ ಒಂದು ಇದಿರ್ತಿತ್ತು. ನಂತರ ಒಂದು ರೀತಿಯ ಕ್ರಾಂತಿ ಬಂದದ್ದು ಯಾವಾಗ ಅಂತಂದರೆ, ರೋಗಾಣುಗಳು ಇರ್ತವೆ ಅನ್ನೋದನ್ನು ಗುರುತಿಸಿದಾಗ. ಆವಾಗೇನಾಯಿತು, ನಿಮಗೆ ಕಾಲರಾ ಕಾಯಿಲೆ ಬಂದಿದೆಯಾ, ಆ ಕಾಲರಾ ಕಾಯಿಲೆ ಬಂದಿರುವಂಥದ್ದು ಕಾಲರಾ ವೈರಸ್ಸಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ನಿಮಗೆ ಟಿ ಬಿ ಕಾಯಿಲೆ ಬಂದಿರುವಂಥದ್ದು ಟಿ ಬಿ ರೋಗಾಣುವಿನಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ಈ ಥರದ ಒಂದು ಭಾವನೆ ಚಾಲ್ತಿಯಲ್ಲಿ ಬಂತು. ಸೊ ಆ ಕಾಸ್ ಯಾವುದು, ಟಿ ಬಿ ರೋಗಾಣು. ಆ ಟಿ ಬಿ ರೋಗಾಣುವನ್ನು ಸಾಯಿಸುವಂಥದ್ದಕ್ಕೆ ಏನಾದರೂ ಕ್ರಮ ಇದೆಯಾ ಅಂತ ಸಂಶೋಧನೆ ಆಯಿತು.
ಅನೇಕ ವರ್ಷಗಳ ಪ್ರಯತ್ನದಲ್ಲಿ ನಾವು ಇನ್ನೂ

0: ಅದರಲ್ಲಿ ಯಶಸ್ಸು ಕಂಡಿಲ್ಲ, ಆದರೂ ಅದರ ಸಾಕಷ್ಟು ಯಶಸ್ಸನ್ನು ನೋಡಿದ್ದೀವಿ ನಾವು. ಅದು ಆ್ಯಂಟಿಬಯೋಟಿಕ್ಸ್ ಬಂತು. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಆ ಒಂದು ಕಾರಣವನ್ನು ನಾವು ಇಲ್ಲವಾಗಿಸ್ಬಿಡ್ಬಹುದು. ನಮ್ಮ ಶರೀರದಲ್ಲಿ ಯಾವ ಒಂದು ಬ್ಯಾಕ್ಟೀರಿಯಾ ಸೇರಿದೆಯೋ ಆ ಬ್ಯಾಕ್ಟೀರಿಯಾನ ಸಾಯಿಸುವಂಥ ಆ್ಯಂಟಿಬಯೋಟಿಕ್ ಇರುತ್ತೆ, ಅದನ್ನು ಕೊಟ್ಟರೆ ಅದು ಇಲ್ದಂಗಾಗೋಗುತ್ತೆ. ಸೊ ಆವಾಗ ಜನರಿಗೆಲ್ಲ ಅನ್ನಿಸ್ತು, ಇನ್ನು ಮುಗೀತು, ಕಾಯಿಲೆಗಳೇ ಇರಲ್ಲ. ಆ ಕಾಸ್ ಇದೆ, ಆ ಕಾಸಿನ ಎಫೆಕ್ಟಿಂದಾಗಿ ಕಾಯಿಲೆ ಬಂದಿದೆ, ಕಾಸನ್ನು ತೆಗೆದ್ಬಿಡು, ಡಿಸೀಸ್ ಎಫೆಕ್ಟ್ ಹೊರಟೋಗುತ್ತೆ ಅಂತ. ಅಷ್ಟು ಸುಲಭವಾಗಿ ಆಗಲಿಲ್ಲ ಅದು. ಅದು ಯಾಕೆ ಆಗಲಿಲ್ಲ ಅಂತಂದರೆ, ಎಲ್ಲ ಕಾಯಿಲೆಗಳು ಕೂಡ ಇವಾಗ ನಾವು ಗಟ್ಟಿಯಾಗಿ ನಂಬ್ಕೊಂಡಿರೋಂಥ ಸಿದ್ಧವಾಗಿರೋಂಥ ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ, ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಆಫ್ ಡಿಸೀಸ್ ಅಂತ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಒಂದೇ ಕಾರಣ ಅಂತ ಇರಲ್ಲ. ನನ್ನ ಶರೀರದಲ್ಲಿ ಟಿ ಬಿ ಕಾಯಿಲೆ ಬಂದಿರಬಹುದು, ಆ ಟಿ ಬಿ ಕಾಯಿಲೆಗೆ ಟಿ ಬಿ ರೋಗಾಣುವೇ ಕಾರಣ ನಿಜ. ಆದರೆ ಆ ಟಿ ಬಿ ರೋಗಾಣು ನನ್ನ ಶರೀರದಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡುವಂಥ ಅನೇಕ ಬೇರೆ ವಿಚಾರಗಳಿವೆ. ನನ್ನ ಶರೀರ ಆ ಟಿ ಬಿ ಕಾಯಿಲೆಗೆ ತುತ್ತಾಗೋದಿಕ್ಕೆ ನನ್ನ ಶರೀರದ ಬೇರೆ ಬೇರೆ ಅವಯವಗಳಲ್ಲಿರುವಂಥ ಶಕ್ತಿ ಅಥವಾ ನಿಶಕ್ತಿ ಕಾರಣವಾಗುತ್ತೆ. ಸೊ ಹಾಗೆ ಅಥವಾ ನನ್ನ ಸುತ್ತಮುತ್ತ ಇರುವಂಥ ಎನ್ವೈರನ್ಮೆಂಟ್ ಅಂತ ಏನು ಹೇಳ್ತೀವಿ, ಪರಿಸರ, ಆ ಪರಿಸರದ ಪ್ರಭಾವದಿಂದ ಕಾಯಿಲೆಗಳು ಏರ್ಪೇರುಗಳಾಗ್ತವೆ. ಸೊ ಹೀಗೆ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಆಫ್ ಡಿಸೀಸ್ ಅಂತ ಈಗ ವಿಜ್ಞಾನ ಕಾಯಿಲೆಗಳ ಕಾರಣವನ್ನು ವಿವರಿಸ್ತದೆ. ಅದೇ ರೀತಿಯಲ್ಲೇ ನಮ್ಮ ಜೀವನದಲ್ಲಾಗುವಂಥ ಎಲ್ಲ ಆಗುಹೋಗುಗಳು ಕೂಡ ಒಂದು ಕಾರಣದಿಂದ ಆಗುವಂಥವಲ್ಲ. ಅದರ ಕೆಲವು ಕಾರಣಗಳು ಎದ್ದು ಕಾಣಿಸ್ತವೆ, ಕೆಲವು ಕಾರಣಗಳು ಆ ಬೇರಿನ ರೀತಿ ಮಣ್ಣಿನ ಕೆಳಗೆ ಹುದುಗಿ ಹೋಗಿರುತ್ತೆ. ಇವೆಲ್ಲದರ ಒಂದು ಒಟ್ಟಾರೆ ಪ್ರಕಟಗೊಂಡಂತಹ ಪರಿಣಾಮವಾಗಿ ನಾವು ಕೆಲವು ಸನ್ನಿವೇಶಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ತೃಣಕ್ಕೆ ಈ ಹಸಿರಿನ ಒಂದು ಬಣ್ಣ ಬರ್ತಾ ಇದೆ. ಸೊ ಗುಣಕ್ಕೆ ಒಂದೇ ಕಾರಣ ಅಂತ ಇರಲ್ಲ ಅನ್ನೋದು ಈ ಪದ್ಯದ ತಾತ್ಪರ್ಯ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SPYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 11 ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. 1000 ಗುತ್ತಿಗೆ, 20 ಕಾಯಂ ವೈದ್ಯರ ನೇಮಕಾತಿ ಸಚಿವ ಖಾದರ್. PUCET ಇನ್ನು ಒಂದೇ ಅರ್ಜಿ, ಕೊನೆಗೂ ಬೋನಿಗೆ ಬಿದ್ದ ಹೆಣ್ಣು ಹುಲಿ. ಕೊಟ್ಟಿಗೆಯಲ್ಲಿ ಅವಿತಿದ್ದ ಚಿರತೆ ಸೆರೆ. 100 ದಿನಗಳಲ್ಲಿ ಡಿಜಿಟಲೀಕರಣ. ರಬ್ಬರ್ ದರ KGಗೆ 263. ರೋನ್ ಬೋಟ್ ಭಾರತೀಯ ಅಮೆರಿಕನ್ ಇಂಜಿನಿಯರ್ನ ಕೊಡುಗೆ. ಆತಿಥೇಯ ಮೆಕ್ಸಿಕೋಗೆ ದಕ್ಷಿಣ ಆಫ್ರಿಕಾ ಸವಾಲು. ಸೊಮಾಲಿಯಾದ ರೆಫ್ರಿ ಅರ್ಧನ್ಗೆ ವಿರೋಚಿತ ಸ್ವಾಗತ. ತನ್ವಿಗೆ ಮಣಿತ ಶ್ರೇಯಾಂಕ ಆಟಗಾರ್ತಿ. ನೆಟ್ಸ್ನಲ್ಲಿ ರೋಹಿತ್ ಬ್ಯಾಟಿಂಗ್. ಆಫ್ಘನ್ ಏಕದಿನ ಸರಣಿ ಹಾರ್ದಿಕ್ ಪಾಂಡ್ಯ ಅಲಭ್ಯ. ಇಂಗ್ಲೆಂಡ್ ತಂಡದಿಂದ ನಾಯಕ ಬನ್ ಸ್ಟ್ರೋಕ್. ಶಮಿಗೆ ಫಾರ್ಮಿಡೇಬಲ್ಸ್ ಫಲ ನೀಡಿದ ರೀಚ ವಿರೋಚಿತ ಆಟ. ಕೌಂಟಿ ಕ್ರಿಕೆಟ್ ವಾರ್ಮಿಕ್ ಶೈರ್ ಪರ ಆಡಲಿರುವ ಮಾನವ್ ಸುತಾರ್. ಪ್ರಮುಖಾಂಶಗಳ ವಿವರಣೆ. 1000 ಗುತ್ತಿಗೆ, 200 ಕಾಯಂ ವೈದ್ಯರ ನೇಮಕಾತಿ ಸಚಿವ ಖಾದರ್. ಬೆಂಗಳೂರು ಆರೋಗ್ಯ ಇಲಾಖೆಯು ಸರ್ಕಾರಿ ಆಸ್ಪತ್ರೆಗಳಲ್ಲಿ 200 MBBS ಪದವೀಧರರ ವೈದ್ಯರನ್ನ ತಕ್ಷಣ ಕಾಯಂ ಆಧಾರದ ಮೇಲೆ ಮತ್ತು 1000 ಹೆಚ್ಚು ಅಧಿಕ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ವಾಕ್ ಇನ್ ಸಂದರ್ಶನಗಳ ಮೂಲಕ ನೇಮಕ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ತಿಳಿಸಿದ್ದಾರೆ. ಇಲಾಖೆ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನ ಬುಧವಾರ ನಡೆಸಿದ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. PUCET ಇನ್ನು ಒಂದೇ ಅರ್ಜಿ. ಬೆಂಗಳೂರು ವಿದ್ಯಾರ್ಥಿಗಳು 2027-28 ಶೈಕ್ಷಣಿಕ ಸಾಲಿನಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಂದರೆ UGCET ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ದ್ವಿತೀಯ PUCET ಪ್ರವೇಶದ ಅರ್ಜಿಯಲ್ಲಿ CET ಆಯ್ಕೆ ನಮೂದಿಸಬಹುದು. ಶುಲ್ಕ ಪಾವತಿಸಿದ ಬಳಿಕ ಪ್ರವೇಶ ಪತ್ರ ಪಡೆಯಬಹುದು. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರತಿ ವರ್ಷವೂ ಕರ್ನಾಟಕ ಪರೀಕ್ಷಾ

ಪ್ರಾಧಿಕಾರ ಸಿಇಟಿ ನಡೆಸುತ್ತದೆ. ಅದಕ್ಕಾಗಿ ಆಯಾ ಶೈಕ್ಷಣಿಕ ವರ್ಷದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಅರ್ಜಿ ಆಹ್ವಾನಿಸುತ್ತದೆ. ಅರ್ಜಿಯ ಜೊತೆಗೆ ವಿದ್ಯಾರ್ಥಿಗಳು ಶೈಕ್ಷಣಿಕ ದಾಖಲೆಗಳು, ಜಾತಿ, ಆದಾಯ ಪ್ರಮಾಣ ಪತ್ರ, ಗ್ರಾಮೀಣ ಅಂಗವಿಕಲ ಪ್ರಮಾಣ ಪತ್ರಗಳು ಸೇರಿದಂತೆ ವಿವಿಧ ಮೀಸಲಾತಿಗಾಗಿ ಪೂರಕ ದಾಖಲೆಗಳನ್ನು ಸಲ್ಲಿಸಬೇಕು. ಅರ್ಜಿ ಆಹ್ವಾನಿಸುವ ಸಮಯದಲ್ಲಿ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಿದ್ಧತೆಯಲ್ಲಿ ಇರುತ್ತಾರೆ. ಇದರಿಂದ ಸಮಯ ವ್ಯರ್ಥವಾಗುವ ಜೊತೆಗೆ ಪೂರಕ ದಾಖಲೆಯನ್ನು ಹೊಂದಿಸುವ ಒತ್ತಡಕ್ಕೆ ಒಳಗಾಗುತ್ತಾರೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪಿಯುಸಿ ಪ್ರವೇಶದ ಸಮಯದಲ್ಲಿ ಸಲ್ಲಿಸುವ ಅರ್ಜಿಯನ್ನು ಪರಿಗಣಿಸಲು ಕೆಇಎ ನಿರ್ಧರಿಸಿದೆ. ಕೊನೆಗೂ ಬೋನಿಗೆ ಬಿದ್ದ ಹೆಣ್ಣು ಹುಲಿ. ಹುಣಸೂರು ತಾಲೂಕಿನ ತಟ್ಟಕೆರೆ ಪಂಚಾಯಿತಿ ಕಡ್ಲೂರು ಗ್ರಾಮ ಪಂಚಾಯಿತಿ ಶಾಸಕ ಹೆಚ್ಪಿ ಮಂಜುನಾಥ್ ತೋಟದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನಲ್ಲಿ ಬುಧವಾರ ಹುಲಿಯೊಂದು ಸೆರೆಯಾಗಿದೆ. ಕೊಟ್ಟಿಗೆಯಲ್ಲಿ ಅವಿದಿದ್ದ ಚಿರತೆ ಸೆರೆ. ಹುಣಸೂರು ನಗರದಲ್ಲಿನ ಮೆಟ್ರಿಕ್ ನಂತರದ ಬಾಲಕ ವಿದ್ಯಾರ್ಥಿ ನಿಲಯದ ಆಸುಪಾಸಿನಲ್ಲಿ 4 ದಿನಗಳಿಂದ ಕಾಣಿಸಿಕೊಳ್ಳುತ್ತಿದ್ದ ಚಿರತೆ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬುಧವಾರ ನಸುಕಿನಲ್ಲಿ ಬಿದ್ದಿದೆ. ಈ ಚಿರತೆಯನ್ನು ಅರಬಿ ತಿಟ್ಟು ಸಂರಕ್ಷಿತ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಗಿದೆ. 100 ದಿನಗಳಲ್ಲಿ ಡಿಜಿಟಲೀಕರಣ. ಬೆಂಗಳೂರು ಕರ್ನಾಟಕ ಕೈಗಾರಿಕಾ ಪ್ರಾದೇಶ ಅಭಿವೃದ್ಧಿ ಮಂಡಳಿ ನಡೆಸುವ ಭೂಸ್ವಾಧೀನ ಮತ್ತು ನಿವೇಶನ ಮಂಜೂರಾತಿಯವರೆಗಿನ ಎಲ್ಲ ಪ್ರಕ್ರಿಯೆಯು ಇನ್ನು ಮುಂದೆ ಡಿಜಿಟಲೀಕರಣ ರೂಪದಲ್ಲಿ ನಡೆಯಲಿದ್ದು, ಇದಕ್ಕೆ ಪೂರಕ ಕೆಲಸಗಳನ್ನು 100 ದಿನಗಳಲ್ಲಿ ಮುಗಿಸಬೇಕು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಚಿನ್ನ 4,300, ಬೆಳ್ಳಿ 10,000 ಕುಸಿತ. ನವದೆಹಲಿ ಕಚ್ಚಾ ತೈಲ ದರ ಏರಿಕೆ ಮತ್ತು ಡಾಲರ್ ಮೌಲ್ಯದ ಸದೃಢತೆಯಿಂದಾಗಿ ಅಮೂಲ್ಯ ಲೋಹಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಹೀಗಾಗಿ ಇಲ್ಲಿನ ಚೀನಿವಾರ ಪೇಟೆಯಲ್ಲಿ ಬುಧವಾರ ನಡೆದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಂಡಿದೆ. ರಬ್ಬರ್ ದರ ಕೆಜಿಗೆ 263. ಮಂಗಳೂರು ರಬ್ಬರ್ ಬೆಳಿಗ್ಗೆ ಬುಧವಾರ ಕೆಜಿಯೊಂದಕ್ಕೆ ಗರಿಷ್ಠ 263 ದೊರೆತಿದ್ದು ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ಕ್ಲಾಂಕೋ ಮಾರುಕಟ್ಟೆಯಲ್ಲಿ ಆರ್ಎಸ್ಎಸ್ 4 ದರ್ಜೆಯ ರಬ್ಬರ್ಗೆ ಕೆಜಿಯೊಂದಕ್ಕೆ ಕನಿಷ್ಠ 252 ಗರಿಷ್ಠ 263 ಆರ್ಎಸ್ಎಸ್ ದರ್ಜೆ 5 222 ಗರಿಷ್ಠ 252 ಧಾರಣೆ ದೊರೆತಿದೆ. ಡ್ರೋನ್ ಬೋಟ್ ಭಾರತೀಯ ಅಮೆರಿಕನ್ ಇಂಜಿನಿಯರ್ನ ಕೊಡುಗೆ. ವಾಷಿಂಗ್ಟನ್ ಹೊರ್ಮಜ್ ಜಲಸಂಧಿ ಬಳಿ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಪತನಗೊಂಡಿದ್ದ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ನ ಇಬ್ಬರು ಸಿಬ್ಬಂದಿಯ ರಕ್ಷಣೆಗೆ ಕಾರ್ಸ್ ಏರ್ಸ್ ಕಂಪನಿಯ ಅಭಿವೃದ್ಧಿಪಡಿಸಿರುವ ಡ್ರೋನ್ ಬೋಟ್ ಬಳಸಲಾಗಿದೆ. ಆತಿಥೇಯ ಮೆಕ್ಸಿಕೋಗೆ ದಕ್ಷಿಣ ಆಫ್ರಿಕಾ ಸವಾಲು. ಮೆಕ್ಸಿಕೋ ತಂಡವು ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಅಭಿಯಾನವನ್ನು ದಕ್ಷಿಣ ಆಫ್ರಿಕಾದ ವಿರುದ್ಧ ಅಜೈಟೇಕಾ ಕ್ರೀಡಾಂಗಣದಲ್ಲಿ ಗುರುವಾರ ಆರಂಭಿಸಲಿದ್ದು, ತವರಿನ ಪ್ರೇಕ್ಷಕರ ಮುಂದೆ ಗೆಲುವಿನ ಆರಂಭ ಮಾಡುವ ಒತ್ತಡದಲ್ಲಿದೆ. ಮೆಕ್ಸಿಕೋದಲ್ಲಿ 3ನೇ ಬಾರಿ ವಿಶ್ವಕಪ್ ನಡೆಯುತ್ತಿದೆ. ಈ ಹಿಂದೆ 1970 ಮತ್ತು 1986 ಆತಿಥ್ಯ ವಹಿಸಿದ್ದು, ಮೆಕ್ಸಿಕೋ ಈ ಬಾರಿ ಅಮೆರಿಕ ಮತ್ತು ಕೆನಡಾ ಜೊತೆ ಸಂಯುಕ್ತವಾಗಿ ಆತಿಥ್ಯ ವಹಿಸಲಿದೆ. ಈ ದೀರ್ಘಕಾಲದ ನಂತರ ಪ್ರಸಿದ್ಧ ಅಜೆಟಿಕಾ ಕ್ರೀಡಾಂಗಣದಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಡೆಯಲಿದೆ. ಸೊಮೇಲಿಯಾದ ರೆಫ್ರಿ ಅರ್ಥನ್ಗೆ ವಿರೋಚಿತ ಸ್ವಾಗತ. ಸೊಮೇಲಿಯಾ ಅಮೆರಿಕದ ವೀಸಾ ಸಿಗದ ಕಾರಣ ವಿಶ್ವಕಪ್ನಲ್ಲಿ ಭಾಗಿಯಾಗುವ ಅವಕಾಶ ವಂಚಿತರಾದ ಸೊಮೇಲಿಯಾದ ರೆಫ್ರಿ ಓಮರ್ ಅರ್ಥನ್ ರವರು ಬುಧವಾರ ಇಲ್ಲಿಗೆ ಬಂದಿಳಿದಾಗ ಬೆಂಬಲಿಗರು ಮತ್ತು ಅಧಿಕಾರಿಗಳು ಅವರಿಗೆ ವಿರೋಚಿತ ಸ್ವಾಗತವನ್ನು ಕೋರಿದರು. ತನ್ವಿಗೆ ಮಣಿದ ಶ್ರೇಯಾಂಕಾ ಆಟಗಾರ್ತಿ. ಸಿಡ್ನಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ರವರು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತಿನಲ್ಲಿ ಬುಧವಾರ ಸುಲಭ ಗೆಲುವು ಸಾಧಿಸಿದರು. ಆದರೆ ಮೊದಲ ದಿನ ಗಮನ ಸೆಳೆದಿದ್ದು 5ನೇ ಶ್ರೇಯಾಂಕದ ಚಿಯಾನ್ ರವರಿಗೆ ಆಘಾತ ನೀಡಿದ ಹದಿಹರಿಯದ ಆಟಗಾರ್ತಿ ತನ್ವಿ ಶರ್ಮಾ. 3ನೇ ಕ್ರಮಾಂಕದ ಸಿಂಧು ತನ್ವಿ ಜೊತೆ ಮಾಳವಿಕಾ ರವರು, ಇಶಾರಾಣಿ ಬರುವ ಮತ್ತು ತಾನ್ಯಾ ಹೇಮಂತ್ ರವರು 16ನೇ ಸುತ್ತಿಗೆ ಮುನ್ನಡೆದರು. ಆದರೆ ಸೂಪರ್ 500 ಶ್ರೇಣಿಯ ಈ ಟೂರ್ನಿಯ ಪುರುಷರ ವಿಭಾಗದಲ್ಲಿ ಭಾರತಕ್ಕೆ ನಿರಾಸೆ ಕಾಡಿತು. ಕಿರಣ್ ಜಾರ್ಜ್, ತರುಣ್ ಮನ್ನೇಪಲ್ಲಿ ಮತ್ತು ಅರ್ಹತಾ ಸುತ್ತಿನಲ್ಲಿ ಬಂದು ಸನಿತ್ ದಯಾನಂದ್ ಹೊರಬಿದ್ದರು. ನೆಟ್ನಲ್ಲಿ ರೋಹಿತ್ ಬ್ಯಾಟಿಂಗ್. ಪಿಟಿಐ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾರವರು ಭಾರತ ತಂಡದ ನೆಟ್ಗೆ ಮರಳಿದರು. ತಂಡದಲ್ಲಿ ಯುವ ಮತ್ತು ಉದ್ಯೋನ್ಮುಖ ಆಟಗಾರರಾಗಿದ್ದರು. ರೋಹಿತ್ ರವರೇ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದರು. ಐಎಸ್ ಬಿಂದ್ರಾ ಕ್ರೀಡಾಂಗಣದಲ್ಲಿ ಬುಧವಾರ ಸಂಜೆ ಭಾರತ ತಂಡದವರ ಬಸ್ ಇರುವ ಮುನ್ನವೇ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ದರು.
ಮಂಗಳವಾರವಷ್ಟೇ ರೋಹಿತ್ ಅವರು ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆದು ತಂಡಕ್ಕೆ ಮರಳಿದ್ದಾರೆ.

ಹೇಳಿದರು. ಇದರಿಂದಾಗಿ ಅವರ ಬರುವಿಕೆಗಾಗಿ ಅಭಿಮಾನಿಗಳು ಕಾದಿದ್ದರು. ಆಫ್ಘಾನ್ ಏಕದಿನ ಸರಣಿ ಪಾಂಡ್ಯ ಅಲಭ್ಯ. ಮಲ್ಲನಾಪುರ ಏಕದಿನ ಪಂದ್ಯದಲ್ಲಿ ಆಡಲು ಅನುಮತಿ ದೊರೆತ ಕೆಲವೇ ಗಂಟೆಗಳಲ್ಲಿ ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರವರು ಆಫ್ಘಾನಿಸ್ ವಿರುದ್ಧ ಸರಣಿಗೆ ಅಲಭ್ಯರಾದರು. ತೊಡೆಸಂದು ನೋವು ಕಾಣಿಸಿಕೊಂಡಿದ್ದು ಇದಕ್ಕೆ ಕಾರಣವಾಯಿತು. ಇಂಗ್ಲೆಂಡ್ ತಂಡದಿಂದ ನಾಯಕ ಬೆನ್ ಸ್ಟೋಕ್ ಗಸ್ ಔಟ್. ಲಂಡನ್. ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ ಮತ್ತು ವೇಗದ ಬೌಲರ್ ಗಸ್ ರವರು ಮುಂದಿನ ವಾರ ಓವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯಕ್ಕೆ ಕೈಬಿಡಲಾಗಿದೆ ಎಂದು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಬುಧವಾರ ಪ್ರಕಟಿಸಿದ. ಸೆಮಿಗೆ ಫಾರ್ಮಿಡಬಲ್ ಫೆನಿಸ್ತ್. ಮಂಗಳೂರು. ಎರಡನೇ ದಿನಾಂತ್ಯಕ್ಕೆ ಅಗ್ರಸ್ಥಾನಕ್ಕೇರಿದ ಫಾರ್ಮಿಡಬಲ್ಸ್ ತಂಡ ಬುಧವಾರ ಗೆಲುವಿನ ಲಯ ಮುಂದುವರೆಸಿ ರಾಷ್ಟ್ರೀಯ ಬ್ರಿಡ್ ಚಾಂಪಿಯನ್ಶಿಪ್ನ ಗೋಲ್ಡ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿತು. ಫಲ ನೀಡಿದ ರಿಚಾ ಅವಿರೋಚಿತ ಆಟ. ಪಿಟಿಐ ಭಾರತ ತಂಡವು ಮಹಿಳೆಯರ T20 ವಿಶ್ವಕಪ್ ಟೂರ್ನಿಗೆ ಮುನ್ನ ಕೊನೆಯ ಸಿದ್ಧತಾ ಪಂದ್ಯದಲ್ಲಿ ಬುಧವಾರ ಇಂಗ್ಲೆಂಡ್ ಎದುರು 5 ರನ್ಗಳಿಂದ ಸೋಲನ್ನು ಅನುಭವಿಸಿತು. ರಿಚಾ ಘೋಷ್ ರವರ ಮಿಂಚಿನ ಬ್ಯಾಟಿಂಗ್ ಫಲ ನೀಡಲಿಲ್ಲ. ಕೌಂಟಿ ಕ್ರಿಕೆಟ್. ವಾರ್ವಿಕ್ ಶೈರ್ ಪರ ಆಡಲಿರುವ ವಾಮನ್ ಸುತಾರ್. ಲಂಡನ್. ಆಫ್ಘಾನಿಸ್ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದ ಗೆಲುವಿನಲ್ಲಿ ಮಿಂಚಿನ ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ರವರು ಇಂಗ್ಲಿಷ್ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ವಾಮಿಕ್ ಶೈರ್ ಪರ ಮುಂದಿನ ಎರಡನೇ ಸುತ್ತು ಪಂದ್ಯಗಳನ್ನು ಆಡುವುದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇವತ್ತಿನ ಶುಭಾಷಿತ. ಮನುಷ್ಯರ ಅಂತರ್ಮುಖತೆ ಅವರ ಅಂತರ್ಮೂರ್ಖತೆಗೆ ಅಳತೆಗೋಲಾಗಬಾರದು. KS ನಿಸಾರ್ ಅಹಮದ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಮಜ್ಜಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/6/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಸಮಯ 10:00 to 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು ಹಾಗೂ ಮಿಸ್ ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: प्रिय श्रोतृगळे, इन्नु मुंदे नम्म निलयदिंद दिव्यांग दीप्ति ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಒಂದು ವಿಶೇಷ ಚೇತನ ಜನಿಸಿರುವುದು ತುಂಬಾ ಅಚ್ಚರಿಯ ಸಂಗತಿ. ಏಕೆಂದ್ರೆ ಈ ಒಂದು ಇಬ್ಬರು ಪಾಪಗೂ ಒಂದು ಸಿಪಿ ಸಮಸ್ಯೆ ಏನದ್ದು ಅತಿ ಹೆಚ್ಚು ಕಾಡುತ್ತಿದ್ದು, ಇವತ್ತು ನಮ್ಮ ಜೊತೆಗೆ ಆ ಮಕ್ಕಳ ಒಂದು ಪೋಷಕರಾದ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರುತಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆ ಮಕ್ಕಳ ಒಂದು ಸಮಸ್ಯೆ ಬಗ್ಗೆ ಅವರಿಂದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮ್ಯಾಮ್.
2: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
4: ಮೇಡಮ್, ನನ್ನ ಹೆಸರು ಶ್ರುತಿ. ನಾನು ಹೆಗ್ಗೂರು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇನೆ. ಶ್ರೀರಾಮಪಟ್ಟ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಬನ್ನೂರು ಹೋಬಳಿ. ಅಂಕರಾಜು ಹಸ್ಬೆಂಡ್ ನೇಮು, ಮತ್ತೆ ಅಜ್ಜಿ ಇದ್ದಾರೆ, ಕೂಲಿ ಕೆಲಸ ಮಾಡೋದು.
2: ನಿಮ್ಮ ಮಕ್ಕಳ ಪರಿಚಯ ಮಾಡಿಕೊಡಿ ಮೇಡಮ್.
4: ಮಗನ ಹೆಸರು ಅನ್ವಯ್, ಮಗಳ ಹೆಸರು ಕಾತ್ಯಾಯಿನಿ. ಮಗನಿಗೆ 10 ವರ್ಷ, ಮಗಳಿಗೆ 8 ವರ್ಷ ಮ್ಯಾಮ್.
2: ಏನು ಸಮಸ್ಯೆ ಇದೆ ಮೇಡಮ್ ಅವರಿಬ್ರಿಗೂ ಕೂಡ?
4: ಮೇಡಮ್, ಮಗುನಲ್ಲಿ ಅವರು ಚೆನ್ನಾಗೇ ಇದ್ರು ಮ್ಯಾಮ್, ನಾರ್ಮಲ್ ಡೆಲಿವರಿ ಆಯಿತು. ಮತ್ತೆ ರಿಪೋರ್ಟಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಮಕ್ಕಳು 3 ತಿಂಗಳಿಗೆ ಯಾವ ಥರ ದಬ್ಬಕಳೋದು, ಕತ್ ನಿಲ್ಲೋದು ಯಾವ ಥರ, 9 ತಿಂಗಳವರೆಗೂ ಅವ್ರು ಏನು ಮಾಡಬೇಕು ಅದನ್ನೇ ಮಾಡಿದ್ರು ಮ್ಯಾಮ್. ಆಮೇಲೆ 1 ವರ್ಷ ಆದಮೇಲೇ ಅಂಬೆಗಲ್ ಇಡೋದು, ಹೆಜ್ಜೆ ಇಡೋದು, ಗೋಡೆ ಇಡ್ಕೊಂಡು ಇಡೋದು ಎಲ್ಲ ಮಾಡಿದ್ರು. 1 ವರ್ಷದ ಬರ್ತಡೇ ಮಾಡಿದೆ ಮಗನಿಗೆ. 1 ವರ್ಷದ ಬರ್ತಡೇ ಆದಮೇಲೆ 1.5 ವರ್ಷಕ್ಕೆ ಮ್ಯಾಮ್ ಅವನಿಗೆ ಪೋಲಿಯೋದು ಇಂಜೆಕ್ಷನ್ ಹಾಕಿದ್ರು. ಅದು 3 ಇಂಜೆಕ್ಷನ್ ಹಾಕಿದ್ರು ಮ್ಯಾಮ್. ನನಗೆ ಅಷ್ಟು ಗೊತ್ತಿಲ್ಲ ಏನೇನಕ್ಕೆ ಹಾಕಿದ್ರು ಅಂತ. 2 ತೋಳೆಗೆ 1 ತೋಳ್ಗೆ ಹಾಕಿದ್ರು. ಜ್ವರ ಬರುತ್ತೆ ಕಣಪ್ಪ, ಹುಷಾರಾಗಿ ನೋಡ್ಕೊಳ್ಳಿ ಅಂತೇಳಿ ಸಿರಪ್ ಎಲ್ಲ ಕೊಟ್ಟರು. ಅದು ಸಂಜೆ ಆಯ್ತಾ 5 ಗಂಟೆ ಮೇಲೆ ಅವನಿಗೆ ತುಂಬ ಜ್ವರ ಜಾಸ್ತಿ ಆಯ್ತಲ್ಲ, ಒದ್ದೆ ಬಟ್ಟೆ ಮಾಡಿ ನಾನು ಸಿರಪ್ ಹಾಕಿದೆ. ಫಸ್ಟು ಸಿರಪ್ ಹಾಕಿದ್ರು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಭಯ ಬಂದ್ಬಿಡ್ತು. ಭಯ ಬಂದಾಗ ಏನಾಯಿತು ಮ್ಯಾಮ್ ಅಂದರೆ, ನನಗೆ ಅಷ್ಟು ಗೊತ್ತಾಗಲಿಲ್ಲ ತಕ್ಷಣ ಒದ್ದೆ ಮಾಡಿ ಹಾಕಬೇಕು ಅಂತ. ಅವನು ಮುಷ್ಟಿ ಕಟ್ಬಿಟ್ಟ, 1/2 ಗಂಟೆ ಮುಷ್ಟಿ ಕಟ್ಬಿಟ್ಟ, ಗೊತ್ತಾಗಲಿಲ್ಲ. ಬೇರೆಯವರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವನಿಗೆ ತಣ್ಣೀರು ಉಯ್ಯೋದು ಅದೆಲ್ಲ ಮಾಡಿದ್ರಲ್ಲ, ಅವನು ಫೀವರಿಂದ ಸ್ವಲ್ಪ ಕಮ್ಮಿಯಾಗಿ ಕಣ್ಬಿಟ್ಟ ಮ್ಯಾಮ್. ಆಗ ಕಣ್ಬಿಟ್ಮೇಲೆ ನಾನು ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಿಂಗಾಯಿತು ಅಂತ ಹೇಳಿದೆ. ಅವರು ಮಗುಗೆ ಡ್ರಿಪ್ ಹಾಕ್ಬಿಟ್ಟು ಅದಕ್ಕೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ 1 ವಾರದವರೆಗೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಮೇಡಮ್ ಅಷ್ಟೊತ್ತಿಗೆ ನಾನು ಕನ್ಸೀವ್ ಆಗಿಬಿಟ್ಟಿದೆ ಇನ್ನೊಂದಕ್ಕೆ ಮಗುಗೆ. ಹಂಗಾಗಿ ಕನ್ಸೀವ್ ಆಗೋದ್ನಲ್ಲ, ಆಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊ ಮನೆಗೆ ಬಂದಮೇಲೆ ಇನ್ನೊಂದು ಪಾಪಗೆ 5 ತಿಂಗಳಾಗಿತ್ತು. 5 ತಿಂಗಳಾದ್ಮೇಲೆ ಪಾಪು ಅಲ್ವಾ, ಬಿದ್ದು ಬಿದ್ದು ಎದ್ದೋಳ್ತಾನಲ್ಲ ಬಿಡು 2 ವರ್ಷದವರೆಗೂ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅಷ್ಟು ಕೇರ್ ತಗೊಂಡಿರಲಿಲ್ಲ ಮ್ಯಾಮ್. ಅಷ್ಟೊತ್ತಿಗೆ ಇವಳಿಗೆ ನನಗೆ ಡಿಲವರಿ ಆಯಿತು. ಮಗುನ ನಾನು ಮನೇಲಿ ಬಿಟ್ಟು ಡಿಲವರಿಗೆ ಬಂದಾಗ ಅವನು ಫೀಲು, ಅವನೇ ಎದ್ದು ಬಾಗ್ಲತ್ರ ನಡ್ಕೊ ಬರೋದು, ನಿಂತ್ಕೊಂಡು ಅಳೋದು, ಅದೆಲ್ಲ ಮಾಡೋದೆಲ್ಲ ಕೇಳಿಸ್ತಾ ಇದ್ರು. ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ರು, ಇನ್ನೇನು ಚೆನ್ನಾಗಿ ಆಗ್ತಾನಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಈ ಮಗುಗೆ ಬಾಣತನ ಸ್ಟಾರ್ಟ್ ಆಯಿತು. ಅವನ ಜೊತೆಗೇನೆ ಇವನಿಗೆ ಫುಡ್ ಕೊಡೋಕ್ಕೆ ಮಾಡಿದ್ವಲ್ಲ, ಇವನು ತೂರಾಡೋದು, ಅಷ್ಟು ದೂರ ಹೋಗೋದು ಬಿಡೋದು, ಅಷ್ಟು ದೂರ ಹೋಗೋದು ಬಿಡೋದೆಲ್ಲ ಮಾಡ್ತಾಯಿದ್ದ ಮ್ಯಾಮ್. ಹಂಗಾಗಿ ಮಗು ಅಲ್ವಾ ಸರ್ ಹೋಯ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಮ್ಯಾಮ್. ಅಷ್ಟೊತ್ತಿಗೆ ಇವಳಿಗೆ 9 ಮಂತ್ ಆಯಿತು, ಡಿಲವರಿ ಆಗಿ 9 ಮಂತ್ ಆಯಿತು.

0: ನಿಮಗೆ ಒಂದು ವರ್ಷ ಅಷ್ಟದ್ದು ಕಂಪ್ಲೀಟ್ ಆಯ್ತು, ಇವನಿಗೆ ಇಂಜೆಕ್ಷನ್ ಹಾಕಕ್ ಕರ್ಕೊಂಡೋದ್ವಿ. ಆಮೇಲೆ ಎರಡು ವರ್ಷ ಇವ್ನು ಕಂಪ್ಲೀಟ್ ಆಯ್ತು, ಇವಳಿಗೆ ಒಂದು ವರ್ಷ ಆಗೋಷ್ಟೊತ್ತಿಗೆ. ಆಮೇಲೆ ಸರಿ ಅಂತಂದ್ಬಿಟ್ಟು ನಮ್ಮ ಸಿಸ್ಟರು, ಆ ಮಗು ಯಾಕೋ ಬತ್ತ ಅವನು ಸ್ವಾಧೀನ ಕಳ್ಕತಾ ಇದ್ದಾನೆ, ನಾನು ಒಂದ್ಸಲ ಮಾನಸ ಗಂಗೋತ್ರಿ ಕರ್ಕೊಂಡೋಗಿದ್ದು ಬರ್ತೀನಿ ಅಂದ್ಬಿಟ್ಟು ನಮ್ಮ ಸಿಸ್ಟರು ನನ್ನ ಮಗನ ಕರ್ಕೊಂಡೋದ್ರು. ನಮ್ಮ ಮನೆಯವರು ಯಾರು ಹೋಗಿರಲಿಲ್ಲ ಮ್ಯಾಮ್. ಆಮೇಲೆ ಅವ್ರು ಕೌನ್ಸಿಲಿಂಗ್ ಮಾಡಿ ಫಿಸಿಯೋಥೆರಪಿ ಮಾಡಿಸಿ ಸ್ಪೀಚ್ ಥೆರಪಿ ಕೊಡಿಸಿ ಅವ್ನು ಸರ್ವ್ ಹೋಗ್ತಾನೆ. ಇವಾಗ ಚಿಕ್ಕ ಏಜ್ ಇದೆ, ನೀವು ತುಂಬ ಕೇರ್ ತಗೊಂಡ್ರೆ ಅವನ್ನ ಒಂದು ಹಂತಕ್ಕೆ ತರ್ಬೋದು ಅಂತ ಹೇಳಿದ್ರು ಮ್ಯಾಮ್. ಆವಾಗ ಅವರು ಕರ್ಕಬನ್ನಿ ಹಿಂಗೆ ಹೇಳಿದ್ದಾರೆ ಅಂತಂದ್ರು. ನಾನೇ ಹೋಗ್ಬೇಕು ಮೇಡಮ್, ಹಸ್ಬೆಂಡ್ಗೆ ಅಷ್ಟು ಗೊತ್ತಾಗಲ್ಲ, ಈ ಚಿಕ್ಕ ಮಗು ಎತ್ಕೊಂಡು ಹೆಂಗೆ ಹೋಗಲಿ ನಾನು ಅಂತಂದ್ಬಿಟ್ಟು ಇವಳಿಗೊಂದು ವರ್ಷ ಆಗೋವರೆಗೂ ನೋಡೋಣ ಅಂತಂದ್ಬಿಟ್ಟು ಇವಳಿಗೊಂದು ವರ್ಷ ಆಗೋವರೆಗೂ ಅವ್ನು ಕರ್ಕೊಂಡು ಹೋಗಲಿಲ್ಲ ಮ್ಯಾಮ್ ನಾನು. ಆಮೇಲೆ ಸರಿ ಅಂತಂದ್ಬಿಟ್ಟು ಅವಳಿಗೆ ಹಾಲು ಕುಡಿಸ್ತಾ ಇದ್ರು, ನಾನೇ ಹಿಂಗೆಲ್ಲ ಹೇಳಿದ್ರು ತಡಿ ಅಂತಂದ್ಬಿಟ್ಟು ನಾನೇ ಕರ್ಕೊಂಡು ಮನಸ ಗಂಗೋತ್ರಿಗೆ ಹೋಗಿ ಮತ್ತೆ ಒಂದು ಹಳೆ ಕೇಸ್ ಇಟ್ಟೆಲ್ಲ ತೆಗೆಸಿ ಮತ್ತೆ ರೀಓಪನ್ ಮಾಡಿಸ್ದೆ ಮ್ಯಾಮ್. ರೀಓಪನ್ ಮಾಡಿಸಿ, ಇಲ್ಲ ಕಣಪ್ಪ ಥೆರಪಿ ಕೊಡ್ಸಿದ್ರೆ ಸರ್ ಹೋಯ್ತಾನೆ, 3.5 ಗಂಟೆ ಟೈಮ್ ಥೆರಪಿ ಇರ್ತದೆ, ವಾರದಲ್ಲಿ 3 ದಿನ ಅಲ್ಲಿ ಇಲ್ಲ 2 ದಿನ ಅಲ್ಲಿ ಥೆರಪಿ ಕಂಟಿನ್ಯೂ ತಗೊಳ್ಳೇಬೇಕು ನೀವು ಅಂತ ಹೇಳಿದ್ರು ಮ್ಯಾಮ್. ಸರಿ ಅಂತಂದ್ಬಿಟ್ಟು ಚಿಕ್ಕ ಮಗುನ ಇಲ್ಲೇ ಬಿಟ್ಟು ಅವ್ನ ಕರ್ಕೊಂಡೋಗಿ ಅಲ್ಲಿಂದ ಬಂದು ನಾನು ಇವಳಿಗೆ ಫೀಡ್ ಮಾಡಿಸ್ತಾ ಇದ್ದೆ. ಹಂಗೆ ಕಂಟಿನ್ಯೂಗೆ ಅವಳಿಗೆ 1 ವರ್ಷ ಆಗುವವರೆಗೂ ಫೀಡ್ ಮಾಡೋವರೆಗೂ ಇವನ್ನೇ ಕರ್ಕೊಂಡೋಗಿ, ಆಮೇಲೆ ಅವಳಿಗೆ 1 ವರ್ಷಕ್ಕೆ ಬಿಡಿಸ್ಬಿಟ್ಟೆ ಇವನ್ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ. ಆಮೇಲೆ ಹಂಗೆ ಕಂಟಿನ್ಯೂ ಆಯ್ತಾ ಆಯ್ತಾ ಆಯ್ತಾ ಮೇಡಮ್, ಅವನಿಗೆ 15 ದಿನಕ್ಕೂ ಜ್ವರ ಸ್ಟಾರ್ಟ್ ಆಗೋದು ಮ್ಯಾಮ್. ಆ ಜ್ವರ ತುಂಬ ಬರೋದು, ಬಂದಾಗ ಅವನ ಅಡ್ಮಿಟ್ ಮಾಡಲೇಬೇಕು ಮ್ಯಾಮ್ 1 ವಾರದವರೆಗೂ. ಅವ್ರು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟು, ಮಾತ್ರೆ ಎಲ್ಲ ಕೊಟ್ಟು, ಒದ್ದೆ ಬಟ್ಟೆ ಮಾಡಿ ಇರಿಸಿ ಅವನ್ ಆ 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡಿ ನೋಡ್ಕೊತಾ ಇದ್ವಿ ಮೇಡಮ್. ಅಷ್ಟೊತ್ತಿಗೆ ಇವಳನ್ನು ಬೆಳೆಸ್ಬೇಕಲ್ಲ ಮ್ಯಾಮ್, ಇವಳದು ಹಂಗೆ ಕೇರ್ ತಗೊಂಡೆ, ಇವಳಿಗೆ 1 ವರ್ಷ ಆಯಿತು. ಇವಳಿಗೆ ಒಂದ್ಸಲ ಜ್ವರ ಬಂದು ಮುಷ್ಟಿ ಹಿಡಿದಿದ್ದೆ ಮ್ಯಾಮ್ ಇವಳು, ಮತ್ತೆ ಇವಳಿಗೆ ಜ್ವರ ಜಾಸ್ತಿ ಬರ್ತಿರ್ಲಿಲ್ಲ. ಆ ಮುಷ್ಟಿ ಹಿಡಿದ್ರಿಂದ ಏನೋ ಇವಳಿಗೆ ಸ್ಪೀಚ್ ಡಿಲೇ ಆಯ್ತು ಏನೋ ನಂಗಂತೂ ಗೊತ್ತಿಲ್ಲ ಮೇಡಮ್. ಜೊತೆಗೆ ಇವಳಿಗೂ ಹಿಂಗೆ ಆಯ್ತಲ್ಲ ಅಂತೇಳಿ ಅವಳು ಅಲ್ಲಿಗೆ ಕರ್ಕೊಂಡೋದೆ ಮೇಡಮ್, ಎಲ್ಲೂ ಕರ್ಕೊಂಡೋಗಲಿಲ್ಲ. ಸ್ಪೀಚ್ ಕೊಡಿಸಿ ಸರ್ವ್ ಹೋಯ್ತಾಳೆ ಅಂತ ಅವಳದು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು. ಇದು ಲೇಟ್ ಪ್ರೊಸೆಸ್ಸು, ಈಗ 2 ವರ್ಷದ ಮಕ್ಕಳು 1 ವರ್ಷದ ಥರ ಆಡೋದು ಆ ಥರ ಎಲ್ಲ ಆಗ್ತಾ ಇದೆ, ಬೆಳೀತಾ ಬೆಳೀತಾ ಸರ್ವ್ ಹೋಗುತ್ತೆ, ಇಬ್ಬರಿಗೂ ಕೊಡಿಸಿ ಒಟ್ಟಿಗೆ ಅಂತ ಹೇಳಿದ್ರು ಮೇಡಮ್. ಆಮೇಲೆ ನನಗೆ ಬಸ್ಸಲ್ಲಿ ತುಂಬ ಕಷ್ಟ ಆಗೋಯ್ತು ಮೇಡಮ್ ಕರ್ಕೊಂಡೋಗೋಕೆ, ಅಷ್ಟರಲ್ಲಿ 3 ವರ್ಷ ಕೊಡಿಸ್ದೆ, ಕಷ್ಟನೋ ಸುಖನೋ. ಈ ಕೊರೋನಾ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಮ್ಯಾಮ್.
1: ಇಬ್ಬರೂ ಕೂಡ ಹುಟ್ಟದಾಗ್ಲಿಂದ ತುಂಬ ಚೆನ್ನಾಗಿದ್ದು, ಬೆಳವಣಿಗೆ ತುಂಬ ಚೆನ್ನಾಗಿ ಹೊಂದಿತ್ತು. ಮಧ್ಯದಲ್ಲಿ ಈ ಡೆವಲಪ್ಮೆಂಟ್ ಡಿಲೇ ಅನ್ನೋ ಸಮಸ್ಯೆ, ಬುದ್ಧಿಮಾಂದ್ಯತೆ ಬೆಳವಣಿಗೆ ಆಗಿರ್ಬೋದು, ಸಿಪಿ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿರೋದ್ರಿಂದ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಥೆರಪಿಯನ್ನು ಕೊಡಿಸೋಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಅವನಿಗೆ 8 ವರ್ಷ 10 ವರ್ಷ ಅಂತ ಹೇಳಿದ್ರಿ. ಈ 10 ವರ್ಷದಲ್ಲಿ ನಿಮ್ಮ ಮಗನ ಪರಿಸ್ಥಿತಿ ಹಿಂದೆ ಹೇಗಿತ್ತು ಮ್ಯಾಮ್?
0: ಹಿಂದೆ ಚೆನ್ನಾಗಿತ್ತು ಮ್ಯಾಮ್, ಹಿಂದೆ ಚೆನ್ನಾಗಿತ್ತು. ಒಂದು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರ ಜೊತೆಗೂ ಬೆರೆಯೋನು, ಯಾರೇ ಕರೆದ್ರೂ ಊಟಾಗೋನು ಅವ್ರ ಜೊತೆ, ತುಂಬ ಮುದ್ದಾಗಿದ್ದ.
1: ಈಗ ಈ ಥರ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು?
0: 1 ವರ್ಷಕ್ಕೆ ಮುಷ್ಟಿ ಕಟ್ಬಿಟ್ಟಲ್ಲ ಮ್ಯಾಮ್ ಇಂಜೆಕ್ಷನ್ ಬಂದಾಗ, ಆವಾಗ ನನಗೆ ಅವ್ನ ಬ್ಯಾಲೆನ್ಸ್ ತಪ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ನಾನು ಇನ್ನೊಂದು ಕನ್ಸಿವ್ ಆಗಿರೋದ್ರಿಂದ ಅವನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಮ್ಯಾಮ್, ಇಲ್ಲಾಂದ್ರೆ ನಾನು ಸರಿ ಮಾಡ್ಕೊಬಿಡ್ತಾ ಇದ್ದೆ ಅವನ್ನ.
1: 1.5 ವರ್ಷ ಇದ್ದಾಗಲೇ ಈ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ಚಿಕಿತ್ಸೆ ಏನಾದ್ರು ಕೊಡಿಸಿದ್ರಾ ಮೇಡಮ್? ಅವನಿಗೆ
0: ಚಿಕಿತ್ಸೆ ಏನು ಕೊಡಿಸ್ತಿಲ್ಲ ಮ್ಯಾಮ್, ಮಾನಸ ಗಂಗೋತ್ರಿಗೆ ಮ್ಯಾಮ್ ಕರ್ಕೊಂಡೋಗಿದ್ದು. ಆ ಜ್ವರ ಬಂದಾಗ ಅಡ್ಮಿಟ್ ಆಯಿತು, ಅಷ್ಟೊತ್ತಿಗೆ ಮಗು ಇದೊಂದು ಆಗ್ಬಿಡ್ಲಿ ಅಂದರೆ ನನಗೆ ಮ್ಯಾಮ್ 3 ವರ್ಷದಿಂದ ಮಕ್ಕಳಿರಲಿಲ್ಲ, 3 ವರ್ಷದಿಂದ ಮಕ್ಕಳಿರಲಿಲ್ಲ. ಆಮೇಲೆ 1-2 ಅಬಾಟ್ ಆಗೋಯ್ತು. 1 ಮಾತ್ರ 5 ತಿಂಗಳಿಗೆ ಮೋಲಾರ್ ಪ್ರೆಗ್ನೆಂಟ್ ಅಂತ ಆಗುತ್ತೆ ಮ್ಯಾಮ್, ಬರೀ ಮುತ್ತು ಗರ್ಭ, ಮಕ್ಕಳಾಗಲ್ಲ, ಬರೀ ಮುತ್ತು ಗರ್ಭ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಇವನು ನಿಂತಿರೋದೇ ನನಗೆ ಮಿರಾಕಲ್ ಮೇಡಮ್. ನನಗೆ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗಲಿಲ್ಲ, ಕನ್ಸೀವ್ ಆಯ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ಅದು ಏನಾಗೈತೆ ಅಂದರೆ ನನಗೆ ನರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬ್ಲಡ್ ಕ್ಲಾಟ್ ಆಗಿರೋದು. ಆ ಸಮಸ್ಯೆಯಿಂದ ನನಗೆ ಜೆಎಸ್ಎಸ್ಸಲ್ಲಿ ಡಾಕ್ಟರ್ ಸುಜಾತ ಮ್ಯಾಮ್ ಅವ್ರ ಹತ್ರ ತೋರಿಸ್ಕೊತಾ ಇದೆ, ಮಕ್ಕಳಾಗದೆ ಇರೋದಕ್ಕೆ ಈ ಕಾಯಿಲೆ ಐತೆ ಅಂತ ಗೊತ್ತಾದಮೇಲೆ ಡಾಕ್ಟರ್ ಸುಬ್ರಹ್ಮಣ್ಯ ಡಾಕ್ಟರ್ ಹತ್ರ ತೋರಿಸ್ಕೊತಾ ಇದೆ. ಇಬ್ಬಿಬ್ರು ಡಾಕ್ಟರ್ ನೋಡ್ತಾಯಿದ್ರು ಮೇಡಮ್. ಸರಿ ಅಂದ್ಬಿಟ್ಟು ಇವರು ಸ್ನಾನಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾಯಿದ್ರು ಮ್ಯಾಮ್. ಅದನ್ನು ಕಂಟಿನ್ಯೂಗೆ 15 ದಿನ ತಗೊಂಡೆ ಆ ಟ್ಯಾಬ್ಲೆಟು. ಆದರೂ 3 ದಿನ ಆದಮೇಲೆ ಐತಿಯ ಕಣಪ್ಪ ಅಂದರೂ ಆಗಲಿಲ್ಲ ಮೇಡಮ್, ಮತ್ತೆ ಮತ್ತೆ ಹೋಗಿ ತೋರಿಸ್ಕೊತಾ ಇದೆ. ಆ ಮಾತ್ರೆ ನುಂಗ್ತಾ ಇದ್ದ ಜೊತೆಗೆ ನುಂಗ್ತಾ ಇದ್ರು, ಅಷ್ಟೊತ್ತಿಗೆ 3 ತಿಂಗಳು ಕಂಪ್ಲೀಟ್ ಆಗೋಗಿತ್ತು ಮ್ಯಾಮ್. 3 ತಿಂಗಳು ಕಂಪ್ಲೀಟ್ ಆದಮೇಲೆ ಮತ್ತೆ ಡಾಕ್ಟ್ರು 3 ತಿಂಗಳಾದಮೇಲೆ ಯಾವತ್ತೂ ನೀನು ಸ್ನಾನಕ್ಕೆ ಆಗಿಲ್ಲ ಅಲ್ವಾ ಅಂತ ಕೇಳಿದ್ರು. ಇಲ್ಲ ಮ್ಯಾಮ್ ಆಗಿಲ್ಲ ಅಂತಂದೆ. ಅದಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡಿಸೋಣ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರು ಮ್ಯಾಮ್. ಆವಾಗ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯಿತು.
1: ನಿಮಗೆ ಒಂದು ಸಮಸ್ಯೆ, ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನೀವು ಕನ್ಸೀವ್ ಆಗಿರೋದು ಒಂದು ಮಿರಾಕಲು. ಆ ನಿಟ್ಟಿನಲ್ಲಿ ಅನ್ವಯ ಹುಟ್ಟಿದ್ದು ಇನ್ನಷ್ಟು ದೊಡ್ಡ ಮಿರಾಕಲು ಅಂತ ಈ ಮೂಲಕ ಹೇಳ್ತಿದ್ರಿ.
0: ಅದಾದಮೇಲೆ ಏನು ಮೇಡಮ್ ಮಾಡೋದು, ಏ ನಿನ್ನ ಮಗ ಗಟ್ಟಿ ಪಿಂಡ ಕಡೆ ಏನೂ ಆಗಲ್ಲ, ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೊಬೇಡ, ಹೋಗು, ರಿಪೋರ್ಟ್ ಚೆನ್ನಾಗೈತೆ, ನಾನಿದ್ದೀನಿ ಅಂತ ಅಂದರು. ಆಮೇಲೆ ನಂಗೆ ಈ ಥರ ಕೈಲಿ ಸಮಸ್ಯೆ ಇದೆ ಅಂದ್ಬಿಟ್ಟು ನೀನು ಆ ಡಾಕ್ಟ್ರ್ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡು ಅಂತಂದ್ರು. ಆ ಸರ್ ದಯವಿಟ್ಟು ನಿನ್ನ ಪಾಪನೇ ಬೇಡ ಕಣಮ್ಮ,

0: ನಿಮ್ಗೆ ಮೊದಲೇ ಬ್ಲಡ್ ಕ್ಲಾಟ್ ಇರೋದ್ರಿಂದ ನಿನ್ಗೆ 9 ಮಂತ್ವರೆಗೂ ಬ್ಲಡ್ ಕ್ಲಾಟ್ ಆದರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಯ್ತದೆ, ನಿಮ್ಮ ಮನೆಯವ್ರ ಕರಿ ಮಾತಾಡ್ತೀನಿ ಬೇಡ ಮಗು ತೆಗೆಸ್ಬಿಡು ಅಂತಲೇ ಹೇಳಿದ್ರು. ನನಗೆ ಮನೇಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಇಲ್ಲ ಇಲ್ಲ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಅಕ್ಕಪಕ್ಕದ ಮನೆಯೆಲ್ಲ ತುಂಬ ಸಾಕಿದೆ, ಆ ಫೀಲ್ ಚೆನ್ನಾಗಿತ್ತು. ನಾನು ಸತ್ತರೂ ಪರವಾಗಿಲ್ಲ, ನಂಗೆ ಒಂದು ಮಗು ಮಾಡ್ಕೊಂಡೆ, ನಾನು ಬೇಕಾದ್ರೆ ಸತ್ತೋದ್ರೂ ಪರವಾಗಿಲ್ಲ ಒಂದು ಮಗು ಎತ್ಕೊಡ್ತೀನಿ ಅನ್ನೋ ಆಸೆಯಲ್ಲಿ ನಾನು ಡಾಕ್ಟ್ರು ಬೇಡ್ಕೊಂಡೆ. ಮೇಡಮ್ ಇಷ್ಟೆಲ್ಲ ಹೇಳ್ತಾಳೆ ಏನಪ್ಪ ಮಾಡೋದು ಅಂತ ನಮ್ಮ ಮನೆಯವ್ರ ಸೊಲ್ಯೂಷನ್ ತಗ, ಬೇಡ ಸರ್ ಇವಳೇ ಚೆನ್ನಾಗಿರಲಿ ಬೇಡ ಮಗು ಅಂತ ಹೇಳಿದ್ರು. ಇಲ್ಲ ಇಲ್ಲ ಸರ್ ನಂಗೆ ಬೇಕೇ ಬೇಕು ಅಂತ ಮೇಡಮ್ ನಾನೇ ಆಟ ಮಾಡಿ ನನ್ನ ಮಗನ ಪಡೆದೆ ಮೇಡಮ್. ಆಮೇಲೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಸರ್ ಅಂದಿದ್ದೆ. ಅವರಂದರು ಸೊಲ್ಯೂಷನ್ ಐತೆ, ಆದರೆ ನೀನು ಧೈರ್ಯದಿಂದ ಇರಬೇಕು ಅಂದರು. ಏನು ಹೇಳಿ ಸರ್ ಅಂತಂದೆ, ಡೈಲಿ ಒಂದೊಂದು ಇಂಜೆಕ್ಷನ್ ಹಾಕೋಬೇಕು ನೀನು ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಅಂತಂದರು. ಆಮೇಲೆ ಒಂದು 2 ಟ್ಯಾಬ್ಲೆಟ್ ಕೊಟ್ಟರು, ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಒಂದು ಪೇಯಿಂದು ಒಂದು ಮಾತ್ರೆ ಕೊಟ್ಟರು. ಅದ್ರ ಜೊತೆಗೆ ನೀನು ಐರನ್ ಟ್ಯಾಬ್ಲೆಟ್ ತಗೋಬೇಕು. ಆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅಂದ್ಬಿಟ್ಟು ಡಾಕ್ಟ್ರ್ ಆಗ್ತು ಡಿಸ್ಕಸ್ ಮಾಡ್ಕೊಂಡ್ರು ಮೇಡಮ್ ಅವ್ರವ್ರು ಮಾತಾಡ್ಕೊಂಡ್ರು. ಡಿಲವರಿಗೆ ಇನ್ನೇನೋ ಇನ್ನೊಂದು ವಾರ ಇನ್ನೊಂದು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರು, ಇಂಜೆಕ್ಷನ್ ಹಾಕೊಂಡೆ ಹೋಗ್ಬೇಕು ನೀನು ಅಂತ ಹೇಳಿದರು ಮೇಡಮ್. ನಾನು 1.5 ತಿಂಗಳಿಂದ ನಾನು 9 ಮಂತ್ಸ್ವರೆಗೂ ನಾನೇ ಚುಚ್ಕೊಂಡಿದ್ದೀನಿ ಮೇಡಮ್ ಇಂಜೆಕ್ಷನು ನನ್ನ ಮಗುಗೋಸ್ಕರ. ನನ್ನ ನೋವೆಲ್ಲ ನನ್ನ ಮಗನ ನೋಡಿದ ಮೇಲೆ ನನಗೆ ನೋವೇ ಅನ್ನೋದೇ ಇಲ್ಲ ಮ್ಯಾಮ್. ನಾನೇ ಕಲ್ಕೊಬಿಟ್ರೆ ನನ್ನ ಮಗಳು ನೀರು ಕೊಡೋರಿಲ್ವಲ್ಲ.
1: ಈಗ ಐರನ್ ಟ್ಯಾಬ್ಲೆಟ್ ಎಲ್ಲ ನಿಮಗೆ ಸಮಸ್ಯೆ ಇರೋದ್ರಿಂದ ಈ ಥರ ಸಮಸ್ಯೆ, ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ರಿಲೇಷನ್ ಎಲ್ಲರೂ ಮದುವೆ ಆಗಿದ್ರು?
0: ಹ್ಞೂ ಮೇಡಮ್, ಸೋದರ ಮಾವನೇ, ಅವನ ತಮ್ಮ.
1: ಈ ಥರ ಮಕ್ಕಳಿದ್ದಾರೆ ಅಂತಂದರೆ ಕುಟುಂಬದಲ್ಲಿ ಸಹಕಾರ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗೆ ಸಹಕಾರ ಕೊಟ್ಟರು?
0: ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್. ಅವರಿಂದ್ರೇ ಮೇಡಮ್ ನಾನು ಇಲ್ಲಿವರೆಗೂ ಧೈರ್ಯದಿಂದ ಇರೋದು. ಜನ ಸೌರ ಮಾತಾಡಿದ್ದಾರೆ, ಬಟ್ ಇವರೊಬ್ಬರು ಸಪೋರ್ಟ್ ಆಗಿರೋದ್ರಿಂದ ನಾನು ಏನೇ ಇದ್ರೂ ಕ್ಯಾರಿ ಮಾಡ್ಕೊಂಡು ಬರ್ತೇನೆ. ಎಲ್ಲಿಗೋದ್ರೂ ಕಳಿಸ್ತಾರೆ ಮ್ಯಾಮ್. ನನ್ನ ಪಿರಿಯಾಪಟ್ಟಣ 3 ವರ್ಷ ಇದೆ ಮ್ಯಾಮ್ ಮಗನಿಗೋಸ್ಕರ. ಅಲ್ಲಿ ಈ ಥರ ನ್ಯಾಚುರಲ್ ಥೆರಪಿ ಇತ್ತು ಮ್ಯಾಮ್. ಅಲ್ಲಿ ಕಿರಣ್ ಸರ್ ಅಂತ ಅವರು ಥೆರಪಿ ಎಲ್ಲ ಕೊಡ್ತಾಯಿದ್ರು ಮ್ಯಾಮ್. ಅಲ್ಲಿದ್ದೆ ರಾಮಂದೂರಲ್ಲಿ, ಅಲ್ಲಿಂದ ಬಂದು ಆಶಾ ಸದನದಲ್ಲಿ ಸ್ವಲ್ಪ ದಿನ ತಗೊಂಡೆ, ಆಮೇಲೆ 3 ವರ್ಷ ಗಂಗೋತ್ರಿಲಿ ತಗೊಂಡೆ. ಇವಾಗ ಮೇಡಮಿಂದ ಕ್ಯಾಂಪ್ ಅಟೆಂಡ್ ಮಾಡ್ತಾ ಇದ್ದೀನಿ ಮ್ಯಾಮ್.
1: ಇಲ್ಲಿ ಈ ಥರ ಕ್ಯಾಂಪ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ?
0: ಮೇಡಮ್ ಬಿ ಓ ಆಫೀಸಿಂದ ಸ್ಕೂಲ್ಗೆ ವಿಸಿಟಿಗೆ ಬರ್ತಾರೆ ಮ್ಯಾಮ್. ಮನೆಗೆ ಬಂದು ವಿಸಿಟ್ ಮಾಡಿ ಮಗು ಹಿಂಗಿದೆ, ದಯವಿಟ್ಟು ಸೌಲಭ್ಯ ಪಡ್ಕೊಳ್ಳಿ, ನೀವು ಒಂದೇ ಹತ್ರ ಕೂತಿದ್ರೆ ಏನೂ ಸಿಗಲ್ಲ, ನೀವು ಕ್ಯಾಂಪ್ ಅಟೆಂಡ್ ಮಾಡಲೇಬೇಕು. ನೀವು ಹಿಂಗೆ ಕೂತ್ಬಿಟ್ರೆ, ನೀವು ಹಿಂಗೆ ಕೂತಿರ್ತೀರ, ಹೊರಗಡೆ ಪ್ರಪಂಚ ಹೆಂಗಿದೆ ಅಂತ ನೋಡಬೇಕು, ಬನ್ನಿ ಶ್ರುತಿಯವರೇ ನೀವು ಅಂತ ಅವರು ತುಂಬ ಭರವಸೆಯಿಂದ ನಮ್ಮನ್ನ ಕರ್ಕೊಂಡ್ರು ಮೇಡಮ್. ತುಂಬ ಉಪಯೋಗ ಆಗ್ತಾಯಿದೆ ಮೇಡಮ್ ಇದರಿಂದ.
1: ಹೇಗೆ ಅನಿಸ್ತಿದೆ ಕ್ಯಾಂಪು?
0: ಖುಷಿ ಆಗ್ತಾಯಿದೆ ಮೇಡಮ್. ಒಂದೇ ಹತ್ರ ಮಲಗಿದ ಮಗುಗೆ ಎಕ್ಸಸೈಸ್ ಮಾಡೋದು, ನಮಗೂ ಹೇಳ್ಕೊಡೋದು, ಅಟ್ಲೀಸ್ಟ್ ನಮಗೆ ಗೊತ್ತಿಲ್ಲದ್ದೆಲ್ಲ ಹೇಳ್ಕೊಡೋದು. ಮನೇಲಿ ನಾನು ಸಾಕಷ್ಟು ಎಲ್ಲ ಕಡೆ ನೋಡಿ ಮನೇಲಿ ಏನು ಬೇಕೆಲ್ಲ ಮಾಡ್ಕೊತಾಯಿದೆ ಮೇಡಮ್. ಮರಳಲ್ಲಿ ನಿಲ್ಸೋದು, ಮರಳು ಮುಟ್ಟೆ ಹಾಕ್ಬಿಟ್ಟು ಕೂರಿಸೋದು, ಅವನಿಗೆ ವೆಯ್ಟ್ ಹಾಕೋದು, ಆಮೇಲೆ ಎಲ್ಲನೂ ಎಟ್ಕೊಂಡು ಎಡ್ಸೋದು, ಈಜೊಡ್ಸೋದು, ಅದೆಲ್ಲ ಮಾಡ್ತಾಯಿದೆ ಮೇಡಮ್. ಆದರೆ ನನಗೆ ಆಯಿಲ್ ಮಸಾಜ್ ಸಿಕ್ತಿರಲಿಲ್ಲ ಮ್ಯಾಮ್. ಇಲ್ಲಿ ಬಂದು ತುಂಬ ಆಯಿಲ್ ಮಸಾಜ್ ಹೆಲ್ಪ್ ಆಗಿದೆ. 1 ಲಕ್ಷ ಕಳ್ಕೊಂಡೆ ಮೇಡಮ್ ಆಯಿಲ್ ಮಸಾಜ್ಗೆ. ನಾನು ಅದನ್ನು ಕೊಡಿಸ್ದೆ ಮೇಡಮ್, ಆಯುರ್ಮಠ ಅಂತ ಜಾನ್ಸನ್ ಅನ್ನೋರು ಮಾಡಿಕೊಟ್ರು ಮೇಡಮ್.
1: ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ ಎಲ್ಲೆಲ್ಲ ಚಿಕಿತ್ಸೆ ಕೊಡಿಸಿದ್ರಿ ನೀವು ಇಲ್ಲಿ ತನಕ?
0: ಸ್ಟಾರ್ಟಿಂಗ್ ಹೋಗಿದ್ದೆ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಮೇಡಮ್. ಅವರು ಮಗು ಚೆನ್ನಾಗಿದ್ದಾನೆ, ಬುದ್ಧಿಮಾಂದ್ಯತೆ ಏನೂ ಇಲ್ಲ, ಎಲ್ಲ ಆ್ಯಕ್ಟಿವ್ ಆಗಿದ್ದಾನೆ. ಅವನಿಗೆ ಫಿಸಿಕಲಿ ಅವನಿಗೆ ನೀವು ಫಿಸಿಯೋಥೆರಪಿ ಕೊಡಿಸಿದ್ರೆ ಸರ್ವೈತಾನೆ, ನೀವು ಬರೀ ಅದೊಂದು ಮಾಡಿಸ್ಕೊಬನ್ನಿ ಅಂತಂದರು. ಅದು ಅಷ್ಟೊತ್ತಿಗೆ ಮಗು ಹಿಂಗಾಗಿತ್ತಲ್ಲ ಮೇಡಮ್, ಮಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟು ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲಿ ಡಾಕ್ಟ್ರು ಒಂದು ಬ್ರೈನ್ ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿ MRI ಮಾಡಿಸಿದ್ರು ಮೇಡಮ್. ಆ MRIಯಲ್ಲಿ ಏನು ತೊಂದರೆನೂ ಇಲ್ಲ, ಫಿಸಿಯೋಥೆರಪಿ ಮಾಡಿಸಿ ಅಂತಲೇ ಇರೋದು, ಅದನ್ನು ಮಾಡಿಸ್ಕೊಂಡು ಹೋಗಿ ಅಂತ ಅವರು ಭರವಸೆ ಕೊಟ್ಟರು ಮೇಡಮ್. ಅಲ್ಲಿವರೆಗೂ ನಾವು ಬ್ರೈನೇ ಚೆನ್ನಾಗೈತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇನ್ನೆಲ್ಲೂ ತೋರ್ಸಕ್ಕೆ ಹೋಗಿರಲಿಲ್ಲ ಮೇಡಮ್ ನಾನು. ಅದೊಂದು ರಿಪೋರ್ಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದೆ ಮೇಡಮ್. ಆಮೇಲೆ ಇನ್ನೇನು ಹಿಂಗೆ ಆಗ್ತವನಲ್ಲ, ಹೈಪರ್ ಜಾಸ್ತಿ ಆಗೋಯ್ತು ಮೇಡಮ್ ಅವನಿಗೆ. ಹೈಪರು ಟ್ಯಾಬ್ಲೆಟ್ ಬೇಕೇ ಬೇಕು ಅಂದರೆ ನನಗೆ ಮಂಡ್ಯದಲ್ಲಿ ಈ ಥರನೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಮೇಡಮ್ ಮಕ್ಕಳಿಗೆ ಅಂತಲೇ ಅಲ್ಲಿ ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು. ನಾನು ಭಯ ಪಟ್ಟು ತಗೊಳ್ಳಿ ಮೇಡಮ್. ಇವಾಗ ಮಾತ್ರೆಗೆ ಅಡಿಟ್ ಆಗಿಬಿಟ್ರೆ ಅದನ್ನೇ ಕೇಳಿ ಒಂದು ಹತ್ರ ಬುದ್ಧಿ ಮಂದಿ ಥರ ಕುತ್ಕೊಬಿಡ್ತಾರೆ. ಅದು ಏನೋ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಏನೋ ಆಗುತ್ತೆ. ಬೇಡ, ನಾನು ನ್ಯಾಚುರಲಾಗಿ ಅವನ್ನ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳಿ ನಾನು ಟ್ಯಾಬ್ಲೆಟ್ ಹಾಕಿರಲಿಲ್ಲ ಮೇಡಮ್. ಆಮೇಲೆ ಇಲ್ಲಿ ಡಾಕ್ಟರ್ ಸುರೇಶ್ ಡಾಕ್ಟ್ರು ಅದೇ ಅಕ್ಕಪಕ್ಕ ಹೇಳ್ತಾರಲ್ಲ, ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಇಲ್ಲಿ ಚೆನ್ನಾಗಿ ನೋಡ್ತಾರೆ, ತೋರಿಸಿ ಅಂತ ಅವ್ರ ಮಾತು ಕೇಳ್ಕೊಂಡು ನಾನು ಡಾಕ್ಟರ್ ಸುರೇಶ್ ಡಾಕ್ಟ್ರ ಹತ್ರ ಹೋಗಿ ಅಲ್ಲಿ ತೋರಿಸ್ದೆ ಮ್ಯಾಮ್. ಅವ್ರು ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು, ಅದು ಸ್ವಲ್ಪ ಕಂಟ್ರೋಲ್ ಬಂತು. ಅವ್ನು ನಿದ್ದೆ ಮಾಡೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಏನೋ ನಂಗೆ ಗೊತ್ತಿಲ್ಲ. ಆ ಟ್ಯಾಬ್ಲೆಟ್ ನುಂಗಿದ್ರೆ ಇವತ್ತು ಮಲಗಿದ್ರೆ ನಾಳೆ ಹೇಳ್ತಿದ್ದ, ಊಟ ತಿಂಡಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು, ಅವ್ನು ತಿಂತಿರ್ಲಿಲ್ಲ. ಬರೀ ಮಾತ್ರೆ ನುಂಕಂದೆ ಮಲ್ಕೊಂಡು ಒಂದೇ ಹತ್ರ ಆಗ್ಬಿಟ್ರೆ ಏನು ಮಾಡೋದು ಅಂತೇಳಿ ಆ ಮಾತ್ರೆ ಸ್ಟಾಪ್ ಮಾಡಿದೆ ಮೇಡಮ್. ಊಟ ತಿನ್ಲಿ ಅನ್ನೋಕ್ಕೋಸ್ಕರ ಮಾತ್ರೆ ಸ್ಟಾಪ್ ಮಾಡಿಬಿಟ್ಟು ಡಾಕ್ಟ್ರಿಗೆ ಹೇಳಿದೆ, ಡೋಸೇಜ್ ಜಾಸ್ತಿ ಆಗಿದೆ, ಇರೋ ಸರ್ ಹಿಂಗೆ ಮಲಗಿಬಿಡ್ತಾನೆ.

0: ಊಟ ಮಾಡಲ್ಲ ಅಂತ. ಅವ್ರು ಕಡಿಮೆ ಮಾಡಿ ಅವರು 6 ತಿಂಗಳವರೆಗೂ ಮಾತ್ರ ಅದು ಕಂಟಿನ್ಯೂ ಮಾಡ್ತಾ ಇರಬೇಕು. ಅವ್ರ ಹತ್ರ ಆನ್ಲೈನು ಅಲ್ಲಿ ಬುಕ್ ಮಾಡಬೇಕು. ಇವಾಗ ಏನೇ ಒಂದು ಸಮಸ್ಯೆ ಅಂತಂದ್ರೆ ತಕ್ಷಣ ಅವರು ನೋಡಲ್ಲ, ಪ್ರತಿಯೊಂದು ಆನ್ಲೈನಲ್ಲೇ ಬರ್ಕೊಂಡು ಅವ್ರು ಇನ್ಯಾವಾಗಲೂ ರೆಸ್ಪಾನ್ಸ್ ಮಾಡೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮ್ಯಾಮ್. 2 ಸಲ ತೋರಿಸ್ದೆ ಬಿಟ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಅಪೋಲೋದಲ್ಲಿ ಡಾಕ್ಟರ್ ಜೋಸ್ನ ಮ್ಯಾಮ್ ಅಂತ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಕ್ಕಳೆಲ್ಲ ತೋರಿಸ್ದೆ, ಎಲ್ಲ ಕೌನ್ಸಿಲಿಂಗ್ ಆಯಿತು. ಅವರು ನಿಮ್ಮದು ಜೆನೆಟಿಕ್ದು ಟೆಸ್ಟ್ ಮಾಡಬೇಕು ಅಂತಲೇ ಹೇಳಿದ್ರು. ಒಂದು MRI ಮಾಡಿಸಿದ್ರು. ಆ MRI ಆದಮೇಲೆ ಅದನ್ನು ನೋಡ್ಬಿಟ್ಟು ಜೆನೆಟಿಕ್ ಮಾಡಿಸ್ಬೇಕು ಅಂತೇಳಿ ಜೆನೆಟಿಕ್ ಮಾಡಿಸಿದ್ರು. ಜೆನೆಟಿಕ್ ರಿಪೋರ್ಟ್ ಬಂದಮೇಲೆ ಅವರು ಹೇಳಿದ್ರು ಇದು ಸಂಬಂಧದಿಂದ ಆಗಿದೆ ಅಂತ. ಒಂದು ಕೂದಲಲ್ಲಿ ಒಂದು ಎಳೆ ಇದೆಯಲ್ಲ, ಆ ಎಳೆ ಥರ ಸಂಬಂಧಿಸಿದೆ ಕಣಮ್ಮ, ಜಾಸ್ತಿ ಏನಾಗಿಲ್ಲ, ಸರಿ ಮಾಡ್ಕೋಬೋದು, ಇದಕ್ಕೆ ಮೆಡಿಸನ್ನೇ ಕಂಡುಹಿಡ್ದಿಲ್ಲ, ಇವಾಗ ಕಂಡುಹಿಡಿತಾವ್ರೆ, ಅಟ್ಲೀಸ್ಟ್ ನೀವು ಓಪ್ ಕಳ್ಕೋಬೇಡಿ, ಓಪಲ್ಲೇ ಇರಿ, ಮೆಡಿಸನ್ ಬಂದಮೇಲೆ ನಾನು ರೆಫರ್ ಮಾಡ್ತೀನಿ ನೀವು ತಗೊಳ್ಳೋರಂತೆ, ಬಂದು ತಿಂಗಳಿಗೆ 15 ದಿನಕ್ಕೆ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಮೇಡಮ್ ಅಷ್ಟೇ. ಆಮೇಲೆ ಮಗು ಇನ್ನು ಅವಳಿಗೆ ಇದೇ ಥರ ತೊಂದರೆ ಇದೆಯಾ ಅಂತ ಮಾಡಿಸಿ ಅಂತಂದ್ರೆ ನಾನು ಮಾಡಿಸ್ತಿಲ್ಲ ಮ್ಯಾಮ್.
1: ಜೆನೆಟಿಕ್ ಪ್ರಾಬ್ಲಮಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿ ಚಿಕಿತ್ಸೆಯನ್ನು ಕೂಡ ಸತತ್ವ ಕೊಡಿಸ್ತಾ ಬರ್ತಾ ಇದ್ರಿ. ಈಗ ಇಂಥ ಮಕ್ಕಳಿದ್ದು ನೀವೇ ಹೇಳಿದ್ರಿ ಸಾಮಾಜಿಕವಾಗಿ ಕೆಲವರು ಸಜೆಷನ್ ಮಾಡಿದ್ರು ಅಂತ, ಸಾಮಾಜಿಕವಾಗಿ ಇಂಥ ಮಕ್ಕಳಿದ್ದಾಗಿದೆ ಅಂತಂದರೆ ಏನಾದರೂ ಸಾಮಾಜಿಕ ಸಮಸ್ಯೆ ನಿಮ್ಗೆ ಎದುರಾಯ್ತವಾ?
0: ಅಯ್ಯೋ ಅವ್ರಿಗೆ ಹೇಳ್ಕೊಡ್ಬೇಕ ಮೇಡಮ್, ಅದೆಲ್ಲನೂ ದಾಟಿ ಮುಂದೆ ಬಂದಿರೋದಕ್ಕೆ ಮೇಡಮ್ ನನ್ನ ಮಗನ ಈ ಸ್ಥಿತಿಗೆ ತಂದಿರೋದು ನಾನು.
1: ಯಾವ್ದಾದ್ರು ಒಂದು ಸಂಗತಿ ಹೇಳ್ಬೋದಾ ಮೇಡಮ್, ಇಂಥ ಒಂದು ಸಂಗತಿ ತುಂಬ ಮನಸ್ಸಿಗೆ ನೋವಾಗುವಂಥ,
0: ನಿಮ್ಮನ್ನು ನೋಡಿದ್ರೆ ಈ ಥರ ಇದ್ದೀರಾ ಅಂತ, ಬಟ್ ನನ್ನ ಮುಂದೆ ಯಾರೂ ಮಾತಾಡಿಲ್ಲ ಮ್ಯಾಮ್. ಹಿಂದೆ ಎಷ್ಟೋ ಮಾತಾಡಿದ್ದಾರೆ ಬಟ್ ನಾನು ಅದು ಕಿವಿಗೆ ಹಾಕೊಳ್ಳೋಣ, ನನ್ನ ಮುಂದೆ ಮಾತಾಡಲಿ, ನಾನು ಫೇಸ್ ಮಾಡ್ತೀನಿ ಮೇಡಮ್. ಯಾಕೆ ಚೆನ್ನಾಗಿರೋ ಮಗು ಈ ಥರ ಆಗಿದೆ, ಅವ್ರ ಕಣ್ಣಲ್ಲಿ ನೋಡಿದ್ದಾರೆ, ಬಟ್ ಅವರು ಎತ್ಕ ಆಡಿಸಿರೋರು ಚೆನ್ನಾಗಿರೋ ನಿಂಗಾದ್ನಲ್ಲ, ಚೆನ್ನಾಗಿರೋ ನಿಂಗಾದ್ನಲ್ಲ ಅಂತಲೇ ಹೊರತು ಯಾರೂ ಹೊರತಾಗಲಿ ಈ ಥರ ಹುಟ್ಟೋನೆ ಅಂತ ನನಗೆ ಯಾರೂ ಆ ಥರ ಟೀಕೆ ಮಾಡಿಲ್ಲ.
1: ಸಾಮಾಜಿಕವಾಗಿ ಸಮಸ್ಯೆಗಳು ಎಷ್ಟೋ ಎದುರಾದರೂ ಅವಕ್ಕೆ ನೀವು ತಲೆ ಕೊಡ್ದೇನೆ ನೀವು ಅದನ್ನು ಒಂದು ಶಕ್ತಿಯಾಗಿ ತಗೊಂಡು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಮುಂದುವರಿತಾ ಇರೋದು ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ ಮೇಡಮ್. ಈಗ ನೀವೇ ಹೇಳಿದ್ರಿ BO ಆಫೀಸಿಂದ ರೆಫರ್ ಮಾಡಿದ್ರು ಅಂತ, ಪ್ರೀವಿಯಸ್ ನೀವು ಥೆರಪಿ ಕೊಡಿಸ್ದಾಗ ಹೇಗೆ ಡೆವಲಪ್ ಮಾಡ್ತಿದ್ರು ಅವರು?
0: ಅಂದರೆ ನಾವು ಏನೇ ಮಾಡಿದ್ರು ಸಪೋರ್ಟ್ ಆಗಿ, ನನ್ನ ಮಗ ಇಂಥದ್ದು ಕೇಳಿದ್ರೆ ಅಂಥದ್ದು ಕೇಳ್ತಾನೆ ಮೇಡಮ್, ಬೇರೆಯವ್ರ ಥರ ಆಟ ಮಾಡೋದು ಕಿರ್ಚೋದು ಮಾಡೋದು ಏನಿಲ್ಲ, ನಾನು ಎಫೆಕ್ಟ್ ಕೊಟ್ಟು ಅವನ ಹತ್ರ ನಿಂತ್ಕೊಂಡ್ರೆ ಅವನು ಸಂಜೆನೂ ನನ್ನ ಜೊತೆ ಇರ್ತಾನೆ, ಚೆನ್ನಾಗಿರ್ತಾನೆ, ಹಿಂಗೆ ಮಾಡು ಅಂದರೆ ಹಂಗೆ ಮಾಡ್ತಾನೆ. ಥೆರಪಿಗೆ ಮಾತ್ರ ಒಂದು ದಿನ ಹತ್ತೋನಲ್ಲ ಮ್ಯಾಮ್, ಸಪೋರ್ಟಿವ್ ಆಗಿ ನಾನು ಹೆಂಗೆ ಮಾಡ್ತೀನಿ ಹಂಗೇನೆ ಮಾಡ್ತಾನೆ, ಆಟ ಮಾಡೋದು ಏನಿಲ್ಲ.
1: ಈಗ 6 ವರ್ಷದಿಂದ ಥೆರಪಿಯನ್ನು ಕೊಡಿಸ್ತಾ ಬರ್ತಾ ಇದ್ದೀನಿ, ಹಂತ ಹಂತವಾಗಿ ಅವ್ನ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಅಂದರೆ ಮೇಡಮ್ ಇನ್ನೇನೋ ಪರವಾಗಿಲ್ಲ ಅನ್ನೋ ಅಷ್ಟೊತ್ತಿಗೆ ಜ್ವರ ಬಂದರೆ ಮತ್ತೆ ಬ್ಯಾಕ್ ಹೋಗ್ತಾನೆ ಮೇಡಮ್. ಈಗ ಹಿಂದೆ ವೀಡಿಯೋ ಎಲ್ಲ ಐತೆ, ಚೆನ್ನಾಗಿ ನಡೀತಾ ಇದ್ದ, ಚೆನ್ನಾಗಿ ಹೋಗ್ತಾ ಇದ್ದ, ಏನು ಆಯ್ತೈತೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಬ್ಯಾಕ್ಗೆ ಹೋಗ್ತಾ ಇದ್ದಾನೆ ಹೊರತು ಅವ್ನು ಚೇತರಿಸ್ಕೊತಾನೆ ಇಲ್ಲ ಮ್ಯಾಮ್.
1: ಈಗ ಹೇಗಿದೆ ಅವ್ನ ಪರಿಸ್ಥಿತಿ?
0: ಈಗ ಅವ್ನು ಇವಾಗೆಲ್ಲ ಟೈಟ್ನೆಸ್ ಬರ್ತಾ ಇದೆ ಮ್ಯಾಮ್, ಅವನಿಗೆ ಗಟ್ಟಿ ಆಗ್ತಾ ಇದೆ ಮ್ಯಾಮ್.
1: ಕುತ್ಕೋತಾನ?
0: ಇಲ್ಲ ಮೇಡಮ್.
1: ಹೇಗಿದೆ ಅವ್ನ ಪರಿಸ್ಥಿತಿ?
0: ಈ ಪರಿಸ್ಥಿತಿ ಸಪೋರ್ಟ್ ಆಗಿ ಒಬ್ಬರು ಸಪೋರ್ಟ್ ಮಾಡಿದ್ರೆ ಕುತ್ಕೋತಾನೆ ಮೇಡಮ್, ಇಲ್ಲ ಅಂದ್ರೆ ಬಿದೋಗ್ತಾನೆ. ಫಸ್ಟ್ ಅವನೇ ತಾನೇ ಆಗಿ ಕುತ್ಕೋತಿದ್ದ, ತಾನೇ ಆಗಿ ಆಟ ಆಡ್ತಿದ್ದ, ಅವನೇ ಊಟ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದಾನೆ, ಇವಾಗ ಹಿಂದಿಂದನೇ ಬಿದೋಗ್ತಾನೆ, ಮಲಗಿದ ಹತ್ರನೇ ಮಲಗಿದಾನೆ ಮ್ಯಾಮ್. ಇವಾಗ ಸಪೋರ್ಟ್ ಇಲ್ದೇನೆ ಅವನ ಕೆಲ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಲಿ ಇದ್ದಾನೆ ಇವಾಗ.
1: ದಿನನಿತ್ಯ ಕಾರ್ಯಗಳು ಹೇಗಿರುತ್ತೆ?
0: ದಿನನಿತ್ಯ ಕಾರ್ಯಗಳು ಎದ್ದೊಳ್ತಾನೆ, ಅವನು TV ಹಾಕಬೇಕು, TV ಹಾಕಂದ್ರೆ ಯಾರೂ ಬೇಡ, ಅವನೊಬ್ಬನೇ ಇರ್ತಾನೆ ಮ್ಯಾಮ್. ನಾವು ಕೂಲಿ ಗಿಲಿ ಮಾಡ್ಕೊಂಡು ಬರೋವರೆಗೂ ಇರ್ತಾನೆ. ಅವನಿಗೆ ಆ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ಮೇಡಮ್, ನೀರು ಕುಡಿಬೇಕು, ಹೊಟ್ಟೆ ಹಸು ಆಗ್ತಾ ಇದೆ, ಅಮ್ಮ ಉಚ್ಚೆ ಅಂತ ಹಿಂಗೆ ಕೈ ತೋರಿಸ್ತಾನೆ, 2 ಕೈ ತೋರಿಸ್ತಾನೆ ಕಕ್ಕ ಅಂತ. ಅವಾಗ ಕರ್ಕೊಂಡು ಹೋಗ್ತೀವಿ, ಕರ್ಕೊ ಬರ್ತೀವಿ, ತುಂಬ ಸೆನ್ಸಿಟಿವ್, ನೀಟ್ನೆಸ್ಸು, ಬಾಯಿ ಬಿಟ್ಟು 2 ಅಕ್ಷರ ಬರುತ್ತಲ್ಲ ಮ್ಯಾಮ್ ಹೇಳ್ತಾನೆ ಮ್ಯಾಮ್.
1: ಸೂಚನೆ ಮೂಲಕ ನೀವು ಕರೆ ಕೊಟ್ಟಾಗ ನೀವು ಅದನ್ನ ಪಾಲಿಸ್ತೀರಿ. ಈಗ ನಿಮ್ಮ 2ನೇ ಮಗಳು ಕಾಂತಿ ಆಯಿನಿ, ಅವಳ ಸಮಸ್ಯೆ ಏನಾಯ್ತು ಮೇಡಮ್?
0: ಅವಳ ಸಮಸ್ಯೆ ಅವಳು ಚೆನ್ನಾಗೇ ಬಂದ್ಲು ಮೇಡಮ್. ಅವಳು ಜ್ವರ ಒಂದ್ಸತಿ ಜಾಸ್ತಿಯಾಗಿ ನನಗೆ ನೋಡ್ಕೊಳಕ್ಕಾಗ್ಲಿಲ್ಲ, ಜಾಸ್ತಿ ಅಂದರೆ ಕುಂತಿದಂಗೆ ಬಿದ್ದೋದ್ಲು ಮೇಡಮ್. ಚೆನ್ನಾಗೇ ಇದ್ಲು, ತಂಡು ಒದ್ದೆ ಬಟ್ಟೆನೂ ಮಾಡಿದೆ, ಅವಳು ಸಿರಪ್ನೂ ಹಾಕ್ಸಿದೆ, ಅವಳ ಜೊತೆಲ್ಲೇ ಇದ್ದೆ ಮ್ಯಾಮ್, ಕುಂತ್ ಕೂತಿದಾಗೆ ಬಿದ್ದೋದ್ಲು ಮ್ಯಾಮ್. ಅವಾಗ ಅವಳು ಮುಷ್ಟಿ ಕಟ್ಬಿಟ್ಲಾಗ ನಂಗೆ ತುಂಬ ಭಯ ಆಗೋಯ್ತು, ಇವನ್ ಥರನೇ ಆಗ್ಬಿಟ್ಲಲ್ಲ ಅಂತ ಸಿಕ್ಕಾಬಟ್ಟೆ ಎದ್ರುಬಿಟ್ಟೆ ಮ್ಯಾಮ್. ಎದ್ರುಬಿಟ್ಟು ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದು 1 ವಾರ ಅಷ್ಟೇ ಮ್ಯಾಮ್ ಜ್ವರ ಬಿಡೋಕ್ಕೆ. ಆಮೇಲೆ ಅವಳಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ ಮ್ಯಾಮ್, ನಡೀತಾಳೆ ಅಂದರೆ ಯಾರು ತಳ್ಳಿಬಿಟ್ರೆ ಬಿದ್ದೋಗ್ತಾಳೆ, ಸ್ವಲ್ಪ ಅದು ಬಿಹೇವಿಯರ್ ಸೆನ್ಸಿಟಿವ್ ಬಿಹೇವಿಯರ್ ಸ್ವಲ್ಪ ಅವಳು ಥೆರಪಿ ಬೇಕು. ಮತ್ತು ಈಗ ಸ್ಪೀಚು ಎರಡು ಅಕ್ಷರ ಮಾತಾಡ್ತಾ ಇದ್ದಾಳೆ, ಪ್ರತಿಯೊಂದು ಗೊತ್ತಾಗುತ್ತೆ, ತಪ್ಪು ಸರಿ ಎಲ್ಲ ಗೊತ್ತಾಗುತ್ತೆ. ಅವಳೇ ಬ್ರಷ್ ಮಾಡ್ಕೊತಾಳೆ, ಅವಳೇ ಮುಖ ತೊಳಿತಾಳೆ. ಕಣ್ಣು ಮೇಡಮ್ ಅವಳಿಗೆ ಒಂದು ಮಾಲ್ಗಣ್ಣಿದೆ ಬಲ್ಗಡೆದು, ಆ ಮಾಲ್ಗಣ್ಣು ಅವಳಿಗೆ ಅದರಿಂದ ಏನಾರು ಹಿಂಗೆ ಆಗ್ತಾ ಇದೆಯಾ ಅಂತ ತೋರಿಸಿದ್ವಿ, ಅದಕ್ಕೆ ಪವರ್ ಜಾಸ್ತಿ ಇದೆ ಅಂತ ಅವಳಿಗೆ, ಆ ಪವರ್ ಕಂಟ್ರೋಲ್ ಮಾಡೋಕ್ಕೆ

0: ಕೊಟ್ಟಿದ್ದಾರೆ ಆಗ್ತಾ ಇದ್ದೀನಿ. ಅವಳು ಮುಂದೆಗಡೆ ವಸ್ತು ಇದ್ರೆ ನೋಡಲ್ಲ, ದೂರದಲ್ಲಿರೋದು ಕಾಲ ಹಾಕೊಂಡು ಊಟ ಹಾಕ್ತಾಳೆ, ಹತ್ರದಲ್ಲಿರೋದು ಗೊತ್ತಾಗಲ್ಲ ಮ್ಯಾಮ್. ಅದರಿಂದ ಏನಾರು ಅವಳಂಗೆ ಬೀಳ್ತಾ ಇದ್ದಾಳೋ ಅಂತಲೇ ಗೊತ್ತಾಗ್ತಿಲ್ಲ. ಕಣ್ಣುಗುವೆ ಮತ್ತೆ ಗಂಟ್ಲಿಗೂ ಸಮಸ್ಯೆ ಇರೋದ್ರಿಂದ ಅದರಿಂದ ಮಾತು ಒಳಗೆ ಬರ್ತಾ ಇಲ್ವೋ ಅಂತ ನನಗೆ ಇನ್ನೂ ಅವಳದು ಕ್ಲಾರಿಟಿ ಗೊತ್ತಿಲ್ಲ ಮ್ಯಾಮ್. ಆದ್ರೆ ಇವಾಗ ಏನೇ ಹೇಳೋರು ಅರ್ಥ ಮಾಡ್ಕೋತಾಳೆ ಮ್ಯಾಮ್.
1: ಅವಳ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅವಳ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಕರೆಕ್ಟ್ ಆಗಿ ಬಂತು ಮ್ಯಾಮ್. 3 ತಿಂಗಳಿಗೆ ದಬಾಕಂದ್ಲು, ಕತ್ ನಿಂತು ಅಂಬೆಗಲ್ಲಿ ಇಟ್ಲು, ಎದ್ದು ಕುತ್ಕೊಂಡ್ಲು, ವಾಕ್ ಮಾಡಿದ್ಲು. ಇವನ್ಗೆ 1 ವರ್ಷಕ್ಕೆ ಇಂಜೆಕ್ಷನ್ ಮಾಡಿಸ್ದೆ ತಡಿಯಪ್ಪ ಬೇಡ, ಮಗು ವೀಕ್ ಇದೆಯೇನೋ, ಜ್ವರ ಎಲ್ಲ ನೋಡ್ಕೊಂಡು ಮಾಡಿಸೋಣ ಅಂತೇಳಿ ಅವಳಿಗೆ ಕರೆಕ್ಟಾಗಿ 1 ವರ್ಷದ ಮೇಲೆ 6 ತಿಂಗಳಿಗೆ ಹಾಕಿಸ್ತಿಲ್ಲ ಮ್ಯಾಮ್. 1 ವರ್ಷದ ಮೇಲೆ 8 ತಿಂಗಳಿಗೆ ಅವಳೆಲ್ಲ ನೋಡ್ಕೊಂಡು ಮೊದಲನೇ ಮಗು ಹಿಂಗಾಗಿತ್ತಲ್ಲ ಅಂತೇಳಿ ನನ್ನ ಇಂಜೆಕ್ಷನ್ ಬೇಡ ಅಂತ ಅಂತಿದೆ ಮ್ಯಾಮ್. ಆಗ ಆಶಾ ವರ್ಕರು, ಇಲ್ಲ ಕಣಪ್ಪ ಎಲ್ಲ ಮಕ್ಳಿಗೂ ಆಗಲ್ಲ, ವೀಕ್ ಇರೋ ಮಕ್ಳಿಗೆ ಆ ಥರ ಆಗ್ಬಿಡ್ತದೆ, ಜ್ವರ ಆ ಟೈಮಲ್ಲಿ ಇರೋರ್ಗಾಗುತ್ತೆ, ತಲೆ ಕೆಡ್ಸ್ಕೊಬೇಡ, ಇನ್ನೊಂದು ಮಾಡಿಸು ನೀನು ಅಂತ ಹೇಳಿ ಅವಳಿಗೆ 1 ವರ್ಷದ ಇಂಜೆಕ್ಷನ್ ಹಾಕಿಸ್ತೆ ಮ್ಯಾಮ್. ಅವಳಿಗೆ ಏನು ಸಮಸ್ಯೆ ಆಗಲಿಲ್ಲ, ಆದರೆ ಒಂದ್ಸತಿ ಮುಷ್ಟಿ ಕಟ್ ಬಿದ್ದಲು ಮೇಡಮ್, ಅದರಿಂದ ಪ್ರಾಬ್ಲಮ್ ಆಯ್ತಾ ಇಲ್ಲ ಅಂದರೆ ಇವನಿಂದ ಅದು ಜೆನೆಟಿಕ್ ಅಂತ ಹೇಳಿದ್ರೆ ಅದು ಎಳೆ ಎಳೆದಾಯ್ತೋ ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಮ್ಯಾಮ್ ಕ್ಲಾರಿಟಿ ಆಗಿ.
1: ಒಂದು ಕಣ್ಣನ ಸಮಸ್ಯೆ ಆಗಿರ್ಬೋದು, ಗಂಟಲ ಸಮಸ್ಯೆ ಆಗಿರಬಹುದು, ಈ ರೀತಿ ಸಮಸ್ಯೆಗಳಿರೋದ್ರಿಂದ ಅವಳಿಗೂ ಕೂಡ ಈ CP ಸಮಸ್ಯೆ ಅನ್ನೋದು ಕಾಣ್ತಾ ಇದೆ. ಈಗ ಒಂದೇ ಮನೆಯಲ್ಲಿ ಇಬ್ಬರನ್ನ ಸಂಭಾಳಿಸೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ?
0: ತುಂಬ ಕಷ್ಟ ಇದೆ ಮ್ಯಾಮ್, ಅದು ಹೇಳ್ಕೊಳಕ್ಕಾಗಲ್ಲ ಮ್ಯಾಮ್ ಎಷ್ಟು ಕಷ್ಟ ಅಂತ. ಮಕ್ಳ ಜೊತೆ ಬೆರೀಲಿ ಅಂತ ಮ್ಯಾಮ್ ಸ್ಕೂಲವ್ರು ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ ಮ್ಯಾಮ್, ಎಲ್ಲಾನು ನೋಡ್ಕೋತಾರೆ ಮೇಡಮ್. ಅವರು ಈ ಸಲ ಆ್ಯನ್ಯುವಲ್ ಡೇಲಿ ಪಾಪ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡಿದ್ರೆ ಇವ್ರ ಮಕ್ಕಳು ಡ್ಯಾನ್ಸ್ ಆಡಲ್ಲ ಅಂದರೆ ಫೀಲ್ ಮಾಡ್ಕೊಬಿಡ್ತಾರೆ ಏನೋ ಶ್ರುತಿ ಅವರು. ಸರ್ ಪರವಾಗಿಲ್ಲ, ಬಿದ್ದರೆ ಬೀಳಿ ಸರ್, ನಾವು ಅವ್ರ ಅಮ್ಮನೇ ಬ್ಯಾಕ್ ಸಪೋರ್ಟಾಗಿ ನಿಲ್ಸೋಣ, ನೀವು ಅವಳು ಡ್ಯಾನ್ಸ್ ಮಾಡಿಸಿ ಸರ್ ಅಂತ ಅವರು ಡ್ಯಾನ್ಸ್ ಮಾಸ್ಟ್ರಿಗೆ ಇಳಿಸಿ ನನ್ನ ಮಗಳನ್ನ ಡ್ಯಾನ್ಸ್ ಮಾಡಿಸಿದ್ರು ಮೇಡಮ್. ಆದರೆ ಸ್ಟೇಜಲ್ಲಿ ಮೇಡಮ್ ನನ್ನ ಮಗಳಿಗಿಂತ ಚೆನ್ನಾಗಿ ಆಡಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ ಮೇಡಮ್, ಒಂದ್ಸಲನೂ ಬೀಳಿಲ್ಲ ಮೇಡಮ್. ಇಡೀ ಊರೇ ನನ್ನ ಮಗಳ ಮೇಲೆ ಫೋಕಸ್ ಆಗಿದೆ. ಡ್ಯಾನ್ಸ್
1: ದಿನದ 24 ಗಂಟೆಗಳು ಅವ ಸತತವಾಗಿ ನೀವು ಅವ್ರಿಗಾಗಿ ಮುಡಿಪಾಗಿಟ್ಟು ಅವ್ರ ಬೆಳವಣಿಗೆಯಲ್ಲಿ ನಿರಂತರಕ್ಕೆ ಸಾಕ್ತಾ ಇರೋದು ನಿಮಗೆ ತುಂಬ ಖುಷಿ ಆಗ್ತಾ ಇತ್ತು. ಈಗ ಹಂತ ಹಂತವಾಗಿ ಈ ಥೆರಪಿಗಳನ್ನು ತಗೊಂಡು ಈ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಅವ್ರ ಬೆಳವಣಿಗೆ ಒಂದು ಹಂತಕ್ಕೆ ಬರ್ತಾ ಇದೆ, ಇದ್ರ ಖುಷಿ ಹೇಗೆ ಹೇಳ್ತೀರಿ ಮ್ಯಾಮ್ ನೀವು?
0: ತುಂಬ ಖುಷಿ ಆಗುತ್ತೆ ಮೇಡಮ್, ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಆ ಖುಷಿ ಅಂತೂ. ಅಂದರೆ ನನಗೇನಪ್ಪ ಅಂದರೆ ನನ್ನ ಬದುಕಲೇಬಾರ್ದು, ಏನಕ್ಕೆ ಸಾಕು, ಮದುವೆ ಆಗಿದ್ದೀನಿ, ಮಕ್ಕಳಾಯ್ತು, ಇನ್ಯಾಕೆ ನಾವಿರೋವರೆಗೂ ನಮ್ಮ ಮಕ್ಕಳು ನೋಡ್ಕೋತೀವಿ, ಆಮೇಲೆ ಯಾರು ನೋಡ್ಕೋತಾರೆ, ಬೇಡ ಬಿಡು ಅಂತ ಹೇಳ್ಬಿಟ್ಟು ಸೂಸೈಡ್ಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಸರಿ ಅಂತಂದ್ಬಿಟ್ಟು ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲೇ ಆದಷ್ಟು ಸಮಾಧಾನ ನನಗೆ ಎಲ್ಲೂ ಆಗಲಿಲ್ಲ ಮೇಡಮ್. ಏನಿಸ್ತು ಅಂತಂದರೆ, ನನ್ನ ಮಗ ಇಷ್ಟು ಚೆನ್ನಾಗಿ ಅವನೇ ರಾಜ್ಕುಮಾರ್ ಥರ, ನನ್ನ ಮಗನಿಗಿಂತ ಜಾಸ್ತಿ ನೋವಿರೋರು ಕರ್ಕೊಬಂದ್ರೆ ಅವ್ರು ಹೆಂಗೆ ನಿಭಾಯಿಸಲ್ಲ ಅವ್ರ ಮಕ್ಕಳನ್ನ, ನಾನು ಇಷ್ಟಕ್ಕೆ ಯಾಕೆ ನಾನು ಇಷ್ಟೊಂದು ಕೊರ್ಗೋಗ್ಬೇಕು, ನಾನು ಇವನಿಗೆ ಸಪೋರ್ಟಿವ್ ಆಗಿದ್ರೆ ಇವ್ನು ಏನು ಬೇಕಾದರೂ ಮಾಡ್ಬೋದಲ್ಲ, ಇಂಥ ಮಕ್ಕಳಲ್ಲಿ ಒಂದು ವಿಶೇಷವಾಗಿ ಭಗವಂತ ಒಂದು ಕಿತ್ಕೊಂಡು ಒಂದು ಕೊಟ್ಟೇ ಇರ್ತಾನೆ, ಅದನ್ನ ಯಾಕೆ ನಾನು ಹುಡುಕ್ಬಾರ್ದು ಇವನಲ್ಲಿ, ಇವನ್ಗೆ ಏನಾರು ಒಂದು ಮಾಡಿಸ್ಬೇಕಲ್ಲ ಅಂತ ಛಲ ಬಂತು ಮೇಡಮ್. ಅಲ್ಲಿಂದ ಛಲ ಅಂದ್ರೆ ಇಲ್ಲಿವರೆಗೂ ಬಿಟ್ಟಿಲ್ಲ ಮೇಡಮ್. ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋಗ್ತೀನಿ ಮೇಡಮ್ ಮಗನಿಗೋಸ್ಕರ.
1: ಒಂದು ಗಂಗೋತ್ರಿಯಲ್ಲಿ ಆದ ಅನುಭವ ಮಾನಸಿಕ ಶಕ್ತಿಯನ್ನ ಇನ್ನಷ್ಟು ದೃಢಗೊಳಿಸ್ತು. ಆ ನಿಟ್ಟಿನಲ್ಲಿ ಅವನ ಪ್ರಯತ್ನ, ಅವನ ಒಂದು ಬೆಳವಣಿಗೆಗೆ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ನಿಮ್ಮ ಒಂದು ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದೆ?
0: ಅಂದರೆ ಒಬ್ಬಳೆ ಮಗಳು ಮುದ್ದಾಗಿ ಬೆಳೆಸ್ಬಿಟ್ವಿ, ಸೋದರ ಮಾವನಿಗಾಗ್ಬಿಟ್ಲು, ಇನ್ಯಾರು ದಿಕ್ಕು ಒಳಗೆ, ನಮ್ಮನ್ನು ಬಿಟ್ರೆ ಏನು ಯಾರು ನನ್ನ ಮಗಳಿಗೆ ಅಂತ ತಾಯಿ ತೀರೋದ್ರು ಮ್ಯಾಮ್. ತಾಯಿ ಸಖತ್ತು ಸಪೋರ್ಟಿವ್ ಆಗಿದ್ರು ನನಗೆ. ಈಗ ನಮ್ಮ ತಂದೆ ಚೆನ್ನಾಗಿ ನೋಡ್ಕೋತಾರೆ, ನನಗೆ ಇಬ್ಬರು ಅಣ್ಣದಿರು ಅವರು ಚೆನ್ನಾಗಿ ನೋಡ್ಕೋತಾನೆ. ಏನೇ ಆದರೂ ಎಲ್ಲಿಗೆ ಹೋದ್ರೂ ಒಂಥರ ಕೇರ್ ಮಾಡ್ತಾರೆ. ಆಮೇಲೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ಅವಳು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಿಭಾಯಿಸ್ಕೊ ಬರುವಷ್ಟು ಕೆಪಾಸಿಟಿ ಒಳಗೈತೆ, ತುಂಬ ಸ್ಟ್ರಾಂಗ್ ಆಗೋಳೆ ಇದ್ರಲ್ಲ. ಅಂದರೆ ಮಕ್ಕಳ ವಿಚಾರ ಬಂದರೆ ಸ್ವಲ್ಪ ಹಂಚ್ಬಿಡ್ತೀನಿ ಮೇಡಮ್, ದುಃಖ ಜಾಸ್ತಿ ಆಗ್ಬಿಡ್ತದೆ ಹಿಂಗಿದ್ದವ್ರು ಹಿಂಗಾದ್ರಲ್ಲ ಅಂತ. ಇಲ್ಲ ಬೇರೆ ಏನೇ ಆದರೂ ನಿಭಾಯಿಸ್ತೀನಿ ಮ್ಯಾಮ್ ನಾನು, ಆ ಧೈರ್ಯ ನನ್ನಲ್ಲಿದೆ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಈ ಥರ ಕ್ಯಾಂಪ್ ಇಟ್ಟರು ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಮ್ಯಾಮ್?
0: ಖುಷಿ ಆಯ್ತು ಮೇಡಮ್, ನನಗೆ ನನ್ನ ಮಗ ಒಂದೇ ಹತ್ರ ಇದ್ದ, ಸ್ವಲ್ಪ ಇಲ್ಲಿ ಪರಿಸರ ವಾತಾವರಣಕ್ಕೆಲ್ಲ ಅವನು ನಾವು ಕರ್ಕೊಬರೋದು, ಕರ್ಕೊಂಡು ಹೋಗೋದು, ಎಲ್ಲರೂ ಆ್ಯಕ್ಟಿವ್ ಆಗಿ ನೋಡೋದು, ನನಗೆ ಅದು ತುಂಬ ಇಷ್ಟ ಆಗ್ತಿದೆ ಮೇಡಮ್. ಅವನಲ್ಲಿ ಚೇಂಜಸ್ ಕಾಣ್ತಾ ಇದೆ, ಅವನು ಒಂದೇ ಹತ್ರ ಮಲಗಿದ, ಇವಾಗ ಒಂದು ಎಲ್ಲರ ಯಾರನ್ನ ನೋಡ್ಬೇಕಾದ್ರೆ ಹಿಂಗೆ ಕತ್ತಿರುಗಿಸ್ತಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ, ಅದು ಒಂದು ಥೆರಪಿ ಆಗುತ್ತೆ ಅವನಿಗೆ. ಅದು ನಂಗೆ ತುಂಬ ಇಷ್ಟ ಆಗ್ತಿದೆ ಮೇಡಮ್ ಕರ್ಕ ಬಂದಿರೋದಕ್ಕೆ. ಆಮೇಲೆ ಮನೇಲಿರೋರ್ನೇ ನೋಡಿ ನೋಡಿ ನೋಡಿ ಅವನು ಅದೇ ನೋಡಿರ್ತಾನೆ, ಬಟ್ ಅಕ್ಕಪಕ್ಕ ಜನಗಳು ಯಾರು ಯಾವ ಥರ ಆ್ಯಕ್ಟಿವ್ ಆಗಿರ್ತಾರೆ ಅದೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾನೆ ನನ್ನ ಮಗ, ನಂಗೆ ಅದು ಖುಷಿ ಆಗ್ತಾ ಇದೆ.
1: ಕ್ಯಾಂಪಿಗೆ ಬಂದು ನೀವು 4 ದಿನ ಆಯಿತು ಅಂತ ಹೇಳಿದ್ರಿ, ಹೇಗೆ ಕ್ಯಾಂಪ್ ಬೆನಿಫಿಟ್ಸ್ ಹೇಗೆ ಸಾಕ್ತಾ ಇದೆ, ನಿಮ್ಮ ಮಗನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ?
0: ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರೆ ಮ್ಯಾಮ್ ಎಲ್ಲ, ಅಂದರೆ ಈ ಮಕ್ಕಳು ಚೆನ್ನಾಗಿ ನೋಡಬೇಕು, ಆ ಮಕ್ಕಳು ಆ ಥರ ಏನಿಲ್ಲ ಮ್ಯಾಮ್, ಎಲ್ಲ ಒಂದೇ ಥರ ಒಂದೇ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ ಮ್ಯಾಮ್, ಅದು ನಂಗೆ ತುಂಬ ಖುಷಿ ಆಯಿತು.
1: ಯಾವ್ದಾದ್ರು ಕ್ಯಾಂಪ್ ಅಟೆಂಡ್ ಮಾಡಿದ್ರ ನೀವು?
0: ಇಲ್ಲ ಮ್ಯಾಮ್, ನಾನು ಇದೇ ಫಸ್ಟ್ ಕ್ಯಾಂಪ್ ಅಟೆಂಡ್ ಮಾಡಿರೋದು ಮ್ಯಾಮ್, ತುಂಬ ಖುಷಿ ಆಯಿತು ಮೇಡಮ್. ಅಂದರೆ ಹೊಸ ಜನ ಹೊಸ ಪರಿಚಯ ಆದ್ರೂ ಅವರು ನಮ್ಮವರೇ ಅನ್ನೋ ಕುಟುಂಬ ಥರ ಎಲ್ಲರೂ ಟ್ರೀಟ್ ಮಾಡಿದ್ರೆ ನಮ್ಗೆ ಸಖತ್ ಖುಷಿ ಆಯಿತು ಮ್ಯಾಮ್. ನೀವು ಏನಕ್ಕೂ ಹಂಚ್ಕೋಬೇಡಿ, ಏನೇ ಆದರೂ ನಮ್ಮನ್ನು ಕೇಳಿ, ನಮ್ಮನ್ನು ಕೇಳಿ.
1: ಸುಮಾರು

0: ಪಾಪಗಳು ಬಂದಿದ್ದಾರೆ, ಆ ಮಕ್ಕಳನ್ನ ನೋಡಿದಾಗ ನಿಮ್ಮ ಮಕ್ಕಳನ್ನ ನೋಡಿದಾಗ ಹೇಗೆ ಅನ್ಸುತ್ತೆ ಮೇಡಮ್?
1: ಅದೇ ಮೇಡಮ್ ಹೇಳಿದ್ನಲ್ಲ ಮೇಡಮ್, ನಮ್ಮ ಮಗು ಇಷ್ಟು ಚೆನ್ನಾಗಿದೆ, ನಾನು ಇನ್ನ ಜಾಸ್ತಿ ಕೇರ್ ಮಾಡಿದ್ರೆ, ಇನ್ನ ಎಫೆಕ್ಟ್ ಹಾಕಿದ್ರೆ ನನ್ನ ಮಗ ಇನ್ನೆಂಗಾಗ್ಬೋದು, ನನ್ನ ಮಗ ಆ ಮಗುಗಿಂತ ಏನು ಅಷ್ಟು ಕೇಳ್ಮಾಡ್ತಲಿಲ್ವಲ್ಲ, ನನ್ನ ಮಗ ಇನ್ನ ಅವರು ನನ್ನ ಮಗನ ಮಟ್ಟಕ್ಕೆ ತರಬೇಕಂತ ಅವ್ರು ನೋಡ್ತಾರೆ. ಈಗ ಮಲಗಿರೋ ಮಗ ಎದ್ದು ಕೂತ್ಕಲಿ ಅಂತ ಅವ್ರಿಗೆ ಆಸೆ ಇರ್ತದೆ, ಈಗ ನನ್ನ ಮಗ ಕೂತಿದ್ದಾನೆ ನನ್ನ ಮಗ ನಿಂತ್ಕಲಿ ಅಂತ ನನ್ಗೆ ಆಸೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಆಸೆ ಇರುತ್ತಲ್ವ ಅವ್ರ ಮಕ್ಳ ಬಗ್ಗೆ, ಯಾವ ಥರ ಜಾಸ್ತಿ ಆಗಿರೋರಿಗೆ ಹೆಚ್ಚಾಗಿರೋರಿಗೆ, ಅದು ನನಗೆ ಇಷ್ಟ ಆಗ್ತಾ ಇದೆ ಮ್ಯಾಮ್.
0: ಈಗ ಮ್ಯಾಮ್ ಒಂದೇ ಮನೇಲಿ ಇಬ್ಬರು ವಿಶೇಷಚೇತನ ಮಗು ಇದ್ದಾರೆ, ಈ ಮಕ್ಕಳನ್ನು ನೀವು ಯಾವ ಥರ ನೋಡ್ಕೋತೀರಿ? ಯಾಕಂತಂದರೆ ಕೆಲವು ಪೋಷಕರು ಅವರನ್ನು ಹೊರಗಡೆ ಬಿಡದಿರಂತಾಗ್ತಿರ್ಬೋದು, ಮನೇಲಿ ಕೂಡಾಕದಂತಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಆ ಮಕ್ಕಳಿಗೆ ಹೊರಗಿನ ಪ್ರಪಂಚನೇ ತೋರ್ಸೋಕೆ ಬಿಡಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮನೇಲಿ ಯಾವ ಥರ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ರಿ?
1: ಅಂದರೆ ಮೇಡಮ್, ಯಾವುದೇ ಒಂದು ಫಂಕ್ಷನ್ ಆದರೂ ನನ್ನ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ ಮ್ಯಾಮ್. ನಾನು ನನ್ನ ಮಗ ಮಗಳ ಜೊತೆಗೆ ಇರಬೇಕು ಮೇಡಮ್. ನನ್ಗೆ ಎಷ್ಟೇ ಕಷ್ಟ ಆಗಲಿ ಮೇಡಮ್, ಇಡೀ ಬೆಂಗಳೂರಾದ ಬೆಂಗಳೂರೆಲ್ಲ ನನ್ನ ಮಗನ ಎತ್ಕೊಂಡು ತಿರುಗಿದ್ದೀನಿ ಮೇಡಮ್. ನಾನು ಒಬ್ಬಳೆ ಒಂದು ಫಂಕ್ಷನ್ಗೆ, ಎಲ್ಲೇ ಹೋದರೂ ನನ್ನ ಮಗ ನನ್ನ ಹತ್ರ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಂಗೆ ಹಸ್ಬೆಂಡ್ ಹತ್ರ ಕೂತ್ಕೊಳ್ಳಲ್ಲ. ಸೆನ್ಸಿಟಿವ್ ಸ್ಪರ್ಶ ಅವ್ರಿಗೆ ಗೊತ್ತಾಗಲ್ಲ ಮ್ಯಾಮ್, ನನಗೆ ಗೊತ್ತಾಗೋಷ್ಟು. ಅವ್ರು ಕೇಳೋದೆ ಹಂಗೆ, ನೀನು ಎಲ್ಲಿವರೆಗೂ ಎತ್ಕೊಂಡು ಹೋಗ್ತೀಯಾ, ನಿಮ್ಗೆ ಯಾವ ಥರ ಕಂಫರ್ಟಬಲ್, ಅವನು ನಿನಗೆ ಮಾತ್ರ ಕಂಫರ್ಟಬಲ್, ನನಗೆ ಕಂಫರ್ಟಬಲ್ ಇಲ್ಲ, ನಮ್ಮ ಹತ್ರ ವಾಲಾಡ್ತಾನಲ್ಲ ಯಾಕೆ ಅಂತ ಅವರು. ಆದರೆ ತಾಯಿ ಆದದ್ದು ಕರಳಿದೆಯಲ್ಲ ಮ್ಯಾಮ್, ಮಗುನ ಬಾಚ್ಕೊಳುತ್ತೆ. ಆ ಬಾಚ್ಕೊಳ್ದಾಗ ಮೇಡಮ್ ನಮಗೆ ಕಂಫರ್ಟಬಲ್ ಆಯ್ತದೆ, ನಮ್ಮ ಮಗುನ ಯಾವ ಥರ ಕೂತ್ಕೋಬೇಕು, ಹೆಂಗೆ ಇಡ್ಕೋಬೇಕು, ಏನು ಅಂತ ಅದು ನಂಗೆ ಕಂಫರ್ಟಬಲ್. ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ, ಇಡೀ ಮಹದೇಶ್ವರನ ಬೆಟ್ಟದಲ್ಲಿ ಅಲ್ಲಿ ಕ್ಯೂವಲ್ಲಿ ವಿಶೇಷ ಮಕ್ಕಳಿಗೆ ಕೊಡ್ತಾರೆ, ಹೋಗಿ ಹೋಗಿ ಅಂದರು. ನನಗೆ ನನ್ನ ಮಗ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅವ್ರು ಅರ್ಚಾಡೋದು ಮಾಡೋದೆ ಎಲ್ಲ ಆದರೆ ಅದು ಒಂಥರ ಥೆರಪಿ ಆಯ್ತದೆ, ಅವ್ನು ಚೇಂಜಸ್ ಕಂಡ್ಬಿಟ್ಟು ಕ್ಯೂವಲ್ಲೇ ಹೋಗಿದ್ದೀನಿ ಮ್ಯಾಮ್.
0: ಎಲ್ಲ ರೀತಿಯ ಅನುಭವಗಳನ್ನು ಅವನು ಸ್ಪಂದಿಸಬೇಕು, ಆ ನಿಟ್ಟಿನಲ್ಲಿ ಅದು ಒಂದು ಥೆರಪಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ.
1: ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ನನ್ನ ಮಗನ ಅಲ್ಲಿವರೆಗೂ ತತ್ತೀನಿ ಅನ್ನೋ ಚಾಲೆಂಜ್ ಮೇಲೆ, ನಂಬಿಕೆ ಮೇಲೆ ನಾನು ಕರ್ಕೊಂಡೋಗಿ ಊಟ ಮಾಡಿಸಿ ಆ ಕಡೆಯಿಂದ ನೀಟಾಗಿ ಬಂದೆ ಮೇಡಮ್. ಎಲ್ಲ ಕಡೆಯೂ ಕರ್ಕೊಂಡೋಗ್ತೀನಿ, ಕೂರಿಸಲ್ಲ ಮೇಡಮ್. ಮನೇಲಿ ಮಾತ್ರ ಈ ಥರ ಗೋಡೆ ಎಡ್ಜಿದೆಯಲ್ಲ, ಎಡ್ಜು ಹೊಡೆದ್ಬಿಟ್ಟು ರಕ್ತ ಬಂದ್ಬಿಟ್ಟಿದ್ದು ಮೇಡಮ್. ಮತ್ತೆ ನೆಲದ ಮೇಲೆ ಬಿಡು, ನೆಲದ ಮೇಲೆ ಬಿಡು ಅಂತ ಹೇಳ್ತಾ ಇದ್ರಲ್ಲ, ಹಂಗಾಗಿ ಬಿಟ್ಬಿಟ್ಟು ಹೊರಗಡೆ ಪಾತ್ರೆ ತೊಳಿತಿದೆ, ಬಿದ್ದೋಗ್ಬಿಟ್ಟು ರಕ್ತ ಬಂದೈತೆ. ನನಗೆ ಅವನು ಹೇಳ್ಕೊಂಡಿಲ್ಲ, ನನ್ನ ಮಗಳು ಬಂದು ಹೇಳಿಲ್ಲ. ಪಾತ್ರೆ ತೊಳ್ಕೊಂಡು ಒಳಕೋಗಿ ನೋಡೋಸೋದಕ್ಕೆ ಮಗು ಪೂರ್ತಿ ನೀಲಿ ಆಗ್ಬಿಟ್ಟಿತ್ತು, ತುಂಬ ಬ್ಲೆಡ್ ಹೋಗಿ ನೀಲಿ ಆಗ್ಬಿಟ್ಟಿತ್ತು. ಇವತ್ತು ನನ್ನ ಮಗನ ಕಳ್ಕೊಬಿಟ್ನಲ್ಲಪ್ಪ ಅನ್ನೋಂಥ ಇದಾಗ್ಬಿಟ್ಟು, ಗಾಳಿ ಬಿಡಿ ಗಾಳಿ ಬಿಡಿ, ಯಾರು ಗಾಬರಿ ಮಾಡಬೇಡಿ, ನಾನೇ ಸಮಾಧಾನ ಮಾಡ್ಕೋತೀನಿ, ಆಯಿತು ಆಯಿತು ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಒದ್ದೆ ಬಟ್ಟೆ ಮಾಡಿ ಅವನಿಗೆ ಅಣಿಸಿ ಅವನ ಸಂಗೆ ಸಮಾಧಾನದಿಂದ ಎದ್ದು ಒರ್ಗಿಸ್ಕೊಂಡು ನೀರು ಕುಡಿಸಿ ಅವನು ಅಂತ ಉಸಿರು ಬಿಟ್ಮೇಲೆ ನನಗೆ ಧೈರ್ಯ ಬಂತು ಮೇಡಮ್, ಅವನು ತುಂಬ ಇದಾಗ್ಬಿಟ್ಟಿದ್ದ. ಆಮೇಲೆ ನನ್ನ ಮಗ ಸೊರೆಯದ, ಫಸ್ಟ್ ಫ್ಯಾನ್ ಹಾಕ್ರಪ್ಪ ಗಾಳಿ ಬಿಡ್ರಪ್ಪ ಅಂದ್ಬಿಟ್ಟು ನೀಟಾಗಿ ಅವತ್ತು ಆ ನೋವಾಗಿದ್ದಕ್ಕೆ ಮೇಡಮ್ ಇಡೀ ಮನೆಗೆಲ್ಲ ಹಾಸಿಗೆ ಹಾಕಿದ್ದೀನಿ. ಹಾಸಿಗೆ ಹಾಕ್ಬಿಟ್ಟು ಮಗನ ಪೂರ್ತಿ ಬೆಡ್ ಮೇಲೆ ಬಿಡ್ತೀನಿ. ಅವನು ಚಿಂಟು ಟಿ ವಿ ಹಾಕ್ಬಿಟ್ಟು ಬೆಡ್ ಮೇಲೆ ಬಿಟ್ಟ ಅಂದರೆ ಅವನು ಎಲ್ಲೂ ನಾನು ಹೇಳೋವರೆಗೂ ಆಚೆ ಬರಲ್ಲ, ಕೆಳಗಡೆ ಬರ್ಬಿಡ ಕಣಪ್ಪ ಅವತ್ತು ಬಿದ್ದೋಗಿದ್ದಲ್ಲ ಅಂತೇಳಿದ್ರೆ ಮಾತು ಕೇಳ್ತಾನೆ. ಇವಾಗ ಇದ್ದಾನೆ, ನನ್ನ ಮಗಳು ಅವನಿಗೆ ಸಪೋರ್ಟಿವ್ ಆಗಿ ಅವಳಿಗೂ ಒಂದು ಥೆರಪಿ ಆಗ್ತಿದೆ ಮೇಡಮ್. ಅವನಿಂದ ಅವ್ನು ನೋಡ್ಕೊಳ್ಳೋದ್ರಿಂದ ನೀರು ತಂದುಕೊಡೋದು, ನೀರು ಕುಡಿಸೋದು, ಅವನಿಗೆ ಲೋಟ ತಂದುಕೊಡೋದು, ತಟ್ಟೆ ಕೊಡೋದು ಎಲ್ಲನೂ ಮಾಡ್ತಾಳೆ. ಆಮೇಲೆ ಏನಾರು ಅವ್ನು ಚೂರು ನೀರು ಚೆಲ್ಬಿಟ್ಟಂದ್ರೆ ಬಟ್ಟೆ ತಗೊಬಂದು ಒರೆಸೋದು, ಅವನ್ನ ತುಂಬ ಕೇರ್ ಮಾಡ್ತಿದ್ದಾರೆ ಮೇಡಮ್ ನನ್ನ ಮಗಳು. ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಮ್ಯಾಮ್. ಹಂಗಾಗಿ ನಾವು ಹೊರಗಡೆ ಹೋಗಿ ಎಲ್ಲರೂ ಹೋಗಿ ಬರ್ತೀನಿ ಅಂದರೂ ನನಗೆ ಧೈರ್ಯ ಇದೆ ಮ್ಯಾಮ್, ನನಗೇನು ಭಯ ಇಲ್ಲ ಮೇಡಮ್. ಈಗ ಒಂದು ಹತ್ರದಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ಬೇಕಂದ್ರೆ ಹೋಗ್ತೀನಿ ಮ್ಯಾಮ್. ಈಗ ಒಂದು ದೊಡ್ಡವನಾಗಿರೋದ್ರಿಂದ ನನಗೆ ಎತ್ಕೊಂಡು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ನನಗೂ
0: ಈಗಲೂ ಥೆರಪಿ ಅಂದ್ರೆ ಕೊಡಿಸ್ತಾ ಇಲ್ಲ
1: ಮೇಡಮ್, ಮನೇಲೇ ಥೆರಪಿ ಕೊಡಿಸ್ತಾ ಇದ್ದೀನಿ ಮೇಡಮ್, ಮನೇಲೇ ಮಾಡ್ಕೋತಾ ಇದ್ದೀನಿ ಮೇಡಮ್. ನಾನು ಈಗ ಅವನ್ನ ಎತ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ ಮೇಡಮ್, 10 ವರ್ಷ ದೊಡ್ಡವನು, ಎತ್ತಕ್ಕಾಗಲ್ಲ ಮ್ಯಾಮ್ ನನ್ನ ಕೈಲಿ. ಅದಕ್ಕೋಸ್ಕರನೇ ಹಸ್ಬೆಂಡು ಆ ಮಗು ನೋಡ್ಕೊಂಡೆ ಮನೇಲಿದ್ದಾರೆ ಮ್ಯಾಮ್. ಹಸ್ಬೆಂಡ್ ಮೇಡಮ್, ನನಗೆ ಈಗ ಮಗು ಅನುಕಂಪ ಮೇಲೆ ವೆಟರ್ನರಿ ಹಾಸ್ಪಿಟಲ್ ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಮ್ಯಾಮ್, ಮನೆ ಹತ್ರನೇ. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ನನ್ನ ಮನೆಯವರು ಮಗು ನೋಡ್ಕೋತಾರೆ.
0: ನೀವು ವರ್ಕ್ ಹೋಗೋದ್ರಿಂದ ನಿಮ್ಮ ಮನೆಯವರು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಮೇಡಮ್ ಈ ಒಂದು ವಿಷಯ ಕೇಳಿ. ಪೋಷಕರು ಈ ಥರ ಮಕ್ಕಳು ಅಂತದೇ ಕಡೆಗಣಿಸ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ ಮೇಡಮ್?
1: ಅಂಥ ಪೋಷಕರು ಅವ್ರ ಪೋಷಕರೇ ಅಲ್ಲ ಮ್ಯಾಮ್ ಮಕ್ಕಳ ಬಗ್ಗೆ, ಯಾಕೆ ಅಂದರೆ ನಾವು ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ ಮ್ಯಾಮ್. ನಮ್ಮ ತಾಯಿ ನಮ್ಮನ್ನ ಹೆಂಗೆ ಎತ್ತಿ ಅವ್ರಿಗೆ ಅನುಭವ ಆಗೈತೆ, ನನಗೆ ನನ್ನ ಮಗು ಅಂದಮೇಲೆ ತಾಯಿ ಬೆಲೆ ಗೊತ್ತಾಗಿದೆ ಮ್ಯಾಮ್. ಅದರಲ್ಲೂ ಅಂತೂ ಮಕ್ಕಳ ಬಗ್ಗೆ ಯಾರು ಆ ಥರ ನನಗೆ ನನ್ನ ಹಸ್ಬೆಂಡ್ ಬೈಯೋಕೆ ಬಿಡಲ್ಲ ಮೇಡಮ್ ನಾನು. ನಾನು ನೀವೇನಾರೋನೇ ನಂಗೆ ಸಿಟ್ಟು ಬಂದಾಗ ಬೇಕಾದ್ರೆ ಒಂದು ಮಾತು ಬೈಕೋತೀನಿ ನಾನು ಗರ್ಳು, ಅವ್ರು ಅದೇ ಜಗಳ ನಮಗೆ, ನೀನು ಮಾತ್ರ ಬೈಬೋದು ನಾನು ಬೈಯೋಂಗಿಲ್ವಾ ಅಂತ ಕೇಳ್ತಾರೆ. ಬಟ್ ಅದು ಕಳ್ಳು ಬೇರೆಯವರೇ ಆಗಲಿ ಹಸ್ಬೆಂಡೇ ಆಗಲಿ ಮಕ್ಳಿಗೆ ಹೋದಾಗ ನಮ್ಗೆ ತಡ್ಕೊಳಕ್ಕಾಗಲ್ಲ ಮೇಡಮ್ ಎತ್ತು ತಾಯಿಗೆ. ಬಟ್ ನಾವು ತಾಯಿ ಬುದ್ಧಿ ಕಲಿಸ್ತೀವಿ ಅಂದರೆ ಒಂದು ಸಿಟ್ಟಲ್ಲಿ ಒಂದು ಮಾತಾಡ್ಬೋದು ಹೊಡಿಬೋದು, ಬಟ್ ಬೇರೆ ನೋಡಿದಾಗ ನಮ್ಮ ಕಳ್ಚುರ್ಕರಂತ, ಯಾಕೆಂದ್ರೆ ನಾವು ಎತ್ತಿರ್ತೀವಿ ಮೇಡಮ್.
0: ನಂಗೆ ಈ ವಿಶೇಷ ಕಾಳಜಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಮೇಡಮ್. ಯಾಕಂತಂದರೆ ಒಂದು ತಾಯಿತನ ಅನ್ನೋದು ಒಂದು ದೊಡ್ಡದು ನಿಮ್ಮ ಮಕ್ಕಳು ನೀಡಿದ್ದಾರೆ ಅಂತಂದರೆ ಆ ಮಕ್ಕಳು ದೇವರ ರೂಪ ಅಂತ ಈ ನಿಟ್ಟಲ್ಲಿ ನೀವು

0: ಭಾವಿಸ್ತಾ ಇದ್ದೀರಾ. ಈಗ ವಿಶೇಷ ಮಕ್ಕಳಿಗೆ ಇನ್ನಷ್ಟು ಸಂದೇಶದ ಮಾತನ್ನ ಹೇಳ್ಬೋದು ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ವಿಶೇಷ ಮಕ್ಕಳು ಸಾಕೋದು ಅಂದ್ರೆ ತುಂಬಾ ಕಷ್ಟ. ಈ ನಿಟ್ಟಲ್ಲಿ ಆ ಪೋಷಕರಿಗೆ ನೀವೇನ್ ಸಂದೇಶ, ಒಂದು ಸಲಹೆನ ಕೊಡ್ತೀರಾ ಮೇಡಮ್ ಈ ತರ ನೋಡ್ಕೊಳ್ಳಿ
1: ಅಂದ್ರೆ? ಮ್ಯಾಮ್, ಮಕ್ಕಳಿಗೆ ಅವರು ನಾವು ಎಲ್ಲ ತಿಳಿದೇ ನಾವು ತಪ್ಪು ಮಾಡ್ತೀವಿ, ಅವ್ರು ಏನೋ ತಿಳಿದೇನೆ ತಪ್ಪು ಮಾಡಿದಾಗ ಅದನ್ನ ನಮ್ಮ ಕೆಲಸ ಸಹಿಸಕ್ಕಾಗಲ್ವಲ್ಲ ಯಾಕೆ ಮೇಡಮ್? ಅದನ್ನ ನಾವು ಕಂಟ್ರೋಲ್ ಇರ್ಬೇಕು ಮೇಡಮ್. ನಮ್ಮ ಹತ್ರ ಎಷ್ಟು ತಾಳ್ಮೆ ಅಂತ ಇರ್ತದೆ ಅಂತವ್ರು ಮಾತ್ರ ಮಕ್ಕಳು ಸಾಕಕ್ಕೆ ಸಾಧ್ಯ ಮೇಡಮ್. ಇಂಥ ಮಕ್ಕಳನ್ನ ತುಂಬ ಸಿಟ್ಟಿರೋರು, ಇವ್ರು ಯಾಕೆ ಬೇಕು ನಮಗೆ, ಹಂಗೆ ಹಿಂಗೆ ಅನ್ನೋರು ಮಾತ್ರ, ಅವ್ರ ತಾಯಿನೂ ಅಲ್ಲ ತಂದೆನೂ ಅಲ್ಲ ಮ್ಯಾಮ್.
0: ನಿಮ್ಮಲ್ಲಿ ಯಾರು ಸಜೆಷನ್ ಇದೆಯಾ ಮ್ಯಾಮ್ ಈ ಥರ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಅಂತ? ಏನಾದ್ರು ನಿಮಗೆ ಯಾರು ಹೇಳಿರೋದುಂಟಾ
1: ಮೇಡಮ್? ಈಗ ನನಗೆ ನಮ್ಮ ಕುಶಾಲನಗರದಲ್ಲಿ 2 ವರ್ಷ ಮಗುಗಳು ಚೆನ್ನಾಗಿ ಥೆರಪಿ ಮಾಡ್ತಾರೆ ನೋಡು ಅಂದ್ರೆ, ಆದರೆ ನನ್ನ ಮಗನ ಬಿಟ್ಟು ನಾನು ಎಲ್ಲೂ ಇರಲ್ಲ ಮ್ಯಾಮ್. ಯಾಕೆ ಕಾರಣಕ್ಕೂ ಇರಲ್ಲ, ನಾನು ಇದ್ದುವರೆಗೂ ಅವತ್ತು ತಿಳಿದ್ರು ಅಷ್ಟೇ, ಇವತ್ತು ತಿಳಿದ್ರು ಅಷ್ಟೇ, ನನ್ನ ಮಗ ಇರೋವರೆಗೂ ನಾನು, ನನ್ನ ಮಗ ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಷ್ಟು ಅಟ್ಯಾಚ್ಮೆಂಟ್ ಮೇಡಮ್ ನನ್ನ ಮಗ ಅಂದರೆ ನನಗೆ. ಮೇಡಮ್, ಮಕ್ಕಳೇ ಇಲ್ಲಾಂದ್ಮೇಲೆ ಯಾಕೆ ಮೇಡಮ್ ಬದುಕಬೇಕು ಸಮಾಜದಲ್ಲಿ? ಏನು ಪ್ರಯೋಜನ ಮೇಡಮ್ ಅಂದರೆ, ಇವಳು ಎಷ್ಟು ಸ್ವಾರ್ಥಿ, ಬೇರೆಯವ್ರಿಗೆ ಆಗುತ್ತಲ್ಲ ಅಂತ ಅನ್ಬೋದು. ಬೇರೆಯವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಅವ್ರ ಮಕ್ಕಳು ಅವ್ರು ಚೆನ್ನಾಗಿ ನೋಡ್ಕೋತಿದ್ರೆ, ಈಗ ಅವ್ರ ಮಕ್ಕಳು ಚೆನ್ನಾಗಿರೋದಕ್ಕೆ ಅವ್ರು ಏನೋ ಒಂದು ಸಾಧನೆ ಮಾಡಿ ಇಟ್ಬಿಟ್ಟು ಹೋದ್ರೆ ಅದು ಅವ್ರ ಮಕ್ಕಳಿಗಾಗುತ್ತೆ. ನನ್ನ ಮಕ್ಕಳು ಹಿಂಗಿರುವಾಗ ನಾವೆಲ್ಲನೂ ಮಾಡಿಟ್ಬಿಟ್ಟು ಏನು ಪ್ರಯೋಜನ ಮ್ಯಾಮ್? ಅದು ನನಗೆ ಇಷ್ಟ ಆಗಲಿಲ್ಲ.
0: ಸರ್ಕಾರದಿಂದ ಸೌಲಭ್ಯ ತಗೋತಿದ್ದಾರೆ?
1: ಹೌದು ಮೇಡಮ್, ಎಲ್ಲ ಖಂಡಿತವಾಗಿ ಎಲ್ಲ ಕೊಡ್ತಾಯಿದ್ರೆ ಮೇಡಮ್. ರೇಷನ್ ಕಿಟ್ಟು, ಮಾಮೂಲಿ ಸ್ಕೂಲಿಂದ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್ ನನಗಂತೂ. ಪ್ಲೀಸ್, ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಆಗುತ್ತೆ ನೋಡಿ, ಮನೆಗೆ ರೇಷನ್ ಕೊಡಿಸಿ ಅಂತ ಬಿ ಓ ಮೇಡಮ್ ಕೇಳ್ಕೊಂಡ್ರಿಂದ ಅವ್ರ ಮನೆಗೆ ರೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಮೊಟ್ಟೆ ಹಾಲು ಎಲ್ಲ ಕೊಡ್ತಾರೆ, ಪೆನ್ಷನ್ ಬರ್ತಾ ಇದೆ ಮ್ಯಾಮ್, ಅದರಿಂದ ಏನು ತೊಂದರೆ ಇಲ್ಲ ಮ್ಯಾಮ್.
0: ಸಾಕಷ್ಟು ರೀತಿಯ ಸಹಕಾರಗಳು ನಿಮ್ಮ ಸಮಸ್ಯೆಗಳಿಗೆ ಅನುಕೂಲ ಆಗ್ತಾ ಇದೆ. ಈ ನಿಟ್ಟಲ್ಲಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇದೆ, ಅವ್ರ ಬೆಳವಣಿಗೆಯಲ್ಲಿ ಇಷ್ಟೆಲ್ಲ ಪಾತ್ರ ವಹಿಸೋಕೆ ತುಂಬ ಸಹಕಾರಿಯಾಗ್ತಾ ಇದೆ ಅಂತ ಈ ಮಾತಿನ ಮುಖಾಂತರ ಹೇಳ್ತೀನಿ. ತುಂಬ ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಿಮ್ಮ ಮಕ್ಕಳ ಸಮಸ್ಯೆ ಬಗ್ಗೆ ಆಲಿಸೋದಾಗಿರ್ಬೋದು, ನಿಮ್ಮ ಒಂದು ಧೈರ್ಯ, ಒಂದು ಶಕ್ತಿಯನ್ನು ನೋಡಿ ನಮಗೂ ಕೂಡ ಖುಷಿಯಾಗಿ, ನಾವು ಕೂಡ ಈ ಮಕ್ಕಳು ಬೆಳವಣಿಗೆ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟೊತ್ತು ನಮ್ಮ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಟಿನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿ ಅಂಕರಾಚೂರ್ ಅವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
4: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
3: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
4: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
3: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಜಿನಂತ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥಿಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.

ಇತ್ಯಾದಿ ಕಾರಣಗಳಿಂದಾಗಿ ಕಷ್ಟವಾಗುತ್ತಿರುವುದು ನಮಗೆ ನಮ್ಮ ನಿತ್ಯದ ಜೀವನದಲ್ಲಿ ಹಿಂದೆಯಿಂದಲೂ ಈಗ ಬೇಗನೆ ಮಣ್ಣದಟ್ಟಾಗುತ್ತಿದೆ. ಏರುತ್ತಿರುವ ಬೆಲೆ ಒಂದು ಕಾರಣವಾದರೆ ಸಾಂಪ್ರದಾಯಿಕ ಪೆಟ್ರೋಲ್ನಂತಹ ಇಂಧನಗಳಿಗೆ ಎಥೆನಾಲ್ನಂತಹ ರಾಸಾಯನಿಕಗಳ ಮಿಶ್ರಣದಿಂದ ಕ್ಷೀಣಿಸಿದ ಮೈಲೇಜ್, ಕಾರ್ಯಕ್ಷಮತೆ, ಎಂಜಿನ್ ಬೇಗ ಕೆಡುವುದು ಇತ್ಯಾದಿ ಕಾರಣಗಳು ಗ್ರಾಹಕರನ್ನ ಚಿಂತೆಗೆ ದೂಡುತ್ತವೆ. ಇದಕ್ಕೆ ಪರಿಹಾರವೆಂಬಂತೆ ವಿಜ್ಞಾನಿಗಳು ಹೊಸ ಬಗೆಯ ಇಂಧನ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಇರುವ ಆಲಿ ಇಂಧನಕ್ಕೆ ಬದಲಾವಣೆ ತರುವ ಬದಲಿಗೆ ಕಸವನ್ನ ರಸವನ್ನಾಗಿಸುವ ಅತ್ಯಾಧುನಿಕ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅದುವೇ ಇಂಗಾಲದ ಡೈಆಕ್ಸೈಡ್ ಅನ್ನು ಮೀಥೆನಾಲ್ ಅನ್ನಾಗಿ ಪರಿವರ್ತಿಸಿ ಅದನ್ನು ಇಂಧನವಾಗಿ ಬಳಸುವ ವಿಧಾನವಾಗಿದೆ. ಇದು ಭವಿಷ್ಯದ ಬಹುತೇಕ ಇಂಧನ ಸವಾಲುಗಳನ್ನು ಪರಿಹರಿಸುತ್ತದೆ ಎಂದು ಇಂಧನ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೀಥೆನಾಲ್ ಈಗಾಗಲೇ ಕೈಗಾರಿಕಾ ಹಾಗೂ ವಾಹನ ಕ್ಷೇತ್ರದಲ್ಲಿ ಬಳಕೆಯಲ್ಲಿದೆ. ಇದು ಎಥೆನಾಲ್ನಂತೆ ಅಲ್ಲ. ಎಥೆನಾಲ್ ಕೃಷಿ ಉತ್ಪನ್ನವಾಗಿರುವ ಕಾರಣ ಅದರಲ್ಲಿ ಕೊಂಚ ಸಕ್ಕರೆಯ ಅಂಶ, ತೇವಾಂಶ ಇತ್ಯಾದಿಗಳು ಇರುತ್ತವೆ. ಒಂದು ಇಂಗಾಲದ ಪರಮಾಣು, 5 ಜಲಜನಕದ ಪರಮಾಣು ಹಾಗೂ 1 ಜಲಜನಕ ಆಮ್ಲಜನಕದ ಒಂದು ಪರಮಾಣು ಎಥೆನಾಲ್ನಲ್ಲಿ ಇರುತ್ತದೆ. ಈ ಎಲ್ಲ ಕಾರಣಗಳಿಂದ ಎಥೆನಾಲ್ ಪರಿಸರ ಸ್ನೇಹಿ ಇಂಧನವೇ ಆದರೂ ಮೈಲೇಜ್, ಕಾರ್ಯಕ್ಷಮತೆ ಹಾಗೂ ಇಂಜಿನ್ನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯ ಆಯ್ಕೆಯಲ್ಲ. ಆದರೆ ಮೀಥೆನಾಲ್ ಆಗಲ್ಲ. ಇದರಲ್ಲಿ ಇಂಗಾಲದ ಒಂದು ಪರಮಾಣು ಮಾತ್ರವೇ ಇರುತ್ತದೆ. ಮಿಕ್ಕಂತೆ ಜಲಜನಕ 3 ಪರಮಾಣು ಹಾಗೂ ಜಲಜನಕ ಆಮ್ಲಜನಕ 1 ಪರಮಾಣು ಇರುತ್ತದೆ. ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಮೀಥೆನಾಲ್ನಲ್ಲಿ ಇಂಗಾಲದ ಅಂಶ ಕಡಿಮೆ, ಹಾಗಾಗಿ ಇದನ್ನು ದಹಿಸಿದಾಗ ಅತಿ ಕಡಿಮೆ ಇಂಗಾಲದ ತ್ಯಾಜ್ಯ ಹೊರಬರುತ್ತದೆ. ಹಾಗಾದರೆ ಹೊಸ ವಿಧಾನದ ಶೋಧವನ್ನು ನೋಡುವುದಾದರೆ ವಿಚಾರ ಇಲ್ಲಿ ಸಂಪೂರ್ಣವಾಗಿ ಈ ಇಂಧನಗಳ ರಚನೆಯ ಬಗ್ಗೆ ಅಲ್ಲ, ಅದನ್ನು ಉತ್ಪಾದಿಸುವ ಹೊಸ ವಿಧಾನದ ಬಗ್ಗೆ. ಸ್ವಿಟ್ಜರ್ಲ್ಯಾಂಡ್ ETH ಜ್ಯೂರಿಚ್ನ ಕ್ಯಾಟಲಿಸಿಸ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಜೇವಿಯರ್ ಪೇರಿಜ್ ರಾಮೇಜ್ ರವರ ತಂಡವು ಈ ಸಂಶೋಧನೆಯನ್ನು ಮಾಡಿದೆ. ಬೆಳ್ಳಿಯನ್ನು ಹೋಲುವ ಇಂಡಿಯಂ ಎಂಬ ಲೋಹ ಹೊಂದಿದೆ. ಅದನ್ನು ಬಳಸಿಕೊಂಡು ಅದರ ಪರಮಾಣುಗಳನ್ನ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಡಿಕ್ಕಿ ಹೊಡೆಸಿ ಆಗ ಹೊರಹೊಮ್ಮುವ ಪರಮಾಣುಗಳ ಮಿಲನವನ್ನು ಪರಿಶೀಲಿಸಿದ್ದಾರೆ. ಅಚ್ಚರಿ ಎಂಬಂತೆ ಇದು ಬಹುತೇಕ ಮೀಥೆನಾಲ್ ಇಂಧನವನ್ನು ಹೋಲುತ್ತಿದೆ. ತಾವು ಸಂಗ್ರಹಿಸಿದ ಮೀಥೆನಾಲನ್ನು ಅವರು ದಹನ ಕ್ರಿಯೆಗೆ ಒಳಪಡಿಸಿದ್ದು ಅದು ಬಹುತೇಕ ಶೇಕಡ 90% ದಕ್ಷತೆಯಿಂದ ಉರಿಯತೊಡಗಿದೆ. ಹಾಗಾಗಿ ಈ ಇಂಧನವು ಕೈಗಾರಿಕೆ ಹಾಗೂ ವಾಹನ ಬಳಕೆಗೆ ಅರ್ಹ ಎಂದು ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹಾಗಾದರೆ ಹೇಗಿದರ ಉತ್ಪನ್ನವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಇಂಧನ ಒಂದನ್ನು ಉರಿಸಿದಾಗ ತ್ಯಾಜ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇದರಿಂದ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯವಾಗುತ್ತದೆ. ವಾತಾವರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇದನ್ನು ಬಳಸಿಕೊಂಡು ಇದಕ್ಕೆ ಇಂಡಿಯಂ ಲೋಹದ ಪರಮಾಣುಗಳನ್ನು ನಿಯಂತ್ರಿತವಾಗಿ ಡಿಕ್ಕಿ ಹೊಡೆಸಲಾಗುತ್ತದೆ. ಆಗ ಉತ್ಪಾದನೆಯಾಗುವುದೇ ಹೊಸ ಬಗೆಯ ಇಂಧನ. ಸಾಮಾನ್ಯವಾಗಿ ಇಂಡಿಯಂನಂತಹ ಲೋಹದ ಪರಮಾಣುವನ್ನು ಯಾವುದೇ ಇತರೆ ಪರಮಾಣು ಅಥವಾ ಪರಮಾಣು ಮಿಶ್ರಣದೊಂದಿಗೆ ಡಿಕ್ಕಿ ಹೊಡೆಸಬಹುದು. ಇಲ್ಲಿ ಇಂಗಾಲದ ಡೈಆಕ್ಸೈಡನ್ನೇ ಆಯ್ಕೆ ಮಾಡಿಕೊಂಡಿರುವ ಕಾರಣವೆಂದರೆ ಅದರ ಲಭ್ಯತೆ ಹಾಗೂ ಇದನ್ನು ಬಳಸುವುದರಿಂದ ಭವಿಷ್ಯದಲ್ಲಿ ವಾತಾವರಣದಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುವಂತೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯು ಈಗ ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲೂ ಉತ್ಪಾದಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲ ಸಂಶೋಧನೆಗಳಿಗೂ ಕೆಲವು ನೈತಿಕ ಇತಿಮಿತಿಗಳಿರುತ್ತವೆ. ಎಥೆನಾಲ್ ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದು ನಿಜವಾದರೂ ಇದು ಸಹಜವಾಗಿಯೇ ವಿಷಕಾರಿ ಅನಿಲ. ಮೀಥೆನಾಲನ್ನು ಉಸಿರಾಡಿದರೆ ತೀವ್ರ ತರಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈ ಇಂಧನವನ್ನು ನಿಯಂತ್ರಿತವಾಗಿ ಬಳಸುವುದು ಹೇಗೆ ಎಂಬ ಚರ್ಚೆಗಳು ನಡೆದಿವೆ. ಈ ವಿಧಾನಗಳ ಅಳವಡಿಕೆಯಾದ ಬಳಿಕ ಈ ಸಂಶೋಧನೆಯು ವಿಜ್ಞಾನಿಗಳ ವಲಯದಲ್ಲಿ ಅಧಿಕೃತಗೊಂಡರೆ ಅದರ ಉತ್ಪಾದನಾ ಸೂತ್ರವನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸುವುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಕೈಗಾರಿಕೆಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಮೀಥೆನಾಲನ್ನು ಇಂಧನವಾಗಿ ಬಳಸಲಾಗುತ್ತಿದೆ. ಈ ಅನಿಲಕ್ಕೆ ಬಣ್ಣವಿಲ್ಲ. ಹೊಗೆಯು ಕೆಲವೊಮ್ಮೆ ಕೊಂಚವು ಬಿಳಿ ಬಣ್ಣಕ್ಕೂ ಕೆಲವೊಮ್ಮೆ ಸಂಪೂರ್ಣವಾದ ಪಾರದರ್ಶಕವಾಗಿಯೂ ಇರುತ್ತದೆ. ಹಾಗಾಗಿ ಈ ಅನಿಲದ ಸೋರಿಕೆಯಾದರೆ ಪತ್ತೆ ಹಚ್ಚುವುದು ಕಷ್ಟಕರ ಸಂಗತಿ. ಇದೇ ಸಮಸ್ಯೆ LPGಯಲ್ಲೂ ಇದೆ. ಆದರೆ LPG

0: ಏಕೃತಕವಾಗಿ ವಾಸನೆಯನ್ನು ಸೇರಿಸಲಾಗುತ್ತದೆ. ಅದೇ ರೀತಿ ಮೀಥನಾಲ್ಗೂ ಸೇರಿಸಬಹುದು ಎಂಬ ಪರಿಹಾರವನ್ನು ಈಗಾಗಲೇ ವಿಜ್ಞಾನಿಗಳು ಸೂಚಿಸಿದ್ದಾರೆ. ಹಾಲಿ ಇರುವ ಇಂಧನಗಳಿಗಿಂತ ಈ ಇಂಧನ ಉತ್ಪಾದನೆಯಾದರೆ 50% ಅಗ್ಗವಾಗಲಿದೆ. ಹಾಗಾಗಿ ಹಣಕಾಸಿನ ದೃಷ್ಟಿಯಿಂದ ಗ್ರಾಹಕರಿಗೆ ಇದು ಅನುಕೂಲಕರವಾದರೂ ಆಗಬಹುದು. ಸುರಕ್ಷಾ ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆಯಾದಲ್ಲಿ ಹಾಲಿ ಇಂಧನ ಸಮಸ್ಯೆಗೂ ಪರಿಹಾರವೂ ಸಿಗಬಹುದು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥನಾಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
7: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.

ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ತಂದೆ ತಾಯಿ, 8 ವರ್ಷದ ಮಗ ಮತ್ತು ಅಜ್ಜ ಇವರುಗಳಿಂದ ಒಂದು ಪುಟ್ಟ ಕುಟುಂಬವಿತ್ತು. ವಯೋಸಹಜವಾಗಿ ಅಜ್ಜನ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳು ಮಂಜಾಗಿದ್ದವು. ಊಟ ಮಾಡುವಾಗ ಅಜ್ಜನ ಕೈಯಿಂದ ಅನ್ನವು ಪದೇ ಪದೇ ತಟ್ಟೆ ಕೆಳಗೆ ಬಿದ್ದು ಚೆಲ್ಲುತ್ತಿತ್ತು. ಗಾಜಿನ ಲೋಟಗಳು ಒಡೆದು ಹೋಗುತ್ತಿದ್ದವು. ಇದರಿಂದ ಬೇಸತ್ತ ಮಗ ಮತ್ತು ಸೊಸೆ. ಅಜ್ಜನಿಗೆ ಊಟ ಮಾಡಲು ಮನೆಯ ಮೂಲೆಯಲ್ಲಿ ಒಂದು ಸಣ್ಣ ಮರದ ಮೇಜನ್ನು ಹಾಕಿಕೊಟ್ಟರು. ಅಜ್ಜ ಅಲ್ಲಿ ಒಬ್ಬರೇ ಕುಳಿತು ಊಟ ಮಾಡಬೇಕಿತ್ತು. ಅಷ್ಟೇ ಅಲ್ಲದೆ ಗಾಜಿನ ತಟ್ಟೆ ಒಡೆಯುತ್ತಾರೆಂಬ ಕಾರಣಕ್ಕೆ ಅವರಿಗೆ ಒಂದು ಹಳೆಯ ಮರದ ಬಟ್ಟಲಿನಲ್ಲಿ ಊಟ ನೀಡಲಾರಂಭಿಸಿದರು. ಅಜ್ಜ ಕಣ್ಣೀರು ಹಾಕುತ್ತಾ ಒಬ್ಬರೇ ಕುಳಿತು ಊಟ ಮಾಡುತ್ತಿದ್ದರು. ಒಂದು ದಿನ ಸಾಯಂಕಾಲ ಆ ಮನೆಯ ಸಣ್ಣ ಮಗ ನೆಲದ ಮೇಲೆ ಕುಳಿತು ಮರದ ತುಂಡುಗಳಲ್ಲಿ ಏನನ್ನೋ ಕೆತ್ತುತ್ತಿರುವುದನ್ನು ಗಮನಿಸಿದ ತಂದೆ, "ಏನು ಮಾಡುತ್ತಿದ್ದೀಯ ಮಗನೇ?" ಎಂದು ಪ್ರೀತಿಯಿಂದ ಕೇಳಿದ. ಆ ಮಗು ಮುಗ್ಧವಾಗಿ ಉತ್ತರಿಸಿತು, "ನಾನು ನಿಮಗಾಗಿ ಮತ್ತು ಅಮ್ಮನಿಗಾಗಿ 2 ಮರದ ಬಟ್ಟಲುಗಳನ್ನು ತಯಾರು ಮಾಡುತ್ತಿದ್ದೇನೆ. ವಯಸ್ಸಾದಾಗ ನಿಮಗೆ ಇದರಲ್ಲಿಯೇ ಊಟ ಕೊಡಲು ಸುಲಭವಾಗುತ್ತದಲ್ಲವೇ?" ಮಗನ ಈ ಮಾತು ತಂದೆ ತಾಯಿಯ ಎದೆಗೆ ಬಿದ್ದ ಚಾಕುವಿನಂತಾಯಿತು. ತಾವು ಇಂದು ಪೋಷಕರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಲ್ಲೇ ನಾಳೆ ತಮ್ಮ ಮಕ್ಕಳು ತಮ್ಮನ್ನು ನಡೆಸಿಕೊಳ್ಳುತ್ತಾರೆ ಎಂಬುದು ಅಂದು ಅವರಿಗೆ ಅರ್ಥವಾಯಿತು. ಅಂದೇ ಅವರು ಅಜ್ಜನನ್ನು ಮತ್ತೆ ತಮ್ಮ ಜೊತೆಯಲ್ಲೇ ಗೌರವಾದವಗಳೊಂದಿಗೆ ಕೂರಿಸಿಕೊಂಡು ಊಟ ಮಾಡಿಸಲು ಆರಂಭಿಸಿದರು. ಈ ಕಥೆಯು ಕೇವಲ ಒಂದು ಘಟನೆಯಲ್ಲ, ಬದಲಾಗಿ ನಮ್ಮ ಬದುಕಿನ ಪ್ರತಿಬಿಂಬ. ನಾವು ನಮ್ಮ ಪೋಷಕರ ಅಸಹಾಯಕತೆಯನ್ನು ಮರದ ಬಟ್ಟಲಿನಂತೆ ಕಡೆಗಣಿಸಿದರೆ ಅದೇ ಸಂಸ್ಕೃತಿಯು ನಮ್ಮ ಮಕ್ಕಳ ಮೂಲಕ ನಮಗೆ ಮರಳಿ ಬರುತ್ತದೆ ಎಂಬ ಕಟು ಸತ್ಯವನ್ನು ಇದು ನೆನಪಿಸುತ್ತದೆ. ವಯಸ್ಸಾದಾಗ ಪೋಷಕರು ನಮ್ಮ ಪಾಲಿಗೆ ಅಕ್ಷರಶಃ ಮಕ್ಕಳಂತೆಯೇ ಆಗಿಬಿಡುತ್ತಾರೆ. ಇದು ಕೇವಲ ದೈಹಿಕ ಅಗತ್ಯಕ್ಕಲ್ಲ, ನಮ್ಮೊಳಗಿನ ಸಂಸ್ಕಾರದ ಪರೀಕ್ಷೆಗಾಗಿ ಆ ಪುಟ್ಟ ಬಾಲಕ ಮರದ ಬಟ್ಟಲು ಕೆತ್ತಿದಂತೆ ನಾವು ಇಂದು ತೋರುವ ಅಸಡ್ಡೆ ನಾಳೆಯ ನಮ್ಮ ಭವಿಷ್ಯದ ಅಡಿಪಾಯವಾಗಬಾರದು. ಆದ್ದರಿಂದ ಪೋಷಕರನ್ನು ಗೌರವದಿಂದ ಕಾಣುವುದು ಕೇವಲ ನಮ್ಮ ಕರ್ತವ್ಯವಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಶ್ರೇಷ್ಠವಾದ ಹಾಗೂ ಜೀವಂತವಾದ ಜೀವನ ಪಾಠವಾಗಿದೆ. ಬದುಕು ಒಂದು ಸುಂದರ ವೃತ್ತ. ನಾವು ಎಲ್ಲಿಂದ ಆರಂಭಿಸುತ್ತೇವೆಯೋ ಒಂದು ಹಂತದಲ್ಲಿ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೇವೆ. ನಮ್ಮನ್ನು ಈ ಭೂಮಿಗೆ ತಂದು ನಮ್ಮ ಪ್ರತಿ ಅಳಿವಿಗೂ ಸ್ಪಂದಿಸಿ ನಮ್ಮ ಅಂಬೆಗಾಲಿಗೊಂದು ಆಸರೆಯಾದವರು ನಮ್ಮ ಪೋಷಕರು. ಆದರೆ ಕಾಲ ಉರುಳಿದಂತೆ ಪ್ರಕೃತಿಯ ನಿಯಮದಂತೆ ನಮಗೆ ಜನ್ಮ ನೀಡಿದವರೇ ನಮಗೆ ಮಕ್ಕಳಾಗುವ ಕಾಲವೊಂದು ಬರುತ್ತದೆ. ಇದು ಕೇವಲ ವಯಸ್ಸಿನ ಬದಲಾವಣೆಯಲ್ಲ, ಇದು ಭಾವನೆಗಳ ಮತ್ತು ಅವಲಂಬನೆಯ ಅದ್ಭುತ ಪಲ್ಲಟ. ಒಂದು ಕಾಲದಲ್ಲಿ ನಮಗೆ ದಾರಿದೀಪವಾಗಿದ್ದವರು ಇಂದು ತಾವೇ ದಾರಿ ಮರೆಯಬಹುದು. ನಾವು 6 ಬಾರಿ ಕೇಳಿದ ಪ್ರಶ್ನೆಗೆ ಅವರು ಅಂದು ಬೇಸರವಿಲ್ಲದೆ ಉತ್ತರಿಸಿದ್ದರು. ಇಂದು ಅವರ ಸರಿದಿ ಅವರು ಇಂದು ಹೇಳಿದ ವಿಷಯವನ್ನೇ ನಾಳೆ ಮರೆಯಬಹುದು, ಹೇಳಿದ್ದನ್ನೇ ಪದೇ ಪದೇ ಹೇಳಬಹುದು. ಅವರ ನಡೆಯ ವೇಗ ಕಡಿಮೆಯಾಗಬಹುದು, ಕೈಗಳು ನಡುಗಬಹುದು. ಈ ಹಂತದಲ್ಲಿ ಅವರನ್ನು ವಯಸ್ಸಾದವರು ಎಂದು ನೋಡುವ ಬದಲು 2ನೇ ಬಾಲ್ಯದ ಮಕ್ಕಳು ಎಂದು ನೋಡಿದಾಗ ನಮ್ಮಲ್ಲಿ ತಾಳ್ಮೆ ತಾನಾಗಿಯೇ ಮೂಡುತ್ತದೆ. ಅನೇಕ ಬಾರಿ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಪೋಷಕರ ಈ ಅಸಹಾಯಕತೆಯನ್ನು ಒಂದು ಹೊರೆ ಎಂದು ಭಾವಿಸಿಬಿಡುತ್ತೇವೆ. ಆದರೆ ನೆನಪಿಡಿ, ಇಂದು ನಾವು ಗಳಿಸಿರುವ ಈ ಸುಖ ಸಂಪತ್ತು ಮತ್ತು ಸ್ಥಾನಮಾನಗಳ ಹಿಂದೆ ಅವರ ಹಗಲಿರುಳಿನ ಪರಿಶ್ರಮವಿದೆ. ಅವರ ಸೇವೆಯನ್ನು ಮಾಡುವುದು ನಮಗೊಂದು ಕಷ್ಟದ ಕೆಲಸವಾಗಬಾರದು, ಬದಲಾಗಿ ಅವರು ನಮಗಾಗಿ ಸುರಿಸಿದ ಬೆವರು ಮತ್ತು ತೋರಿದ ಅಪಾರ ಪ್ರೀತಿಗೆ ನಾವು ಸಲ್ಲಿಸುತ್ತಿರುವ ಪ್ರೀತಿಯ ಕೃತಜ್ಞತೆ ಇದಾಗಬೇಕು. ಅವರ ಮುಸ್ಸಂಜೆಯ ಬದುಕಿನಲ್ಲಿ ನಾವು ಅವರ ಕೈ ಹಿಡಿದು ನಡೆಸುವ ಕ್ಷಣಗಳೇ ಬದುಕಿನ ಅತ್ಯಂತ ಶ್ರೇಷ್ಠ ಕ್ಷಣಗಳು. ನಾವು ನಮ್ಮ ಪೋಷಕರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದೇ ಸಂಸ್ಕಾರವನ್ನು ನಮ್ಮ ಮಕ್ಕಳು ಕಲಿಯುತ್ತಾರೆ. ಮನೆಯಲ್ಲಿ ಹಿರಿಯರಿದ್ದ

ಆದರೆ ಅದು ಕೇವಲ ನಾಲ್ಕು ಗೋಡೆಗಳಲ್ಲ, ಅದೊಂದು ಮೌಲ್ಯಗಳ ಪಾಠಶಾಲೆ. ನಾವು ನಮ್ಮ ಹೆತ್ತವರನ್ನು ಅಸಡ್ಡೆಯಿಂದ ನೋಡಿದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಅದೇ ರೀತಿ ನಡೆಸಿಕೊಳ್ಳಬಹುದು ಎಂಬ ಸತ್ಯ ನಮಗೆ ತಿಳಿದಿರಲಿ. ಪೋಷಕರ ಆಶೀರ್ವಾದದ ಹಸ್ತ ನಮ್ಮ ತಲೆಯ ಮೇಲಿರುವವರೆಗೆ ನಮ್ಮ ಬದುಕಿಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ. ಜೀವನದಲ್ಲಿ ಕಳೆದುಕೊಂಡ ಎಲ್ಲವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದುಕೊಂಡ ಪೋಷಕರನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ನಾಳೆ ಸಮಯ ಸಿಕ್ಕಾಗ ಮಾತಾಡೋಣ ಎಂಬ ಮುಂದೂಡಿಕೆ ಬೇಡ. ಹಿಂದೆ ಅವರ ಹತ್ತಿರ ಕುಳಿತು ಮಾತಾಡಿ, ಅವರ ಕೈ ಹಿಡಿದು ಸಮಾಧಾನ ನೀಡಿ. ಅವರು ಬದುಕಿದ್ದಾಗ ನೀಡುವ ಒಂದು ಸಣ್ಣ ಮೃದುವಾದ ಮಾತು ಅವರು ಹೋದ ಮೇಲೆ ಸುರಿಸುವ ನೂರು ಹನಿ ಕಣ್ಣೀರಿಗಿಂತಲೂ ಶ್ರೇಷ್ಠವಾದುದು. ಅವರ ಮುಸ್ಸಂಜೆಯ ಬದುಕಿಗೆ ನಾವು ಬೆಳಕಾಗೋಣ. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
4: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು

0: ಉಪಯುಕ್ತ ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿ
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ

0: ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 22, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವ, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾ ಮತ್ತು ಕೆಶ್ಮ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ.

0: 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡುಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ

0: ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯಲ್ಲಿ. ಹಿಂದಿನ ಕಾರ್ಯಕ್ರಮದಲ್ಲಿ ಈ ಎತ್ತಿಗೆ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ

0: ಇದ್ದಾರೆ. ಸರಗೂರು ತಾಲೂಕಿನ ಹೆತ್ತಿಗಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರರವರು, ಶ್ರೀಯುತ ಮಾತರವರು ಹಾಗೂ ಶ್ರೀಮತಿ ಕಾಳಮ್ಮರವರು ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಎತ್ತಿಗಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಂದ್ರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ಕಾಳಮ್ಮರವರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
0: ಚಂದ್ರವರೇ, ತಾವು ಈ ಎತ್ತಿಗಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಹೇಗಿದೆ ಜೀವನ?
1: ಇವಾಗ ಒಂದು 3 ವರ್ಷಗಳ ಆಯ್ತು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಸೌಲಭ್ಯಗಳು ನಮ್ಮ ಆಡಿಗೆ ಸ್ವಲ್ಪ ಕಮ್ಮಿ ಆಗಿದೆ. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೆ ಅದು ಸ್ವಲ್ಪ ದೂರ ಆಗೈತೆ. ಅದೆಲ್ಲ ಮಾಡ್ಕೊಡ್ಬೇಕಂತ ಕೇಳ್ಕೊತಿದ್ದೀನಿ.
0: ತಾವುಗಳು ಈ ಒಂದು ಎತ್ತಿಗಾಡಿ ಬಂದು 3 ವರ್ಷಗಳಾಯ್ತು.
1: ಹೌದು.
0: ಶಿಕ್ಷಣದ ವ್ಯವಸ್ಥೆ ಹೇಗಿದೆ ನಿಮ್ಮಲ್ಲಿ? ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ?
1: ಶಾಲೆಗೆ ಹೋಗ್ಬೇಕಂತ ಅವರು ಮಕ್ಕಳು ಕೂಡ ಆಸೆಗಳು ಇಟ್ಕೊಂಡಿದ್ದಾರೆ. ಆದರೆ ಹೋಗಕ್ಕೆ ತುಂಬ ದೂರಗಳು ಇದೆ. ಅದಕ್ಕೆ ಕೆಲವರು ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಇವಾಗ ಪಕ್ಕದಲ್ಲಿ ಒಂದು ಚನ್ನಗುಂಡಿ ಮತ್ತೆ ಭೀಮಟಗಿರಿ ಕೆಬಿಪುರ ಆಡಿ ಅಲ್ಲಿಗೆ ಹೋಗ್ತಾರೆ.
0: ಎಷ್ಟನೇ ತರಗತಿಯವರಿಗೆ ಹೋಗ್ತಿದ್ದಾರೆ ನಿಮ್ಮ ಮಕ್ಕಳು?
1: 5ನೇ ತರಗತಿಯಿಂದ ಹೋಗ್ತಿದ್ದಾರೆ.
0: ನೀವೇನು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀರ?
1: ಸ್ವಲ್ಪ ಮಾತ್ರ 8ನೇ ಕ್ಲಾಸ್ ಓದ್ಕೊಂಡಿದ್ದೀವಿ, ಅದರ ಮೇಲೆ ಇಲ್ಲ.
0: ನಿಮ್ಮ ಕುಟುಂಬದಲ್ಲಿ 8 ಜನ ಇದ್ದೀರಾ?
1: ನಾವು 4 ಜನ ಇದ್ದೀವಿ. ಮಕ್ಕಳಿಬ್ಬರು ಇದ್ರೆ ನಾವಿಬ್ರು 4 ಜನ ಇದ್ದೀವಿ.
0: ಮಕ್ಕಳು ಓದ್ತಾ ಇದ್ದಾರಾ?
1: ಮಕ್ಕಳು ಓದ್ತಿಲ್ಲ, ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಜೀವನ ಅಂದರೆ ಇದು ಹೊಸದಾಗಿ ಜಾಗ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ನೀರಿನ ಸ್ವಲ್ಪ ವ್ಯವಸ್ಥೆಗಳು ಕಮ್ಮಿ, ಕರೆಂಟ್ನ ವ್ಯವಸ್ಥೆಗಳು ಕಮ್ಮಿ. ಅದರಿಂದ ನಾವು ಏನು ಹೊಂದ್ಕೊಳ್ಳೋಕ್ಕಾಗುತ್ತಿಲ್ಲ.
0: ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತೀವಿ.
1: ಹೌದು. ಅದನ್ನೇ ನಾವು ಪಡೆದುಕೊಳ್ಳೋಕ್ಕಾಗುತ್ತಿಲ್ಲ. ಅದರಿಂದ ನಾವು ಸ್ವಲ್ಪ ಕಷ್ಟಗಳು ಆಗ್ತಿದೆ. ಮೊದಲು ಆ ಕಡೆ ಊರಿನ ಪಕ್ಕದಲ್ಲಿ ಇರುವಾಗ ಸ್ವಲ್ಪ ಕರೆಂಟಿನ ವ್ಯವಸ್ಥೆ, ನೀರುಗಳನ್ನ ವ್ಯವಸ್ಥೆ ಸಿಗ್ತಿತ್ತು. ಆದರೆ ಈ ಕಡೆ ಬಂದಿರೋದ್ರಿಂದ ಒಂದು ಆಡಿಯಾಗಿ ಮಿಂಚನಾಗಿ ಮಾಡಿದ್ರಿಂದ ನಮಗೆ ಕರೆಂಟ್ ಅಗತ್ಯ ಬೇಕು ಮತ್ತೆ ನೀರಿನ ವ್ಯವಸ್ಥೆಗಳು ಬೇಕು.
0: ಈ ಸಮಸ್ಯೆಗಳು ಸಂಬಂಧಪಟ್ಟಿದ್ದ ಅಧಿಕಾರಿಗಳ ಜೊತೆಗೆ ಏನಾದರೂ ಮಾತಾಡಿದ್ದೀರಾ?
1: ಮಾತಾಡಿದ್ದೀವಿ. ಮತ್ತೆ ಇಲ್ಲಿ ಸರಗೂರಿಗೆ ಹೋಗಿ ಕರೆಂಟಿನ ಆಫೀಸ್ಗೆ ಹೋಗಿ ಎಲ್ಲ ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವರು ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೂ ಇಲ್ಲಿ ಗಂಟ ಮಾಹಿತಿಗಳು ತಂದು ಕೊಟ್ಟಿಲ್ಲ.
0: ಅಂದ್ರೆ ತಮ್ಮ ಆಡಲಿರುವಂತ ಕೆಲವು ಸಮಸ್ಯೆಗಳನ್ನ ಅವ್ರ ಜೊತೆ ಮಾತಾಡಿದ್ದೀರಾ?
1: ಕೇಳಿದ್ರು, ನಿಮ್ಮ ಅಲ್ಲಿ ಆಡಿಲಿ ಮನೆಗಳು ಆಗಿದ್ದಾವ? ಆದರೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವಾಗೆಲ್ಲ ಮನೆಗಳ ಆಗೈತೆ. ಆದರೆ ಈಗ ಅವರು ಮಾಹಿತಿಗಳನ್ನು ತಿಳ್ಕೊಂಡು ಅದನ್ನೇ ವ್ಯವಸ್ಥೆ ಮಾಡಿಕೊಟ್ರೆ
0: ತುಂಬ ಒಳ್ಳೆ
1: ಒಳ್ಳೆಯದಂತ.
0: ನೀವೇನು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ?
1: ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ನಾವು ದುಡ್ಕೊಂಬಂದು ಮನೆಗಳಲ್ಲಿ ಸಾಮಾನುಗಳು ತಕ್ಕತ್ತೀವಿ.
0: ಮನೆ ಸಂಸಾರ ಹೇಗಿದೆ ಚಂದ್ರವರೇ?
1: ನೋಡ್ಬೇಕಾದ್ರೆ ಮೊದಲು ಫ್ರೀ ರೇಸ್ ಅನ್ನು ಹೋದ 2 ತಿಂಗಳಲ್ಲೇ ನಿಂತೋಗಿತ್ತು ಅಂತ ಹೇಳಿದ್ರು. ಅದು ಇನ್ನೂ ಕೆಲವು ಬರ್ತೇ ಇಲ್ಲ. ಅದರಿಂದ ಸ್ವಲ್ಪ ಕಷ್ಟಗಳು ಆಗ್ತಾ ಇದೆ. ಒಂದು ವೇಳೆ 400 ರೂಪಾಯಿ ಕೂಲಿ, 300 ರೂಪಾಯಿ ಕೂಲಿ, 200 ರೂಪಾಯಿ ಸಿಕ್ಕೋದ್ರಿಂದ ಮನೆ ವ್ಯವಸ್ಥೆಗಳಿಗೂ ಇವಾಗ ಪ್ರಾಬ್ಲಮ್ ಕಷ್ಟ ಆಗ್ತಿದೆ.
0: ತಾವು ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಎತ್ತಿಗಾಡಿಯಲ್ಲಿ?
1: ಈ ಎತ್ತಿಗಾಡಿಯಲ್ಲಿ ನಾವು ಜೇನುಕುರುಬ ಜನಾಂಗದವರು.
0: ಜೇನುಕುರುಬರು?
1: ಜೇನುಕುರುಬರು. ನಾವೆಲ್ಲರೂ ಜೇನುಕುರುಬರಾಗಿ ಆಡಿಲಿ ವಾಸ ಮಾಡ್ತಾ ಇದ್ದೀವಿ.
0: ಎಷ್ಟು ಕುಟುಂಬಗಳಿದ್ದಾರೆ ನಿಮ್ಮ ಆಡಿಲಿ?
1: ಇವಾಗ ಒಂದು 4 ಮನೆಗಳನ್ನೇ ಕಟ್ಟಿಕೊಂಡಿದ್ದೀವಿ. ಇಲ್ಲಿ ಒಟ್ಟು ಒಂದು 6 ಕುಟುಂಬದವರು. 7 ಗಂಟ ಆಗ್ತಿದೆ.
0: ಮಾಡಿಲಿ ಏನೆಲ್ಲ ಜೀವನಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ?
1: ಅವರವರು ಕೆಲವು ಹೊಲದಲ್ಲಿ ಗುತ್ತಿಗೆಗಳನ್ನು ತಕ್ಕೊಂಡು ವ್ಯವಸಾಯಗಳನ್ನೇ ಮಾಡ್ಕೋತಿದ್ದಾರೆ. ಸಾಲ ಗಿಲ ಮಾಡ್ಕೊಂಡು ಅವರ ಜೀವನಕ್ಕಾಗಿ ಕಷ್ಟಪಟ್ಟು ದುಡಿದು ಮೊದಲನ ರೀತಿಯಿಂದ ಮೊದಲ ಒಂದು ಅನುಭವಗಳನ್ನೆಲ್ಲ ಬಿಟ್ಟು ಆ ದಿನಗಳಲ್ಲಿ ಅವರು ಕುಡಿತಾ ಇದ್ರು, ಎಲ್ಲ ಸಾಲಗಳನ್ನೇ ಮಾಡ್ಕೋತಿದ್ರು. ಇವಾಗ ಸ್ವಲ್ಪ ಅವರನ್ನ ಕಾಲಗಳಲ್ಲಿ ನಿಂತ್ಕೊಂಡು ಅವರವರು ಹೊಲಗಳಲ್ಲಿ ಹೋಗಿ ಜಮೀನು ಮಾಡಿಕೊಂಡು ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಬೆಳೆದು ಸ್ವಲ್ಪ ಹಣಗಳನ್ನೇ ಸ್ವೀಕಾರ ಮಾಡ್ಕೋತಿದ್ದಾರೆ.
0: ಈಗ ನೀವು 8ನೇ ತರಗತಿವರೆಗೆ ಓದಿ ಅರ್ಧಕ್ಕೆ ಅದನ್ನು ನಿಲ್ಲಿಸಿದ್ರಿ, ಏನಾದ್ರು ಕಾರಣಗಳಿದ್ದಾವೆ? ಏನು
1: ಕಾರಣಗಳು ಅಂದರೆ, 8ನೇ ಕ್ಲಾಸ್ ಓದುತ್ತಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಅವಾಗ ಪ್ರಾಬ್ಲಮ್ ಯಾರು ಆ ಟೈಮಲ್ಲಿ ವ್ಯವಸ್ಥೆಗಳು ಬುಕ್ಸು ಪೆನ್ಗಳು ತಗೊಂಡು ಬರಲಿಲ್ಲ, ಕೊಡಲಿಲ್ಲ, ಫೀಸ್ಗಳು ಕಟ್ಟಲಿಲ್ಲ. ಆ ರೀತಿ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಿದ್ರು.
0: ಅಂದರೆ ಒಂದು ಆರ್ಥಿಕ ಸಮಸ್ಯೆ ಇದೆ, ತಾವು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಕಾರಣ ಆಯಿತು.
1: ಹೌದು.
0: ಮಾತಾಡೋರೆ, ನೀವು ಕೂಡ ಈ ಆಡಿ ಬಂದು ಎಷ್ಟು ವರ್ಷಗಳಾಯಿತು?
3: ನಾವು ಬಂದು

0: ಮೂವತ್ತೈದು ನಾವು ಬೇರೆ ಆಡಿದ್ದು ಎಲ್ಲಿದ್ದೇನು ಅಂದರೆ ಆ ಚರ್ಮಡಿ ಪಕ್ಕದಲ್ಲಿ ನಾವು ಒಂದು ಅಲ್ಲಿ ಹುಲ್ಲು ಸೆಡ್ ಹಾಕೊಂಡು ಒಂದು ಅಲ್ಲಿ ಒಂದು 20 ಅಕ್ಕಳು 30 ಅಕ್ಕಳು ಇದ್ದರು. ಅಲ್ಲಿಂದ ಅವರು ಕೆಲವರು ಏಮಾಬಿಟ್ಟು ಎಲ್ಲ ಕಡೆ ಏನು ಸೌಲಭ್ಯ ಇಲ್ಲ ಬಿಟ್ಟು ಎಲ್ಲ ಕಡೆ ಹೋಗಿ ಸೇರ್ಬಿಟ್ರು. ಅಲ್ಲಿ ಇನ್ನೊಬ್ರು ಇಟ್ಲಿ ನಾನು 2 ವರ್ಷ 3 ವರ್ಷ ಇನ್ನೊಬ್ರು ಇಟ್ಲಿದ್ದೆ ಜೀತಿ ಕೇಳ್ಬಿಟ್ಟು. ಅಲ್ಲಿ ಯಾರೋ ನಮ್ಗೆ ಸೌಲಭ್ಯ ಮಾಡ್ಕೊಳೋದು ಯಾರು ಇಟ್ಟಿಲ್ಲ. ಅದು ಇಂದ್ರಗಂಧಿ ಕಾನೂನಲ್ಲಿ ಆ ಕಾನೂನು ಬಂದಿತ್ತು. ಬಂದಿದ್ದ ಗಟ್ಟ ಜಮೀನು ಹೊಲ ಗೀವೆ ಮನೆ ಸೈಟ್ಗೆಲ್ಲ ಮಾಡ್ಕೊಟ್ಟಿದ್ರು. ಅದು ಯಾರೂ ಇರಲಿಲ್ಲ ನಮ್ಮ ಜನ ಎಲ್ಲ ಬೇರೆ ಬೇರೆ ಜೀಸ್ಕೊಟ್ಟವ್ರು.
1: ಅಂದರೆ ತಗೊಳ್ಳಿ ಆಡಿ ಬಂದು 30 ವರ್ಷಗಳಾಗಿದೆ.
0: ಅಲ್ಲಿ ಬಂದು ಇಲ್ಲಿ ಇಲ್ಲಿ ಕಾಡು ಬೀಡು ಎಲ್ಲ ಪ್ರತಿ ಒಂದು ಇಲ್ಲೇ ಮಾಡಿಸ್ಕೊಂಡು ಜೀವನ ನಡೀತಾವೆ.
1: ಏನೋ ತಾವುಗಳು ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಾಯಿದ್ರ?
0: ಅಲ್ಲಿ ನಾವು ಅದೇ ಈಗ ಗೆಣಸು ಗಿಣಸು ಸೊಪ್ಪು ಗಿಪ್ಪು ಅದು ಹಾಕದ ಮಾಕ ತಿಂತಿರ್ಲ ಆಗ ನಮಗೆ ಕೊಡ್ತಿದ್ರು ಕಾಡಲಿಗೆ. ಅದು ನಮ್ಗೆ ಅಷ್ಟೊಂದು ನಮಗೂ ಗೊತ್ತಿತ್ತಿಲ್ಲ.
1: ಹಾಗಿದ್ರೆ ತಾವುಗಳು ಯಾಡಿ ಬರೋಕ್ಕಿಂತ ಮುಂಚೆಗೆ ಮೊದಲು ಎಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾಯಿದ್ರಿ?
0: ನಾವು ಮೊದಲು ಅಂದರೆ ಚರ್ಮಡಿತ್ತು. ಅಲ್ಲಿ ಸೆಡ್ ಕಟ್ಕೊಂಡು ಎಲ್ಲ ಮನೆ ಬಂದಿತ್ತು ಎಲ್ಲ ಸೆಡ್ ಕಟ್ಟಿದ್ವಿ ರೈತರ ಜಮೀನು. ಅಲ್ಲಿಂದ ಒಂದು 20 ಅಕ್ಕಳು 30 ಅಕ್ಕಳು ಏನಾದಿದ್ರು ಹಿಂಗೆ ಒಬ್ಬರು ಹೊಂಟವ್ರು ಬೇರೆ ಅವ್ರು ಅವ್ರು ಇದು ಹಾಕೊಂಡು ಅವ್ರು ಅಂದ್ಕೊಂಡು ಎಲ್ಲ ಬೇರೆ ಬೇರೆ ದೇಶಗಳು ಸೇರ್ಕೊಂಡ್ರು. ಕುಣಗಾಲ ಬಂಕಳಿ ಚಿರುಕಳಿ ಕಳಿ ಎಲ್ಲ ಸೇರ್ಬಿಟ್ರು. ಅವ್ರು ಹೋಗಿ ನಾನು ಒಬ್ಬರಲ್ಲೇ ಇದ್ದು 4 ವರ್ಷ 5 ವರ್ಷ ಆಗಿದ್ವಿ. ಅದು ಏನೇ ನಮಗೆ ದುಡ್ಡು ಕಷ್ಟ ನನ್ನ ಕೊಡ್ತಿದ್ದಿಲ್ಲ. ಊಟ ಬಟ್ಟ ಅಷ್ಟೇ ಸೌಲಭ್ಯ ಏನೇ ಏನಿಲ್ಲ. ಅದ್ರ ನಾನು ಒಬ್ಬನೇ ಯಾರೂ ಇಲ್ಲ. ಅದು ರೈತರಲ್ಲಿ ಇದ್ದು ನಾನು ಇಷ್ಟು ವರ್ಷ ಅಲ್ಲಿ ಗೇರು ಇಲ್ಲಿ ಬಂದು 5 ವರ್ಷ ಗಂಟ ನಡೀತಾವೆ.
1: ಅದು ಹೇಳ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟ ಆಯ್ತು. ಹಿಂದಿನ ಕಾಲದಲ್ಲಿ ತುಂಬ ಕಷ್ಟದಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ.

0: ಊಟಕ್ಕೆ ಭಾಳ ಪ್ರಾಬ್ಲಮ್ ಇತ್ತು. ಒಂದೊಂದು ಊಟ ಸಿಕ್ತೀರ್ವಿ ಸೊಪ್ಪು ಕುಕ್ಕರ್ನಂತೆ ತಿಂತಾಯಿದ್ರು, ಬೇಯಿಸ್ಕೊಡು ಗೆಣಸು ತುಪ್ಪ ಗಿಪ್ಪ ಅಂಬಿಟ್ಟು ಅದನ್ನೆಲ್ಲ ಬೇಯಿಸ್ಕೊಬೇಕು ನಾವು ತಿಂತಾಯಿದ್ರು. ಆ ರೀತಿ ಪ್ರಾಬ್ಲಮ್ ಇತ್ತು. ಆದರೆ ಈವಾಗ ಮಾತ್ರ ಆ ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟೇ ಗೇರಿದ್ರೆ ನಮ್ಗೆ ಆಗ ಉಳಿತೈತಿಲ್ಲ. ಇಲ್ಲಿಗೆ ಕೂಲಿಗೆ ಹೋದ್ರಿ ಅಲ್ಲಿಗ ಸರ್ಬತ್ತಿತ್ತು. ಈಗ ಮಾತಿನಕ್ಕೆ ಕೂಲಿರಿ ಇನ್ನೂ 100 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು 100 ರೂಪಾಯಿ ಉಳಿಸ್ತಾವೆ.
1: ಹಿಂದಿನ ಕಾಲದ ಜೀವನಕ್ಕಿಂತ ಇವಾಗಿನ ಜೀವನ ತುಂಬ
0: ಚೆನ್ನಾಗಿ ಯಾವ ಒಂದು ಅಂದ್ರೆ ಈಗಿನ ಜೀವನದಲ್ಲಿ ಎಲ್ಲ ಈಗ ಎಲ್ಲ ಜನಗಳು ಅದೇ ರೀತಿ ಜೀವನ ನಡೆಸ್ಕೋ ಹೋಗ್ತಾರ, ನಾವು ಅದೇ ರೀತಿ ನಡ್ಕೋತ.
1: ಕಾಳಮರವರೇ, ನೀವೇನಾದ್ರೂ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಂದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ?
2: ಆಗ ನಮ್ ರೀತಿಯ ನಾವು ಆ ರೀತಿ ನಂಬುದಕ್ಕಿರದೆ ನಾವು ದೇವ್ರ ಚಿತ್ತ. ಆಗ ಗೆಣಸು ಸೊಪ್ಪು ಸೋದ ಹಿಟ್ಟು ಒಂದು ಮೆಣಸು ಸೊಲೆ ಒಂದು ಉಪ್ಪಿನಳ ಒಂದು ಟಮಾಟೋ ಹಣ್ಣ ಸುಟ್ಕೊಂಡವ್ರು ಹಂಗೆ ಅವರು ತಿಂದು ವಾಸ ಮಾಡಿ ತಿಂದು. ಈಗಿನ ಮಕ್ಕ ಆ ಥರ ಕೇಳಲ್ಲ, ಈಗ ಹಾಲು ಬಿಡು ತುಪ್ಪ ಬಿಡು ಅಂತ ಕೇಳ್ತಾರ, ಸಾಂಬಾರು ಬಿಡು ಅಂತಂತಾರೆ. ನಾವು ಆಗನ್ನವರು ಸಾಂಬಾರು ಇಲ್ಲ ಅಂಥದ್ದು ಇಲ್ಲ, ಜೇನುತುಪ್ಪ ಗೆಣಸು ಆ ಮರಳಿ ನಮ್ಮ ಜೀವನ. ಕೆಲ್ಸಕ್ಕೆ ಹೋದ ಜೀನಕ ಒಂದು ಬಳೆ ಎರಡು ಬಳೆ ತಂದ್ರೆ ಅಪ್ಪಟ್ಟು ಹಿಟ್ಟು ಮಾಡಿ ಅವ್ವ ಅಪ್ಪ ಅಪ್ಪಟ್ಟು ಕೊಡ್ತಿದ್ರು. ಅದು ಉಂಡ್ಕೊತೀವಿ ತಿಂದ್ಕೊತೀವಿ ಬಿದ್ಕೊತೀವಿ ನಾವು, ಬಟ್ಟೆ ನುಂಗತಿಲ್ಲ ಏನು ಮಾಡಿದಾರೆ ಅಂತ ಪರಿಸ್ಥಿತಿ. ಆಗ ಒಂದು ಕಪ್ ಟೀ ನೀರು ಕುಡಿತೀನಿ ಅಂದರೆ ಇತ್ತಿತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಮಡ್ಕನು ಇಟ್ಟಿತ್ತಿಲ್ಲ, ಆ ಮಡ್ಕಲ್ಲೇ ನೀರು ತಂದು ಹೊತ್ತು ಕುಡಿತೀನಿ. ಬಿದ್ರ ಕಾಟ ಮುಂದೆ ಹೊತ್ತರ್ಕ ಬಂದು ನೀರು ಹೊತ್ಕೊಂಡು ಒಳಗಿಂದ ಹೊತ್ಕೋಗಿ ಕಾಲ ಮಾಡ್ಕೊತೀನಿ. ಜೀವನ ಕಬ್ಬೇಕು ತಾನೆ ತಿಂದು ಹೆಂಗೆ ಸೊಪ್ಪು ಸೋದ ಕರ್ಲಾಗಿರ್ಲ ಅದು ಇದು ಕಾಡು ನೋಡು. ಸೊಪ್ಪು ತಂದು ಗೆಣಸು ಗಂಟ ತಂದ್ರೆ ಒಂದು ಜಿನ ಗೆಣಸು ಹೆಚ್ಚತ್ತಂದ್ರೆ ಕಿತ್ಕೊ ಬಂದ್ರೆ 2 ಜಿನ 3 ಜಿನ ಮಡಿಕೊಂಡು ತಿನ್ನೋದು. ಏನು ಮಾಡಿದಾರೆ ಇನ್ನು ಮಕ್ಕಳು ಸಾಕ್ಬೇಕಲ್ಲ ಅಂತ ಅಂದ್ಕೊಂಡು ಆ ರೀತಿ ನಮ್ಮ ಜೀವನ ಮಾಡ್ಕೊತಿದ್ದು. ಈಗ ಏನಂದ್ರೆ ನಮ್ಗೆ ಒಂದು ಕಷ್ಟದಲ್ಲಿ ಭಾಳ ನೊಂದ್ಬಿಟ್ಟು ಈಗ ಸ್ವಲ್ಪ ಕಷ್ಟಕ್ಕಿಂತ ಚೆನ್ನಾಗಿ ದೇವರು ನಮ್ಮನ್ನ ಇಟ್ಟದ. ಈಗೆಲ್ಲ ನಾವು ಹೋದ್ರು 1 ಪಾವು 2 ಪಾವು 1 ಶೇರು 1/2 ಶೇರು ತಂದು ಜೀವನ ಮಾಡ್ತೀವಿ. ದೇವ್ರು ಈಗ ಒಂದು ಸ್ವಲ್ಪ ನಮ್ಮನ್ನ ಸ್ವಸ್ವತ್ತಾಗಿ ನಮ್ಮನ್ನ ನಡೆಸ್ಕೊಂಡು ಬಂದ.
1: ಆದರೆ ಕಾಣಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರು?
2: ಆಹಾರದಲ್ಲಿ ನಮ್ಮ ಜೀವನ ನಮ್ಗೆ ಅದೇ ಜೀವನ. ನಮ್ಗೆ ಆ ಒಂದು ಜೇನುತುಪ್ಪ ಒಂದು ಮೆಸರ ಕಟ್ಕೊತವಲ್ಲ ಗೋಡೆ ಗಿಡ ಮೆಕ್ಕಣಿ ಅಂತನೂ ಬಿಡ್ತಿತ್ತಿಲ್ಲ ನಾವು ಕಿತ್ಕೊ ತಿಂತೀವಿ ಒಟ್ಟಕ್ಕಾಗಿ.
1: ಮಕ್ಕಳಿಗೆಲ್ಲ ತಂದು ಕೊಡ್ತೀವಿ,
2: ಮಕ್ಕಳಿಗೂ ತಂದು ಹಾಕ್ತೀನಿ.

0: ನಾವು ತಿಂತೀವಿ. ನಾವು ನಮ್ಮ ಕೈ ಸಿಕ್ಕದಾದ್ರೂ ಮಕ್ಕಳು ಸಾಕು ಬಿಡವಾ, ಮಕ್ಕಳ ಜೀವನಕ್ಕೂ ಸಲಿಕಬೇಕು, ನಮ್ಮ ಜೀವನನು ಸಲಿಕಬೇಕು. ಒಂದಷ್ಟು ಇಷ್ಟು ಒಂದು ದಸ್ ಕಡಿ ಸರಳ ಇತ್ತಿತ್ತಿಲ್ಲ, ಆಗ ಗಿಣ ಗೆಲ್ಸ್ಕೊಳಕ್ಕೆ ದಬ್ಕ ಇತ್ತಿತ್ತಿಲ್ಲ. ದೊಣ್ಣನೆ ತೊರೆದು ದಶಿ ಮಾಡ್ಕೊಂಡು ಕೀಳ್ತಿದ್ ಕೊಡ್ತಿದ್ವಿ. ಕಿತ್ಕೊಂಬಂದು ಒಂದಷ್ಟು ಇಷ್ಟು ಕಿತ್ಕೊಂಬಂದ್ರೆ ಬೇಯಿಸ್ಕೊಂಡ ಸುಟ್ಕೊಂಡ ತಿಂದು ಹೆಂಗೆ ನೀರು ಕುಡಿದು ಹಿಂಗೆ ಜೀವನ ಮಾಡಿದ್ವಿ.
1: ಇವಾಗಲೂ ಹೋಗ್ತಿದ್ರಿ ಕಾಡಿಗೆ?
0: ಈಗ ನಾವು ಹೋಗಲ್ಲ, ಈಗ ನಾವಂದ್ರೆ ಹೋಯ್ತೀವಿ ಸೀಗ ಸೊಪ್ಪ ಅದು ಕುಯ್ಕೊ ಬರಕ ಅದಷ್ಟು ಬಿಟ್ರೆ ಹೊಲ್ತಟ್ಕೊಂಡು ಸೊಪ್ಪು ಸದ ಕುಯ್ಕೊಬಂದು ಹೆಂಗೆ ಏನು ಮಾಡ್ತೀವಿ. ಆಮೇಲೆ ಮಧ್ಯದಲ್ಲಿ ಹೊಸಿ ರೇಷನು ಅದೆಲ್ಲ ಕಳಿಸ್ಕೊಡ್ತಿದ್ರು, ಮಠ ರೇಷನ್ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡೋದು. ಈ ಕಾರ್ಡ್ನ ಅಕ್ಕಿ ಭಾಗ್ಯದಲ್ಲಿ ಎಲ್ಲ ಮಾಡಿಕೊಟ್ಟಿದ್ರಲ್ಲ ಅದರಲ್ಲೆಲ್ಲ ಒಟ್ಟಿಗ ಒಂದಷ್ಟು ಇಷ್ಟಕ್ಕೆ ತಂದು ಮಡಿಕೊಂಡು ಹೆಂಗೆ ಜೀವನ ಮಾಡಿದ್ವು. ಊರಲ್ಲಿ ಅದು ನನಗೆ ಊರೊಳಗ ನ ಹೆಸರಿನಲ್ಲಿ ಮೈಯಡಮ್ಮನ ಅಂತಂದ್ಬಿಟ್ಟು ಅದು ಊರೊಳಗೆ ಪಂಚಾಯತಿ ಜಾಗದಲ್ಲಿ ಕೊಟ್ಟರು ಜಾಗ ಮನೆಯನ್ನು. ಆಗ ನಾನು ಒಬ್ಬಳಿಗೆ ಫಸ್ಟ್ ಬಂದರು. ಆಗ ನಮ್ಮ ಅಕ್ಕ ಇದ್ದ, ನಮ್ಮ ಅಕ್ಕನಿಂದ ಇನ್ನೊಬ್ಬ ಮಾದಮ್ಮ ಅಂತ ಇದ್ದ, ಅವಳಗ ನನ್ನ ಮೇ ಆದಮೇಲೆ ಅವರಿಬ್ಬರಿಗೆ ಆಮೇಲೆ ಲಾಸ್ಟ್ನಲ್ಲಿ ಬಂದದು. ಆಗ ಅಮ್ಮನ ಕಟ್ಟಿ ಅಲ್ಲಿ ಪಂಚಾಯತಿ ಜಾಗದಲ್ಲಿ ಅಲ್ಲಿ ವಾಸ ಮಾಡ್ತೀನಿ. ಈಗಲೂ ಅವರಲ್ಲಿ ವಾಸ ಮಾಡ್ತಾರೆ. ನನ್ನ ಮಗ ಕಿರಿಯವ ನೀಲಮ್ಮನವ ಅಲ್ಲೇ ಇರೋದು. ನನ್ನ ಅಳಿಯ ಇದ್ದರು ಇದ್ದು ಇಲ್ಪನ ಜಾಗ ಕೊಟ್ಟು ಇದೊಂದು ಅಷ್ಟು ಅಷ್ಟಲ್ಲ ಅಮ್ಮನ ಬಂತಲ್ಲ ಅಥವರಿಂದ ಇತ್ತೋಕ ನಾವು ಇಲ್ಲಿ ಇದ್ದು ವಾಸ ಮಾಡ್ತಾ ಇದ್ದೀವಿ.
1: ಅಗಿರಮ್ಮ, ಇವಾಗ ತಾವು ಹೇಳ್ತಿದ್ರಿ ನಾವು ಕಾಡಲ್ಲಿದ್ದಾಗ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಬಂದು ಸೇವನೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಇವಾಗ ಕಾಡೊಳಗಡೆ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಜೇನುತುಪ್ಪ ಅದನ್ನ ತಗೊಂಡ್ ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ. ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೇಳುವ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ಮ ಎದುರು ಬಂದಿರೋ ಸನ್ನಿವೇಶ ನಡೆದಿದೆ?
0: ನಮ್ಮ ಎದುರಿಗೆ ಬಂದಿದ್ರಿ, ನಾವು ಅಥವಾ ಹೋದ್ರೆ ಹೋಗ್ಲಿ ನಮ್ಮ ಸರ್, ನಾವು ಮಕ್ಕಳನ್ನೋಗಿ ನೋಡಿದ್ರೆ ನೋಡ್ಬೋದು, ನೋಡದಿರ ಇಲ್ಲ, ನಮ್ಮ ಜೀವನ ಹೊಟ್ಟೆ ತುಂಬಬೇಕಲ್ಲ. ನಾ ಆಸ್ಪತ್ರೆ ಹೋಗಿ ಅಲ್ಲಿ ಅವನಿಗೆ ಕೇಳ್ತೀನಿ, ಕೂತ್ಕೊಂಡು ಬಂದು ಬಿಡ್ತಪ್ಪ ತಕ್ಷಣಕ್ಕೆ ಹೋದ್ರೆ ಅಥವಾ ಹೋಗ್ಲಿ ಈ ಓದಿದ್ರೆ ಮನ ಹೋಗಿ ಸೇರೋದಾಗ್ಲಿ ಅಂತಂದ್ಬಿಟ್ಟು ದೇವ್ರ ಮೇಲೇನೆ ಬರ ಹಾಕ್ಬಿಟ್ಟು ಬ್ಯಾಲ್ಕಪ್ಪ ಮಾದಪ್ಪನಿಗ ಚಿಕ್ಕೇವಮ್ಮನಿಗ ಈ ನೂರಾಳಪ್ಪನಿಗ ಈ ಹನುಮಂತಪ್ಪನಿಗ ನಮ್ಮ ಮನೆ ದೇವ್ರ ದೇವ್ರಿಗೆ ಎಲ್ಕೊ ಹೊರ ಹಾಕ್ಬಿಟ್ಟು ನಾವು ಜೀವನ ಮಾಡ್ಕೊಬತ್ತೀವಿ ಕಾಡಿನೊಳಗಿಂದ. ಇನ್ನೇನು ಮಾಡೋಕದು, ಒಟ್ಟ ಸಾಕ್ಬೇಕಲ್ಲ. ಆಗಿನ ಪರಿಸ್ಥಿತಿ ನೋಡಕ್ ಹೋದ್ರ ಈ ಜೀವನ ಬೇಡ ಅನಿಸ್ತಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಕ್ ಹೋಯ್ತು ಅಂತಂದ್ರೆ ಈಗ ನಮ್ಗೆ ಎಲ್ಲಾರು ಒಂದು ಒಂದು ಸೇರು ಎರಡು ಪಾವು ಮೂರು ಪಾವು ನಾಲ್ಕು ಪಾವು ಒಂದು ಐದು ಸಾವಿರ ಆರು ಸೇರು ದೇವರು ನಮ್ಗೆ ಸಹಾಯ ಮಾಡ್ತೀವಿ. ಅದು ಇಸ್ಕೊಂಬಂದು ಜೀವನ ಮಾಡಿದೆ. ಇಷ್ಟು ಬಿಟ್ರೆ ಇನ್ಯಾನು ಇಲ್ಲಕ್ಕಪ್ಪ.
1: ಚಂದ್ರವರೇ, ಇಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ವ್ಯತ್ಯಾಸ ಇರ್ಬೋದು?
2: ವ್ಯತ್ಯಾಸವಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವರು ಗೆಣಸು ಕಿತ್ತು ಅವ್ರ ತುಪ್ಪಗಳನ್ನ ತಕೊಬಂದು ಅವನ್ನೆಲ್ಲ ನಮ್ಗೆ ತಂದ್ಕೊಡಾಗ ಇವಾಗ ತಿಂತಿರೋಂತ ಆಹಾರ ಪದಾರ್ಥಕ್ಕಿಂತ ವ್ಯತ್ಯಾಸವಾಗಿದೆ. ಅದು ಒಳ್ಳೆ ತಿಂದ್ರೆ ಒಳ್ಳೆ ಪೌಷ್ಟಿಕವಾಗಿ ಅದು ಏನು ಔಷಧಿಗಳು ಮೆಡಿಸನ್ಗಳು ಅದಕ್ಕೆ ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಕಾಡಿನಲ್ಲಿ ತಗೊಬಂದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಇದ್ದಾಗ ಅವನ್ನೆಲ್ಲ ತಂದು ಕೊಡ್ತಿದ್ರು. ಅದೆಲ್ಲ ತಿನ್ನಕ್ಕೆ ಒಳ್ಳೆ ನಮಗೆ ಚೆನ್ನಾಗಿರ್ತಿತ್ತು, ರುಚಿಯಾಗಿರ್ತಿತ್ತು. ಇವಾಗೆಲ್ಲ ಸ್ವಲ್ಪ ತಿನ್ನಕ್ಕೆ ಹೋದ್ರೆ ತಲೆ ಸುತ್ತು ಗ್ಯಾಸ್ಟಿಕ್ಕು ಅನೇಕ ವಿಧವಾಗಿ ನಮ್ಮಲ್ಲಿ ದೇಹಗಳಲ್ಲಿ ಉಂಟಾಗ್ತಿದೆ. ಆದರೆ ಆ ಕಾಲದಲ್ಲಿ ಅವರು ತಂದು ಕೊಡ್ತಿದ್ದಂಥ ಒಂದೊಂದು ಪದಾರ್ಥಗಳಲ್ಲಿ ಯಾವುದು ನಮಗೆ ದೇಹಗಳಲ್ಲಿ ಯಾವ ಹಾನಿಕರಗಳು ಹಂಗುಂಟಾಗ್ತಿರ್ಲಿಲ್ಲ. ಒಳ್ಳೆ ಚೆನ್ನಾಗಿರ್ತಿವಿ, ನಮ್ಗೆ ಆರೋಗ್ಯವಾಗಿ ನಾವು ನಡ್ಕೋತಿದ್ದೋ. ತುಪ್ಪಗಳನ್ನೇ ತಿನ್ಕೊಂಡು ಜೇನು ಹಳಿಗಳನ್ನೇ ತಿನ್ಕೊಂಡು ಮತ್ತು ಇದು ಗೆಣಸು ಅವೆಲ್ಲ ತಿನ್ಕೊಂಡು ನಾವು ಸ್ಕೂಲ್ಗೆ ಮನೆಗಳಲ್ಲಿ ಎಲ್ಲ ನಾವು ಆಟ ಆಡ್ತಿದ್ದೀವಿ. ಅದು ಬಿಟ್ಟರೆ ನಾವು ಇನ್ನೇನು ಆ ದಿನಗಳಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ನಮ್ಮ ತಾತ ಅವರೆಲ್ಲ ಊರಲ್ಲಿರೋ ಪದಾರ್ಥಗಳನ್ನೇ ಯಾವುದು ತರ್ತಿರಲಿಲ್ಲ, ಎಲ್ಲ ಕಾಡಲ್ಲಿರೋ ಮಾತ್ರ ಪದಾರ್ಥಗಳನ್ನು ಅವ್ರು ಕಿತ್ತು ತಂದು ಸೊಪ್ಪು ಅವೆಲ್ಲ ನಮಗೆ ತಂದು ಕೊಡ್ತಿದ್ರು.
1: ಅದೇ ತಾವು ಹೇಳ್ತಿದ್ರೆ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿರಲಿಲ್ಲ. ಆವಾಗ ಗೆಡ್ಡೆ ಗೆಣಸು ಹಲವಾರು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಕೊಂಡು ನೂರಾರು ವರ್ಷಗಳ ಕಾಲ ಬದುಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ಆರೋಗ್ಯ ತುಂಬ ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ.
2: ಅವೆಲ್ಲ ತಿನ್ಕೊಂಡು ನಾವು ಹೋಗ್ಬೇಕಾದ್ರೆ ಯಾವ ಕಡೆ ಒಂದು ವೇಳೆ ಬೇರೆ ಕಡೆ ಊರಿಗೆ ಹೋಗ್ಬೇಕಂದ್ರೆ ಬಿಸಿಲಲ್ಲಿ ಎಲ್ಲ ಸೊಪ್ಪು ಗಿಪ್ಪು ಅವೆಲ್ಲ ನಮಗೆ ತಂದು ಕೊಟ್ಟು ಬೆಳಿಗ್ಗೆ ಎಲ್ಲ ನಾವು ಅದನ್ನೆಲ್ಲ ತಿನ್ಕೊಂಡು ಒಂದು ವೇಳೆ ಬಿಸಿಲಲ್ಲಿ ನಡ್ಕೋ ಹೋಗ ಯಾವುದು ನಮಗೆ ಆಯಾಸಗಳು ಆಗ್ತಿರ್ಲಿಲ್ಲ, ಒಳ್ಳೆ ತಂಪಾಗಿ ಇರ್ತಿತ್ತು ದೇಹಕ್ಕೆಲ್ಲ. ಇವಾಗ ಸ್ವಲ್ಪ ಅದು ಚಿತ್ರಾನ್ನ ಉಪ್ಪಿಟ್ಟು ಭಾತ ಅವೆಲ್ಲ ತಿನ್ಕೊಂಡು ಬಿಸಿಲಲ್ಲಿ ಹೋದ್ರೆ ತುಂಬ ದಾವು ಸುಸ್ತು ಅವೆಲ್ಲ ಆಗ್ತದೆ ಇವಾಗ. ಆದರೆ ಇಂದಿನ ಈ ಕಾಲಘಟ್ಟದಲ್ಲಿ ಅವೆಲ್ಲ ಇನ್ನು ಉಪಯೋಗಿಸ್ಲೇಬೇಕು. ಗೆಣಸುಗಳು ನಮ್ಮ ತಾತಂದಿರು ಅಜ್ಜಿ ಅವರೆಲ್ಲ ಇವಾಗಿಲ್ಲ.

0: ಮಾದಾರವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ ಅವಾಗ?
1: ಅದು ಹಿಂದಿನ ಕಾಲದಲ್ಲಿ ಅಂದ್ರ ನಾವು ಮಾಡ್ತಿದ್ದು ಕಾಡ್ಲೆ ಉಪ್ಪ ಗೆಣಸು ಸೊಪ್ಪು ಹಾಳು ಅದು ಇದು ತಂದು ನಮಗೆ ತಕ್ಕೊಡ್ತೇ ಇದ್ರು. ಊಟ ಈಟ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ ಅದೈತಿ ಇಲ್ಲ. ಆದ್ರೆ ಈಗ

ಹಿಂದೂ ಕಲಾಕಾದಮಿ ಯಾರು ನಮ್ಮ ತಾಯಿ ಇದ್ದ ನಮ್ಮ ತಂದೆ ಇದ್ದ ಎಲ್ಲ ತೀರೋಗ್ಬಿಟ್ಟಿದ್ರು ಎಲ್ಲ ಅವ್ರು ಕೂಡ ನಿರ್ತಾಗತ್ತೆ ತಿನ್ನಗತ್ತೆ ಆ ಇರಾಗಟ್ಟ ಮಾಡ್ತಿದ್ರು ನಾವು ಆ ಹೋದ್ಮೆ ನಮ್ಗೆ ಯಾರೋ ತಾವು ಮಾಡ್ತಾರೆ ಅಂತ ಸೌಲಭ್ಯದಿಂದ ಭಾರಿ ಕಟ್ಟಿಗೆ ಇದ್ದು ನಾವು ಗೇಕ್ ಹಿಡಿದಾಗ ಇಷ್ಟು ಪ್ರಾಬ್ಲಮ್ಸ್ ಕಮ್ಮಿ ಆಗತ್ತೆ. ಮುಂದಿನ ಕಾಲದಲ್ಲಿ ಸರ್ ನಮಗೆ ಏನೋ ಗೊತ್ತಾಗಿರೋದಂದ್ರೆ ಆಗ ಇದು ಎಷ್ಟು ಮೈ ನಾವು ಮಾಡ್ತಿರು ನಮಗೂ ಅದು ತಿಳ್ಕೊಳಕ್ಕಿಲ್ಲ. ಈಗ ನಮಗೆ ಗೊತ್ತಾಗಿರೋ ಮಟ್ಟ ಅದು ಹಬ್ಬ ಗಿಬ್ಬ ಏನೇನೋ ವಿಚಿತ್ರ ಎಲ್ಲ ಮಾಡ್ತಿರು ಅವೆಲ್ಲ ನಮ್ಗೆ ಸ್ವಲ್ಪ ಗೊತ್ತು. ಅದು ಮುಂದೆ ನಮ್ಮ ಹಿಂದ್ಗಡೆಲ್ಲ ಮಾಡೋದೆಲ್ಲ ನಮಗೆ ವಿಷಯ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮಗೆ ಆಗ ಈ ಥರ ಐಕ್ಳಿಲ್ಲ ನಮ್ಗೆ ವಿಷಯ ನಮ್ಗೆ ಗೊತ್ತಾಯ್ತು. ಈ ನಮ್ಮ ಜೀವ ಮಟ್ಟಿಗ ನಮ್ಮ ಎದುರಿಗೆಲ್ಲ ಮಾಡಾವತ್ಲಿ ಹಬ್ಬ ಆಗಿದ್ದು ಈಗ ನಮ್ಮ ಗರಿ ಹಬ್ಬ ಬರ್ತ ನಮ್ಮ ಊರಾಗ ಮಾಡ್ತೀನಿ ಅವ್ದು ಮಾಡ್ತೀವಿ ದೀಪಾವಳಿ ಬರ್ತದ ಅವೆಲ್ಲ ಹಬ್ಬಗಳು ಬರ್ತಾವ ನಾವೆಲ್ಲ ಚಿಕಟ ಇರ್ಬೇಕು ಅಂದ್ಬಿಟ್ಟು ಎಲ್ಲ ಈಗ ಬಟ್ಟ ಬೈ ಆಳು ಇಲ್ಲ ಸಾಮಾನ್ಯ ಮೇಲೆ ನೀವು ಹೀಗೆ ಬರ್ತ ಆವಾಗ ಏನೇ ಇಲ್ಲ ನಮಗೆ ಹಬ್ಬನೇ ಗೊತ್ತಿರ್ತೀರ ಕಾಡಲಿ ಇದ್ದು ಗಿಡಿಸ್ತಿರ್ತಿರೋ ಸೊಪ್ಪು ತಿಂತಿರೋ ನೀರಿದ್ರೆ ನೀರು ಸಿಕ್ತಿರ್ತಿಲ್ಲ ಆಗ ಎಲ್ಲಿಂದ ಓದ್ಕೊಬರೋದಂದ್ರೆ ನಮಗೆ ಗೊತ್ತಾಯ್ತಿಲ್ಲ ಅವ್ರಿಗೆ ಅಷ್ಟು ವಿಷಯ ನಮ್ಗೆ ನಮ್ಮ ಸಾಮಾನ್ಯವಾಗಿ ಬೆಳೆಗಂಟ ಆಗೋ ನಮ್ಗೆ ವಿಷಯ ಗೊತ್ತಾಗಿರೋದು ಅದ್ರ ಮುಂದೆ ಅದೇನೇನ ನಡೀತದ ಗೊತ್ತಾಗಂಗಿಲ್ಲ. ಈಗ ಹೋದ್ರೆ ನಮಗೂ ಗೊತ್ತಾಗಿರ್ತೀವಿ ಆದ್ರೆ ಈಗ ಹೋಗಿದ್ರಿ ನಮ್ಗೆ ಕಾಡು ಸೊತ್ತು ತಂದು ತಿಂದ್ರಿ ಪ್ರಾಬ್ಲಮ್ ಅಲ್ಲ. ಈಗ ಅದು ಔಷಧಿ ಇಲ್ಲ ಗೊಬ್ಬರ ಇಲ್ಲ ಎಲ್ಲ ಪ್ರಾಬ್ಲಮ್ ಅದರಲ್ಲಿ ಬರಲ್ಲ. ಈಗೇನಿದೆ ನಾವು ಕಾಡಿನೊಳಕ್ಕೆ ನಾವು ಜಾಸ್ತಿ ಹೋಗಲ್ಲ ಕಾಡಿನೊಳಕ್ಕೆ ಹೋದ್ರಿ ನಿಮಗೆ ನೀವು ಯಾತಕ್ಕೆ ಹೋದರೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ ಕಾಡ್ಗೂ ಹೋಗೋಕ್ಕೂ ಬಿಡಲ್ಲ. ಒಂದು ಸೌಲಭ್ಯ ತರಬೇಕಾದ್ರಿ ಅವ್ರಿದ್ರ ಕೇಳ್ಕೊ ಹೋಗಿ ತರಬೇಕು ಅವ್ರು ಇಲ್ಲದೇ ಇದ್ರೆ ನಾವು ಕಾಡಿಗೆ ನಿಂತ್ಕೊಳ್ತೀವಿ.

0: ಅಂದ್ರೆ ಕಾಲೇಜಿದ್ದಾಗಲ್ಲಿ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಾ ಇದ್ರಿ?
1: ಹಬ್ಬ ಮಾಮೂಲಿ, ಅದೇ ಇವರು ರೈತರುಗಳು ಇವ್ರ ಹಬ್ಬ ಅದು ಇದು ಮಾಡ್ತಾ ಇರ್ತಾರ, ಅವಾಗ ಕೊಟ್ಕೊತೀರ. ಆಗ ಕಾಲಿದ ಬಾಯಿ ಇದ್ದವ್ರಿಗೆ ಯಾವ ಹಬ್ಬನೂ ಗೊತ್ತಿದ್ದಿಲ್ಲ. ಇವತ್ತು ಹಬ್ಬ ಬಂದಿದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ. ಹಬ್ಬ ಅಂದ್ರು ರೈತರು ಅಂದ್ರು ಕಾಡಿನೊಳಗಿರೋರ್ಗೆ ಯಾವ್ದು ಗೊತ್ತಿಲ್ಲ. ಬೇಯಿಸ್ಬೇಕು, ತಿನ್ಬೇಕು, ಗೆಣಸು, ಗೆಂಡ, ತುಪ್ಪ, ಹಾಳು ಅಂದ್ಬಿಟ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಇವ್ರನ್ನ ಮಾಡೋತಾರ. ಆವಾಗ ಮಾಡ್ತಿರೋದು ನಮ್ಮ ದೇವರು ಹಬ್ಬ ಅದು ವಿಚಿತ್ರ ಇದೆ, ಚೆನ್ನಾಗಿ ಮಾಡ್ತಿದ್ರು. ಜೋಳಗಳು ಒಬ್ಬಡ್ಕೊಂಡು ಅದು ಧೂಪ ದೀಪ ಹಾಕೊಂಡು ಎಲ್ಲ ಆಗ ಮಾಡ್ಕೊಯ್ತಿದ್ರು. ಪಂಚಾಯತಿ ಅದೊಂದು ಹಬ್ಬ ಬಂದ್ಬಿಟ್ರೆ ನಮ್ಮ ಇದರಲ್ಲಿ ಯಾವ ಪ್ರಾಬ್ಲಮ್ ಬರ್ತಿರ್ತಾರೆ. ಈಗಲೂ ಮಾಡ್ತಾರ, ನಡೀತಾ ಇದೆ ಅವರು ಈಗಲೂ
0: ಸಂಪ್ರದಾಯ ಹಬ್ಬಗಳನ್ನು ಕೂಡ
1: ಮುಂದುವರ್ತಾರೆ. ಈಗಲೂ ನಮ್ಮ ಅದೇ ಹಬ್ಬನ ಈಗಲೂ ಮುಂದುವರ್ತಾರೆ.
0: ನಿಮ್ಮ ಮಾಡಿಯಲ್ಲಿ ಇವಾಗಿನ ಮಕ್ಕಳು ಕೂಡ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಹೇಳ್ಕೊಡ್ತಾ ಇದಾರೆ? ಹೇಗೆ
1: ಹೇಳಲ್ಲ, ಯಾಕಂದ್ರೆ ಈಗ ಆ ಹಬ್ಬ ಕೆಲವ್ರಿಗೂ ಗೊತ್ತು, ಕೆಲವ್ರಿಗೆ ಈಗಿನ ಐಕಾಗಿ ಯಾವುದು ಹಬ್ಬ ಅಂತ ಗೊತ್ತಿಲ್ಲ. ಈಗ ನಮಗೆಲ್ಲ ಗೊತ್ತು, ಇಂಥ ಐಕೆಗೆ ನಮಗೆ ಯಾರು ಹೇಳ್ಕೊಡಲ್ಲ. ಯಾರು ಹೇಳ್ಕೊಟ್ರೆ ಮಾತ್ರ ಹೋ ಹೋಯ್ತಾರೆ. ಆಗಿದ ಮಕ್ಕಳಿಗೆಲ್ಲ ಹೇಳ್ತೀವಿ, ಈಗ ಬೆಳೀತಾ ಬೆಳೀತಾ ಈಗ ಅವ್ರಿಗೆಲ್ಲ ಯಾರು ಹೇಳ್ಕೊಡೋದ ಅವಶ್ಯಕತೆ ಅದೇ ಗೊತ್ತಿಲ್ಲ ಅವ್ರಿಗೆ.
0: ಹಾಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದ್ದಾವೆ?
1: ಆಗದೇ ಅಲ್ಲಿ ಇದ್ದರೆ ಏನು ಸರ್ಕಾರದಿಂದ ಸಿಕ್ಕಿದೆ. ಈಗ ಆಗ ಇದ್ದ ಈಗಿವಾಗ ಯಾವುದು ಸರ್ಕಾರದಿಂದ ಏನೋ ಸೌಲಭ್ಯ ನೋಡಕ್ ಸಿಕ್ಕಿಲ್ಲ. ಒಂದು ದಿವಸ ಈಗ ನಮ್ಮ ಮನೆಗಳ ಒಂದು 20 ಮನ ರೋಡೆಲ್ಲ ಬಿಡ್ಸ್ಕೊಡ್ತೀನಿ ಅದು ಬಿಡ್ಸ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬಂದಿರು ಒಬ್ರು. ಆಗ ನಮಗೂ ಗೊತ್ತಿಲ್ಲ ಒಂದಿಷ್ಟು ಇಟ್ಟಿದ್ದು. ಆಗ ಬಂದು ಫೋಟೋ ಗಿಟ ತಕ್ಕೊಂಡು ಎಲ್ಲ ಮನೆಯಾಗ ಏನೆಲ್ಲ ಸೈಟ್ ಎಲ್ಲ ಹಂಚ್ಬಿಟ್ಟು ಹೋಗಿದ್ರು. ಅದು ಜಾಗ ಅಂದ್ರೆ ಜಾಗ ಈಗಲೂ ಆದ ನಾನು ನೋಡಿನಿ, ಕಲ್ಲು ನೆಟ್ಟಿರೋದು ಗೊತ್ತು. ಆ ಸೈಟ್ ಎಲ್ಲ ಫುಲ್ಲು ಮನೆಗೆ ಬಿಟ್ಟಿದ್ರು, ಆದ್ರೆ ನಮ್ಮ ಜನನೇ ಅಲ್ಲಿ ಉಳ್ಕೊಂಡಿಲ್ಲ. ಮುಂದಡ್ಬೇಕು ಬೇರೆ ಕಡೆಲ್ಲೇ ಸೇರ್ಕೊಟ್ರು ಎಲ್ಲ ಆ ಸೈಡ್ ಈ ಸೈಡ್ ಅವ್ರನ್ನ ಪುಣ್ಯ ಆಗಲ್ಲ ಬಂದು ಕಳಿ ಹಿಂಚು ಪತಂಗಿಲ್ಲ ಸೇರ್ಬಿಟ್ರು. ಈಗ ಅವರೆಲ್ಲ ಹೋದ್ಮೇಲೆ ನಾನು ಇಲ್ಲಿಯ 30 ವರ್ಷ ಇದ್ದೀನಿ, ಬಂದು ಪರ್ಮನೆಂಟ್ ಆಗಿ ಹಿಂದೆಗಿ ಜೀವನ ನಡೆಸ್ತಾ ಹೋಯ್ತು. ಮನೆ ಖಾತೆಗಳು ಅವ ಜಮೀನಿಲ್ಲ ಸರ್, ಮನೆ ಖಾತೆವು ಅವು ರೇಷನ್ ಕಾರ್ಡದ ಓಟ್ ಕೊಡುವಾಡ್ದ ಎಲ್ಲ ಪ್ರತಿಯೊಂದು ಕಾರ್ಡ್ಗಳು ಎಲ್ಲ ಪ್ರತಿ ಗೌರ್ಮೆಂಟ್ಗೆ ಕೊಟ್ಟರೆಲ್ಲ ನಮ್ಮನ್ನ ಈಗ ಎಲ್ಲ ಮನೇಲಿ ಮಡಿಕೊಂಡು ಎಲ್ಲ ಮಾಡಿಸ್ಕೋಬೇಕು ಸರ್. ನಾವು ಮೊದ್ಲಿ ರೇಷನ್ ಕಾರ್ಡ್ ಮಾಡಿಸಾಗ ನನಗೆ ಗೊತ್ತಾನಿಲ್ಲ, ನನ್ನ ಫೋಟೋ ಮಾಡ್ತಾ ಕಡೋದು ಅಷ್ಟೇ. ನನ್ನ ಹೆಸರು ಅಂತ ಬಂದ್ರೆ ರೇಷನ್ ಕಾರ್ಡ್ ಅವರು ನಮ್ಮ ಅವ್ರ ಹೆಸರು.

0: ಹುಡುಗರು ಬರ್ಕೋದ್ರು. ಆದ್ರೆ ನಾನು ಈಗ ನಾ ಹೇಳ್ದಲ್ಲ ಆವಾಗಲೀಗ ಡ್ರಿಂಕ್ಸ್ ಮಾಡ್ತೀನಿ ಇವಾಗ ಅವ್ರನ್ನೇ ಬೈತೀನಿ. ಆದ್ರೆ ಅದು ರೇಸನ್ ಕಾರ್ಡ್ ಬಾಕಿ ಇಂಥವ ಇಂಥವ್ರಲ್ಲಿ ಅಂದ್ರೆ ನಾನು ಮಾಡ್ತಿರೋದು ನನಗೂ ಜಾಸ್ತಿ ಇದೆ. ಈ ವೋಟಿನ ಕಾರ್ಡ್ ಹೊಡಿಸಾಕು ಅಷ್ಟೇ ನನ್ನ ಇದೇ ಸುರೇಶ್ ಅಂತ ಅವರು ರಟ್ಟ ಇಟ್ಕೊಂಡು ಹೊಡಿಸ್ಕೊಂಡು ಫೋಟೋ ತಗೊಂಡ್ರು ಅಷ್ಟೇ. ಹಾಗೆ ಡ್ರಿಂಕ್ಸ್ ಜಾಸ್ತಿ ಆವಾಗಲೂ ಡ್ರಿಂಕ್ಸಿಯ ಬಂದು ರೇಸನ್ ಕಾರ್ಡ್ ಹೊಡೆಸಾರ ಇದು ಫೋಟೋ ತೆಗಿತಾರ ಇದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಸೌಲಭ್ಯ ನಡೀತಾರೆ ನನಗೂ ಗೊತ್ತಿಲ್ಲ. ಮನೆಯವರೇ ಎಲ್ಲ ರನ್ ಮಾಡ್ತಾರೆ.
1: ಕಾರ್ಯಕ್ರಮದ ಒಂದು ಕೊನೆಯಂತೆ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನು ಕೇಳ್ತಿರ ನಮ್ಮ ಜನರನ್ನು ಕೇಳಬೇಕಾಗಿರ್ಬೋದು. ಹಾಗೆಯೇ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
2: ಎಲ್ಲ ಹಾಡಿಗಳಿಗೆ ಸಮಸ್ಯೆಗಳು ಶೌಚಾಲಯ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಬೇಕು ನಮ್ಮ ಹಾಡಿಗಳಿಗೆ ಒಳ್ಳೆ ಒಂದು ಶಾಲೆಗಳು ಅವೆಲ್ಲ ಉದ್ಯೋಗಕ್ಕೆ ಬೇಕು ನಮಗೆ. ಅದೇ ಒಂದು ಸಂಬಂಧಪಟ್ಟಂಥ ವ್ಯವಸ್ಥೆ ಅದನ್ನು ಕೇಳ್ಕೊತಿದ್ವಿ. ನಮ್ಮ ಹಾಡಿಗಳಿಗೆ ಇನ್ನೂ ಹೆಚ್ಚು ಬಲವಾದ ಸರ್ಕಾರದಿಂದ ಕಾರ್ಯಗಳು ನಮಗೆ ಕೊಡಬೇಕಂತ ನಾವು ಕೇಳ್ಕೊತೀವಿ.
1: ಭಾಳ ಸಂತೋಷ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಮ್ಮ ಮೂರು ಜನ ಕೂಡ ಭಾಗವಹಿಸಿ ತಮ್ಮ ಒಂದು ಎತ್ತಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆಯೇ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತಹ ಕಾಡಿನ ಜೀವನದ ಬಗ್ಗೆ ಹಾಗೆಯೇ ಕಾಡನ್ನು ಸೇವಿಸ್ತಕ್ಕಂಥ ತಮ್ಮ ಜೊತೆ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಹಾಗೆಯೇ ಪ್ರಸ್ತುತವಾಗಿಯೂ ತಮ್ಮ ಒಂದು ಹಾಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
2: ನಮಸ್ಕಾರ.
1: ಪ್ರಿಯ ಕೇಳುಗರಿಗೆ ಕೇಳ್ತಿದ್ರೆ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆಆಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು, ಶ್ರೀಯುತ ಚಂದ್ರರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಭವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗ ಕಾಡು ನಂಗ ಜನ.
5: ಕುರುಬಾರು
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಹೇಳಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ

0: ಸಭೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ನನ್ನ ನಮಸ್ಕಾರಗಳು.
5: ಈ ದಿನ ವಿಶ್ವಸಂಸ್ಥೆಯು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು 1987 ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯದಿಂದ ಆಚರಿಸ್ತಾ ಬಂದಿದೆ. ಈ ವರ್ಷದ ಘೋಷವಾಕ್ಯ ಬಂದ್ಬಿಟ್ಟು ಆಕರ್ಷಣೆಯ ಮುಖವಾಡವನ್ನು ಬಿಚ್ಚಿಡುವುದು, ತಂಬಾಕು ಮತ್ತು ನಿಕೋಟಿನ್ ವ್ಯಸನವನ್ನು ತಡೆಗಟ್ಟುವುದು. ಇದರ ಅರ್ಥ ಏನಂದ್ರೆ, ಈಗ ತಂಬಾಕು ಕಂಪನಿಗಳು ಇತ್ತೀಚೆಗೆ ತಮ್ಮ ಲಾಬಿಯನ್ನು ಹಾಗೂ ಅತ್ಯುನ್ನತ ಮತ್ತೆ ಆಕರ್ಷಕ ವಿನ್ಯಾಸಗಳು ಮತ್ತೆ ಫ್ಲೇವರ್ ನ ಮುಖಾಂತರ ಯುವಶಕ್ತಿಯನ್ನು ಹಾಳು ಕೆಡುವ ಮತ್ತು ಹಾಳುಗೆಲ್ಲುವ ಕೆಲಸವನ್ನು ಮಾಡ್ತಾ ಇದ್ದಾರೆ.
6: ಇತ್ತೀಚಿನ ದಿನಗಳಲ್ಲಿ ಏನು ತಂಬಾಕು ಕಂಪನಿಗಳು ಲಾಬಿ ನಡೆಸ್ತಿದೆ

ಅಂದ್ರೆ ಯಾವ ಮುಖಾಂತರ ಅಂದ್ರೆ ಒಂದು ವಿಚಿತ್ರವಾದ ಮತ್ತೆ ವಿಶೇಷ ಆಕರ್ಷಕ ಒಂದು ಏನು ವಿನ್ಯಾಸಗಳಿರ್ಬೋದು ಫ್ಲೇವರ್ಸ್ ಮುಖಾಂತರನ ಯುವಶಕ್ತಿನ ತಂಬಾಕು ಕಂಪ್ನಿಗಳು ತನ್ನ ಆಕರ್ಷಣೆಯ ಮೂಲಕ ತನ್ನ ಬೆಲೆಗೆ ಬೀಳಿಸ್ಕೊಂಡು ತಮ್ಮ ಮಾರ್ಕೆಟಿಂಗ್ ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಆ ಒಂದು ಏನು ಆಕರ್ಷಣೆಯನ್ನ ಬಿಚ್ಚಿಡುವುದು ಮತ್ತೆ ಅದರಿಂದ ಏನೆಲ್ಲ ದುರವಸ್ಥೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಏನೆಲ್ಲ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ತಿಳಿಸುವ ಒಂದು ಕಾರ್ಯಕ್ರಮವನ್ನೇ ಈ ವರ್ಷ ಆಯೋಜಿಸದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಇದರ ಒಂದು ಘೋಷವಾಕ್ಯದ ಮೇಲೆ ರೂಪಿಸಿಕೊಂಡು ಜನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯ ಮಾಡಬೇಕಾಗುತ್ತೆ. ಈಗ ನಾವು ತಂಬಾಕು ಅಂದ್ರೆ ಏನು, ತಂಬಾಕುನ ಯಾಕೆ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಾವು ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥದಲ್ಲಿ ಎರಡು ರೀತಿಯಾಗಿ ನಾವು ಸೇವನೆ ಮಾಡುತ್ತಾ ಹೋಗ್ತೀವಿ. ಒಂದು ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತ ಪದಾರ್ಥಗಳು. ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದ ಪದಾರ್ಥಗಳಲ್ಲಿ ಏನಿರುತ್ತೆ ಅಂದ್ರೆ ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ದೇಹಕ್ಕೆ ಮಾರಕವಾದಂತ ಪದಾರ್ಥಗಳಲ್ಲಿ ಏನೆಲ್ಲ ಇರುತ್ತೆ, ವಿಷಕಾರಕ ಅಂಶಗಳಿರುತ್ತೆ, ರಾಸಾಯನಿಕ ಅಂಶಗಳಿರುತ್ತೆ, ಈಥೇನ್ ಮತ್ತೆ ನಿಕೋಟಿನ್, ಡ್ರಗ್ಸ್, ಗಾಂಜಾ, ಇವೆಲ್ಲ ಬಂದ್ಬಿಟ್ಟು ದೇಹಕ್ಕೆ ಮತ್ತೆ ಮಾರಕವಾದಂತ ಅಂಶಗಳು ಈ ಒಂದು ಅಂಶದಲ್ಲಿ ಇರುತ್ತೆ. ಏನ್ ನಾವು ಒಂದು ತಂಬಾಕು ಅಂತ ಹೇಳಿ ಒಂದು ಏನು ಒಂದು ಬೀಡಿ ತಗೊಂಡ್ರೆ ಆ ಒಂದು ಬೀಡಿಲಿ ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಅಂದ್ರೆ 7,000 ಕೆಮಿಕಲ್ಸ್ ಇದೆ. ಎಷ್ಟು? 7,000 ಕೆಮಿಕಲ್ಸ್ ಇದೆ, 200 ರಾಸಾಯನಿಕಗಳು ಅಲ್ಲ, 7,000 ಕೆಮಿಕಲ್ಸ್ ಇದೆ, 200 ವಿಷಕಾರಕ ಅಂಶಗಳಿದ್ದಾವೆ. ಎಷ್ಟು? 200 ವಿಷಕಾರಕ ಅಂಶಗಳು, 60 ಕ್ಯಾನ್ಸರ್ಕಾರಕ ಅಂಶಗಳಿದೆ. 69-70 ಕ್ಯಾನ್ಸರ್ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಎಷ್ಟಿದೆ? 7,000 ರಾಸಾಯನಿಕಗಳು, 200 ವಿಷಕಾರಕ ಅಂಶಗಳು, 70 ಕ್ಯಾನ್ಸರ್ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಒಂದು ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅಂದ್ರೆ ತಲೆ ಕೂದಲಿಂದ ಹಿಡಿದು ಕಾಲು ಬೆರಳಿನ ಗ್ಯಾಂಗ್ರೀನ್ವರೆಗೂ ಪ್ರತಿ ಒಂದು ಅಂಗಾಂಗಕ್ಕೂ ಕೂಡ ಈ ಒಂದು ತಂಬಾಕು ಸೇವನೆಯಿಂದ ಎಲ್ಲ ಪ್ರತಿಯೊಂದಕ್ಕೂ ಅಂಗಾಂಗಕ್ಕೂ ಕೂಡ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಅದನ್ನು ಗಂಭೀರವಾಗಿ ನಾವು ತಿಳ್ಕೊಳ್ತಾಬೇಕಾಗುತ್ತೆ. ಪ್ರತಿದಿನ ನಮ್ಮ ದೇಶದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಏನಾದ್ರ ಬಗ್ಗೆ ಐಡಿಯಾ ಇದೆಯಾ? 2,500 ಜನ ಪ್ರತಿದಿನ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ವರ್ಷಕ್ಕೆ 37,000 ಈ ನಮ್ಮ ಒಂದು ಭಾರತ ದೇಶದಲ್ಲಿ. ವಿಶ್ವಕ್ಕೆ ಇದು ಪ್ರಪಂಚದಾದ್ಯಂತ 80,000 ಜನ ಈ ಒಂದು ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ಇದು ಈ ಒಂದು ಸಾವಿನ ಪ್ರಮಾಣ ಎಷ್ಟಿದೆ ಅಂದ್ರೆ ಈಗ ಒಂದು ಆಕ್ಸಿಡೆಂಟ್ ಇರ್ಬೋದು, ಒಂದು ದೇಶದಲ್ಲಿ ನಡೆಯ ಆಕ್ಸಿಡೆಂಟ್ ಇರ್ಬೋದು, ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಏನೆಲ್ಲ ವ್ಯತಿರಿಕ್ತವಾದ ಆಕಸ್ಮಿಕ ಸಾವುಗಳಿಗಿದೆಯಲ್ಲ ಅಷ್ಟು ಪ್ರಮಾಣ ಈ ಒಂದು ತಂಬಾಕು ರಿಲೇಟೆಡ್ ಅಲ್ಲಿ ಆಗ್ತಾ ಇರುತ್ತೆ. 37,000 ಜನ ತಂಬಾಕು ಸೇವನೆಯಿಂದ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಅಂದ್ರೆ ಅಷ್ಟು 37,000 ಜನ ನಾವು ಹೇಳಿದ್ವಲ್ಲ ಆಕ್ಸಿಡೆಂಟ್ ಇರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಈ ಒಂದು ವ್ಯತಿರಿಕ್ತ ಆಕಸ್ಮಿಕತೆಯಿಂದ ಸಾಯ್ತಾ ಇದ್ದಾರೆ. ಸೊ ಈಗ ನಾವು ಪ್ರತಿ ಒಂದು ಸಿಗರೇಟ್ ತಗೊಂಡ್ರೆ ಪ್ರತಿ 7 ನಿಮಿಷ ಅವನ ಆಯಸ್ಸು ಕಡಿಮೆ ಆಗುತ್ತೆ. ಎಷ್ಟು ನಿಮಿಷ? ಅವನು ಜೀವಿತಾವಧಿಯಲ್ಲಿ ಒಟ್ಟು 7 ನಿಮಿಷ ಒಂದು ಸಿಗರೇಟ್ ಸೇವನೆಯಿಂದ 7 ನಿಮಿಷ ಆತನ ಜೀವಿತಾವಧಿ ಆಯಸ್ಸು ಕಡಿಮೆ ಆಗುತ್ತೆ. ಇದು ಒಂದು ಆರೋಗ್ಯ ಸಮಸ್ಯೆ ಆದರೆ ಈಗ ಆರ್ಥಿಕ ಸಮಸ್ಯೆಗಳು ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಒಬ್ಬ ಮನುಷ್ಯ ಒಂದು ದಿನಕ್ಕೆ 10 ಸಿಗರೇಟ್ ಸೇದಿದ್ರೆ 200 ರೂಪಾಯಿ ಖರ್ಚಾಗುತ್ತೆ. 200 × 8 ಒಂದು ತಿಂಗಳಿಗೆ ಎಷ್ಟಾಗ್ಬೋದು? 13-18 ವರ್ಷಕ್ಕೆ ಎಷ್ಟಾಗ್ಬೋದು? ಅವನ ಜೀವಿತಾವಧಿ 40 ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 30-35 ಲಕ್ಷ ಈ ಒಂದು ಏನು ಟೊಬ್ಯಾಕೋ ಕನ್ಸಂಪ್ಷನ್ಗೆ ಅವನು ವ್ಯಯ ಮಾಡ್ತಾನೆ. ಇದನ್ನ ಬೇರೆ ಥರಕ್ಕೆ ಯೂಸ್ ಮಾಡ್ಬೋದಲ್ಲ. ಮತ್ತೆ ಸರ್ಕಾರ ಕೂಡ ಒಂದು ವರ್ಷಕ್ಕೆ 35,000 ಕೋಟಿನ ಈ ಟೊಬ್ಯಾಕೋ ರಿಲೇಟೆಡ್ ಏನು ಡಿಸೀಸಸ್ಗೆ ಖರ್ಚು ಮಾಡ್ತಾ ಇದೆ. ಸುಮ್ಮನೆ ವ್ಯರ್ಥವಾಗಿ ವ್ಯಯಿಸ್ತಾ ಇದೆ. ದೆನ್ ಅದಾದ್ಮೇಲೆ ಏನೆಲ್ಲ ಸಮಸ್ಯೆಗಳಿದೆ? ಮಾನಸಿಕ ಸಮಸ್ಯೆಗಳು ಇರ್ಬೋದು. ವ್ಯಕ್ತಿ ಯಾವುದೇ ಒಂದು ಅಡಿಕ್ಷನ್ಗೆ ಇನ್ವಾಲ್ವ್ ಆದ್ಮೇಲೆ ಅವನು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊತಾನೆ. ಅವನು ಯಾವುದೇ ರೀತಿಯ ತಮ್ಮ ಕಂಟ್ರೋಲಲ್ಲಿ ಅವನು ಇರೋಲ್ಲ. ಮತ್ತೆ ಸಾಮಾಜಿಕ ಸಮಸ್ಯೆಗಳು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಸಮಾಜದಲ್ಲಿ ಒಬ್ಬ ಏನಾದರೂ ಯಾವಾಗಲೂ ಅವನು ಒಂದು ಅಡಿಕ್ಷನ್ಗೆ ಉಪಯೋಗ ಇದು ಯಾವಾಗಲೂ ಬಿಡಿಸತ್ತಾ ಇದ್ದಾನೆ, ಅವನಂದ್ರೆ ಬಿಡಪ್ಪ ಯಾವಾಗಲೂ ಬಿಡಿಸತ್ಕೊಂಡು ಓಡಾಡ್ತಾ ಇರ್ತಾನೆ, ಅವನದೇನು ಹೇಳ್ತೀರ? ಸೊ ಈ ಥರ ಸೋಷಿಯಲ್ ಡ್ಯಾಮೇಜಸ್ಸು ವ್ಯಕ್ತಿತ್ವದ ಮೇಲೆ ಆಗುತ್ತೆ, ಮಾನಸಿಕ ಒತ್ತಡನೂ ಕೂಡ ಆಗುತ್ತೆ, ಮಾನಸಿಕದ ಮೇಲೂ ಪರಿಣಾಮ ಆಗುತ್ತೆ, ದೇಹದ ಮೇಲೆ ಆರೋಗ್ಯದ ಮೇಲೂ ಪರಿಣಾಮ ಆಗುತ್ತೆ. ಒಬ್ಬ ವ್ಯಕ್ತಿ ನೇರವಾಗಿ ಅವನು ಸ್ಮೋಕ್ ಮಾಡಿ ಅವನ ದೇಹಕ್ಕೆ ಪರಿಣಾಮ ಆದರೆ ಅದನ್ನು ಡೈರೆಕ್ಟ್ ಸ್ಮೋಕಿಂಗ್ ಅಂತೀವಿ.

0: ತೊಗೊಂಡು ತಿನ್ನೋದೇ ಆಯಿತು, ಬಟ್ಟೆಗಳನ್ನ ವಾಶ್ ಮಾಡೋದಾಯಿತು, ಯೂಸ್ ಮಾಡ್ಕೊಂಡ್ರೆ ಅದರಲ್ಲಿರೋ ಕೆಮಿಕಲ್ಸು ಆತನಿಗೆ ಕನ್ಸಮ್ಷನ್ ಆಗುತ್ತೆ. ಅದನ್ನೇ ನಾವು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಸ್ಮೋಕಿಂಗು, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗು, ಥರ್ಡ್ ಹ್ಯಾಂಡ್ ಸ್ಮೋಕಿಂಗು, ಏನೆಲ್ಲ ಕೆಮಿಕಲ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಒಂದು ಬೀಡಿ, ಒಂದು ಸಿಗರೇಟ್ ಏನಾರ ತೊಗೊಂಡ್ರೆ ಒಂದು ಬೀಡಿಯಲ್ಲಿ ಏನೆಲ್ಲ ಕೆಮಿಕಲ್ಸ್ ಇದ್ದಾವೆ? DDT ಇದೆ, ಟಾರ್ ಇದೆ, ಫಾರ್ಮಾಲ್ಡಿಹೈಡ್ ಇದೆ, ಮತ್ತು ಸೈನೈಡ್ಸ್ ಇದೆ. ಈ ಥರದ್ದು 7,000 ಕೆಮಿಕಲ್ಸ್ ಇರ್ತವೆ. ಇದನ್ನೆಲ್ಲ ತಿಂದು ದೇಹ ಹಾಳು ಮಾಡ್ಕೊಳಕ್ಕೆ ರೆಡಿನಾ? ಇದೇ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ತಂಬಾಕುನ ಗಂಭೀರವಾಗಿ ತೊಗೊಂಡಿದೆ. ಇದು ಏನು, ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರನೇ ಸರ್ಕಾರ ಎಷ್ಟೇಳಿದ್ದು 35,000 ಕೋಟಿನ ಪ್ರತಿ ವರ್ಷ ವ್ಯಯಿಸ್ತಾ ಇದೆ. ಈ ಒಂದು ಆರೋಗ್ಯ ಕಾರ್ಯಕ್ರಮಗಳಿಗಿರ್ಬೋದು, ಚಿಕಿತ್ಸೆಗಿರ್ಬೋದು, ವೈದ್ಯಕೀಯ ವೆಚ್ಚಕ್ಕೋಸ್ಕರ 35,000 ಪ್ರತಿ ವರ್ಷನೂ ಕೂಡ ಸರ್ಕಾರ ವ್ಯಯಿಸ್ತಾ ಇರೋದು ಈ ಒಂದು ವಿಚಾರಕ್ಕೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ, ಎಲ್ರಿಗೂ ಧನ್ಯವಾದಗಳು.
1: ವಿಶ್ವ ಪರಿಸರ ದಿನಾಚರಣೆ ಯಾಕೆ ಅಂದ್ರೆ ಈ ಹಿಂದೆ ನಮಗೆ ನಾವೆಲ್ಲ ಇವಾಗ ಬಂದಿದೀವಿ, ಬಟ್ ಇವತ್ ನನ್ನ ಬರ್ತಾ ಕೆಲವೊಂದು ವಿಚಾರನೊಬ್ರು ತಿಳ್ಕೊಂಡೆ, HD ಕೋಟೆ ಇಲ್ಲಿಗೆ 15-20 ವರ್ಷದಿಂದ ಹೇಗಿತ್ತು, ಇವತ್ ಹೇಗಿದೆ ಅಂತ. ಹಿಂದೆ ಇದು ಹೆಗಡದೇವನ ಕೋಟೆ ಇಸ್ ಮೈಂಡ್ ಫಾರ್ ಅ ಫಾರೆಸ್ಟ್ ಏರಿಯಾ ಅಂತಾನೆ ಹೇಳ್ತಾರೆ. ನಿಜ ಫಾರೆಸ್ಟ್ ಇದೆ, ಬಟ್ ಇಲ್ಲಿಗೆ 15-20 ವರ್ಷಗಳ ಹಿಂದೆ ಇದ್ದಷ್ಟು ಫಾರೆಸ್ಟ್ ಇಲ್ಲ. ಇಲ್ಲಿ ಎಷ್ಟೋ ಫಾರೆಸ್ಟ್ ಗಳು ಕಡಿಮೆ ಆಗಿದೆ, ಆಯ್ತಾ? ಈ ಅಷ್ಟೊಂದು ಫಾರೆಸ್ಟ್ ಕಡಿಮೆ ಆಗಿದೆ, ಜೊತೆಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಮನುಷ್ಯ ನಾಗರಿಕತೆನು ಸಹ ಬೆಳ್ಕೊಂಡು ಹೋಗ್ಬೇಕು. ಈ ನಾಗರಿಕತೆ ಎಷ್ಟು ಬಟ್ಟಿಗೆ ಬೆಳೆದಿದೆ ಅನ್ನೋದನ್ನ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ನಾಗರಿಕತೆ ಅಂದ್ರೆ ಇಷ್ಟೇನೆ, ನಾವು ಏನು ಮಾಡ್ಬೇಕು ಏನು ಮಾಡಬಾರ್ದು ಇಷ್ಟೇ. ಲೈಫ್ ಅಲ್ಲಿ ವಾಟ್ ಯು ಶುಡ್ ಡೂ ಅಂಡ್ ವಾಟ್ ಯು ಶುಡ್ ನಾಟ್ ಡೂ, ದಿಸ್ ಈಸ್ ದ ಮೈಂಡ್ ಫಾರ್ ಸಿವಿಲೈಸೇಷನ್. ಈ ಒಂದು ಸಿವಿಲೈಸೇಷನ್ ನ ನೀವೆಲ್ಲರೂ ಅಳವಡಿಸ್ಕೋಬೇಕು. ಅದರಲ್ಲಿ ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಒಬ್ಬರ ಜವಾಬ್ದಾರಿನೇ. ಇವತ್ ನೀವು ಯೂಸ್ ಮಾಡೋ ಹಾಗೆ ಪ್ರತಿಯೊಂದು ಹಂತದಲ್ಲೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರಾ. ಪ್ಲಾಸ್ಟಿಕ್ ಗೆ ನೀವು ನೋಡ್ಬೋದು, ಇಟ್ ಕೆನಾಟ್ ಡಿಸ್ಟ್ರಾಯ್ ದ ಪ್ಲಾಸ್ಟಿಕ್ಸ್ ಅಂತ ಹೇಳಿ. ಈ ಪ್ಲಾಸ್ಟಿಕ್ ನ ನೀವು ಸುಟ್ಟರೂ ಅದೊಂಥರ ವಾಸನೆ ಬರುತ್ತೆ, ಮಣ್ಣಿಗೆ ಹಾಕಿದ್ರು ಅದು ಸ್ಪಾಯ್ಲ್ ಆಗುತ್ತೆ, ನೀರೊಳಗಂತೂ ಅದು ಕರಗುದೇ ಇಲ್ಲ. ಹೀಗೆ ಪ್ಲಾಸ್ಟಿಕ್ ಗೆ ಎಂಡ್ಲೆಸ್ ಈ ರೀತಿ ಇರೋ ಪ್ಲಾಸ್ಟಿಕ್ ಇವತ್ ಜಾಸ್ತಿ ಉಪಯೋಗಿಸ್ತಾ ಇದೀವಿ. ಅಂಡ್ ದೆನ್ ಈ ಕೆಲವೊಂದೊಂದು ಮರಗಳನ್ನ ಕಟ್ ಮಾಡಿ ಪೇಪರ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಪೆನ್ಸಿಲ್ ಪೆನ್ ಯಾವ್ದೆಲ್ಲ ಇದ್ಬೋದು, ಎಲ್ಲದ್ರಲ್ಲೂ ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಅದು ಒಂದು ಭಾಗ ಆದ್ರೆ ಮರನ ಹಾಳು ಮಾಡ್ತಾ ಇರೋ ಅಂತ ಇನ್ನೊಂದ್ ರೀತಿ ನಾವು ಒಂದ್ ಮೀನ್ಸ್ ನಾವು ಇವಾಗ ಇಂಟರ್ನೆಟ್ ಅಲ್ಲಿ ಬಳಸ್ತಾ ಇದೀವಿಲ್ಲ ನಾವು. ಇವತ್ ನೀವೆಲ್ಲ ಎಷ್ಟು ಗುಬಚ್ಚಿಗಳು ಕಡೆ ಆಗ್ತಾ ಇದೆ, ಅಬ್ಸರ್ವ್ ಮಾಡಿದೀರಾ ನೀವು? ಗುಬಚ್ಚಿಗಳನ್ನ ಎಲ್ಲೋ ತೀರ ಮಟ್ಟ ಹಳ್ಳಿ ಜಾಗದಲ್ಲಿ ನೋಡ್ಬೋದು ಅಷ್ಟೇ. ಏನ್ ನಗರ ಪ್ರದೇಶಗಳಿದೆ ಅಲ್ಲಿ ನಾವು ಗುಬಚ್ಚಿಗಳು ನೋಡಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಮೊಬೈಲ್ ಫೋನಿನ ತರಂಗಾಂತರಗಳಿಂದ ಅದನ್ನ ನೋಡಕ್ ಆಗ್ತಾ ಇಲ್ಲ. ಸೊ ಹಿಂಗಿರೋದನ್ನ ಮೊಬೈಲ್ ಫೋನ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ನಾವು ಅಭಿವೃದ್ಧಿಯ ಜೊತೆಗೆ ನಾವು ಆದಷ್ಟು ಈ ನಾಗರಿಕತೆಯನ್ನು ಬೆಳೆಸ್ಕೊಂಡು ನಮ್ಮ ಪರಿಸರನ ಉಳಿಸ್ಕೋಬೇಕಾಗಿದೆ. ಇವತ್ತೆಲ್ಲ ನಾವು ಗಿಡ ನೆಡ್ತಾ ಇದೀವಿ, ಎಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಂತ ಇದೀವಿ, ಬರೀ ಒಂದ್ ದಿನಕ್ಕಷ್ಟೇ ಇದು ಸೀಮಿತವಾಗಬಾರ್ದು. ಈ ಡ್ಯಾಮ್ ಕನ್ಸ್ಟ್ರಕ್ಷನ್, ರೋಡ್ ನ ವಿಸ್ತರಣೆ ಮಾಡ್ಬೇಕು ಅಂತ ಇರೋದು, ಮತ್ತೆ ವೆಹಿಕಲ್ಸ್ ನ ನಾವು ಅಸಾಧ್ಯವಾಗಿ ಬಳಸ್ತಾ ಇರೋದು ಬಿಕಾಸ್ ಆಫ್ ವಾರ್ ಬ್ರೋಕ್ ಔಟ್ ಆಯ್ತು ಅಂತ ಹೇಳಿ. ಇವಾಗ ಪೆಟ್ರೋಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸೈಕಲ್ ಬಳಸಿ ಹೇಳ್ತಾರೆ. ಆದ್ರೆ ಸೈಕಲ್ ಬಳಸೋದನ್ನ ನಾವು ದಿನನಿತ್ಯವಾಗಿ ನಮ್ ರೂಢಿಗತವಾಗಿ ಅದನ್ನ ಬೆಳೆಸ್ಕೊಂಡ್ರೆ ಇದು ದೇಹದ ಆರೋಗ್ಯಕ್ಕೂ ಉತ್ತಮ ಆಗ್ತದೆ, ಜೊತೆಗೆ ಒಂದ್ ರೀತಿ ಪೆಟ್ರೋಲ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಪರಿಸರನು ಸ್ವಲ್ಪ ಉಳಿಯತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ಪರಿಸರವನ್ನ ಕಾಳಜಿ ಮಾಡ್ಕೋಬೇಕು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು, ಪೆಟ್ರೋಲ್ನ ಅತೀವವಾದ ಬಳಕೆ ನಿಲ್ಲಿಸೋದು, ಮತ್ತೆ ಗ್ಯಾಸ್ ಕನ್ಸಂಪ್ಷನ್, ಎಲೆಕ್ಟ್ರಿಸಿಟಿನ ಜಾಸ್ತಿ ಉಪಯೋಗಿಸೋದು, ಇದೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಇದು ಒಬ್ಬರ ವ್ಯಕ್ತಿ ಹೇಳೋದು, ಇನ್ನೊಬ್ರು ಕೇಳಿಸ್ಕೊಳ್ಳೋದು, ಅಲ್ಲಿ ಬಿಡೋದು ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಈಗ ಯಾರ ಮನೇಲಿ ರೆಫ್ರಿಜರೇಟರ್ಸ್ ಇರೋದಿಲ್ಲ, ಯೂಸ್ ಮಾಡಿ ತಪ್ಪು ತಿಳ್ಕೊಬೇಡಿ. ಐ ಆಮ್ ಪ್ರೌಡ್ ಟು ಸೇ ದಟ್ ಟಿಲ್ ಟುಡೇ ನಾನು ರೆಫ್ರಿಜರೇಟರ್ ನಮ್ಮ ಮನೇಲಿ ಬಳಸಿಲ್ಲ, ನಾನು ಇಟ್ಕೊಂಡು ಇಲ್ಲ. ಬಿಕಾಸ್ ಇದು ನನ್ನ ಒಂದು ನಾನು ಒಬ್ಳಿಂದ ಅದು ಬಳಸಲಿಲ್ಲ ಅಂದ್ರೆ ಬೇರೆ ರೀತಿ ಆಗತ್ತೆ, ಒಂದು ದೊಡ್ಡ ಕೊಡುಗೆ ಕೊಡ್ತಿದ್ದೀನಿ ಅಂತಲ್ಲ, ಒಂದ್ ಚಿಕ್ಕ ಅಳಿಲು ಸೇವೆ. ಬಿಕಾಸ್ ಪ್ರತಿಯೊಮ್ಮೆ ನೀವು ಫ್ರಿಡ್ಜ್ ಬಾಗಲ್ ತೆಗೆದಾಗ ಅದು ಕೂಲರ್ಗೆ ಏನು ಫ್ರೀಜರ್ಗೋಸ್ಕರ ಅದು ಹಾಕಿರ್ತಾರೆ, ಅದು ಪ್ರತಿಯೊಂದು ಬಾರಿನೂ ಕೂಡ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಿದೆ ಅದು ರಿಲೀಸ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ಒಂದು ಅದು ಏನಿಲ್ಲ ಅಂದ್ರೆ 15-30 ತರ ತೆಗ್ದಿರ್ತೀರ. ಅದ್ ತೆಗೆದ 30 ಬಾರಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಕುಟುಂಬಗಳಿದೆ, ಅಷ್ಟೆಲ್ಲರೂ ತೆಗ್ದಂಗೆ ಕಂಡು ಕಾಣದೇ ಇರೋಷ್ಟು ಪ್ರಮಾಣದಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ ರಿಲೀಸ್ ಆಗಿ ಇಟ್ ಇಸ್ ಗೋಯಿಂಗ್ ಟು ಕ್ಯಾಚ್ ಅಪ್ ದ ಏರಿಯಾ ಆಫ್ ಓಝೋನ್ ಲೇಯರ್. ಮೀನ್ಸ್ ಒಂದ್ ಹಂತದಲ್ಲೂ ಸಹ ಏನ್ ಅಟ್ಮೋಸ್ಫಿಯರ್ ಲೇಯರ್ಸ್ ಆಫ್

ಸ್ಫಿಯರ್ ನ ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್ ಅಂತ ಹೇಳ್ತೀವಿ, ನೀವ್ ಅದ್ ಟೆಂತ್ ಅಲ್ಲಿ ಓದಿರ್ತೀರಿ ಹೌದಲ್ಲ. ಆ ಎಕ್ಸಾಸ್ಫಿಯರ್ ಕೊನೆಗೆ ಟ್ರೋಪೋಸ್ಫಿಯರ್ ವರ್ಗೂ ರೀಚ್ ಆಗಿ ಅದು ಪ್ರಾಬ್ಲಮ್ ಮಾಡ್ತದೆ. ನೀವು ಕಂಪ್ಯೂಟರ್ ಕ್ಲೀನಿಂಗ್ ಬಳಸೋದು, ಲ್ಯಾಪ್ಟಾಪ್ಸ್ ಇದರಲ್ಲಿ ಬಳಸೋದು, ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಇದು ಅನಿವಾರ್ಯ ಆಗೋಗಿದೆ. ಬಟ್ ರೆಫ್ರಿಜರೇಟರ್ ಇಸ್ ನಾಟ್ ಅನಿವಾರ್ಯ, ಇಟ್ಸ್ ನಾಟ್ ಇಂಡಿಸ್ಪೆನ್ಸಬಲ್ ಥಿಂಗ್ ದಟ್ ಯು ಶುಡ್ ನೀಡ್. ನಿಮ್ಗೆ ಅದು ಬೇಕೇ ಬೇಕು ರೆಫ್ರಿಜರೇಟರ್ ಅನ್ನೋದು ಇದರಲ್ಲಿ ಅನಿವಾರ್ಯತೆ ಇಲ್ಲ. ಬೇರೆ ರೀತಿಯೂ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ನ ನೀವು ಕನ್ಸ್ಯೂಮ್ ಅದನ್ನ ಸ್ಟೋರೇಜ್ ಮಾಡ್ಬೋದು. ಹಾಗಾಗಿ ಮನೆಗಳಲ್ಲಿ ಯೂಸ್ ಮಾಡುವಂಥ ರೆಫ್ರಿಜರೇಟರ್ಗಳಿಗೆ ಕಡವಾಣ ಹಾಕಬೇಕು. ಬಿಕಾಸ್ ಕೋಲ್ಡ್ ಸ್ಟೋರೇಜ್ಗಳು ಬೇರೆ ಬೇರೆ ಇದ್ದಾವೆ, ಅವರು ಅದನ್ನು ಮಾಡ್ತಾರೆ, ಆಬ್ವಿಯಸ್ಲಿ ಅಷ್ಟು ಸಾಕು. ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಯೂಸ್ ಮಾಡೋ ರೆಫ್ರಿಜರೇಟರ್ನ ಕಡಿಮೆ ಮಾಡಿದ್ರೆ ಎಷ್ಟೋ ಪ್ರಕೃತಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ದೆನ್ ವೆಹಿಕಲ್ಸ್ನ ಯೂಸ್ ಮಾಡೋದು ಬಳಕೆನ ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ದೆನ್ ನಾವು ಬಳಸುವಂಥ ಪ್ಲಾಸ್ಟಿಕ್ದು ಸಹಿತ ಹಿತಮಿತ ಇರಬೇಕು, ಅದನ್ನು ಜಾಸ್ತಿ ಬಳಸ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಅದನಂತರದಲ್ಲಿ ಅರ್ಥನ್ ಪಾಟ್ಸ್ ಏನಂತ ಮಣ್ಣಿನ ಮಡಿಕೆಗಳು, ಈಗ ನೀವೆಲ್ಲರೂ ತಿಳ್ಕೊತಾ ಇರ್ಬೋದು ವಾಟ್ಸಪ್ ಮೆಸೇಜ್ನ, ಜಸ್ಟ್ ಓನ್ಲಿ ಯು ಡೋಂಟ್ ನೀಡ್ ಫಾರ್ ದಿಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ನೋಡಬೇಡಿ. ಅದರಲ್ಲಿ ಎಷ್ಟೋ ವಾಟ್ಸಪ್ ಮೆಸೇಜಸ್ಸಲ್ಲಿ ಏನೇನು ದುಷ್ಪರಿಣಾಮಗಳಿದೆ, ಏನೇನು ಒಳ್ಳೇದಿದೆ ಅಂತ ಮೆಸೇಜಸ್ಗಳು ಬರ್ತಾ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಅದರಲ್ಲಿ ಎಷ್ಟೋ ಇದರಲ್ಲಿ ಅರ್ಥನ್ ಪಾಟ್ಸ್ ಮಣ್ಣಿನ ಮಡಿಕೆ ಬಳಸ್ರಿ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಈಗ ಎರಡು ಮೂರು ತಿಂಗಳಿಂದ ಬೇಸಿಗೆ ಎಷ್ಟು ಸುಡು ಬಿಸಿಲು ಇತ್ತು ಅಂತ ನಿಮಗೂ ಗೊತ್ತು, ಹೆಜ್ರಿ ಕೋಟೆ ಎಷ್ಟು ಬಿಸಿಲಿನ ತಾಪಮಾನ ಏರಿತ್ತು ಅಂತ ಪ್ರತಿಯೊಬ್ಬರಿಗೂ ಅರ್ವ ಇದೆ. ಅಂಥ ಟೈಮಲ್ಲಿ ಎಲ್ಲರೂ ಮಣ್ಣಿನ ಮಡಿಕೆಗೆ ಆಶ್ರಯಕ್ಕೆ ಹೋದ್ರೆ ಹೊರತು ರೆಫ್ರಿಜರೇಟರಿಂದ ಬೇಡ ಅಷ್ಟು ತೆಗೆದು ಯಾರು ನೀರು ಕುಡಿಯೋಕೆ ಹೋಗ್ತಿಲ್ಲ. ಯಾಕೆಂದ್ರೆ ದಿನೇ ದಿನೇ ಹೆಲ್ತ್ ಕಾನ್ಶಿಯಸ್ ಜನರಿಗೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಮುತ್ತಾತ ತಾತ 100 ವರ್ಷ ಇದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಬರೀ 65 ವರ್ಷ ಇದ್ರೆ ಸಾಕು, ಇಟ್ ಈಸ್ ನೋ 100 ಇಯರ್ಸ್ ಫಾರ್ ಅಸ್ ಅನ್ನಂಗಾಗಿದೆ. 100 ವರ್ಷ ಅದು ನಮ್ಗೆ ಇರ್ತ. ಆದ್ರೆ ಇವತ್ತು ನೆಕ್ಸ್ಟ್ ನಿಮ್ಮ ಜನರೇಷನ್ಗೆ ನೀವು ಸರಿಯಾದ ಜೀವನ ಪದ್ಧತಿಯ ಕ್ರಮವನ್ನ ಬದಲಾಯಿಸ್ಕೊಳ್ದಿದ್ರೆ ಅಥವಾ ಪರಿಸರನ ಉಳಿಸ್ಕೊಳ್ದಿದ್ರೆ 60 ವರ್ಷನೇ ಲಾಸ್ಟ್ 100 ಇಯರ್ಸ್ ಅನ್ನೋ ಮಟ್ಟಕ್ಕೆ ಬಂದೋಗ್ಬಿಡ್ತೀರಾ. ಅಂತ ಕೆಲಸನ ನೀವು ಮಾಡಕ್ ಹೋಗ್ಬೇಡಿ. ಆದಷ್ಟು ಮನುಷ್ಯ ಪ್ರಕೃತಿಗೆ ಮರಳಿ ಬರಬೇಕಾಗಿದೆ. ಯಾವಾಗ ನೀವು ಮಣ್ಣಿನ ಮಡಿಕೆ ಉಪಯೋಗಿಸೋದು, ಮತ್ತೆ ಈ ಆರ್ಟಿಫಿಷಿಯಲ್ ಥಿಂಗ್ಸ್ ಏನು ಲಕ್ಸುರಿಯಸ್ ಥಿಂಗ್ಸ್ನ, ನಿಮ್ಗೆ ಅದು ಕಂಫರ್ಟ್ನೆಸ್ಗೆ ತೀರಾ ಮಟ್ಟ ಕಂಫರ್ಟ್ನೆಸ್ಗಲ್ಲ, ಓನ್ಲಿ ಫಾರ್ ನಿಮ್ಮ ನೀಡ್ಸ್ಗೆ, ಅವಶ್ಯಕತೆ ತಕ್ಕನಾಗಿ ಕೆಲವೊಂದು ಇದನ್ನ ಬಳಸ್ಕೋಬೇಕು ಹೊರತು ಆದಷ್ಟು ನೈಸರ್ಗಿಕವಾಗಿದ್ರೆ ಅಷ್ಟೇ ಮನುಷ್ಯನ ಥಾಟ್ಸ್ ಮೇಲೆ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಮತ್ತೆ ಅಡ್ವಾನ್ಸ್ಡ್ ಆಗೂ ಇರ್ತದೆ. ಬಟ್ ಈ ಹಿಂದೆ ನಮ್ಮ ಒಂದು ದೃಷ್ಟಿದೋಷ ಇದೆಲ್ಲವೂ ಸಹ ಸರಿಯಾಗಿ ಬರ್ತಾ ಇತ್ತು. ಏನು ಇವ ಅಡ್ವಾನ್ಸ್ ಮೆಡಿಸನ್ಸ್ ನಾವು ತಗೋಬೇಕಿದೆ ಅಂತ ಮೆಡಿಸನ್ಸ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲದನ್ನು ಸರಿ, 10 ವರ್ಷ ಆಯ್ತು ಮಕ್ಳಿಗೆ ಕನ್ನಡಕ ಹಾಕು, ಶುಗರ್ ಬಂತ ನೋಡು, ಟೆಸ್ಟ್ ಮಾಡು, ಥೈರಾಯ್ಡ್ ಟೆಸ್ಟ್ ಮಾಡು, ಅದು ಚೆನ್ನಾಗ್ ಬಂತು. ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ. ಆ ಜೀವನ ಶೈಲಿಯನ್ನ ತಿದ್ದುಪಡಿ ಮಾಡ್ಕೊಬೇಕು. ನಮ್ಮ ಅವಶ್ಯಕತೆ ಇತ್ತ ಗೋ ಫಾರ್ ನಮ್ಮ ಮಾಡರ್ನ್ ಥಿಂಗ್ಸ್, ಬಟ್ ನಮ್ಮ ಅವಶ್ಯಕತೆ ಇಲ್ವಾ ಓನ್ಲಿ ಫಾರ್ ಟ್ರೆಡಿಷನ್ ಥಿಂಗ್ಸ್ಗೆ ನಾವು ಇರಬೇಕು. ಇದನ್ನ ನೀವು ಬೆಳೆಸ್ಕೋಬೇಕು. ಆ್ಯಂಡ್ ದೆನ್ ಇದು ವಿಶ್ವ ಪರಿಸರ ದಿನ ಕಾನ್ಸೆಪ್ಟ್ ಯಾವಾಗ ಬಂತು ಅಂದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಕೇಸ್ ಕೇಳಿದ್ದೀರಾ ನೀವೆಲ್ಲ? 1981ರಲ್ಲಿ ಭೋಪಾಲ್ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಮಿತ್ತಲ್ ಮರ್ಕ್ಯಾಪ್ಟಲ್ ಬಂದು ಎಷ್ಟು ಜೀವಗಳನ್ನ ಬಲಿ ತಗೊಳ್ತು. ಅದು ಫ್ಯಾಕ್ಟ್ರಿಯಿಂದ ಆಗಿದಂತ ಮಿಥೈಲ್ ಐಸೋಸೈನೈಟ್ ರಿಲೀಸ್ ಆಗಿ ಆದಂತ ಒಂದು ದುರಂತ. ಇವತ್ತೂ ಕೂಡ ಅಲ್ಲಿ ಮಕ್ಕಳು ಜಪಾನ್ ಹಿರೋಶಿಮಾನಾಗ್ಸಾಕೆ ವಿಷಯ ಹೇಳ್ತಾ ಇಲ್ಲ ನಾನು, ಮಿಥೈಲ್ ಐಸೋಸೈನೈಟ್ ಅದು ಫ್ಯಾಕ್ಟ್ರಿಯಿಂದ ಭೋಪಾಲ್ ನಮ್ಮ ಮಹಾರಾಷ್ಟ್ರದಲ್ಲಿ ಆದಂತ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲಿ ಆದಂತ ಅನಿಲ ದುರಂತದಿಂದ ಟಿಲ್ ಟುಡೇ ಭೋಪಾಲ್ ಅಲ್ಲಿ ಅಲ್ಲಿ ಈಗಲೂ ಸಹಿತ ಅಲ್ಲಿ ವಿಷ ಅನಿಲ ಇದೆ ಅಂತ ಹೇಳ್ತಾರೆ. ಆ ಕಡೆ ಸಾಮಾನ್ಯ 1 ಹೆಕ್ಟೇರ್ ಪ್ರದೇಶದಲ್ಲಿ ಜನಗಳು ವಾಸಿಸ್ತಾ ಇಲ್ಲ. ಅದು ಫ್ಯಾಕ್ಟ್ರಿಯಿಂದ ಆದಂತ ಒಂದು ದುರಂತ. ಅದಾದ್ಮೇಲೆ ವೆಲ್ಲೋರ್ ಸಿಟಿಸನ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ನಡೀತು. ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಾನ್ಸೆಪ್ಟ್ ಕೊಡ್ತು. ಮೀನ್ಸ್ ನೀನು ಅಭಿವೃದ್ಧಿಯ ಜೊತೆ ಜೊತೆಗೆ ಮನುಷ್ಯಕ್ಕೆ ಮನುಕುಲವನ್ನ ಸಹ ಕಾಪಾಡ್ಕೊಳ್ಳಿ ಅಂತ ಹೇಳಿ ಒಂದು ಪ್ರಿನ್ಸಿಪಲ್ ಅಡಾಪ್ಟ್ ಮಾಡಿ ಯಾವುದನ್ನ ಬಳಸ್ಬೇಕು ಯಾವುದನ್ನ ಬಳಸಬಾರ್ದು, ಪ್ರಕೃತಿಯ ವಿನಾಶಕ್ಕೆ ಯಾವುದನ್ನ ನೀವು ಅಂಚಿತ್ತಕ್ಕೆ ಹೋಗಬಾರ್ದು ಅಂತ ಹೇಳಿ ಸಂಪೂರ್ಣವಾದಂತಹ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಒಂದು ರೂಪುರೇಖೆಗಳನ್ನ ಕೊಟ್ಟು ಅದನ್ನ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದೀವಿ ಅಂತ ನಾವು ಯೋಚಿಸ್ಕೋಬೇಕು. ಮೀನ್ಸ್ ಯು ಆರ್ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ದ ಇಂಡಿಯಾ, ಆಸ್ ವೆಲ್ ಅಸ್ ಪ್ರಪಂಚದ ಒಂದು ಫ್ಯೂಚರ್ ಜನರೇಷನ್ ನೀವಿದ್ದೀರಿ. ನೀವು ಅದನ್ನ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಇದರಲ್ಲಿರೋದನ್ನ ನೀವು ಕಾನ್ಸೆಪ್ಟ್ನ ಅಳವಡಿಸ್ಕೊಂಡು ನೀವು ಅದನ್ನ ಡೆವಲಪ್ ಆಗಬೇಕಾಗಿದೆ. ಇದು ಪರಿಸರ ದಿನಾಚರಣೆಯ ಒಂದು ನನ್ನೊಂದು ಕಿವಿ ಮಾತು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ತಂಬಾಕು ರಹಿತ ದಿನ. ತಂಬಾಕು ರಹಿತ ಬಳಸ್ದೇ ಇರೋದು ಇಲ್ಲ ಇಲ್ಲಿ. ತಂಬಾಕು ಎಲ್ಲರೂ ಬಳಸ್ತಾ ಇರೋದಕ್ಕೆ ಅದ್ರ ಓನರು ಒಳ್ಳೆ ಬಿಲಿಯನೇರ್ ಆಗಿದ್ದಾರೆ. ಆಯ್ತಾ, ನೀವು 1 ರೂಪಾಯಿ ಕೂಡಿಟ್ಟದ್ನ ಅಲ್ಲಿ ಹೋಗಿ ಹಾಕಿ ಹಾಳು ಮಾಡ್ತೀರಿ, ಇನ್ಯಾರೋ ಬಿಲಿಯನೇರ್ಸ್ ಆಗ್ತಾರೆ. ಇದು ವಿಪರ್ಯಾಸ. ಇಂಥ ವಿಪರ್ಯಾಸ

0: ಮಾಡ್ಕೋಬೇಡಿ. ಯಾಕೆ ಅಂದರೆ ಇವತ್ತಿರೋ ಎಷ್ಟೋ ಪ್ರಾಬ್ಲಮ್ಸ್ ಜಂಜಾಟದಲ್ಲಿ ಅವೇ ಸಾಕು, ಅವೇ ನಿಮಗೆ ಟೊಬ್ಯಾಕೋ ಡ್ರಿಂಕ್ಸ್ ಎವ್ರಿಥಿಂಗ್, ಅಷ್ಟು ಪ್ರಾಬ್ಲಮ್ಸ್ಗಳು ಮನುಷ್ಯನಿಗಿರುತ್ತೆ. ಅಂತ ಪ್ರಾಬ್ಲಮ್ಗಳನ್ನ ಪಕ್ಕಕ್ಕಿಡೋಕ್ಕೋಸ್ಕರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬಿಟ್ರೆ ಸಾಕು, ನೀವು ಟೊಬಾಕ ಕುಡಿದಷ್ಟು ಅದಕ್ಕಿಂತ ಜಾಸ್ತಿ ಮತ್ತೆ ಅದರಲ್ಲೇ ಬಂದೋಗ್ಬಿಡುತ್ತೆ. ಹಾಗಾಗಿ ಫ್ಯೂಚರ್ ಜನರೇಷನ್ ಆದಂಥ ನೀವುಗಳು, ಅದರಲ್ಲೂ ಗಂಡು ಮಕ್ಕಳು, ಎಚ್ಚೆತ್ಕೊಳ್ಳಿ. ಡ್ರಗ್ಸ್ ತಿಂಕಿಗಾಗಲಿ ಟೊಬ್ಯಾಕೋಗಾಗಲಿ ನಿಮ್ಮ ಒಂದು ಮನಸ್ಸನ್ನ ಚಿತ್ತವನ್ನು ಕೊಡಬೇಡಿ. ಇವತ್ತಲ್ಲ ನಾಳೆ ನೀವು ದೊಡ್ಡವ್ರು ಆಗ್ತಾ ಹೋಗ್ತೀರಿ ಅಂತ ಕೆಲವರಿಗಾಗಲೇ ಆಗಿದ್ದೀರಿ. ಯಾವತ್ತು ಈ ಟೊಬ್ಯಾಕೋ ಅನ್ನೋ ಕಡೆ ತಿರುಗೂ ಸಹಿತ ನೋಡಬೇಡಿ. ನಿಮ್ಮ ಕೂಡಿಟ್ಟ ಶ್ರಮದ ಹಣವನ್ನು ಬೇರೆ ಕಡೆ ವ್ಯಯಿಸಿ ಅವರನ್ನು ಬೆಳೆಸಿ ನೀವು ಹಾಳಾಗಬೇಡಿ. ಅದು ನಿಮಗೆ ಒಂದು ಜೀವನ ಇಟ್ಕೆ ಅಂತ ಹೇಳಿ ಇಟ್ಕೊಳ್ಳಿ. ಅದು ತಂಬಾಕನ್ನ ಜಾಸ್ತಿ ಕನ್ಸಮ್ ಮಾಡಿದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರ್ತದೆ, ಪಲ್ಮನರಿ ಪ್ರಾಬ್ಲಮ್ ಶುರುವಾಗ್ತದೆ, ಅಂದರೆ ಶ್ವಾಸಕೋಶದ ಪ್ರಾಬ್ಲಮ್, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗ್ತದೆ. ಮತ್ತೆ ಅತಿರೇಕದ ಪ್ರಶ್ನೆ ಬೇಡ ಅಂತ ಹೇಳ್ದಂಗೆ ಏನು ಅಷ್ಟು ತಗೊಂಡ್ಬಿಟ್ರೆ ಬದುಕೋದಿಲ್ವಾ, ನಮ್ಮ ಕಡೆ ನಮ್ಮ ತಾತ ಬದುಕಿಲ್ವಾ, ನಮ್ಮ ಅಜ್ಜಿ ಬದುಕಿಲ್ವಾ, ಈ ತರ ಡೋಂಟ್ ಗೋ ಫಾರ್ ತಲಹರಟೆ ಕ್ವೆಶನ್ಸ್. ಯಾವತ್ತೂ ಅದರ ಸತ್ಯಾಸತ್ಯತೆನ ತಿಳ್ಕೊಬೇಕು. ಅವ್ರು ಯಾವುದೋ ಒಂದು ಆ್ಯಂಗಲಲ್ಲಿ ಅವ್ರಿಗೇನೋ ಬಾಡಿ ಇದಾಗಿರುತ್ತೆ ಹಂಗಾಗಿರುತ್ತೆ, ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಅದು ಆದಷ್ಟು ನೀವು ಅದನ್ನು ಬಿಟ್ಟು ಏನು ಪ್ರಾಣಾಯಾಮ, ಮೆಡಿಟೇಷನ್ಸ್, ಯೋಗಾಸನ ಇದೆ ಅಂಥದಕ್ಕೆ ಅಡಾಪ್ಟ್ ಆಗಿ ಇಂಥ ಟೊಬ್ಯಾಕೋನೋ ತೊಗೋಬೇಡಿ. ಬಾಯಲ್ಲಿ ಬರೋಂಥ ಎಷ್ಟೋ ಕಾರ್ಸಿನೋಜೆನಿಕ್ಸ್, ಅಂದರೆ ಕ್ಯಾನ್ಸರ್ಸ್ನ ಕಾಸ್ ಮಾಡುವಂಥ ಮೆಲಗೆನ್ಸಿ ಸೆಲ್ಸ್ ಡೆವಲಪ್ ಆಗೋದು ನಿಮಗೆ ಟೊಬ್ಯಾಕೋನಲ್ಲಿ. ಪ್ರತಿಯೊಂದು ಮೂವಿ ನೋಡಕ್ ಹೋಗ್ತೀರಿ ಕದ್ದು ಕದ್ದು ಜಾಸ್ತಿ, ಆ ಕದ್ದು ಕದ್ದು ಮೂವಿ ನೋಡಕ್ ಹೋಗುವಾಗ ಫಸ್ಟ್ ತೋರಿಸ್ತಾರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಫಸ್ಟ್ ಹಾಕ್ಬಿಡ್ತಾರೆ ಆ ಮೂವಿನಲ್ಲಿ. ಆಗ ನೀವು ಅದನ್ನು ತಿಳ್ಕೊಬೇಕು, ಅದು ತೋರಿಸಿದ್ರು ಅಂಥದನ್ನ ಅವಾಯ್ಡ್ ಮಾಡಿ ಲೈಫಲ್ಲಿ ಉನ್ನತವಾಗಿ ಯೋಚನೆ ಮಾಡೋದು, ಉನ್ನತವಾಗಿ ಬದುಕೋದನ್ನ ನೋಡ್ಬೇಕು. ಹೊರತು ನೀವು ಟೊಬ್ಯಾಕೋ ಕನ್ಸಂಪ್ಷನ್, ಡ್ರಗ್ಸ್ ತಗೊಳ್ಳೋದು ಅಥವಾ ಈ ಹೊಗೆ ತಗೊಳ್ಳೋದು ಅಂಥದಕ್ಕೆಲ್ಲ ಚಟಕ್ಕೆ ಹೋಗಬೇಡಿ. ಬಿಕಾಸ್ ಅದೇನೇ ಕೊಟ್ಟರು ನಿಮಗೆ ಇಟ್ಸ್ ಅ ಪ್ಲೆಷರ್ ಆಫ್ ಓನ್ಲಿ ಅ 2 or 3 minutes ಆ್ಯಂಡ್ ಹೈಲಿ ಇಟ್ ಕ್ಯಾನ್ ಗೋ ಫಾರ್ ನಿಮಗೆ ಆ ಒಂದು ಮಂಪ್ರಲ್ಲಿ ಅದು ಒಂದು ದಿನ ನಿಮಗೆ ತೇಲಿಸ್ಬೋದು, ಎರಡು ದಿನ ತೇಲಿಸ್ಬೋದು, ಆದರೆ ನಿಮ್ಮ ಜೀವನನೇ ಅದು ಕಿತ್ಕೊಂಡ್ಬಿಡತ್ತೆ, ಇಮ್ಯುನಿಟಿ ಸ್ಟ್ರೆಂತ್ ಹೊರಟೋಗ್ತದೆ. ಹಾಗಾಗಿ ಯಾರು ಏನು ದೊಡ್ಡ ದೊಡ್ಡ ಕೊಟ್ಯಾಧೀಶರ ಮಕ್ಕಳು ಇಲ್ಲಿಲ್ಲ. ನೀವು ಕೂಡಿಟ್ಟ 1 rupee ಖರ್ಚು ಮಾಡಿ ಬೇರೆಯವ್ರನ್ನ ಕೊಟ್ಯಾಧೀಶರು ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡಿಟ್ಟ ಹಣನ ನಿಮ್ಮ ಬೇರೆ ರೀತಿ ಬೆಳ್ಕೊಳ್ಳೋದಕ್ಕೆ ನೋಡಿ. ತಂಬಾಕನ್ನಾಗಲಿ ಡ್ರಗ್ಸ್ನಾಗಲಿ ಉಪಯೋಗಿಸೋದು ಅಥವಾ ಉಪಯೋಗಿಸೋರನ್ನ ಆದಷ್ಟನ್ನ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿ, ತಾವು ತೊಗೊಳ್ಬೇಡಿ. ಇದೇ ವಿಶ್ವಕ್ಕೆ ಇದೊಂದು ತಂಬಾಕು ರಹಿತ ದಿನದ ಉದ್ದೇಶ. ಈ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ವಿಶ್ ಯು ಎ ಗುಡ್ ಫ್ಯೂಚರ್ ಆ್ಯಂಡ್ ಗುಡ್ ಲಕ್.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ, ಶುಕ್ರವಾರ ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಟ್ಟ ಆರೋಗ್ಯದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೇ?

0: ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತಿದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಟ್ಟಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ವತಿಯಿಂದ ಜರುಗುತ್ತಿರುವ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಈ ವಿಷಯದಲ್ಲಿ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಮುಂದಿನ ಭವಿಷ್ಯದಲ್ಲಿ ವೃತ್ತಿಪರ ಆಯ್ಕೆಯನ್ನು ಹುಡುಕಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಒಂದು ತರಬೇತಿಯನ್ನು ಪೂರ್ಣಗೊಳಿಸಿರುವಂತಹ ವಿದ್ಯಾರ್ಥಿಗಳಾದಂತಹ ಕುಮಾರಿ ಪ್ರಿಯಾ ಹಾಗೂ ಪ್ರಜ್ವಲ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ನ ಕುರಿತು ಪ್ರಸ್ತುತ ಈ ತರಬೇತಿಯನ್ನು ಪಡೆದಿರುವಂಥದ್ದು ತಮ್ಮ ಒಂದು ವೃತ್ತಿಪರ ಆಯ್ಕೆಗೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಡಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿ ಹಾಗೂ ಮುಂದಿನ ಭವಿಷ್ಯದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಿಯಾ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ.
0: ಪ್ರಜ್ವಲ್ ಅವರೇ, ತಮಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
2: ಎಲ್ಲರಿಗೂ ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ತಿಳಿಸ್ಕೊಡಿ.
1: ನನ್ನ ಹೆಸರು ಪ್ರಿಯಾ, ನಮ್ಮ ಊರು ರಾಮಿನಹಳ್ಳಿ, ನಾನು ಡಿಗ್ರಿ ಇನ್ಕಂಪ್ಲೀಟ್.
3: ನನ್ನ ಹೆಸರು ಪ್ರಜ್ವಲ್ ಅಂತ, ನಾನು ಚಾಮರಾಜನಗರದಿಂದ ಬಂದಿದ್ದೇನೆ, ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ.
0: ಹಾಗಿದ್ರೆ ತಾವು ದ್ವಿತೀಯ ಪಿ ಯು ಸಿ ಶಿಕ್ಷಣವಂತೂ ಕನಿಷ್ಠವಾಗಿ ತಾವು ಪಡೆದಿದ್ದೀರಾ?
1: ಹೌದು.
0: ಆದ್ರೂ ಈ PTYB ತರಬೇತಿಯನ್ನ ಪಡ್ಕೋಬೇಕು ಅಂತ ತಮ್ಗೆ ಏಕ್ ಅನಿಸ್ತು? ಇದ್ರ ಬಗ್ಗೆ ತಮ್ಗೆ ಯಾರು ಮಾಹಿತಿ ಕೊಟ್ರು?
1: ನಾವು ಇವಾಗ ಡಿಗ್ರಿ ಮಾಡಿದ್ಮೇಲೆ ಎಲ್ಲರೂ ಕೇಳೋ ಕ್ವಶನ್ ವಾಟ್ ನೆಕ್ಸ್ಟ್ ಅಂತ. ಸೊ ನಮಗೆ ಏನು ಮಾಡಬೇಕು ಅಂತ ನೆಕ್ಸ್ಟು ಜಾಬ್ನ ಹುಡುಕ್ತಾ ಇರ್ತೀವಿ. ಅದೇ ನಮಗೆ ಇವಾಗ ಡಿಗ್ರಿಗೆ ಹೋಗ್ತಿರ್ಬೇಕಿದ್ರೇ ಮೊಬೈಲೈಸರ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು, PTYB ಅಂದರೆ ಏನು, ಅದು ಎಷ್ಟು ಡ್ಯೂರೇಷನ್ ಇರುತ್ತೆ, ಆ ಕೋರ್ಸ್ ಮಾಡಿದ್ಮೇಲೆ ನಮ್ಗೆ ಯಾವ ಕಡೆ ಯಾವ ಥರ ಪ್ಲೇಸ್ಮೆಂಟ್ ಮಾಡ್ತಾರೆ, ಆಮೇಲೆ ನಾವು ಯಾವ ಥರ ಸ್ಯಾಲ್ರಿ ತೊಗೋಬೋದು, ಅದೆಲ್ಲನೂ ಕೂಡ ನಮಗೆ ಡೀಟೇಲ್ ಆಗಿ ಹೇಳಿದರು. ಆವಾಗ ಆಫ್ಟರ್ ಡಿಗ್ರಿ ಆದಮೇಲೆ ನಾವು ಜಾಬ್ನ ಹುಡುಕ್ಬೇಕಾಗುತ್ತೆ. ಅದಕ್ಕೆ ಇವಾಗ ಅದೇ ಬಯಸಿ ಬಂದಿದ್ದು ಇದು ಅಂತ ಹೇಳ್ತಾರಲ್ಲ, ಅದೇ ಥರ ಅದೇ ಬಂದಮೇಲೆ ನಾವ್ಯಾಕೆ ಚೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ನಾನು PTYB ಕೋರ್ಸ್ನ ಚೂಸ್ ಮಾಡಿದೆ.
3: ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮೈಸೂರಲ್ಲಿ ಟೈಟನ್ ವೆಲ್ಡರ್ಸ್ ಅಂತ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಮಾಡಬೇಕಾದ್ರೆ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ PTYB ಕೋರ್ಸ್ ಇದೆ ಅಂತ ಮಾಹಿತಿ ಬಂತು. ಸೊ ಅದರಿಂದ ಇದು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಒಳ್ಳೆ ಪ್ರೊಫೆಷನಲ್ ಆಗಿರುತ್ತೆ ಅಂತ ಚೂಸ್ ಮಾಡಿ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ. ದೆನ್ ಇದರಿಂದ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಸುಧಾರಣೆ ಮೇಡಮ್ ಅಂತ. ನನಗೆ ಇನ್ಫಾರ್ಮೇಷನ್ ಕೇಳಿದ್ಮೇಲೆ ಇಷ್ಟ ಆಯಿತು. ಸೊ ಅದರಿಂದ ನಾನು ಇದು ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
0: ಹಾಗಿದ್ರೆ ತಾವು ಯಾವುದೇ ಒಂದು ತರಬೇತಿ

0: ತರಬೇತಿ ಪಡ್ಕೋಬೇಕು, ಯಾವುದೇ ಒಂದು ಕೋರ್ಸನ್ನು ಮಾಡಿ ಅದರಲ್ಲಿ ಉದ್ಯೋಗವನ್ನು ಹುಡ್ಕೋಬೇಕು ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ನೀವು ತಿಳಿದು ಆ ತರಬೇತಿಗೆ ಸೇರ್ಕೋಬೇಕಾಗುತ್ತೆ. ಹಾಗಿದ್ರೆ ಈ PTYB ಅನ್ನೋದ್ರ ಬಗ್ಗೆ ತಾವು ಯಾರ ಹತ್ರ ಹೇಗೆ ಅದನ್ನು ತಿಳ್ಕೊಂಡ್ರಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಈ ತರಬೇತಿ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ.
1: PTYB ಅಂತಂತಂದ್ರೆ ಪಂಚಕರ್ಮ ಥೆರಪಿ ಅಂಡ್ ಯೋಗ ಬೇಸಿಕ್ಸ್ ಅಂತ. ಅಂತಂದ್ರೆ ಇವಾಗ ಪಂಚಕರ್ಮ ಅಂತಂತಂದ್ರೆ ಅಕಾರ್ಡಿಂಗ್ ಟು ಸುಶ್ರುತ ಅವ್ರ ಪ್ರಕಾರನೇ ಬೇರೆ ಇರುತ್ತೆ, ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರನೇ ಬೇರೆ ಇರುತ್ತೆ. ಫಸ್ಟ್ ಆಫ್ ಆಲ್ ಪಂಚಕರ್ಮ ಅಂತಂತಂದ್ರೆ 5 procedures ಇಸ್ ಅ ಡನ್ ಫಾರ್ ದ ಪ್ಯೂರಿಫಿಕೇಶನ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಯಾವ ಥರ ಹೊರಗಡೆ ಹಾಕ್ತೀವಿ ಅದನ್ನ ಪಂಚಕರ್ಮಲ್ಲಿ ಹೇಳ್ತಾರೆ. ಇವಾಗ ನಮ್ಮ ಬಾಡಿಯಲ್ಲಿರೋ ತ್ರಿದೋಷಸ್ ಇರ್ತವೆ, ಅದನ್ನ ಯಾವ್ಯಾವ ಥರ, ಅದು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಆಗಿ ಇರಬೇಕು, ಅದನ್ನ ನಾವು ಯಾವ ರೀತಿಯಲ್ಲಿ ಅಂದರೆ ರಿಮೂವ್ ಮಾಡ್ತೀವಿ, ಆ ಥರದ್ರಲ್ಲಿ ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರ ವಮನ ವಿರೇಚನ ನಸ್ಯ ಬಸ್ತಿ ಅಂತ ಬರುತ್ತೆ. ರಕ್ತ ಮೋಕ್ಷಣ ಬರೋದು ಸುಶ್ರುತ ಅವ್ರ ಪ್ರಕಾರ, ಯಾಕಂದ್ರೆ ಅವರು ಸರ್ಜರಿ ಮಾಡಿಬಿಟ್ಟು ಇದು ಮಾಡಿರಂತು. ಸೊ ಪಂಚಕರ್ಮ ಅಂತಂದ್ರೆ ಇದು ಡೆಫಿನೇಷನ್ ಆಗಿರುತ್ತೆ. ದೆನ್ ಯೋಗ ಅಂತಂತಂದ್ರೆ ಪೇಷಂಟ್ ಇವಾಗ ಯಾವ ಥರ ಪೇಷಂಟ್ಗೆ ಯಾವ ಥರ ಎಕ್ಸಸೈಸ್ ಆಗ್ಬೋದು, ಯೋಗ ಆಗ್ಬೋದು, ಯಾವ ಥರ ಮಾಡಿದ್ರೆ ಅವ್ರಿಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಇರುತ್ತೆ. ಸೊ ಅದಕ್ಕೂ ಕೂಡ ಸಪ್ರೇಟ್ ಯೋಗ ಎಲ್ಲ ಹೇಳ್ಕೊಡಕ್ ಇರ್ತಾರೆ, ಅದು ಅಲ್ಲಿಗೆ ಟೀಚ್ ಮಾಡ್ತಾರೆ. ಪೇಷಂಟ್ಗೆ ಬೇಗ ಯೂಸ್ಫುಲ್ ಆಗುತ್ತೆ ಅಂದ್ರೆ ಇವಾಗ ಕೆಲವು ಸ್ಟ್ರೋಕ್ ಪೇಷಂಟ್ಗಳೆಲ್ಲ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಎಲ್ಲಾನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಚಿಕ್ಕ ಚಿಕ್ಕ ಎಕ್ಸಸೈಸ್ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಹ್ಯಾಂಡ್ ಮೂವ್ಮೆಂಟ್ ಎಲ್ಲ ಗೊತ್ತಾಗಿದ್ರೆ ಬೇಗ ಕ್ಯೂರ್ ಆಗ್ತಾರೆ. ಸೊ ಯೋಗನೂ ಇರಬೇಕು ಮತ್ತೆ ಪಂಚಕರ್ಮ ಥೆರಪಿ ಕೂಡ ಇರಬೇಕು, ಎರಡು ಇದ್ರೇನೆ. ಇದೆಲ್ಲ ನಾವು ಪಂಚಕರ್ಮ ಅಂತಂದ್ರೆ ಹರ್ಬಲ್ ಪ್ಲಾಂಟ್ಸು ಮತ್ತೆ ಲೀವ್ಸು ಹರ್ಬಲ್ ಡ್ರಗ್ಸ್ ಇಂದ ಯೂಸ್ ಮಾಡೋದು. ಸೊ ಹರ್ಬಲ್ ಡ್ರಗ್ಸ್ ಯಾವುದೇ ಕಾರಣಕ್ಕೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಏನು ಇರಲ್ಲ, ಸ್ವಲ್ಪ ವಾಸಿ ಆಗೋದು ಕ್ಯೂರ್ ಆಗೋದು ಸ್ವಲ್ಪ ಒಂಚೂರು ಡ್ಯೂರೇಷನ್ ತಗೊಂಡ್ರು ಟೈಮ್ ತಗೊಂಡ್ರು ಅದೇ ಬೆಸ್ಟ್. ಯಾಕಂದ್ರೆ ಇಂಗ್ಲಿಷ್ ಮೆಡಿಸನ್ ಅಂತಂದ್ರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಇದು ಆಯುರ್ವೇದ ಅಂತಂದ್ರೆ ಪ್ಯೂರ್ ಹರ್ಬಲ್ ಡ್ರಗ್ಸ್ ಅದು. ಸೊ ಆಯುರ್ವೇದ ಅಂದ್ರೆ ಬೆಸ್ಟ್.
0: ಅಂದ್ರೆ ಈ ಪಂಚಕರ್ಮ ಥೆರಪಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಇದು ನಮ್ಮ ಭಾರತೀಯ ಪುರಾತನ ಒಂದು ಚಿಕಿತ್ಸಾ ವಿಧಾನ.
1: ಹೌದು ಸರ್, ಯಾಕಂತಂದ್ರೆ ಇದು ಧನ್ವಂತರಿ ಅವರಿಂದ ಬಂದಿರೋದು. ಸೊ ಇದು ದೈವಿಕವಾಗೂ ಕೂಡ ಇದೆ ಆಯುರ್ವೇದ ಅಂದ್ರೆ ಅದು ಬೆಸ್ಟ್ ಅಂತಾನೆ. ಯಾಕಂದ್ರೆ ಇಂಗ್ಲಿಷ್ ನಾನು ಹೇಳ್ದಂಗೆ ಇಂಗ್ಲಿಷ್ ಮೆಡಿಸನ್ ಅಂತಂದ್ರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದಾದ್ಮೇಲೆ ಇವಾಗ ವಾಸಿ ಆಗಿರುತ್ತೆ, ಬಟ್ ಆಫ್ಟರ್ ಒಂದು 2-3 years ಆದ್ಮೇಲೆ ಕೂಡ ಮತ್ತೆ ಅದು ಬರೋ ಚಾನ್ಸಸ್ ಬೇಕಿದ್ರೆ ಇರುತ್ತೆ. ಆದ್ರೆ ಆಯುರ್ವೇದ ಆಗಲ್ಲ, ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಅದು ಟೈಮ್ ತಗೊಂಡ್ರೂ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಸರ್.
0: ಈಗ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಒಂದೆಡೆ ಕೆಲಸವನ್ನ ಮಾಡ್ತಾ ಇದ್ರಿ, ಆ ಕೆಲಸವನ್ನ ಯಾಕೆ ಬಿಡಬೇಕು ಅನಿಸ್ತು, ಈ ತರಬೇತಿಗೆ ಸೇರ್ಕೊಂಡು ಈ ತರಬೇತಿನಲ್ಲಿ ಒಂದು ಉದ್ಯೋಗ ಮಾಡ್ಬೇಕು ಅಂತ ತಮ್ಗೆ ಏನಕ್ಕೆ ಅನಿಸ್ತು?
2: ಅಂದ್ರೆ ನಾನು ಮೈಸೂರಲ್ಲಿ ಮಾಡ್ಬೇಕಾದ್ರೆ BCOM ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡೋದು ಯಾಕೆ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ಈಗ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದ್ರಿಂದ ಏನೋ ಒಂಥರ ರೆಸ್ಪೆಕ್ಟ್ ಸಿಗುತ್ತೆ ಮತ್ತೆ ಕಂಫರ್ಟಬಲ್ ಆಗಿರುತ್ತೆ. ದೆನ್ ಒಂದು ವ್ಯಕ್ತಿಗೆ ನಾವು ಅವ್ರ ಪೇನ ರಿಕವರಿ ಮಾಡ್ತಿದ್ವಿ ಅಂದರೆ ಒಂದು ಸ್ವಲ್ಪ ನಮಗೆ ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ಅದರಿಂದ ನಾನು ಈ ಕೋರ್ಸ್ನ ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಟ್ಟೆ.
0: ತಾವು ಈ ತರಬೇತಿಗೆ ಸೇರ್ಕೊಂಡು ಈ ವಿಷಯದಲ್ಲಿ ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಂಡು ಇದರಲ್ಲಿ ನಾನು ವೃತ್ತಿಪರ ಆಯ್ಕೆಯನ್ನು ಮಾಡ್ಕೋತೀನಿ ಅಂತ ಈ ತರಬೇತಿಗೆ ಸೇರ್ಕೊಳ್ಳೋಕ್ಕೆ ಮುಂಚೆ ತಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರೆ ಅದಕ್ಕೆ ತಮ್ಮ ಕುಟುಂಬಕ್ಕೆ ಸೂಚಿಸಿದ್ರೆ?
2: ಹೌದು, ಅವರು ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ.
0: ತಾವು ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರಿದ್ದು, ನೀವು ಪದವಿ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರ್ಕೊಳ್ಳೋಕ್ಕೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು, ತರಬೇತಿಗೆ ಒಪ್ಕೊಂಡ್ರ?
1: ಹಾಂ ಸರ್, ಖಂಡಿತ ಒಪ್ಕೊಂಡ್ರು. ಯಾಕಂದರೆ ನಮ್ಮ ಅಮ್ಮ ಸಿಂಗಲ್ ಪೇರೆಂಟು, ನಾನು ದಿನ ಡೇ ಸ್ಕಾಲರ್ ಸ್ಟೂಡೆಂಟ್ ಆಗಿದ್ದೆ. ಸೊ ದಿನ ಹೋಗೋಕ್ಕೆ ನನಗೆ ಹಿಂಸೆ ಆಗ್ತಿತ್ತು. ಸೊ ಇದು ನಿಯರೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ಆಯಿತು ಹೋಗು, ಅದು ಅಲ್ಲದೆ 6 months ಯಾವುದು ಬೇಗ ಜಾಬ್ ಆಗಲ್ಲ, ಇದು ಬೇಗ ಜಾಬ್ ಆಗುತ್ತೆ. ಸೊ ಎಲ್ಲ ಮನೆಯಲ್ಲಿ ಆಯಿತು ಹೋಗು ಅಂತಲೇ ಹೇಳಿದ್ರು.
0: ಹಾಗಿದ್ರೆ ತಾವು ಈ ತರಬೇತಿಗೆ ಸೇರ್ಕೊಳ್ಳಿಕ್ಕೆ ಬಂದಂತ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿತ್ತು, ಆರಂಭದಲ್ಲಿ ತಮಗೆ ಈ ತರಬೇತಿ ಬಗ್ಗೆ ಏನೆಲ್ಲ ತರಗತಿಗಳನ್ನ ಶುರು ಮಾಡಿ ಈ ತರಬೇತಿ ಬಗ್ಗೆ ಕಲಿಸೋಕೆ ಶುರು ಮಾಡ್ತಾರೆ?
1: ಮೊದಲು ನಮಗೆ ಮೊಬೈಲೈಸರ್ ಅಂತಂದ್ರೆ ಸುಂದರ್ ಸರ್ ಅಂತ ಇದ್ದಾರೆ, ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಕ್ರೀನಿಂಗ್ ಇದೆ ಅಂತ ಡೇಟು ಕೂಡ ಅವರು ಹೇಳಿದ್ರು. ಸ್ಕ್ರೀನಿಂಗ್ ಆಗಿದ್ದು ಒಬ್ಬೊಬ್ಬರಿಗೆ ಕೆಂಚನಹಳ್ಳಿಯಲ್ಲಿ ಕೂಡ ಆಯಿತು, ಇನ್ನೊಬ್ಬೊಬ್ಬರಿಗೆ ಇಲ್ಲೇ ಸರ್ಗೂರಲ್ಲಿ ವಿವೇಕಾನಂದ ಹಾಸ್ಪಿಟಲಲ್ಲೇ ಆಯಿತು. ನಮ್ಮದು ವಿವೇಕಾನಂದ ಹಾಸ್ಪಿಟಲಲ್ಲೇ ನಡೀತು. ಶಿವಪ್ರಸಾದ್ ಸರ್ ನಮಗೆ ಸ್ಕ್ರೀನಿಂಗ್ ಮಾಡಿದ್ರು. ಸೊ ನಾವು ಹೇಳಿದ್ರು ಅವರು ಹಿಂಗಿರುತ್ತೆ ಅಂದರೆ ಯಾವುದಕ್ಕೂ ನೀವು ಮುಜುಗರನ್ನು ಪಡೋಹಾಗಿಲ್ಲ, ಯಾವ ಅಸಹ್ಯನೂ ಪಡೋಹಾಗಿಲ್ಲ, ಇದು ನಾವು ಮೆಡಿಕಲ್ ಫೀಲ್ಡ್ ಬಂದಮೇಲೆ ನಾವು ಎಲ್ಲನೂ ಮೈಂಡಿಂದ ತೆಗೆದಾಕ್ಬಿಟ್ಬೇಕು, ಬರೀ ನಾವು ವರ್ಕ್ ಮಾಡ್ತಾ ಇರಬೇಕು ಅಷ್ಟೇ, ಆಮೇಲೆ ಸೇವೆ ಮಾಡ್ತಾನೂ ಇರ್ಬೋದು, ಮತ್ತು ನಮಗೆ ಸೇವೆ ಮಾಡೋದ್ರಿಂದ ನಮಗೆ ಇದು ಬರುತ್ತೆ, ಅದೃಷ್ಟನೂ ಬರುತ್ತೆ, ಮತ್ತು ನಮ್ಮ ಕರ್ಮ ಏನೇ ಇದ್ದರೂ ಇದು ಹೋಗುತ್ತೆ, ಆ ಥರ ಎಲ್ಲ ನಮಗೆ ಹೇಳಿದ್ರು. ಸೊ ಆಮೇಲೆ ನಾವು ಈಗ ಅಡ್ಮಿಷನ್ ಆದಮೇಲೆ ಯಾವತ್ತು ಬರಬೇಕು ಅಂತ ಅವರು ಕೂಡ ನಮಗೆ ಹೇಳಿದರು. ಬರೋ ಹಿಂದಿನ ದಿನ ನಮಗೆ ಇಲ್ಲಿ ಸುಧಾರಾಣಿ ಮ್ಯಾಮ್ ಇದರಲ್ಲಿ ಅವರು ಕಾಲ್ ಮಾಡಿ ಇವತ್ತು ಬನ್ನಿ ಅಂತ ಹೇಳಿದರು. ಸೊ ನಾವು ಮ್ಯಾಮು ನಮ್ಗೆ ಏನೇ ಇದ್ರು ಅಪ್ಡೇಟ್ ಕೊಡ್ತಾ ಇದ್ರು, ಗ್ರೂಪ್ ಮಾಡಿದ್ರು ಮೆಸೇಜ್ ಮಾಡಿಬಿಟ್ಟು ಎಲ್ಲಾನು ಅಪ್ಡೇಟ್ ಕೊಡ್ತಾ ಇದ್ರು. ಸೊ ನಾವು ಬರೋದಿಂದ

0: ಬಂದ್ವಿ. ಆಮೇಲೆ ಇಲ್ಲೇ ಅಂದರೆ ಒಬ್ಬೊಬ್ಬರು ಊರು ಹತ್ರ ಇರೋರು ಡೇ ಸ್ಕಾಲರ್ ಅಂದರೆ ಓಡಾಡ್ತಾಯಿದ್ರು ಊರಿಂದನೇ. ನಾವು ಊರಿಂದ ಬರೋಕ್ಕಾಗಲ್ಲ, ಬೆಳಗ್ಗೆ ಕ್ಲಾಸೆಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಸ್ಟೆಲ್ ಕೂಡ ವ್ಯವಸ್ಥೆ ಇದೆ, ಇಲ್ಲೇ ಉಳ್ಕೊಂಡ್ವಿ. ಕ್ಲಾಸೆಲ್ಲ ಅಟೆಂಡ್ ಮಾಡ್ತಿದ್ವಿ, ಚೆನ್ನಾಗಿತ್ತು. ಎಮರ್ಜೆನ್ಸಿ ಅಂದರೆ ಊರಿಗೂ ಕಳಿಸ್ತಿದ್ರು, ಕಳಿಸಲ್ಲ ಅಂತ ಏನು ಇದು ಮಾಡ್ತಿರಲಿಲ್ಲ, ಚೆನ್ನಾಗಿತ್ತು. ಓವರಾಲ್ ಹೇಳ್ಬೇಕಂದ್ರೆ ನೈಸ್.
1: ಸ್ಟಾರ್ಟಿಂಗ್ ನಾವು ಫಸ್ಟು ಸುಧಾರಣೆ ಮೇಡಮ್ನ ಮೀಟ್ ಮಾಡಿ ಅವರ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು, ನಮ್ಮ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಯಾವುದೇ ಥರ ನಾಚಿಕೆ ಪಟ್ಕೊಳ್ಳೋ ಹೋಗಿಲ್ಲ, ನಾನು ಯಾವುದೇ ಥರ ಅಸಹಾಯ ಪಟ್ಕೊಳ್ಳೋ ಹೋಗಿಲ್ಲ ಅಂತ ಪಾಸಿಟಿವ್ ವೈಬ್ಸ್ ಎಲ್ಲ ನಮಗೆ ಮೂಡಿಸಿದ್ರು. ದೆನ್ ಅದರಿಂದ ಅದು ನಮಗೆ ಯೂಸ್ಫುಲ್ ಆಯಿತು. ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗ್ ಒಂದು ವೀಕಲ್ಲಿ ನಮಗೆ ಒಂದು ಸ್ವಲ್ಪ ಬೇಜಾರಿದೆ, ಯಾಕಂದರೆ ಹೊಸ ಜಾಗ ಹೊಸ ಇದಿರೋ ಥರ. ಸೊ ಅದರಿಂದ ಸ್ವಲ್ಪ ಬೇಜಾರಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಎಲ್ಲ ಅಡ್ಜಸ್ಟ್ ಆಗಿ ಕ್ಯೂರಿಯಾಸಿಟಿ ಬಂತು. ಅಲೋಪತಿ ಅಂದರೆ ಈಗ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂದು ಆಯುರ್ವೇದಿಕ್ ಅಂದಾಗ ಇವಾಗ ಡೆವಲಪ್ ಆಯ್ತಾಯಿದೆ, ಇವಾಗ ಅಲೋಪತಿನ ಮ್ಯಾಚ್ ಮಾಡೋ ಲೆವೆಲಲ್ಲಿ ಆಯುರ್ವೇದಿಕ್ ಬಂದಿದೆ. ದೆನ್ ಆಯುರ್ವೇದಿಕಲ್ಲಿ ನಮಗೆ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಯಾವುದೇ ಥರ ಕೆಮಿಕಲ್ ಇರೋಲ್ಲ. ದಿನ ಅದರಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಪೇನ್ ಕಡಿಮೆ ಆಗಿಲ್ಲ ಅಂದ್ರೂ ಬರ್ತಾ ಬರ್ತಾ ಪೇನ್ ಕಡಿಮೆ ಆಗುತ್ತೆ. ಸೊ ಅದು ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಅಲೋಪತಿ ಅಂದಾಗ ಈಗ ಸ್ಟಾರ್ಟಿಂಗೇ ಪೇಯ್ನು ರಿಡ್ಯೂಸ್ ಆದಾಗ ಕಡಿಮೆ ಆದಾಗ ನಾನು ಮುಂದಕ್ಕೆ ಕೂಡ ಅದು ಪೇಯ್ನ್ ಇನ್ನು ಜಾಸ್ತಿ ಆಯ್ತಾ ಬರುತ್ತೆ. ಸೊ ಅದರಿಂದ ಆಯುರ್ವೇದಿಕ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
2: ತಾವು ಓದಿದ್ದು ಬಿಕಾಮು?
1: ಹೌದು.
2: ತಾವು ಬಿಕಾಮ್ ಓದಿದ್ದಕ್ಕೂ ಈಗ ಆಯುರ್ವೇದ ತರಬೇತಿಯನ್ನು ಪಡ್ಕೊಂಡು ಥೆರಪಿಸ್ಟ್ ಆಗಿ ತಾವು ಕೆಲಸ ಮಾಡಲಿಕ್ಕೆ ಹೊರಟಿರೋಂಥದ್ದು, ತಾವು ಓದಿದ ಶಿಕ್ಷಣಕ್ಕೂ ಈ ಕ್ಷೇತ್ರಕ್ಕೆ ಬರೋಕ್ಕೂ ಭಾಳಷ್ಟು ಕಷ್ಟ ಅಂತ ಅನಿಸ್ತಾ?
1: ಆ ಥರ ಏನಿಲ್ಲ. ಈಗ ಬಿ ಕಾಮ್ ಮಾಡಿ ಈಗ ಎಷ್ಟೋ ಜನ ಕೆಲಸ ಇಲ್ಲದೆ ಇದ್ದಾರೆ. ಸೊ ಎಕ್ಸಾಂಪಲ್, ನನ್ನ ಫ್ರೆಂಡೇ ಇವಾಗ ಬಿ ಕಾಮ್ ಕಂಪ್ಲೀಟ್ ಮಾಡಿ ಬೇಕ್ರಿಯಲ್ಲಿ ಆಗಿರ್ಬೋದು ಯಾವುದೇ ಥರ ಉದ್ಯೋಗ ಇಲ್ಲದೆ ಆ ಥರ ಕೆಲಸ ಮಾಡ್ತಿದ್ದಾರೆ. ಅದನ್ನು ಕಂಪೇರ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಇವಾಗ ಮೈಸೂರಲ್ಲಿ ವರ್ಕ್ ಮಾಡ್ತಾ ನನಗೆ ಕಂಫರ್ಟಬಲ್ ಆಗಿಲ್ಲ. ಸೊ ಆದರೆ ಇದನ್ನು ಚೂಸ್ ಮಾಡಿ ಇದನ್ನು ವರ್ಕ್ ಮಾಡ್ತಿದೆ ಅಂದಾಗ ಇದರಲ್ಲಿ ಒಳ್ಳೆ ಕಂಫರ್ಟಬಲ್ ಆಗಿದೆ, ಅದಕ್ಕೆ ಇದನ್ನು ಚೂಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ.
2: ಒಟ್ಟು ಇದು 6 ತಿಂಗಳ ತರಬೇತಿ ಆಗಿತ್ತು. ಈ ತರಬೇತಿನಲ್ಲಿ 2 ವಿಭಾಗ ಇರುತ್ತೆ, ಒಂದು ತರಗತಿಯಲ್ಲಿ ಇರುತ್ತೆ, ಒಂದು ಥಿಯರಿ ಕ್ಲಾಸು, ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಥೆರಪಿ ರೂಮಲ್ಲಿ ಇರುತ್ತೆ. ಈ ತರಗತಿ ನಡೀತಿದ್ದಂಥ ಸಂದರ್ಭದಲ್ಲಿ ತಮಗೆ ತರಗತಿನಲ್ಲಿ ಈ ವಿಷಯಗಳ ಕುರಿತು ಬೋಧನೆ ಮಾಡ್ತಿದ್ದಾಗಿರ್ಬೋದು, ವೈದ್ಯರುಗಳು ತಮಗೆ ಈ ವಿಷಯದ ಕುರಿತು ತಮಗೆ ತರಗತಿಗಳನ್ನ ತೆಗೆದುಕೊಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು?
0: ಹೌದು ಸರ್, ಖಂಡಿತ ಅರ್ಥ ಆಗ್ತಿತ್ತು. ಯಾಕಂದರೆ ಅವರು ಅರ್ಥ ಆಗೋ ಥರ ಎಲ್ಲರಿಗೂ ಹೇಳ್ತಿದ್ರು, ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ಅಲ್ಲ 10 ಸಲ ಬೇಕಾದ್ರೆ ಅವರು ಹೇಳ್ಕೊಡ್ತಿದ್ರು. ಈಗ ಥಿಯರಿ ಅಂತ ಬಂದರೆ ನಮಗೆ ಡಾಕ್ಟರ್ ಪ್ರಶಾಂತ್ ಸರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ, ಮತ್ತು ಡಾಕ್ಟರ್ ವೈಷ್ಣವಿ ಮ್ಯಾಮ್ ಅವರು ಕೂಡ ಮಾಡಿದ್ದಾರೆ, ಮತ್ತು ನಮಗೆ ಪ್ರಾಕ್ಟಿಕಲ್ ಅಂತ ಬಂದರೆ ಮೀನಾಕ್ಷಿ ಮ್ಯಾಮ್ ಅಂತ ಇದ್ದಾರೆ, ವಿದ್ಯಾ ಸಿಸ್ಟರ್ ಅವರು ಹೇಳ್ಕೊಟ್ಟಿದ್ದಾರೆ, ರವಿ ಬ್ರದರ್ ಅವರು ಹೇಳ್ಕೊಟ್ಟಿದ್ದಾರೆ, ಹಸೀನಾ ಮ್ಯಾಮ್ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಪ್ರಾಕ್ಟಿಕಲ್ ಹೇಳ್ಕೊಟ್ಟಿದ್ದಾರೆ, ಪ್ಲಸ್ ಥಿಯರಿ ಕೂಡ ಇವರು ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ನಮಗೆ ಎಲ್ಲನೂ ಎಲ್ಲರದು ಒಂದೇ ಥರ ಚೆನ್ನಾಗಿ ಓದ್ಕೊಂಡು ಹೋಗೋ ಥರ ಈಸಿಯಾಗಿ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂತಂದರೆ ಯಾರಿಗೂ ಟಫ್ ಅಂತ ಅನಿಸ್ಬಾರ್ದು, ಆ ಥರನೇ ಆ ಲೆವೆಲಲ್ಲೇ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ.
1: ಅಂದರೆ ಇವಾಗ ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಯಾವ ಥರ ಅಂದರೆ ಇವಾಗ ಸ್ಟಾರ್ಟಿಂಗ್ ಬಂದಾಗ ಈಗ ಆಯುರ್ವೇದಿಕ್ ಕೋರ್ಸ್ ಅಂದರೆ ಏನೂ ಅರ್ಥ ಆಯ್ತಿರಲಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ವಾ ಇದು ನಮ್ಗೆ ಏನೂ ಗೊತ್ತಾಗ್ತಿರಲಿಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಪ್ರಶಾಂತ್ ಸರ್ ಆಗಿರ್ಬೋದು, ವೈಷ್ಣವ್ ಮೇಡಮ್ ಆಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಪ್ರಶಾಂತ್ ಸರ್ ನಮಗೆ ತುಂಬ ಅರ್ಥ ಆಗೋ ಥರ ಫಂಡಮೆಂಟಲ್ ಆಗಿರ್ಬೋದು, ಮನುಷ್ಯನ ದೇಹವನ್ನು ಯಾವ್ಯಾವ ಥರ ಯಾವ ಪಾರ್ಟು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಎಲ್ಲ ನೀಟಾಗಿ ಹೇಳ್ಕೊಡೋದಾಗಿರ್ಬೋದು. ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು, ವಿದ್ಯಾ ಸಿಸ್ಟರ್ ಆಗಿರ್ಬೋದು, ದೆನ್ ಹಸಿನ ಮೇಡಮ್ ಆಗಿರ್ಬೋದು, ಯಾವುದೇ ಥರ ಭೇದ ಭಾವ ಇಲ್ಲದೇ ದೆನ್ ಅರ್ಥ ಆಗೋ ಥರ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ದೆನ್ ಯೋಗ ಆಗಿರ್ಬೋದು, ಯೋಗದಲ್ಲೂ ಕೂಡ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು, ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಈ ಯೋಗ ಮಾಡಿದ್ರಿಂದ ಏನು ಯೂಸ್ಫುಲ್ ಅಂದರೆ ಇವಾಗ ದಿನನಿತ್ಯ ಯೋಗ ಮಾಡೋದ್ರಿಂದ ಯಾವುದೇ ಥರ ಕಾಯಿಲೆ ಬರೋದಾಗಿರ್ಬೋದು ಆದರೆ ಯಾವುದೇ ಥರ ತೊಂದರೆ ಆಗೋಲ್ಲ. ದೆನ್ ನಮ್ಮ ಜೀವನವನ್ನು ಇನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. ಸೊ ಅದರಿಂದ ಯೋಗ ಯೂಸ್ಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ.
0: ಈಗಿನ ಜನರೇಷನ್ ಅಲ್ಲಿ 60 ಬಂದು ನಿಂತಿದೆ. ಸೊ ನಾವು ಯೋಗ ಎಲ್ಲ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ತೀವಿ. ಸೊ ನಾವು ಯೋಗ ಎಕ್ಸಸೈಸ್ ಎಲ್ಲಾನು ಮಾಡಿದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಇನ್ನ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಯೋಗನು ಮಾಡಬೇಕು, ಮತ್ತೆ ಪಂಚಕರ್ಮನು ಬೆಸ್ಟ್. ಅದನ್ನು ಅಂದ್ರೆ ಹೇಳದ್ನಲ್ಲ ಅವಾಗಲೇ, ಹರ್ಬಲ್ ಡ್ರಗ್ಸ್ ಇಂದ ಮಾಡೋದು. ಸೊ ಅದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಅದು ಒಂದೊಂದು ದಿನಚರ್ಯಲ್ಲೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಸ್ಯ ಅಂತ ಅದು ದಿನಚರ್ಯಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಲಿರೋ ತ್ರಿದೋಷಸ್ ಎಲ್ಲ ಕರೆಕ್ಟಾಗಿ ಅಂದ್ರೆ ಈಕ್ವಲ್ ಆಗಿರ್ಬೇಕು. ಸೊ ಈಕ್ವಲ್ ಆಗಿದ್ರೇನೆ ಇದಿರುತ್ತೆ. ಇಲ್ಲ ಅಂತಂದ್ರೆ ಕೂಡ ನಾವು ಅದನ್ನ ಪಂಚಕರ್ಮ ಮುಖಾಂತರ ಅದನ್ನ ನಾವು ಹೊರಗಡೆ ರಿಮೂವ್ ಮಾಡ್ಬೋದು. ಇದೆಲ್ಲ ನಾವು ಬಾಡಿ ಎಲ್ಲ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಪಂಚಕರ್ಮನೂ ಇರಬೇಕು ಪ್ಲಸ್ ಯೋಗನೂ ಕೂಡ ಇಂಪಾರ್ಟೆಂಟ್. ಸೊ ಈ ಎರಡೂ ನಾವು ನೀಟಾಗಿ ಕಲ್ತ್ಕೋಬೇಕು.
2: ಈ ಪಂಚಕರ್ಮ ಮತ್ತೆ ಈ ಯೋಗ ಅನ್ನೋಂಥದ್ದು ಬಹಳಷ್ಟು ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿ ಇತ್ತು, ಆದರೂ ಕೂಡ ಪ್ರಸ್ತುತ ದಿನಗಳಲ್ಲಿ ಇದರ ಒಂದು

0: ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಭಾಳ ಕಡಿಮೆ, ಆದರೆ ಬಹಳಷ್ಟು ಪರಿಣಾಮಕಾರಿಯಾಗಿ ಈ ಚಿಕಿತ್ಸೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಔಷಧ ಗಿಡಗಳು ನಮ್ಮ ಸುತ್ತಮುತ್ತಲೇ ಇವೆ, ಆದರೆ ತಮಗೆ ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಈ ತರಬೇತಿ ಪಡ್ಕೊಂಡ್ಮೇಲೆ ಬಹಳಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಸಸ್ಯಗಳನ್ನೇ ಬಳಸ್ಕೊಂಡು ಈ ಚಿಕಿತ್ಸೆಯನ್ನು ಕೊಡೋದು ತಮಗೆ ಅರಿವಿಗೆ ಬಂತು. ಆ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂಥ ಈ ಔಷಧಿ ಗಿಡಗಳನ್ನ ಮಹತ್ವ ಆಗಿರ್ಬೋದು, ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿ ಆಗಿರ್ಬೋದು, ಇದ್ರ ಮೇಲೆ ತಮಗೆ ಎಷ್ಟು ಗೌರವ ಮೂಡ್ತು.
1: ಸರ್, ಮೊದಲು ನಾವು ಈ ಗಿಡ ಎಲ್ಲ ನೋಡಿದ್ರೆ ಈ ಗಿಡ ಎಲ್ಲ ಇಲ್ಲಾಕಿದ್ದಾರೆ ಆ ಥರ ಎಲ್ಲ ಫೀಲ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ಆಯುರ್ವೇದ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂತಂದರೆ ನಮ್ಗೆ ಇವಾಗ ಒಂದು ಗಿಡ ನೋಡಿದ್ರು ಓ ಇದರಿಂದ ನಾವು ಇವಾಗ ಈ ಪೇನ್ ರಿಲೀಫ್ ಆಗುತ್ತೆ ಅಥವಾ ಇದನ್ನು ಈ ಪೇನ್ಗೆ ಹಾಕಿದ್ರೇ ಇದು ಇದಾಗುತ್ತೆ ಅಂತ ನಮಗೆಲ್ಲದ್ರ ಬಗ್ಗೆ ಇದು ಗೊತ್ತಾಯಿತು. ಅಂದರೆ ಇವಾಗ ಸೈಂಟಿಫಿಕ್ ನೇಮು, ಬೊಟನಿಕಲ್ ನೇಮ್ಸು, ಸಾಂಸ್ಕ್ರಿಟ್ ನೇಮ್ ಎಲ್ಲನೂ ಗೊತ್ತು. ಇವಾಗ ಒಂದು ಮರ, ಈ ಮರದಿಂದ ನಮ್ಗೆ ಏನು ಯೂಸ್ಫುಲ್ಲು, ಇದರಿಂದ ಏನು ಯೂಸ್ಫುಲ್ ಪಾರ್ಟು, ಅದೆಲ್ಲನೂ ಕೂಡ ನಮ್ಗೆ ಇವಾಗ ಗೊತ್ತಾಗುತ್ತೆ. ಈಗ ಮೊದಲು ನಾವು ಈ ಮರ ಎಲ್ಲ ಯಾಕೆ ಹಾಕಿದ್ದಾರೆ ಅಂತೆಲ್ಲ ಇದು ಮಾಡ್ತಿದ್ವಿ, ಆದರೆ ಅಲ್ಲಿರೋ ಗಿಡದ್ದು ಅದ್ರದ್ದು ಮಹತ್ವ ಏನು ಅಂತ ನಮಗೆ ಗೊತ್ತಾಯಿತು. ಯಾಕಂದರೆ ಅದನ್ನು ಇಂಟರ್ನಲ್ಲು ಕೊಡ್ಬೋದು, ಎಕ್ಸ್ಟರ್ನಲ್ಲು ಕೂಡ ಕೊಡ್ಬೋದು, ಅದೆಲ್ಲ ಗೊತ್ತಾಯಿತು. ಫಸ್ಟು ಮರ ಎಲ್ಲ ನೋಡ್ತಿದ್ವಿ ಮಾಮೂಲಿ ಆಕ್ಸಿಜನ್ ಮಾತ್ರ ನಮಗೆ ಬರುತ್ತೀವಿ ಅಂದ್ಕೊಂಡೆ, ಆದರೆ ಇವಾಗ ಆಯುರ್ವೇದ ಸ್ಟೂಡೆಂಟ್ ಆದಮೇಲೆ ಗೊತ್ತಾಯಿತು ಇದರಿಂದ ನಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಅದೆಲ್ಲ ನಮಗೆ ದ್ರವ್ಯ ಗುಣ ಅಂತ ಸಬ್ಜೆಕ್ಟಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ, ಅದ್ರ ನಾವು ಎಲ್ಲ ಗಿಡದ್ದು ಎಲ್ಲ ಮರದ್ದು ಕೂಡ ನಾವು ಸ್ಟಡಿ ಮಾಡ್ಬೋದು.
2: ಈಗ ನಾವು ಲೀವ್ಸ್ ಅಂದರೆ ಯಾವ ಥರ ಟ್ರೀಟ್ಮೆಂಟ್ಗೆ ಯಾವ ಥರ ಲೀವ್ಸ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋದ್ರಿಂದ, ಈಗ ಮನೆಯಲ್ಲೇ ನಾವು ಅಪ್ಪ ಅಮ್ಮಂಗೆ ಅಥವಾ ಬೇರೆಯವ್ರಿಗೆ ಕಾಯಿಲೆ ಬಂದಾಗ ಅದನ್ನು ಕೊಡೋದ್ರಿಂದ ಅವರು ಅಲೋಪತಿಗೆ ಹೋಗುವ ಅವಶ್ಯಕತೆನೇ ಇಲ್ಲ. ಈಗ ಆಯುರ್ವೇದಿಕಲಿ ಮೇನ್ ಏಮ್ಸ್ ಏನಂದರೆ ಟು ಮೇಂಟೈನ್ ದ ಹೆಲ್ತ್ ಆಫ್ ಹೆಲ್ತಿ ಪೀಪಲ್ಸ್, ಅಂದರೆ ಆರೋಗ್ಯವಂತವರಿಗೆ ಯಾವುದೇ ಥರ ರೋಗ ಬರದೇ ಇರೋ ಥರ ಟ್ರೀಟ್ಮೆಂಟ್ ಕೊಡದೆ ಆಯುರ್ವೇದಿಕು. ಸೊ ಈಗ ಆಯುರ್ವೇದಿಕಲಿ ನೀವು ಟ್ರೀಟ್ಮೆಂಟ್ ತಗೊಂಡಾಗ ಯಾವುದೇ ಥರ ರೋಗ ಬರೋಲ್ಲ. ಸೊ ನೀವು ಟ್ರೀಟ್ಮೆಂಟ್ ತಗೊಂಡಾಗ ಅಲೋಪತಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಸೊ ಅದರಿಂದ ಆಯುರ್ವೇದಿಕ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.

0: ಹಾಗೆ ತಮಗೆ ತರಗತಿಗಳಲ್ಲಿ ಈ ವಿಷಯದ ಕುರಿತು ಬೋಧನೆ ಮಾಡೋದ್ರ ಜೊತೆಗೆ ಈ ವಿಷಯದ ತಮಗೆ ಅಧ್ಯಯನ ಮಾಡಿಸೋದ್ರ ಜೊತೆಗೆ ಪ್ರಾಕ್ಟಿಕಲ್ನು ಕೂಡ ತಮಗೆ ಮಾಡಿಸ್ತಾ ಇದ್ರು. ಪ್ರಾಕ್ಟಿಕಲ್ ಕೊಠಡಿ ಕರ್ಕೊಬಂದು ಅಲ್ಲಿ ಬರುವಂತ ಪೇಷಂಟ್ಗಳಿಗೆ ತಮ್ಮ ಮುಖಾಂತರನೇ ಒಂದಷ್ಟು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು. ಅದರ ಅನುಭವ ಹೇಗಿರ್ತಿತ್ತು ಆರಂಭದಲ್ಲಿ, ಮತ್ತೆ ಅದು ಚಿಕಿತ್ಸೆ ಕೊಟ್ಟಂತ ಪೇಷಂಟ್ಗಳು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು?
1: ಟ್ರೀಟ್ಮೆಂಟ್ ಕೊಟ್ಟಾಗ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡೋಕೆ ಬಿಟ್ಟಿರಲಿಲ್ಲ ನಮಗೆ, ಸೊ ಯಾಕಂದರೆ ಟ್ರೈನರ್ಸ್ ಅಂತ. ಸೊ ಒಂದು ವೀಕ್ ಆದಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮಾಡ್ತಾ ಮಾಡ್ತಾ, ಈಗ ಎಕ್ಸಾಂಪಲ್ ಒಂದು ಪೇಷಂಟು ನಮಗೆ ನನಗೆ ಅನುಭವ ಅಂತ ಆಗಿರೋದು, ನಾನೊಂದು ಪೇಷಂಟ್ಗೆ ಇವಾಗ ಬ್ಯಾಕ್ ಪೇನ್ ಅಂತ ಮಾಡಿಕೊಟ್ಟೆ. 7 ಮಂತಿಂದ ಅವರು ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರಂತೆ ಬ್ಯಾಕ್ ಪೇನ್ಗೆ. ಸೊ ಅದರಲ್ಲಿ ರಿಕವರಿ ಆಗ್ತೇನೆ. ಆಯುರ್ವೇದಿಕಲ್ಲಿ ಇವಾಗ 7 ಡೇಸು ಟ್ರೀಟ್ಮೆಂಟ್ ಕೊಟ್ವಿ, ಅದರಲ್ಲಿ 7 ಡೇಸು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಅವರು. ಸೊ ಅದರಿಂದ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿ ಕಂಪ್ಲೀಟಾಗಿ ರಿಕವರ್ ಆಯ್ತಂತೆ. ಸೊ ಅದರಿಂದ ನನಗೆ ಕೈ ಮುಗಿದ್ರು. ಸೊ ಅದು ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಅನಿಸ್ತು. ಸೊ ಅದರಿಂದ ಈ ಕೋರ್ಸು ಕಂಟಿನ್ಯೂ ಮಾಡ್ಬೇಕಂತ ಇಷ್ಟ ಆಯಿತು.
2: ಮೊದಲು ಬಂದಾಗ ನಮಗೆ ಪೇಷಂಟ್ಗೆ ಡೈರೆಕ್ಟ್ ಬಿಡ್ತಿರ್ಲಿಲ್ಲ, ಯಾಕಂತಂದರೆ ನಾವು ಟ್ರೈನರ್ಸು, ನಾವು ಕಲಿತಿರ್ಬೇಕಿದ್ರೆ ನಾವು ನೋಡ್ಕೋಬೇಕು, ಯಾಕಂದರೆ ಅದು ಪೇಷಂಟು, ಪೇಷಂಟ್ ಅದಕ್ಕೆ ಅವಕಾಶ ಕೊಟ್ಟಿರೋದೇ ಹೆಚ್ಚು ನೋಡ್ಕೊಳ್ಳಿ ಅಂತ. ಸೊ ನಾವು ಡೈರೆಕ್ಟ್ ಪೇಷಂಟ್ ಹತ್ರನೇ ಬಿಡ್ತಿರಲಿಲ್ಲ. ಅವರು ಫಸ್ಟು ಥೆರಪಿಸ್ಟ್ ಏನಿದ್ದಾರೆ ನಮಗೆ ಥೆರಪಿಸ್ಟ್ ಟ್ರೈನರು, ಅವರು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು, ನಾವು ಅದನ್ನು ದೂರದಿಂದ ನೋಡ್ತಿದ್ವಿ ಸ್ಟಾರ್ಟಿಂಗು. ಅದಾದಮೇಲೆ ಪೇಷಂಟ್ ಹತ್ರನೇ ಹೋಗಿ ಅವರು ಮಾಡ್ತಾ ಮಾಡ್ತಾ ಇವಾಗ ಜೊತೇಲಿ ಮಾಡೋ ಥರ ಮಾಡಿಸಿದ್ರು. ಅದೇ ಥರ ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ನಮಗೆ ಅಂದರೆ ಇವಾಗ ಎಕ್ಸ್ಟರ್ನಲ್ ಎಲ್ಲನೂ ಕೂಡ ನಮ್ಗೆ ಮಾಡ್ಕೋಬೋದು, ಏನಿಲ್ಲ. ಇಂಟರ್ನಲ್ ಅಂತಂದರೆ ಪೇಷಂಟ್ಗಳಿಗೆ ಮಾತ್ರ ಕೊಡ್ಬೇಕು, ಇಲ್ಲ ಡಾಕ್ಟರ್ ಅಡ್ವೈಸ್ ಇಲ್ಲದೆ ನಾವು ಏನು ಮಾಡಬಾರ್ದು. ಸೊ ಎಕ್ಸ್ಟರ್ನಲ್ಲು ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಅಭ್ಯಂಗ, ಉಪನಹಸ್ವೇದ, ಅದು ಇದು ಎಲ್ಲ ಉಪಕರ್ಮಗಳನ್ನ ನಾವು ಬೇಕಿದ್ರೆ ಮಾಡ್ಕೋಬೋದು. ಅದನ್ನು ನಾವು ಪೇಷಂಟ್ ಯಾವುದು ಯಾರೂ ಇಲ್ಲ ಅಂತಂದರೆ ಸ್ಟೂಡೆಂಟ್ಗೇನೆ ಬೇಕಿದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟು ನಾವು ಕಲ್ತ್ಕೋತಿದ್ವಿ. ಎಲ್ಲ ಕೂಡ ಹೇಳ್ಕೊಟ್ಟಿದ್ದಾರೆ, ಉಪಕರ್ಮನೂ ಹೇಳ್ಕೊಟ್ಟಿದ್ದಾರೆ, ಪಂಚಕರ್ಮನೂ ಹೇಳ್ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಯಾವುದು ಅವೈಲಬಲ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ರಕ್ತ ಮೋಷಣ ಅಂತ ಇದೆ ಪಂಚಕರ್ಮದಲ್ಲಿ, ಅದು ಇಲ್ಲಿ ಅವೈಲಬಲ್ ಇಲ್ಲ. ಲೀಚಸ್ಸು ಅದು ಇಲ್ಲಿ ಸಿಗಲ್ಲ. ಅದು ಲೀಚಸ್ಸಲ್ಲೂ ಕೂಡ 6 ಟೈಪ್ಸ್ ಇರುತ್ತೆ, ಅದರಲ್ಲಿ ನಾವು ಒಂದೇ ಲೀಚ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಲೀಚ್ ನೇಮ್ ಬಂದು ಶಂಕಮುಖಿ ಅಂತ, ಅದೇ ಲೀಚ್ನ ಯೂಸ್ ಮಾಡಬೇಕು ನಾವು. ಅದೆಲ್ಲ ಈ ಕಡೆ ಎಲ್ಲ ಸಿಗಲ್ಲ. ಸೊ ನಾವು ಈ 4 ಮಂತ್ ಆರ್ 5 ಮಂತ್ ಇಲ್ಲಿ ಕಂಪ್ಲೀಟ್ ಆದಮೇಲೆ 1 ಮಂತ್ ಓ ಜಿ ಟಿಗೆ ಹೋಗ್ತೀವಿ, ಟಿ ಡಿ ಯುಗೆ. ಅಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಯಾವುದು ನೋಡಿಲ್ಲ, ಅವ್ರು ನಮ್ಗೆ ಯಾವುದು ಗೊತ್ತಾಗಿಲ್ಲ, ಅದೆಲ್ಲ ಕೂಡ ಅಲ್ಲೇ ಹೇಳ್ಕೊಡ್ತಾರೆ. ಇಲ್ಲಿ ಲೀಚಸ್ ಇಲ್ಲದೆ ನಮಗೆ ರಕ್ತ ಮೋಕ್ಷಣ ಟ್ರೀಟ್ಮೆಂಟ್ ಆಗಿರಲಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಅದೆಲ್ಲನೂ ತೋರಿಸಿದ್ರು.

0: ಪೇಷಂಟು ಸ್ಟಾರ್ಟಿಂಗು ನಾವು ಮಾಡ್ದೇ ಇದ್ದಾಗ ನಮ್ಗೆ ಗೊತ್ತಾಗಿತ್ತಿರಲಿಲ್ಲ, ಆಮೇಲೆ ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಥರ ಆಯಿತು. ಅಂದರೆ ಇವಾಗ ಯಾವುದೇ ಪೇಷಂಟು ಹೋಗ್ಬಿಟ್ಬಿಟ್ಟು ನಮ್ಮನ್ನು ಮಾಡಿ ಅಂತಂದು ಇಂಡಿವಿಜುವಲಾಗಿ ನಾವು ಮಾಡ್ಬೋದು, ಯಾಕಂದರೆ ಇವಾಗ ಮಾಡೋ ಕರೇಜ್ ಬಂದಿದೆ ನಮಗೆ. ಪೇಷಂಟು ಇವಾಗ ಯಾವ ಥರ ಇರ್ತಾರೆ ಅಂತಂದರೆ, ನಾವು ದಿನ ಮಾಡ್ತಾ ಮಾಡ್ತಾ ನಮ್ಮ ಹೆಸರು ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಪರಿಚಯ ಏನಾಗಿರುತ್ತೆ. ನಾಳೆ ಇನ್ನೊಬ್ರು ಬಂದಾಗ ಥೆರಪಿಸ್ಟು ನೀವು ಬೇಡ ಅವರೇ ಬೇಕು ಅನ್ನೋ ಥರ ಆಗಿದೆ. ಇವಾಗ ನಮಗೇನೆ ಎಕ್ಸ್ಪೀರಿಯೆನ್ಸ್ ಆಗೈತೆ. ನಿನ್ನೆ ಮೊನ್ನೆ ಎಲ್ಲ ಬಂದು ಇಲ್ಲೇ ವಿವೇಕಾನಂದ ಹಾಸ್ಪಿಟಲಲ್ಲೇ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಅವರು ನಿನ್ನ ಹೆಸರನ್ನು ಹೇಳು ಅಂತ ಹೇಳಿದ್ರು. ಹೇಳ್ದೆ ನಾನು ಪ್ರಿಯಾ ಅಂತ, ನಾಳೆನೂ ನಿನ್ನೆ ಕರಿತೀನಿ ನೀನೇ ಬಾ ಅಂತಂದರು. ಅದು ಯಾವ ಥರ ಖುಷಿ ಕೊಡುತ್ತೆ ಅಂತಂದರೆ ಒಂಥರ ಒಳಗಡೆನೇ ಖುಷಿ ಕೊಡುತ್ತೆ. ಯಾಕಂತಂದರೆ ಅಮೌಂಟ್ಗೂ ಸ್ಯಾಲ್ರಿ ಬರೋದು ಸೆಕೆಂಡ್ರಿ. ಅವರು ನಮಗೆ ಒಂಥರ ಹೇಳಿದಾಗ ಅದೊಂಥರ ಪ್ರೌಡ್ ಮೂಮೆಂಟ್ ಆಗಿರುತ್ತೆ ನಮಗೆ. ಸೊ ಖುಷಿ ಆಗುತ್ತೆ ಅವ್ರು ಯಾವ ಥರ ಮಾತಾಡ್ಸ್ತಾರೆ ಅಂತ.
1: ಈಗ ತಾವು 5 ತಿಂಗಳ ಕಾಲ ತಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಇದ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರಿ. ಹತ್ತಿರದಲ್ಲಿರುವಂಥವ್ರು ಮನೆಯಿಂದ ಓಡಾಡ್ತಾ ಇದ್ರು, ತಾವು ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಇಲ್ಲೇ ಇದ್ದು ತರಬೇತಿಯನ್ನು ಪಡ್ಕೊಂಡಂಥದ್ದು. ತಮಗೆ ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಊಟ ವಸತಿ ಇದೆಲ್ಲ ತಮಗೆ ತೃಪ್ತಿಕರವಾಗಿತ್ತ?
0: ಹೌದು, ಖಂಡಿತವಾಗಿ ಅನಿಸ್ತು. ಯಾಕಂದರೆ ವಸತಿ ಕೊಟ್ಬಿಟ್ಟು ಮತ್ತು ಊಟ ಎಲ್ಲ ಚೆನ್ನಾಗೇ ಕೊಡ್ತಾರೆ. ಅದು 3 ಟೈಮ್ಸು ನಮ್ಗೆ ಯಾವುದೇ ಥರ ಇದು ಬರೆದು ಕೊರತೆ ಬರಬಾರ್ದು ಅನ್ನೋ ಥರ ನಮಗೆ ಸುಧಾರಾಣಿ ಮ್ಯಾಮು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ವಸತಿಗೆ ಹೋದರೂ ಅಲ್ಲೂ ಕೂಡ ನಮಗೆ ಯಾವುದೇ ಥರ ಹಿಂಸೆ ಇರಬಾರ್ದು. ಹಾಸಿಗೆಯಿಂದ ಹಿಡಿದು ಅಲ್ಲಿರೋ ಎಲ್ಲ ವ್ಯವಸ್ಥೆಯನ್ನು ನಮಗೆ ಸುಧಾರಾಣಿ ಮ್ಯಾಮು ಎಲ್ಲನೂ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಊಟದ ವಿಷಯದಲ್ಲೂ ಅಷ್ಟೇ, ಮ್ಯಾಮು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರು ಊಟದ ವಿಷಯದಲ್ಲಿ ಮಾತ್ರ ನಮಗೆ ಇಷ್ಟವಾದ ಥರದ್ದೇ ಮಾಡಿಸ್ಕೊಡ್ತಿದ್ರು. ನಮ್ಗೆ ಯಾವುದೇ ಥರ ಕಷ್ಟ ಅಂತಲೂ ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ. ಮ್ಯಾಮು ಬೇಕಂದ್ರೆ ನಿಮ್ಗೆ ಏನು ಫುಡ್ ಇಷ್ಟ ಹೇಳಿ ಅದನ್ನೇ ಮಾಡಿಸ್ಕೊಡ್ತೀನಿ ಅಂತಲೇ ಇದು ಮಾಡ್ತಿದ್ರು. ಆಮೇಲೆ ಅವರು ಬಂದು ನಮಗೆ ಕೇಳ್ತಿದ್ರು ದಿನ ಟಿಫನ್ ಚೆನ್ನಾಗಿತ್ತಾ ಊಟ ಚೆನ್ನಾಗಿತ್ತಾ ಅಂತೆಲ್ಲ ಕೇಳ್ತಿದ್ರು. ಅದು ಹಾಸ್ಟೆಲಲ್ಲಿ ಏನಾದ್ರು ಪ್ರಾಬ್ಲಮ್ಮ ಎಲ್ಲನೂ ನಮಗೆ ಚೆನ್ನಾಗಿ ನೋಡ್ಕೊತಿದ್ರು ಸುಧಾರಾಣಿ ಮ್ಯಾಮು. ಸೊ ನಮ್ಗೆ ಯಾವುದೇ ಥರ ಕೊರತೆ ಬರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು TDU ಹೋದ್ವಿ, ಅಲ್ಲೋದ್ಮೇಲೆ ನಮಗೆ ಇದ್ರ ತುಂಬ ಬೆಲೆ ಗೊತ್ತಾಗೋಯ್ತು, ಊಟದ ಬೆಲೆ. ಯಾಕಂದರೆ ಅಲ್ಲಿ ಫುಡ್ ಏನು ಮಾಡ್ತಿದ್ರು ಅಂತಂದರೆ ಪೇಷಂಟ್ ಕೊಡ್ತಿದ್ದನ್ನು ನಮ್ಗೆ ಅಲ್ಲೇ ಕೊಡ್ತಿದ್ದಲ್ವಾ, ಅಂದರೆ ಚೆನ್ನಾಗಿರ್ತಿತ್ತು. ಬಟ್ ನೈಟ್ ಟೈಮ್ ಒಂದೊಂದು ಸಲ ಅಲ್ಲಿ ಯಾವ ಕಡೆ ಎಲ್ಲ ಅಂದರೆ ಆಯುರ್ವೇದಿಕ್ ಫುಡ್ ಅಲ್ವಾ, ಸೊ ಸಪ್ಪೆ ಆ ಥರ ಇರ್ತಿತ್ತು. ಅವಾಗ ನಾವು ಫೀಲ್ ಆಗ್ತಿದ್ವಿ ಓ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು, ನಮಗೆ ಸ್ವಾಮಿ ವಿವೇಕಾನಂದ ಹಾಸ್ಟೆಲಲ್ಲಿ ಮಾಡಿಕೊಡ್ತಿದ್ದೇನೆ ತುಂಬ ಚೆನ್ನಾಗಿತ್ತು, ಅಲ್ಲಿ ಕೂಡ ಕ್ಯಾಂಟೀನ್ ಊಟನೇ ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ಮೇಲೆ ಈ ಬೆಲೆ ನಮಗೆ ತುಂಬ ಗೊತ್ತಾಗಿದೆ. ಸೊ ಅದು ಚೆನ್ನಾಗಿತ್ತು, ಅಂದರೆ ಇದು ಮಾತ್ರ ಬೆಸ್ಟ್, ಇನ್ನೂ ಬೆಸ್ಟ್ ಬೆಸ್ಟ್ ಆಗಿ ಚೆನ್ನಾಗಿತ್ತು.
1: ಹಾಗಿದ್ರೆ ತಾವು 5 ತಿಂಗಳ ಕಾಲ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು 1 ತಿಂಗಳ ಕಾಲ ತಾವು ಬೆಂಗಳೂರಿನಲ್ಲಿ ಈ ಒಂದು ತರಬೇತಿಯನ್ನು ಪಡೆದು ಒಟ್ಟು 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡ್ರಿ. ಈ 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ಬಗ್ಗೆ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಾವು ಕೊಟ್ಟಂಥ ಫೀಸ್ ಆಗಿರ್ಬೋದು, ಹಾಗೆಯೇ ಈ ತರಬೇತಿಯಿಂದ ತಮಗೆ ಪಡ್ಕೊಂಡಂಥ ಜ್ಞಾನ ಮತ್ತು ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು ತಮಗೆ ತೃಪ್ತಿಕರವಾಗಿದೆಯಾ?
2: ಹೌದು ಖಂಡಿತ, ಯಾಕಂದರೆ ಇವಾಗ ಔಟ್ ಸೈಡಲ್ಲಿ ನೀವು ಕೋರ್ಸ್ ಅಥವಾ ಯಾವುದಾದ್ರೂ ಮಾಡ್ತೀವಿ ಅಂತಂದರೆ ಟೌನ್ ಕಡೆ ಮಾಡ್ತೀವಿ ಅಂದರೆ ನಿಮಗೆ ಮಿನಿಮಮ್ 50K ಆ ಥರ ಇರುತ್ತೆ. ಸೊ ಇದರಲ್ಲೇ ನಮಗೆ ರೂಮು ಕೊಟ್ಟು ಊಟನೂ ಕೊಟ್ಟು 20K ತಗೋದಾರಂದರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದರಿಂದ ನಮ್ಗೆ ಯಾವುದೇ ಥರ ಬೇಸರ ಇಲ್ಲ. ಮನೆಯಿಂದ ಹಾಸ್ಪಿಟ್ಲಾಗ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂದರೆ ಓನ್ಲಿ 50K ಇರುತ್ತೆ. ದೆನ್ ನಾವು ಹಾಸ್ಟೆಲ್ಲ ಇರ್ತೀವಿ ಅಂದರೆ 20K ಆಗುತ್ತೆ. ಸೊ ಅದರಿಂದ ತೃಪ್ತಿಕರ.
0: ಅಂದರೆ ನಾವು ಇವಾಗ ಡೇ ಸ್ಕಾಲರ್ ಸ್ಟೂಡೆಂಟ್ಗೇನೆ 15,000 ಇರುತ್ತೆ
1: 6 ತಿಂಗಳಿಗೆ.
0: ಹೌದು, 6 ತಿಂಗಳಿಗೆ. ಇಲ್ಲಿ ನಮಗೆ ಹಾಸ್ಟೆಲಲ್ಲಿ ಇರೋರಿಗೆ 20 ತಗೋತಾರೆ ಇದನ್ನು ಅಮೌಂಟ್ನ. ನಮ್ಗೆ ಸ್ಯಾಟಿಸ್ಫೈಡ್ ಇದೆ. ಇನ್ನು ನಮಗೆ ನಬಾರ್ಡ್ ಸಂಸ್ಥೆ ಅಮೌಂಟ್ ಹಾಕ್ಕೊಟ್ಟಿದೆ, ಅದು ಎಷ್ಟಂತ ನಮಗೆ ಗೊತ್ತಿಲ್ಲ, ಆದರೆ ಹಾಕ್ಕೊಟ್ಟಿದ್ದಾರೆ. ಅವರು ತುಂಬ ಹಾಕ್ಕೊಟ್ಟಿ ಎಲ್ಲ ಸ್ಟೂಡೆಂಟ್ಸ್ಗೂ ಹಾಕ್ಕೊಟ್ಟಿದ್ದಾರೆ. ಏನಂತಂದರೆ ನಮಗೆ ಫಸ್ಟು ಇಷ್ಟು ಅಮೌಂಟ್ ಕೊಟ್ಟಿದ್ದೀವ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ನಾವು TDU ಹೋದಾಗೆ ಗೊತ್ತಾಗಿದ್ದು ಅವರು ಎಷ್ಟು ಪೇ ಮಾಡ್ತಿದ್ದಾರೆ ಅಂತ. ಕ್ಯಾಂಟೀನ್ಗೇನೆ 1 ತಿಂಗಳಿಗೆ 6,000-7,000 ಪೇ ಮಾಡ್ತಾರೆ. ಮತ್ತು ಅಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೆ ಅವರು ಒಬ್ಬರು ಒಂದು ರೂಮಲ್ಲಿ ಇರ್ತೀನಿ ಅಂದರೆ 6,000, ಅಥವಾ 2 ಮೆಂಬರ್ಸ್ ಇರ್ತೀನಿ ಅಂದರೆ ಒಬ್ಬರಿಗೆ 3,000 ಆ ಥರ ಇರುತ್ತೆ. ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಆಮೇಲೆ ಅಲ್ಲೂ ಕೂಡ ಇದೇ ಥರ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾಯಿದ್ದಾರೆ. ನಾವು ಯಾವ ಥರ ಇಲ್ಲಿ PTYB ಕೋರ್ಸ್ ಮಾಡ್ತಿದ್ದೀವಿ, ಅಲ್ಲೂ ಕೂಡ ಡಿಪ್ಲೊಮಾ ಸ್ಟೂಡೆಂಟ್ ಆಗಿರ್ಬೋದು, PTYB ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಆದರೆ ನಾವು ಫೀಸ್ ಎಷ್ಟು ನಿಮಗೆ ಅಂತ ಕೇಳಿದ್ವಿ, ಅವರು ಹೇಳಿದ್ರು ಇಷ್ಟು ಕೊಟ್ಟಿದ್ದೀವಿ, 45,000 ಕೊಟ್ಟಿದ್ದೀವಿ, 50,000 ಕೊಟ್ಟಿದ್ದೀವಿ ಅಂತ. ಹಂಗೆ ನಮಗೆ ಶಾಕ್ ಆಯಿತು. ಓ, ನಾವು ಫಸ್ಟು ನಮ್ಮದೇ ಜಾಸ್ತಿ ಅಂತ ಅಂದ್ಕೋತಿದ್ವಿ, ಇಲ್ಲಿ ನೋಡಿದ್ರೆ ನಮಗಿಂತ ಡಬಲ್ ಇವರೇ ಇದು ಮಾಡ್ತಿದ್ದಾರೆ ಅಂತ. TDUಗೂ ಕೂಡ ಅಲ್ಲಿ ಇನ್ನೂ ಅಮೌಂಟ್ ಕಟ್ತಾರೆ, ಮತ್ತು ಏಮ್ ಹಾಸ್ಪಿಟಲ್ ಅಲ್ಲಿಗೂ ಕೂಡ ಅಮೌಂಟ್ ಕಟ್ತಾರೆ, ಪ್ಲಸ್ ಕ್ಯಾಂಟೀನ್ಗೂ ಕಟ್ತಾರೆ. ಅವಾಗ ನಾನಂಗಂತಿದ್ದೆ, ಓ, ಈ ಸ್ವಾಮಿ ವಿವೇಕಾನಂದ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ 20 ನಾವು ಕೈಯಲ್ಲಿ ಕೊಟ್ಟಿರೋದು, ಅವರು 1 ಮಂತ್ಗೆ ಅಷ್ಟು ಕಟ್ತಾ ಇದ್ದಾರೆ. ನಾವು 6 ಮಂತ್ ಫುಲ್ ಕಟ್ಬಿಟ್ಟು ಅಷ್ಟು ಕಮ್ಮಿ ದುಡ್ಡಲ್ಲಿ ಬಂದ್ಬಿಟ್ಟು, ಹೌದು, ಮಾಡಿಬಿಟ್ಟು ಸ್ಯಾಲ್ರಿ ಕೂಡ ಚೆನ್ನಾಗಿರೋದು ಅಲ್ಲೇ ಪ್ಲೇಸ್ಮೆಂಟು ಮಾಡಿಬಿಟ್ಟು ಸ್ಯಾಲ್ರಿ 13,000 ಮಸ್ಟ್ ಆ್ಯಂಡ್ ಶುಡ್ ಬರೋ ಥರ ಎಲ್ರಿಗೂ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿರೋದು. ಸೊ ಖುಷಿ ಆಯಿತು, ಯಾಕಂತಂದರೆ

0: ಕಮ್ಮಿ ದುಡ್ಡಲ್ಲಿ ಕಮ್ಮಿ ಡ್ಯೂರೇಷನ್ ಬೇರೆ ಅಷ್ಟರಲ್ಲಿ 13,000 ಅದು ಫುಡ್ ಅಕಮಡೇಷನ್ ಮತ್ತೆ ರೂಮ್ ಫೆಸಿಲಿಟಿ ಇರೋ ತರ ಮಾಡಿರೋದು. ಸೊ ಅಫ್ಕೋರ್ಸ್ ಖುಷಿ ಆಗುತ್ತೆ ಯಾಕಂತಂದ್ರೆ ಈಗ ಇಷ್ಟೆಲ್ಲ ಈಗ ನಾವು ಬೇರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಈಗ 15,000 ಅಂತಾನೆ ಬಂದಿದ್ರು. ಪಿ ಜಿಗೆ ಸೇರ್ಕೊಂಡಿದ್ರೆ ಅಲ್ಲೊಂದು 5 ಹೋಗ್ತಿತ್ತು. ಆಮೇಲೆ ಈ ನಮ್ಮ ಖರ್ಚು ಅಂತ ಇರುತ್ತೆ ಅದಕ್ಕೊಂದು 2,000 or 3,000 ಹೋಗ್ತಾ ಇತ್ತು. ನಮ್ಗಲ್ಲಿ 5,000 ಕೂಡ ಸೇವ್ ಆಗ್ತಿರಲಿಲ್ಲ, ಮನೆಗೆ ಎಷ್ಟೋ ಕೊಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇದು ವಿತ್ ಫುಡ್ ಅಕಾಮಿಡೇಷನ್ ಮತ್ತೆ ರೂಮ್ ಇರುತ್ತೆ, ಅಷ್ಟು ಕೊಟ್ಟೆನೂ ಕೂಡ ನಮ್ಗೆ ಸ್ಯಾಲ್ರಿ ಚೆನ್ನಾಗಿ ಬರುತ್ತೆ. ಅದು ಸ್ಟಾರ್ಟಿಂಗ್ಗೆ 13-14 ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆದ್ರೆ ಇನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಇವಾಗ 1 ವರ್ಷ ಅಂದ್ರೆ ಜಾಸ್ತಿ ಮಾಡೋದು, ಇಲ್ಲ 6 ಅಂದ್ರೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಇದೆ ಆಯುರ್ವೇದಿಕ್ ಅಲ್ಲಿ. ಸೀನಿಯರ್ ಥೆರಪಿಸ್ಟ್ಗೆ ನಾವು ಕೇಳಿರೋ ಪ್ರಕಾರ ಇವಾಗ 13,000 ಇರ್ಬೋದು, ಇಲ್ಲ 40,000 ಇರ್ಬೋದು. ನಮ್ಗೆ ಆಮೇಲೆ ಅನ್ಸ್ತು, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಓ ನಾವು ಇವಾಗ ಸ್ಟಾರ್ಟಿಂಗ್ 13 ಬಂದ್ರೆ ಇನ್ನೊಂದು 30 ಬರೋ ತರ ನಾವು ಕೆಲಸ ಮಾಡ್ಬೋದು, ನಮ್ಗೆ ಬರುತ್ತೆ ಅನ್ನೋ ಫೀಲ್ ಆಯ್ತು, ಖುಷಿ ಆಯ್ತು ಅಲ್ಗೆ ಹೋದ್ಮೇಲೆ. ಆಮೇಲೆ ಇದ್ರದ್ದು ತುಂಬಾ ವ್ಯಾಲ್ಯೂ ಗೊತ್ತಾಯ್ತು ಏನು ಅಂತ, ಯಾಕಂದ್ರೆ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟು ಬಂದಿರ್ತಾರೆ. ನಾವು ಇಷ್ಟು ಕಮ್ಮಿ ದುಡ್ಡಲ್ಲಿ ಬಂದಿದೀವಲ್ಲ ಅಂತ ನಮ್ಗೆ ಖುಷಿ ಆಯ್ತು. ಮನೆಯದು ಅಮೌಂಟ್ ಏನು ಜಾಸ್ತಿ ಇದು ಮಾಡಲಿಲ್ಲ, ಖರ್ಚು ಮಾಡಿಸ್ಲಿಲ್ಲ, ಅದೊಂಥರ ಖುಷಿ ಆಯಿತು. ಇಲ್ಲಿ ಅಷ್ಟು ದೊಡ್ಡ ಎಲ್ಲ ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದವ್ರೆ ಅಂತೆಲ್ಲ ಅನಿಸ್ತಿತ್ತು, ಖುಷಿ ಆಯಿತು. ಯಾಕಂತಂದರೆ ಸ್ವಾಮಿ ವಿವೇಕಾನಂದ ಅವರು ನಮಗೆ ಖುಷಿ ಬರೆಸ್ಕೊಟ್ಟಿದ್ದಾರೆ, ಕಮ್ಮಿ ದುಡ್ಡಲ್ಲಿ ಇದು ಮಾಡಿಬಿಟ್ಟು ಅವರು ನಮಗೆ ನಬಾರ್ಡ್ ಸಂಸ್ಥೆಯವರು ದುಡ್ಡು ಹಾಕಿದ್ದಾರೆ. ಸೊ ಖುಷಿ ಆಯಿತು ಸರ್.
1: ಹಾಗಿದ್ರೆ ಈಗ ಪ್ರೆಸೆಂಟ್ ನಾವು ನೋಡ್ತು ಅಂದರೆ ಎಷ್ಟೇ ಶಿಕ್ಷಣವನ್ನು ಪಡೆದಿದ್ರು ಉದ್ಯೋಗ ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಉದ್ಯೋಗ ಸಿಗೋದ್ರಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ನಿರುದ್ಯೋಗ ಅನ್ನೋದು ಯೂತ್ಸಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈ ಥರ ಒಂದು ವೃತ್ತಿಪರ ತರಬೇತಿಗಳನ್ನ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಶಿಕ್ಷಣ ಯಾವುದೇ ಪಡೆದಿದ್ರು ಕೂಡ ಈ ಥರ ತರಬೇತಿಗಳನ್ನ ಪಡ್ಕೊಂಡ್ರೆ ಉದ್ಯೋಗ ಸಿಗೋ ನಿಟ್ಟಿನಲ್ಲಿ ಆಗಿರ್ಬೋದು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರ ಕೋರ್ಸ್ಗಳು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡ್ತೀರಾ?
2: ಫಾರ್ ಎಕ್ಸಾಂಪಲ್, ಇವಾಗ ನಾನು ಫ್ರೆಂಡೇ ಆಗಿರ್ಬೋದು, ಬಿ ಕಾಮ್ ಮಾಡಿ ಇವಾಗ ಬೇಕೆಡ್ ಆಗಿರ್ಬೋದು ಕೆಲಸ ಮಾಡ್ತಿದ್ದೇನೆ. ಅದರಿಂದ ಈಗ ಎಷ್ಟೇ ಹೋದ್ರೂ ಕೂಡ ಕೆಲಸ ಅನ್ನೋದು ಸಿಗೋಲ್ಲ. ಸೊ ಅದರಿಂದ ಈಗ ಶಾರ್ಟ್ ಟೈಮ್ ಡ್ಯೂರೇಷನಲ್ಲಿ ಈ ಥರ ಕೋರ್ಸಸ್ ಆಗಿರ್ಬೋದು ಈ ಥರ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ, ಮತ್ತು ಈ ಕೋರ್ಸಲ್ಲಿ ಕೂಡ ಫ್ಯೂಚರ್ ಬೇರೆ ಇರುತ್ತೆ, ಸ್ಯಾಲ್ರಿ ಕೂಡ ಈಗ ಆಗುತ್ತೆ, ದೆನ್ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ದೆನ್ ಈಗ ಎಕ್ಸ್ಪೀರಿಯೆನ್ಸ್ ಆದರೆ ಇದರಲ್ಲೇ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಆಗಿರ್ಬೋದು, ದೆನ್ ಅದರಲ್ಲ ಡಬಲ್ ಈಗ ಆಗೋ ಸ್ಯಾಲ್ರಿ ಆಗಿರ್ಬೋದು, ಆ ಥರ ಎಲ್ಲ ಫ್ಯೂಚರ್ಸ್ ಇದೆ ಇದರಲ್ಲಿ. ಸೊ ಅದರಿಂದ ಕೋರ್ಸ್ ಮಾಡಿದ್ರು ಕೂಡ ಯಾವ ಥರ ಕೋರ್ಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈಗ ಮೆಡಿಕಲ್ ಫೀಲ್ಡ್ಗಳಲ್ಲಿ ಈ ಥರ ಕೋರ್ಸ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ.
0: ಏನಪ್ಪ ಅಂತಂದರೆ ಇವಾಗ ಓದ್ಬಿಟ್ಟು ಮನೇಲಿರ್ತಾರೆ, ಅವ್ರಿಗೆ ಮನೇಲೆಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತುಂಬ ಇದು ಮಾಡ್ತಿರ್ತಾರೆ, ಏನಕ್ಕೆ ಮನೇಲಿದೆಯಾ, ಏನು ಮಾಡ್ತಿದ್ಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಇಲ್ಲಾಂದರೆ ಮದುವೆ ಮಾಡಿಬಿಡಿ, ಆ ಥರ ಪ್ಲ್ಯಾನಿಂಗ್ ಎಲ್ಲ ಇರುತ್ತೆ. ಮನೆಯವರು ಅಂತಂದರೆ ಇವಾಗ ಅವ್ರ ಮಕ್ಕಳು ಜವಾಬ್ದಾರಿ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹಳ್ಳಿ ಕಡೆ ಎಲ್ಲ ಓ ಇವ್ರು ನೋಡಿದ್ರೆ ಏನಂತಾರೋ ಇಲ್ಲ ಏನು ಅಂದ್ಕೊಳ್ತಾರೋ ಅನ್ನೋ ಇದರಲ್ಲೇ ಇರ್ತಾರೆ. ಸೊ ಹಳ್ಳಿ ಜನ ಅಂತಂದರೆ ಅಫ್ಕೋರ್ಸ್ ಪಾವರ್ಟಿ ಏನು ಸ್ವಲ್ಪನಾದರೂ ಇರುತ್ತೆ, ಅವ್ರಿಗೆ ಏನು ಮಾಡೋದು, ಈಗ ಬೇರೆ ಬೇರೆ ಕಾಲೇಜಿಗೆ ಸೇರಿಸಿದ್ರೆ ಅಷ್ಟು ಅಮೌಂಟ್ ತಗೋದು, ನಾನು ಎಲ್ಲಿಂದ ತರೋದು, ಆ ಥರ ಎಲ್ಲ ಕ್ವಶನ್ ಅವ್ರಿಗವರೇ ಪೇರೆಂಟ್ಸ್ಗೆ ಇರುತ್ತೆ. ಆದರೆ ಈ PTYB ಕೋರ್ಸ್ಗೆ ಅಷ್ಟೊಂದು ಅಮೌಂಟ್ ಏನು ನಾವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದೇ ಸಲ ಫೀಸ್ ಕೊಡಿ ಅಂತ ಕೂಡ ಇದು ಮಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಯಾವ ಥರ ಅಂತಂದರೆ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟಾಗುತ್ತೆ, ಈಗ 5,000 ಕಟ್ಟಾಗುತ್ತೆ ಆಯಿತು ಕಟ್ಟಿ, ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೆ ಎಷ್ಟು ಸಿಗುತ್ತೆ ಅಷ್ಟು ಕಟ್ಟಿ, ಆ ಥರ ಇದು ಮಾಡ್ತಾರೆ. ಬೇರೆ ಕಡೆ ಏನಂತಂದ್ರೆ ಇವಾಗ 1,00,000 ಫೀಸ್ ಕೇಳ್ತಾರೆ, ನಾವು ಹೆಂಗೆ ತರಬೇಕು ಅಂತೆಲ್ಲ ಅವ್ರ ಪೇರೆಂಟ್ಸು ಮಕ್ಳಿಗೆ ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ ತುಂಬ ಥಿಂಕ್ ಮಾಡ್ತಾರೆ, ನನ್ನ ಮಗಳು ಫ್ಯೂಚರ್ ಏನಾಗ್ಬೋದು, ಏನು ಕೆಲಸ ಮಾಡ್ಬೋದು. ಈಗ ಕೆಲ್ಸಕ್ಕೆ ಕಳಿಸ್ಲಿ ಇಷ್ಟು ಓದ್ಬಿಟ್ಟು ಮನೇಲಿ ಕೂರಿಸಿದ್ರೆ ಅಕ್ಕಪಕ್ಕ ಮನೆಯವ್ರು ಏನು ಅನ್ಕೋತಾರೆ, ಇಲ್ಲಾಂದ್ರೆ ಮದುವೆ ಮಾಡಿದ್ರೆ ಇವ್ರ ಫ್ಯೂಚರ್ ಅಂದರೆ ಬರೋ ಹುಡುಗ ಹೇಗಿರ್ತಾನೆ, ಆ ಥರ ಎಲ್ಲ ತುಂಬ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಈ PTYB ಕೋರ್ಸ್ನ ಚೂಸ್ ಮಾಡಿದ್ರೆ, ಅವ್ರ GDA ಅಂತ ನಮ್ಮದು ಇನ್ನೊಂದು ಕೋರ್ಸ್ ಇದೆ ಸರ್ಗುರಲ್ಲಿ, ಅದನ್ನು ಚೂಸ್ ಮಾಡಿದ್ರೆ ಅವ್ರ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಶಾರ್ಟ್ ಟೈಮ್ ಇದು 6 ಮಂತ್, ಯಾವ ಬೇರೆ ಬೇರೆ ಯಾವ ಜಾಬ್ ಕೂಡ 6 ಮಂತ್ಗೆ ಆಗೋದಿಲ್ಲ. ಸೊ ನಾವು ಇದನ್ನು 6 ಮಂತಲ್ಲಿ ಕಮ್ಮಿ ಟೈಮಲ್ಲಿ ನಾವು PTYB ಕೋರ್ಸ್ನ ಮಾಡಿಬಿಟ್ಟು ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ನಮ್ಮೇಲೆ ಪ್ಲೇಸ್ಮೆಂಟ್ ಕೂಡ ನಮ್ಗೆ ಯಾವ ಕಡೆ ಫೇವರೇಬಲ್ ಆಗಿರುತ್ತೆ ಆ ಕಡೆ ಕೂಡ ಹಾಕ್ಕೊಡ್ತಾರೆ. ಸೊ ನಮಗೀಗ ಮನೆ ನಿಯರೆಸ್ಟ್ ಮೈಸೂರಲ್ಲಿ ಇರ್ತೀವಿ ಅಂದರೆ ಮೈಸೂರಿಗೆ ಕೇಳಿದ್ರೆ ಮೈಸೂರಿಗೆ ಹಾಕ್ಕೊಡ್ತಾರೆ, ಆ ಥರ ನಮ್ಗೆ ಯಾವ ಹತ್ರ ಆಗಿರುತ್ತೆ ಅದೇ ಕಡೆ ಹಾಕ್ಕೊಡ್ತಾರೆ. ಮನೆಯವ್ರಿಗೂ ಕೂಡ ಸ್ಯಾಟಿಸ್ಫೈಡ್ ಇರುತ್ತೆ, ಇವಾಗ ನಮ್ಮ ಮಗಳನ್ನ ಕಳಿಸಿದ್ದೀನಿ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಇದು ಮಾಡ್ಕೊಡ್ತಾರೆ, ಚೆನ್ನಾಗೂ ನೋಡ್ಕೋತಾರೆ, ಅದು ಚೆನ್ನಾಗಿ ಊಟ ಕೊಡ್ತಾರೆ. ಈಗ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂದರೆ ಬರೀ ಊಟ ಹೇಗಿರುತ್ತೆ, ನನ್ನ ಮಗಳಿಗೆ ಹೇಗೆ ಅಡ್ಜಸ್ಟ್ ಮಾಡ್ಕೋತಾಳೆ, ಆ ಥರ ತುಂಬ ಭಯ ಇರುತ್ತೆ ಪೇರೆಂಟ್ಸ್ಗೆ. ಸೊ ಇಲ್ಲಿ ಯಾವುದೇ ಥರ ಕೊರತೆ ಇಲ್ಲ. ಈಗ ನಮಗೆ ಫುಡ್ಡು ಸ್ವಲ್ಪ ಉಪ್ಪಾದರೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಸರಿ ಮಾಡಿಸ್ತಾರೆ, ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಸೊ ಯಾರು ಬಂದರೂ ಕೂಡ, ಈಗ ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವ ಥರ ಏನು ಫೀಲ್ ಆಗಬಾರ್ದು ಅಂತಂದರೆ ಇವಾಗ ಯಾಕಾದರೂ ಬನ್ನೋ ಅಂತ ಅನಿಸ್ಬಾರ್ದು. ಆ ಥರ ಇದ್ರ ಮೇಲೆ ಇಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನು ಭೇದ ಭಾವ ಏನು ಇಲ್ಲ.

0: ಎಲ್ಲ ಫ್ರೆಂಡ್ಸು ಎಲ್ಲ ಈಕ್ವಲ್ ಅಂತ, ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಆ ಥರ ಚೆನ್ನಾಗಿದೆ. ಯಾವ ಥರ ಫೀಲ್ ಅಂತಂದರೆ ಚೆನ್ನಾಗಿದೆ. ಇವಾಗ ನಾವು ಬಿಟ್ಟೋಗ್ಬೇಕು ಅಂದರೆ ನಮಗೆ ಬೇಜಾರಾಗ್ತಿದೆ, ಯಾಕಂತಂದರೆ ಇವಾಗ 6 ಮಂತ್ ಇದ್ದು ಮತ್ತೆ ಅಲ್ಲಿ TDU ಹೋಗ್ಬಿಟ್ಟು ಬಂದ್ವಿ, ಬೇರೆ ಕಡೆ ಪ್ಲೇಸ್ಮೆಂಟ್ ಆಗಿದೆ ಎಲ್ಲರಿಗೂ, ಎಲ್ಲರಿಗೂ ಬಿಟ್ಟೋಗ್ಬೇಕಲ್ಲ ಅನ್ನೋ ಬೇಜಾರು. ಅದಕ್ಕೆ ಈ ನ್ಯೂ ಸ್ಟೂಡೆಂಟ್ಸ್ ಬಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಇವಾಗ ನಮ್ಮನ್ನೇ ನೋಡಿ, ನಾವು 6 ಮಂತ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ನಾವು ಇವಾಗ ಬಂದ್ವಿ ನಿನ್ನೆ ಮೊನ್ನೆ ಅನ್ನೋ ಥರ ಫೀಲ್ ಆಗ್ತಿದೆ, ಆದರೆ ಆಗಲೇ ನಾವು 6 ಮಂತ್ ಆಗಿ ಎಕ್ಸಾಮ್ಸು ಬರ್ದು ಈ ಪ್ಲೇಸ್ಮೆಂಟು ಕೂಡ ಆಗಿದೆ, ಇವಾಗ ಹೋಗೋದೊಂದು ಬಾಕಿ ಆಗಿದೆ ಅಷ್ಟೇ. ನಮಗೆ ಇವಾಗ ಯಾವ ಥರ ಆಗಿದೆ ಅಂದರೆ ಕಣ್ಣು ಮುಚ್ಚಿ ತೆಗೆದ ಥರ ಆಗಿದೆ ಅಷ್ಟೇ, ಜಾಸ್ತಿ ಏನು ಡ್ಯೂರೇಷನ್ ಇಲ್ವಲ್ಲ. ಸೊ ನಮಗೆ ಖುಷಿ ಕೊಟ್ಟಿದೆ ಸರ್, ಅವರು ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವುದೇ ಥರ ಕಷ್ಟ ಆಗಲ್ಲ ಅಂತ ಅನಿಸುತ್ತೆ.
1: ಭಾಳ ಸಂತೋಷ, ತಾವಿಬ್ಬರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಒಂದು ಶಿಕ್ಷಣವನ್ನು ಪಡೆದು ತಮ್ಮ ಒಂದು ಆಸೆಯಂತೆ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ತರಬೇತಿಗೆ ತಾವು ಜಾಯ್ನ್ ಆಗಿ ಈ ವಿಷಯದಲ್ಲಿ ಒಂದು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಲ್ಲಿ ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಧ್ಯಯನವನ್ನು ಮಾಡಿ ಒಂದಷ್ಟು ಪ್ರಾಕ್ಟಿಕಲನ್ನು ಮಾಡಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಟ್ಟಾರೆ 6 ತಿಂಗಳ ಅನುಭವ ಆಗಿರ್ಬೋದು, ಇದರಿಂದ ತಮ್ಮ ಒಂದು ಕೌಶಲ್ಯದಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ, ತಮ್ಮ ಒಂದು ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟು ಅವಕಾಶ ಮಾಡಿಕೊಡಿದೆ ಅನ್ನೋದು ಕುರಿತು, ಇಲ್ಲಿನ ವ್ಯವಸ್ಥೆಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಭಾಗಿಯಾಗಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.
2: ಥ್ಯಾಂಕ್ ಯು. ಥ್ಯಾಂಕ್ ಯು
0: ಸರ್. ನಿಮಗೂ ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಜರುಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಈ ತರಬೇತಿಯನ್ನು ಪಡೆದು ಇದರಿಂದ ಎಷ್ಟೆಲ್ಲ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ, ಹಾಗೆಯೇ ಇದು ತಮ್ಮ ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟೆಲ್ಲ ದಾರಿಯನ್ನು ಮಾಡಿಕೊಂಡಿದೆ ಅನ್ನೋದು ಕುರಿತು ಭಾಳಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕುಮಾರಿ ಪ್ರಿಯ ಹಾಗೂ ಪ್ರಜ್ವಲ್ರವರು. ಇದಾಗುತ್ತೆ ಇವತ್ತಿನ ನನ್ನ ಕಾರ್ಯಕ್ರಮ, ಮತ್ತು ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಗಗನ ನೀಲಿಮೆಯನ್ನ
6: ಕಣ್ಗೆ ಸೊಗವೀವಂತೆ
5: ಮುಗಿವ ತರಣಿಯ ರಕ್ತ
6: ಹಿತವೆನಿಸದೇಕೋ
5: ಸೊಗದ ಮೂಲವದಲ್ಲಿ
6: ನೀಲದೊಳೋ ಕೆಂಪಿನೊಳೋ
5: ಬಗೆವೆನ್ನ ಮನಸಿನೊಳೋ ಮಂಕುತಿಮ್ಮ.
4: ಹಿಂದಿನ ಮುಕ್ತಕದಲ್ಲಿ ನಾವು ಹೊರಗಿನ ಬೆಡಗುಗಳಿಗೆ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ, ಅದರ ಒಳಗುಟ್ಟೇನು, ಯಾಕೆ ಹಾಗಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ವಿ. ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲಿ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು DVJ ಅವರು ಕೊಡ್ತಾ ಇದ್ದಾರೆ. ಗಗನ ನೀಲಿಮೆಯನ್ನ

ಅಂದರೆ ಆಕಾಶದ ನೀಲಿಯ ಬಣ್ಣ, ಆಕಾಶದಲ್ಲಿ ಯಾವ ಕಾರ್ ಮೋಡಗಳು ಇಲ್ಲ, ಸುಂದರವಾದಂಥ ಒಂದು ತಿಳಿಯಾದಂಥ ಆಕಾಶ ಇದೆ. ಆಕಾಶದ ನೀಲಿಯ ಬಣ್ಣವನ್ನು ನೋಡಿದಾಗ ನಮಗೆ ಒಂದು ರೀತಿಯ ಮನಸ್ಸಿನಲ್ಲಿ ಶಾಂತಿಯ ಭಾವ ಉಂಟಾಗುತ್ತೆ. ಸೊ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಅವರಿಗೆ ಆ ನೀಲಿ ಬಣ್ಣದ ಆಕಾಶವನ್ನು ನೋಡಿದಾಗ ಸೊಗವು ಅಂದರೆ ಸಂತೋಷ ಆಗತ್ತಂತೆ, ಸುಖ ಅಂತ ಅನಿಸತ್ತಂತೆ, ಶಾಂತಿ ಸಿಕ್ಕತ್ತಂತೆ. ಆದರೆ ಅದನ್ನು ನೋಡ್ತಾ ಇರೋವಂಥ ಕಣ್ಣುಗಳೇ ಬೇರೆ ಒಂದು ಸಂದರ್ಭವನ್ನು ನೋಡಿದಾಗ, ಆ ಸಂದರ್ಭ ಯಾವುದು? ಮುಗಿವ ತರಣಿಯ ರಕ್ತ, ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತದ ಸಮಯದಲ್ಲಿ ಇದುವರೆಗೂ ತಿಳಿಯಾಗಿ ನೀಲಿಯಾಗಿ ಸುಂದರವಾಗಿದ್ದಂತಹ ನಿಷ್ಕಲ್ಮಶವಾಗಿದ್ದಂತಹ ಆಕಾಶ ಬಣ್ಣ ಬದಲಾಯಿಸ್ತು. ಈಗ ಅದರ ಬಣ್ಣ ಕೆಂಪಾಯಿತು, ರಕ್ತ. ಸೊ ತರಣಿ ಅಂದರೆ ಸೂರ್ಯ, ಸೂರ್ಯ ಇಳಿತಾ ಇದ್ದಾನೆ, ಮುಗೀತಾ ಇದ್ದಾನೆ, ಅಸ್ತಮಯವಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಿಳಿಯಾಗಿ ನೀಲಿಯಾಗಿದ್ದಂತಹ ಆಕಾಶದ ಬಣ್ಣ ಇದ್ದಕ್ಕಿದ್ದಂತೆ ಕೆಂಪಾಯಿತು, ಕೆಂಪಿನ ಹಲವಾರು ಛಾಯೆಗಳು ಅಲ್ಲಿ ತುಂಬೋಯಿತು. ಅದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಇದ್ದಂಥ ಹಿತ ಹೊರಟೋಗುತ್ತಂತೆ. ಎಲ್ರಿಗೂ ಹಾಗೆ ಆಗಬೇಕಂತಿಲ್ಲ, ಡಿ ವಿ ಜಿ ಅವ್ರು ಹೇಳ್ತಿದ್ದಾರೆ ನನಗೆ ಹಾಗಾಗುತ್ತೆ ಅಂತ. ತಿಳಿಯಾದ ಆಕಾಶವನ್ನು ನೋಡಿದಾಗ ನನಗೆ ಸಂತೋಷ ಆಗುತ್ತೆ, ಅದೇ ಆಕಾಶ ಮುಳುಗ್ತಾ ಇರುವಂಥ ಸೂರ್ಯನ ಕಿರಣಗಳಿಂದಾಗಿ ಕೆಂಪಾದಾಗ ನನ್ನ ಮನಸ್ಸಿನ ಹಿತ ಭಾವನೆ ಹೊರಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನ್ನು ನೋಡಿದಾಗ ನನಗೆ ಸಂತೋಷ ಆಯಿತು, ಇನ್ನೊಂದನ್ನು ನೋಡಿದಾಗ ಇದ್ದಂಥ ಸಂತೋಷ ಹೊರಟೋಯ್ತು, ನೆಮ್ಮದಿ ಹೊರಟೋಯ್ತು. ಯಾಕೆ? ಸೊ ಆ ಸಂತೋಷ ಹಾಗಾದರೆ ಎಲ್ಲಿತ್ತು? ಅದು ನಿಜಕ್ಕೂ ಅಲ್ಲಿ ಆಕಾಶದಲ್ಲೇ ಇತ್ತ, ಅಥವಾ ಆಕಾಶ ನೀಲಿಯಾಗಿ ಕಾಣ್ತಾ ಇತ್ತಲ್ಲ ಆ ನೀಲಿ ಬಣ್ಣದಲ್ಲಿತ್ತ, ಅಥವಾ ಆ ಕೆಂಪು ಬಂದದ್ರಿಂದ ನನ್ನ ಸೊಗ ಹೊರಟೋಯ್ತಾ? ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ನೋಡಿ ನಾವು ಕೆಲವು ಸಮಾಧಾನಕರವಾದಂಥ ಭಾವನೆಗಳನ್ನು ನಮ್ಮಲ್ಲಿ ನಾವು ಸ್ಫುರಿಸಿಕೊಳ್ತೇವೆ, ಸಕಾರಾತ್ಮಕವಾದಂಥದ್ದು. ಅದು ನನ್ನ ಸ್ಥಾಯಿ ಭಾವವಾಗಿದ್ದಾಗ ಅದನ್ನು ತೊಡೆದು ಹಾಕುವಂಥ ಇನ್ನೊಂದು ಭಾವ ಬರಬಹುದಾ? ಕೆಂಪು. ಕೆಂಪು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಂತಿದ್ದಂತಹ ಆ ಶಾಂತ ಭಾವ ಏನಿತ್ತು ಅದೆಲ್ಲ ಹೊರಟೋಯ್ತಾ? ಸೊ ಅದನ್ನು ತೊಡೆದು ಹಾಕುವಂಥ ಶಕ್ತಿ ಆ ಕೆಂಪಿಗೆ ಎಲ್ಲಿಂದ ಬಂತು? ನೀಲಿ ಆಕಾಶ, ಕೆಂಪು ಆಕಾಶ, ಬರೀ ಆಕಾಶ. ಸೊ ಹೀಗೆ ಯಾವ ಒಂದು ವಸ್ತುವಿನಿಂದ ನನ್ನ ಮನಸ್ಸಿನಲ್ಲಿ ಆ ಭಾವನೆಗಳು ಸೃಷ್ಟಿಯಾಗ್ತಾ ಇವೆ ಅನ್ನೋದೊಂದು ಪ್ರಶ್ನೆ. ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಪ್ರಶ್ನೆ ಡಿ ವಿ ಜಿ ಅವರು ಇಲ್ಲಿ ಹಾಕ್ತಾರೆ ಮುಂದಿನ ಕಡೆಯ ಸಾಲಿನಲ್ಲಿ, ಬಗೆವೆನ್ನ ಮನಸ್ಸಿನೋಳೋ ಮಂಕುತಿಮ್ಮ. ಅದು ಆಕಾಶದ್ದು ಅಲ್ಲ, ನೀಲಿಯದ್ದು ಅಲ್ಲ, ಕೆಂಪಿನದ್ದು ಅಲ್ಲ, ಬರೀ ನನ್ನ ಮನಸ್ಸಿನ ಒಂದು ಏರುಪೇರುಗಳಿಂದಾನೇ ಈ ಸೊಗ ಅಥವಾ ಅಶಾಂತಿ ಇದೆರಡೂ ಕೂಡ ಸೃಷ್ಟಿಯಾಗ್ತಾ ಇರಬಹುದಾ? ಸೊ ಇದು ನಮ್ಮ ನಿಜ ಜೀವನಕ್ಕೆ ಬಹಳ ಮುಖ್ಯವಾದಂಥ ಒಂದು ಪಾಠ, ಬಗೆವೆನ್ನ ಮನಸ್ಸಿನೊಳ ಮಂಕುತಿಮ್ಮ. ನಾವು ಡಿ ವಿ ಜಿ ಅವರು ಕೊಟ್ಟಿರುವಂಥ ಈ ನೀಲಿ ಆಕಾಶ ಕೆಂಪು ಆಕಾಶಗಳನ್ನು ಒಂದು ಸಂಕೇತವಾಗಿ ತಗೊಂಡು ನಮಗೆ ಶಾಂತಿಯನ್ನು ಕೊಡುವಂಥ ಸಂದರ್ಭಗಳನ್ನು ಅಥವಾ ನಮ್ಮನ್ನು ವಿಚಲಿತರಾಗಿ ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಅನೇಕ ಸರ್ತಿ ಇದು ಸಂಬಂಧಗಳನ್ನು ಕುರಿತಾಗಿ ಇರುತ್ತೆ. ಡಿ ವಿ ಜಿ ಅವರು ಕೊಟ್ಟಿರೋ ಉದಾಹರಣೆ, ಅದು ಪ್ರಕೃತಿಯಲ್ಲಿ ಜೀವರಹಿತವಾದಂತಹ ಒಂದು ಆಕಾಶ ಮತ್ತು ಅದರಲ್ಲಿರೋ ಬಣ್ಣಗಳದು ಕೊಟ್ಟಿದ್ದಾರೆ. ನಾವು ಬರೀ ಅದರಿಂದ ವಿಚಲಿತರಾಗೋದಿಲ್ಲ, ಅದರಿಂದ ನಾವು ಶಾಂತಿಯನ್ನು ಪಡೆಯೋದಿಲ್ಲ. ಹೆಚ್ಚಾಗಿ ಮನುಷ್ಯ ಸಂಬಂಧಗಳು ನಮ್ಮನ್ನು ವಿಚಲಿತರನ್ನಾಗೂ ಮಾಡುತ್ತೆ, ನಮ್ಮನ್ನು ಸಂತುಷ್ಟರನ್ನಾಗೂ ಮಾಡುತ್ತೆ. ಸೊ ನಮಗೆ ಸಪೋಸ್ ಯಾರದೋ ಒಬ್ಬರ ಜೊತೆ ವ್ಯವಹರಿಸುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ, ನಮಗೆ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ ಅಂತ ಅಂದ್ಕೊಳ್ಳೋಣ. ಅದು ಡಿ ವಿ ಜಿ ಅವರ ನೀಲಿ ಗಗನ. ಇನ್ಯಾರನ್ನೋ ನೋಡಿದಾಗ ನಮಗೆ ಕೋಪ ಬರುತ್ತೆ, ನಮಗೆ ಭಯ ಆಗುತ್ತೆ, ನಮಗೊಂದು ರೀತಿಯ ತಿರಸ್ಕಾರ ಆಗುತ್ತೆ ಅಂತಂದರೆ ಅದು ಡಿ ವಿ ಜಿ ಅವರು ಹೇಳುವಂಥ ಕೆಂಪು ಆಗಸ. ಸೊ ಈಗ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಏರುಪೇರುಗಳನ್ನು ನಾನು ಯಾರು ಕಾರಣ ಅದಕ್ಕೆ ಅಂತ ನಾನು ಅವ್ರಿಗೆ ಇದು ಮಾಡ್ಕೊಳ್ಬೇಕು? ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಸಿಗ್ತಾ ಇದೆ ಅಂತಂದರೆ ಅದು ಆ ವ್ಯಕ್ತಿಯ ವಿಶೇಷವೋ ಅಥವಾ ಬಗೆವೆನ್ನ ಮನದೊಳಗೋ ನನ್ನ ಮನಸ್ಸದ್ದೇ?

0: ಯಾರನ್ನೋ ನೋಡಿದಾಗ ನನಗೆ ಕೋಪ ಬರುತ್ತೆ, ನನಗೆ ಭಯ ಆಗುತ್ತೆ, ದ್ವೇಷ ಬರುತ್ತೆ, ತಿರಸ್ಕಾರ ಬರುತ್ತೆ ಅಂತಂದರೆ ನಾನು ಎಷ್ಟೋ ಸತಿ ಅನ್ಕೋತೀನಿ ಅವರದ್ದು ತಪ್ಪು, ಅವರ ತಪ್ಪಿನಿಂದಾಗಿ ನನಗೆ ಹಿಂಗಾಗ್ತಾ ಇದೆ ಅಂತ. ಆದರೆ ನಾವು ಅಂತರೀಕ್ಷಣೆ ಮಾಡಿಕೊಳ್ಬೇಕಾಗಿರುವಂಥದ್ದು ಏನಂದರೆ, ಬಹುಶಃ ಬರೀ ಅವರದ್ದೇ ತಪ್ಪಲ್ಲ, ಅವರನ್ನು ಈ ರೀತಿಯಾಗಿ ಈ ದೃಷ್ಟಿಕೋನದಿಂದ ನೋಡ್ತಾ ಇರುವಂತಹ ನನ್ನ ತಪ್ಪು ಕೂಡ ಇರಬಹುದಲ್ವಾ. ಆ ಭಾವನೆ ನನ್ನೊಳಗಡೆ ಸ್ಫುರಿಸೋದಕ್ಕೆ ನನ್ನ ಮನಸ್ಸೇ ಒಂದು ರೀತಿಯಲ್ಲಿ ಕಾರಣವೂ ಆಗಿರಬಹುದಲ್ವಾ ಅನ್ನೋಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಡಿ ವಿ ಜಿ ಅವರು ನಮಗೆಲ್ಲ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಭಾವನೆಗಳ ಏರುಪೇರುಗಳನ್ನು ಉಂಟು ಮಾಡ್ತಿರುವಂಥ ಸಂದರ್ಭಗಳ ಬಗ್ಗೆ ಒಂದು ರೀತಿಯ ಅಂತರ್ದೃಷ್ಟಿಯಿಂದ ನಮ್ಮನ್ನು ನಾವು ವೀಕ್ಷಣೆ ಮಾಡಿಕೊಂಡಾಗ ಬಗೆವೆನ್ನ ಮನಸ್ಸಿನೊಳು ಅನ್ನೋಂಥ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರವನ್ನು ನಾವು ಕೊಟ್ಕೊಂಡಾಗ ಎಷ್ಟೋ ಸರ್ತಿ ಏರುಪೇರುಗಳನ್ನು ನಾವು ಕಡಿಮೆ ಮಾಡಿಕೊಳ್ತಾ ಶಾಂತ ಸ್ಥಾಯಿ ಸ್ಥಿತಿಯಲ್ಲೇ ನಮ್ಮ ದಿನವನ್ನು ಕಳಿಬಹುದು ಅಂತ ಇದರ ಪಾಠ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
4: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತರಕ್ಷಕ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಪುಸ್ತಕಗಳ ಪಾತ್ರ ಅಗಾಧವಾದದ್ದು. ಪುಸ್ತಕವು ಕೇವಲ ಕಾಗದದ ಹಾಳೆಗಳ ಗುಚ್ಛವಲ್ಲ, ಅದು ಜ್ಞಾನ, ಅನುಭವ ಮತ್ತು ಮಾರ್ಗದರ್ಶನದ ಮಹಾಸಾಗರವಾಗಿದೆ. ಯಾವುದೇ ಹಂತದಲ್ಲಿಯೂ ನಮ್ಮನ್ನು ತಪ್ಪುದಾರಿಯಿಂದ ದೂರವಿಟ್ಟು ಜೀವನ ಯಾತ್ರೆಯಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ನಂಬಿಕೆಯ ಸಂಗಾತಿ, ಸರಿಯಾದ ದಾರಿಯಲ್ಲಿ ನಡೆಸುವ ಆಪ್ತ ರಕ್ಷಕವೇ ಪುಸ್ತಕ. ನಮ್ಮ ಆತ್ಮೀಯ ಸ್ನೇಹಿತನಾಗಿ ಒಂಟಿತನದ ಸಮಯದಲ್ಲಿ ಅವು ನಮ್ಮೊಂದಿಗೆ ಮಾತನಾಡುತ್ತವೆ, ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ನಾವು ಉತ್ತಮ ಆಲೋಚನೆಗಳನ್ನು ಕಲಿಯುತ್ತೇವೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೇವೆ. ಪುಸ್ತಕಗಳು ನಮಗೆ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತವೆ. ಪುಸ್ತಕಗಳಲ್ಲಿ ಇರುವ ಮಹನೀಯರ ಜೀವನ ಕಥೆಗಳು ನಮ್ಮನ್ನು ಪ್ರೇರೇಪಿಸುತ್ತವೆ. ಅವರ ಅನುಭವಗಳಿಂದ ನಾವು ಪಾಠಗಳನ್ನು ಕಲಿಯಬಹುದು. ಪುಸ್ತಕಗಳು ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತವೆ, ಚಿಂತನೆಗೆ ಹೊಸ ದಿಕ್ಕನ್ನು ನೀಡುತ್ತವೆ. ಇದು ನಮ್ಮ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಸಹಾಯ ಮಾಡುತ್ತದೆ.

ಇದು ನಮ್ಮ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ ಬಳಕೆ ಹೆಚ್ಚಾಗಿದೆ. ಆದರೆ ಈ ಎಲ್ಲದರ ಮಧ್ಯೆಯೂ ಪುಸ್ತಕಗಳ ಮಹತ್ವ ಕಡಿಮೆಯಾಗಿಲ್ಲ. ಡಿಜಿಟಲ್ ಪುಸ್ತಕಗಳು ಮತ್ತು ಆಡಿಯೋ ಪುಸ್ತಕಗಳ ಮೂಲಕವೂ ನಾವು ಜ್ಞಾನವನ್ನು ಪಡೆಯಬಹುದು. ಆದಾಗ್ಯೂ ಮುದ್ರಿತ ಪುಸ್ತಕಗಳನ್ನು ಓದುವ ಅನುಭವ ವಿಶಿಷ್ಟವಾಗಿದೆ. ಅದು ಮನಸ್ಸಿಗೆ ಏಕಾಗ್ರತೆಯನ್ನು ನೀಡುತ್ತದೆ ಮತ್ತು ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಪುಸ್ತಕ ಓದುವ ಅಭ್ಯಾಸವು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿ ಅಗತ್ಯವಾಗಿದೆ. ಇದು ಅವರ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತದೆ, ಬರವಣಿಗೆ ಶೈಲಿಯನ್ನು ಸುಧಾರಿಸುತ್ತದೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಾಯ ಮಾಡುತ್ತದೆ. ಜೊತೆಗೆ ಪುಸ್ತಕಗಳು ಸೃಜನಾತ್ಮಕತೆಯನ್ನು ಹೆಚ್ಚಿಸಿ ಹೊಸ ಆಲೋಚನೆಗಳನ್ನು ಹುಟ್ಟಿಸುತ್ತವೆ. ಪುಸ್ತಕಗಳು ನಮ್ಮ ಬದುಕಿನ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ತಿಳುವಳಿಕೆಯಿಂದ ಸಕಾರಾತ್ಮಕವಾಗಿ ಮತ್ತು ಸಮರ್ಥವಾಗಿ ಬದುಕಲು ಸಹಾಯ ಮಾಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನದ ಭಂಡಾರವಾಗಿದ್ದು ಪುರಾತನ ಕಾಲದಿಂದಲೂ ಮನುಷ್ಯನು ತನ್ನ ಅನುಭವಗಳು, ಸಂಶೋಧನೆಗಳು ಮತ್ತು ಕಲಿತ ಪಾಠಗಳನ್ನು ಪುಸ್ತಕಗಳ ರೂಪದಲ್ಲಿ ಉಳಿಸಿಕೊಂಡಿದ್ದಾನೆ. ಈ ಜ್ಞಾನವನ್ನು ಓದುವ ಮೂಲಕ ನಾವು ಹಲವು ಪೀಳಿಗೆಯ ಅನುಭವಗಳನ್ನು ಒಂದೇ ಕ್ಷಣದಲ್ಲಿ ತಿಳಿದುಕೊಳ್ಳಬಹುದು. ಪುಸ್ತಕಗಳು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗಿಸುತ್ತವೆ. ಅವು ನಮ್ಮ ಜೀವನದ ದಿಕ್ಕನ್ನು ಸರಿಪಡಿಸುವ ಬೆಳಕಿನ ದೀಪಗಳಾಗಿವೆ. ಪುಸ್ತಕವು ನಿಜವಾದ ಸ್ನೇಹಿತನಂತೆ ಅವು ಯಾವಾಗಲೂ ನಮ್ಮ ಜೊತೆ ಇರುತ್ತವೆ, ನಮಗೆ ಉಪದೇಶ ನೀಡುತ್ತವೆ, ದುಃಖದ ಸಮಯದಲ್ಲಿ ಧೈರ್ಯ ತುಂಬುತ್ತವೆ. ಒಂಟಿತನದ ಹೊತ್ತಿನಲ್ಲಿ ಪುಸ್ತಕ ಓದುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ದುಃಖದ ಸಮಯದಲ್ಲಿ ಪ್ರೇರಣಾದಾಯಕ ಪುಸ್ತಕಗಳು ನಮ್ಮಲ್ಲಿ ಹೊಸ ಆಶೆಯನ್ನು ಹುಟ್ಟಿಸುತ್ತವೆ. ಈ ಕಾರಣದಿಂದಲೇ ಪುಸ್ತಕಗಳನ್ನು ಮೌನ ಸ್ನೇಹಿತರು ಎಂದು ಕರೆಯುತ್ತಾರೆ. ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಮಹತ್ವದ ಪಾತ್ರ ವಹಿಸುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಚಿಂತನೆ ಶಕ್ತಿ ವಿಸ್ತಾರವಾಗುತ್ತದೆ, ವಿವೇಕಶೀಲತೆ ಹೆಚ್ಚುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಮಹನೀಯರ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಅವರ ಪರಿಶ್ರಮ, ಸಹನೆ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಾವು ಪ್ರೇರಣೆಯನ್ನು ಪಡೆಯುತ್ತೇವೆ. ಈ ಪ್ರೇರಣೆ ನಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪುಸ್ತಕಗಳು ನಮ್ಮನ್ನು ತಪ್ಪು ದಾರಿಯಿಂದ ದೂರ ಇಡುವ ರಕ್ಷಕರಾಗಿವೆ. ಜೀವನದಲ್ಲಿ ಅನೇಕ ಬಾರಿ ನಾವು ಗೊಂದಲಕ್ಕೀಡಾಗುತ್ತೇವೆ. ಆ ಸಮಯದಲ್ಲಿ ಪುಸ್ತಕಗಳು ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ. ಧರ್ಮ, ನೀತಿ ಮತ್ತು ಮೌಲ್ಯಗಳನ್ನು ಕಲಿಸುವ ಪುಸ್ತಕಗಳು ನಮ್ಮಲ್ಲಿ ನೈತಿಕತೆ ಮತ್ತು ಮಾನವೀಯತೆಯನ್ನು ಬೆಳೆಸುತ್ತವೆ. ಇದರಿಂದ ನಾವು ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ. ಇವು ನಮ್ಮ ಬದುಕಿನ ನಿಜವಾದ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ಜ್ಞಾನಿಗಳಾಗಿಸುತ್ತವೆ, ಉತ್ತಮ ಗುಣಗಳನ್ನು ಬೆಳೆಸುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸಿನ ದಾರಿಗೆ ದಾರಿ ತೋರಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ದಿನನಿತ್ಯ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಪುಸ್ತಕಗಳನ್ನು ಆಯ್ದುಕೊಂಡು ಓದುವುದರಿಂದ ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಬಹುದು. ನಮ್ಮ ಜೀವನದ ಮಾರ್ಗದರ್ಶಕರು, ಸ್ನೇಹಿತರು ಮತ್ತು ರಕ್ಷಕರು ಅವುಗಳ ಜೊತೆಗಿನ ಸಂಬಂಧವನ್ನು ಗಾಢಗೊಳಿಸಿದಷ್ಟು ನಮ್ಮ ಜೀವನ ಉಜ್ವಲವಾಗಿ ಬೆಳಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಎಲ್ಲರಿಗೂ ನಮಸ್ಕಾರ.
0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೋಡು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಈ ವರ್ಷದ ಏನು ಶೈಕ್ಷಣಿಕ ಚಟುವಟಿಕೆಗಳನ್ನು June 1 ಆರಂಭ ಮಾಡಿದ್ದೀರಿ, ಆ ಸಂದರ್ಭದಲ್ಲಿ ನೀವು ಹೇಗೆ ಇಂಗ್ಲಿಷ್ ಕಲಿಕೆಯನ್ನು ಮುಂದುವರಿಸಬಹುದು ಆರಂಭಿಸಬಹುದು ಅನ್ನೋದನ್ನು ವಿವರಿಸಿದೆ. ಎಲ್ಲ ವಿದ್ಯಾರ್ಥಿಗಳು ನಾನು ಕಳೆದ ತರಗತಿಯಲ್ಲಿ ಚರ್ಚಿಸಿದಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಅದನ್ನು ಯೋಚನೆ ಮಾಡಿದ್ದೀರಿ, ಅದರ ಕುರಿತು ಆಲೋಚನೆ ಮಾಡಿದ್ದೀರಿ, ಮತ್ತು ನಿಮ್ಮ ಶಿಕ್ಷಕರ ಜೊತೆ ಹೇಗೆ ನಿಮ್ಮ ಇಂಗ್ಲಿಷ್ ಕಲಿಕೆಯನ್ನು

ಯೋಜನಾಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ನೀವೆಲ್ಲರೂ ಪಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ಇಂಗ್ಲಿಷ್ ಕಲಿಯುವ ಕೆಲಸ ಏನಿದೆಯಲ್ಲ ಅದು ನಿರಂತರವಾಗಿ ಇರಬೇಕು. ನಿರಂತರತೆ ನಮಗೆ ಯಾವಾಗಲೂ ಉತ್ತಮವಾದಂಥ ಕಲಿಕೆಯನ್ನು ಗಳಿಸಿಕೊಡ್ತದೆ. ಇಫ್ ಯು ಪ್ರಾಕ್ಟಿಸ್ ಸಮಥಿಂಗ್ ಕಂಟಿನ್ಯೂಸ್ಲಿ ದೆನ್ ಯು ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಒಂದು ಕೌಶಲವನ್ನು ನಾವು ಗಳಿಸಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ನಾವು ಸತತವಾಗಿ ಮಾಡ್ತಾ ಇರಬೇಕು. ಯಾವಾಗ ನಾವೊಂದು ಆ ಒಂದು ಕೆಲಸವನ್ನು ನಿರಂತರವಾಗಿ ಸತತವಾಗಿ ನಿಗದಿತವಾಗಿ ನಿರ್ವಹಿಸ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ ಆಗ ನಮಗೆ ಆ ಒಂದು ಕೌಶಲ ಆ ಸ್ಕಿಲ್ ಬರುತ್ತೆ. ಈ ಇಂಗ್ಲೀಷ್ನ ಸ್ಕಿಲ್ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವ, ಓದುವ, ಬರೆಯುವ, ಹಾಗೆ ಇನ್ನೊಬ್ಬರ ಮಾತುಗಳನ್ನು ಆಲಿಸುವ ಕೌಶಲ ಏನಿದೆ ಆ ಕೌಶಲವನ್ನು ನಾವು ಗಳಿಸ್ಕೋಬೇಕಾದ್ರೆ ನಿಮ್ಮಲ್ಲಿ ನಿರಂತರವಾದಂತಹ ಅಭ್ಯಾಸ ಇರಬೇಕು. ಆಗ ಮಾತ್ರ ನಮಗೆ ಆ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಗೆ ಪಠ್ಯಪುಸ್ತಕವನ್ನು ಬಳಸಿಕೊಂಡು ಶಾಲೆಯ ಕಲಿಕೆಯ ವಾತಾವರಣದ ಸಹಾಯವನ್ನು ಪಡ್ಕೊಂಡು ಇಂಗ್ಲೀಷನ್ನು ಸ್ಪಷ್ಟವಾಗಿ ನಿರರ್ಗಳವಾಗಿ ಬಳಕೆ ಮಾಡುವಂತಹ ಅಭ್ಯಾಸವನ್ನು ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳಿದ್ದೆ. ಅದನ್ನು ನೆನ್ಪಿಟ್ಕೊಂಡಿದ್ದೀರಿ ಮತ್ತು ಈ ವರ್ಷನೂ ಸಹ ಹಾಗೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಂಬ್ಕೊಂಡಿದ್ದೇನೆ. ಈಗ ಇವತ್ತಿನ ಈ ತರಗತಿಯಲ್ಲಿ ಕೆಲವು ಕಾನ್ವರ್ಸೇಷನ್ಸ್ಗಳನ್ನು ಅಂದರೆ ಸಂಭಾಷಣೆಗಳನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ. ಆಗ್ಬೋದಲ್ಲ, ಪುಸ್ತಕ ಹಾಗೆ ಪೆನ್ನು ನಿಮ್ಮ ಕೈಲಿದೆ ಅಂತ ಹೇಳಿ ನಿಮಗೆ ಯಾವಾಗಲೂ ಪುಸ್ತಕ ಒಂದು ಪೆನ್ನು ಇಂಗ್ಲಿಷ್ ಕಲಿಕಾ ತರಗತಿಯನ್ನು ಕೇಳಬೇಕಾದ್ರೆ ನೀವು ಇಟ್ಕೊಂಡಿರಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇವತ್ತು ನಿಮ್ಮ ಕೈನಲ್ಲಿ ಪುಸ್ತಕ ಮತ್ತು ಪೆನ್ನು ಇದೆ ಅಲ್ವಾ, ಬರ್ಕೋತೀರಾ? ಈ ಸಂಭಾಷಣೆಗಳನ್ನು ಬರ್ಕೋಬೇಕಾದ್ರೆ ಎ ಮತ್ತು ಬಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂಭಾಷಣೆ, ಡೈಲಾಗ್. ಡೈಲಾಗ್ ಅಂದರೆ ಟು, ಇಬ್ಬರಿರ್ತಾರೆ. ಸೊ ಸಂಭಾಷಿಸುವುದು ಕಾನ್ವರ್ಸೇಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ಬರ್ಕೋತೀರಲ್ವಾ? ಎ ಯುವರ್ ನೇಮ್ ಪ್ಲೀಸ್, ಯುವರ್ ನೇಮ್ ಪ್ಲೀಸ್. ಬಿ ಮಹಾದೇವ. ಎ ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ನಿಧಾನಕ್ಕೆ ಬರ್ಕೊಳ್ಳಿ. ಬಿ ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ಎ Go upstairs, sir. Room number 5. A. Go upstairs. U P up U P S T A I R S. Upstairs, sir. Room number 5. B. Thank you. A. My pleasure, sir. My pleasure. P L E A S U R E. My pleasure, sir. ಬರ್ಕೊಂಡ್ರಲ್ವಾ? ಈಗ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತೆಗೆದುಕೊಳ್ಳೋಣ. ಎ ಯುವರ್ ನೇಮ್ ಪ್ಲೀಸ್. ಬಿ ಮಹಾದೇವ. ಎ ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ ಥ್ಯಾಂಕ್ ಯು. ಎ ಮೈ ಪ್ಲೆಷರ್ ಸರ್. ನೋಡಿ, ಇಲ್ಲಿ ಒಬ್ರು ಬಂದು ಭೇಟಿಯಾಗ್ತಾರೆ, ಒಂದು ಆಸ್ಪತ್ರೆಯ ಸನ್ನಿವೇಶ. ಅವರು ಬಂದು ಭೇಟಿಯಾದಾಗ ಇವರು ಕೇಳ್ತಾರೆ, ಯುವರ್ ನೇಮ್ ಪ್ಲೀಸ್. ಇದೊಂದು ಬಹಳ ದಿನನಿತ್ಯದ ಮಾತುಕತೆಯ ಭಾಗವಾಗಿ ಇದೊಂದು ಪ್ರಶ್ನೆಯನ್ನು ನಾವು ಕೇಳ್ಬೋದು. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಇದು ಒಂದು ಸೂಕ್ತ

ಸುಂದರವಾದಂತಹ ವಾಕ್ಯ. ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಬರ್ತಾ ಇರ್ತಾರೆ, ತುಂಬಾ ಸಮಯ ಕಡಿಮೆ ಇರುತ್ತೆ, ರಶ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ದೀರ್ಘವಾದ ವಾಕ್ಯಗಳನ್ನ ಬಳಸಿ ಮಾತಾಡೋಷ್ಟು ಸಮಯಾವಕಾಶ ಇರಲ್ಲ. ಹಾಗಾಗಿ ಚುಟುಕಾಗಿ ಕೆಲವು ಸರಿ ಮಾತುಕತೆಗಳನ್ನ ಮುಗಿಸ್ಬೇಕಾಗತ್ತೆ. ಆದ್ರೆ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ ಪ್ಲೀಸ್ ಅನ್ನುವ ಪದ ಇರುವಂತದ್ದು. ಈ ಪ್ಲೀಸ್, ಥ್ಯಾಂಕ್ ಯು, ವೆಲ್ಕಮ್, ಈ ರೀತಿಯ ಸೌಜನ್ಯದ ಸೂಚಕ ಪದಗಳು ಇಲ್ಲದೆ ಇಂಗ್ಲಿಷ್ ಭಾಷೆಯ ಬಳಕೆ ಸಾಧ್ಯ ಇಲ್ಲ. ಅದರಲ್ಲೂ ಮೌಖಿಕ ಭಾಷೆಯನ್ನು ಬಳಸಬೇಕಾದ್ರೆ, ಏನು ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ತೀವಿ, ಮಾತನಾಡಲ್ಪಡುವ ಇಂಗ್ಲಿಷ್ ಏನಿರುತ್ತೆ, ಆ ಇಂಗ್ಲಿಷನ್ನು ಬಳಸಬೇಕಾದಾಗ ಈ ಥರದ ಸೌಜನ್ಯದ ಪದಗಳು ಮುಖ್ಯ ಆಗ್ತವೆ, ಅಗತ್ಯ ಆಗ್ತವೆ, ಹಾಗೆ ಅನಿವಾರ್ಯವೂ ಸಹ. ಈ ಭಾಷೆ ಯಾವಾಗಲೂ ಅಂತಹ ಸೌಜನ್ಯದ ಅಭಿವ್ಯಕ್ತಿಗಳನ್ನು, ಪದ ಬಳಕೆಯನ್ನು ನಿರೀಕ್ಷೆ ಮಾಡುತ್ತೆ, ನಾವು ಅದನ್ನು ಬಳಸಲೇಬೇಕಾಗತ್ತೆ. ಹಾಗಾಗಿ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರೇನು ಹೇಳ್ಬೋದಾ, ನಿಮ್ಮ ಹೆಸರೇನು ಕೇಳ್ತಾ ಇದ್ದೀನಿ. ಸೊ ಮೇ ನೋ ಯುವರ್ ನೇಮ್ ಪ್ಲೀಸ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್. ಈ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಪೂರ್ಣ ವಾಕ್ಯವನ್ನು ಹೇಳುವ ಜಾಗದಲ್ಲಿ ಯುವರ್ ನೇಮ್ ಪ್ಲೀಸ್ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದೀವಿ. ಸೊ ಆ ಪ್ಲೀಸ್ ಅನ್ನೋದನ್ನ ಪದದ ಬಳಕೆಯನ್ನು ನೀವು ನೆನ್ಪಿಟ್ಕೋಬೇಕು. ನಂತರ ಆ ವಾಕ್ಯದ ಬಳಕೆ ನೋಡಿ, ಯುವರ್ ನೇಮ್ ಪ್ಲೀಸ್, ಯುವರ್ ನೇಮ್ ಪ್ಲೀಸ್. ಸೊ ವಾಕ್ಯದ ಕೊನೆಯ ಭಾಗ ಏನಿದೆ ಅದು ಏರಿದ ಧ್ವನಿಯಲ್ಲಿ ಇರುತ್ತೆ. ಸೊ ಪ್ರಶ್ನೆಗಳನ್ನು ನಾವು ರಚಿಸಬೇಕಾದ್ರೆ ಆ ಕೊನೆಯ ಭಾಗ ಏನಿರುತ್ತೆ ಅದು ಏರಿದ ಧ್ವನಿಯಲ್ಲಿ ಅಂತ್ಯ ಆಗತ್ತೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ನಂತರ ಮುಂದಿನ ಕಾನ್ವರ್ಸೇಷನ್ಗೆ, ಸಂಭಾಷಣೆಗೆ ಹೋಗೋಣ. ಹೋಗಕ್ಕೆ ಮೊದಲು ಮತ್ತೊಮ್ಮೆ ಈ ತೆಗೆದುಕೊಂಡಂಥ ಕಾನ್ವರ್ಸೇಷನ್ ಏನಿದೆ ಅದನ್ನು ಇನ್ನೊಮ್ಮೆ ನಾನು ಹೇಳ್ತೇನೆ, ನೀವು ನನ್ನ ಜೊತೆಗೆ ಅಭ್ಯಾಸ ಮಾಡಬೇಕು. ಮಾಡ್ತೀರಲ್ವಾ? ಶುರು ಮಾಡೋಣ. ಎ, ಯುವರ್ ನೇಮ್ ಪ್ಲೀಸ್. ಬಿ, ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್. ಸೊ ಈ ಕೊನೆಯ ಭಾಗದಲ್ಲಿ ಮೈ ಪ್ಲೆಷರ್ ಸರ್, ಥ್ಯಾಂಕ್ ಯು ಅಂತ ಹೇಳಿದಾಗ ವೆಲ್ಕಮ್ ಅಂತ ಪ್ರತಿಕ್ರಿಯೆ ಕೊಡಬಹುದು. ಅದರ ಜೊತೆಗೆ ಮೈ ಪ್ಲೆಷರ್ ಸರ್ ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ನನಗೆ ಸಿಕ್ತು, ಅದು ನನಗೆ ಸಂತೋಷ, ಸಮಾಧಾನವನ್ನು ತಂದುಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಮೈ ಪ್ಲೆಷರ್ ಸರ್ ಅನ್ನುವಂತಹ ಬಳಕೆ ಆಗತ್ತೆ. ಮಕ್ಕಳೇ, ನೀವು ಇಂಗ್ಲಿಷ್ನ ಈ ಸೌಜನ್ಯದ ಬಳಕೆಯ ಭಾಗವನ್ನು ಗಮನಿಸ್ತಾ ಇದ್ದೀರಿ, ಅರ್ಥ ಮಾಡ್ಕೋತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಇಂಗ್ಲಿಷ್ ಭಾಷೆಯಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸೌಜನ್ಯದ ಬಳಕೆಗಳು, ಪೊಲೈಟ್ನೆಸ್ನ ಬಳಕೆಗಳು ಕನ್ನಡಕ್ಕಿಂತ ಹೆಚ್ಚಿರುತ್ತೆ. ಹಾಗಂತೇಳಿ ಕನ್ನಡದಲ್ಲಿ ಸೌಜನ್ಯದ ಅಭಿವ್ಯಕ್ತಿಗಳು, ಎಕ್ಸ್ಪ್ರೆಷನ್ಸ್ಗಳು, ಸೌಜನ್ಯವನ್ನು ವ್ಯಕ್ತಪಡಿಸುವಂಥ ಪದಗಳು ಇಲ್ಲ ಅಂತ ಅಲ್ಲ. ಕನ್ನಡದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬಹುವಚನವನ್ನು ಸೌಜನ್ಯದ ಎಕ್ಸ್ಪ್ರೆಷನ್ನಾಗಿ ಬಳಸ್ಕೊಂಡ್ಬಿಡ್ತೇವೆ. ಆದರೆ ಇಂಗ್ಲೀಷ್ನಲ್ಲಿ ಬಹುವಚನ ಬಹುವಚನಕ್ಕೆ ಮಾತ್ರ ಸೀಮಿತವಾಗಿ ಬಳಕೆಯಾಗತ್ತೆ. ಆ ಸೌಜನ್ಯದ ಗೌರವವನ್ನು ಸೂಚಿಸುವಂತಹ ಪದಗಳಾಗಿ ಸರ್, ಪ್ಲೀಸ್, ಮ್ಯಾಡಮ್, ಥ್ಯಾಂಕ್ ಯು, ವೆಲ್ಕಮ್, ಈ ಥರದಂತಹ ಪದಗಳ ಬಳಕೆಯನ್ನು ಮಾಡ್ತೇವೆ. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ತೇವೆ ಹೋದರೆ ನಮ್ಮ ಇಂಗ್ಲಿಷ್ ಬಳಕೆ ಇಂಪೊಲೈಟ್, ಸೌಜನ್ಯರಹಿತ ಅಭಿವ್ಯಕ್ತಿಯಾಗಿ ಆಗತ್ತೆ. ಆಗ ಕೇಳಿದವರಿಗೆ ಏನಪ್ಪ ಇವರು ಇಷ್ಟು ಒರಟಾಗಿ ಮಾತಾಡ್ತಾರೆ ಅನ್ನುವಂಥ ಭಾವವನ್ನು ಬಳಸುತ್ತೆ. ನೋಡಿ, ವಾಟ್ಸ್ ಯುವರ್ ನೇಮ್ ಅಂತ ನೀವು ಕೇಳಿದ್ರೆ ಏನೋ ನಿನ್ನ ಹೆಸರು ಅನ್ನೋ ಅರ್ಥದಲ್ಲಿ ಬಳಕೆಯಾಗುತ್ತೆ. ಅದೇ ವಾಟ್ಸ್ ಯುವರ್ ನೇಮ್ ಪ್ಲೀಸ್, ತಮ್ಮ ಹೆಸರೇನು ತಿಳ್ಕೋಬಹುದಾ? ನೋಡಿ, ತಮ್ಮ ಹೆಸರೇನು ಹೇಳಬಹುದಾ, ತಮ್ಮ ಹೆಸರನ್ನು ತಿಳ್ಕೊಳ್ಬಹುದಾ? ಇಲ್ಲಿ

ತಮ್ಮ ಅನ್ನುವಂತಹ ಬಹುವಚನದ ಪದವನ್ನು ನಾವು ಬಳಕೆ ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಹೆಸರೇನು, ಕನ್ನಡದಲ್ಲಿ ಇದು ಒರಟಾದಂತಹ ಬಳಕೆ ಆಗುತ್ತೆ. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಅದು ಸೌಜನ್ಯದ ಬಳಕೆ ಆಗುತ್ತೆ. ನಿನ್ನ ಹೆಸರು, ನಿಮ್ಮ ಹೆಸರು, ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ಲ. ಸೊ ಅದೇ ವ್ಯತ್ಯಾಸ ಪ್ಲೀಸ್ ಅನ್ನುವ ಪದವನ್ನು ಬಳಕೆ ಮಾಡಿದಾಗ ಆಗತ್ತೆ. ವಾಟ್ಸ್ ಯುವರ್ ನೇಮ್, ಏನೋ ನಿನ್ನ ಹೆಸರು, ಈ ಅರ್ಥದಲ್ಲಿ ವಾಟ್ಸ್ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರು ಏನು. ನೋಡಿ ಎಷ್ಟು ವ್ಯತ್ಯಾಸ ಇಲ್ಲಿ ಬರುತ್ತೆ. ಇಲ್ಲಿ ಒಂದು ವಿಶೇಷತೆ ಅಥವಾ ಒಂದು ವಿಶೇಷ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಾತೃಭಾಷೆಯ ಬಳಕೆಯ ಕೌಶಲವನ್ನು ನಾವು ಹುಟ್ಟಿನಿಂದ ಕಲಿತಾ ಹೋಗ್ತೇವೆ. ಮನೆಯಲ್ಲಿ ಒಂದು ವರ್ಷ ಮಗುವಿಗೆ ಆದ ತಕ್ಷಣ ಆ ಮಗುವಿಗೆ ಒಂದು ಭಾಷೆಯನ್ನು, ಮನೆಯಲ್ಲಿ ಮಾತನಾಡುವಂತಹ ಭಾಷೆಯನ್ನು ಹೇಗೆ ಕಲಿಬೇಕು ಅನ್ನೋದನ್ನು ವಿವರವಾಗಿ ಹೇಳಿಕೊಟ್ಟಿರ್ತಾರೆ. ಆದರೆ ನಮ್ಮ ಮಾತೃಭಾಷೆ ಅಲ್ಲದ ಭಾಷೆ ಏನಿರುತ್ತೆ, ಇಂಗ್ಲಿಷ್ ಥರದ ಭಾಷೆಗಳು, ಇವನ್ನು ನಾವು ಕಲಿಬೇಕಾದ್ರೆ ಸ್ವಲ್ಪ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕಲಿಬೇಕಾಗತ್ತೆ. ಯಾಕಂದರೆ ಈ ಭಾಷೆಯನ್ನು ಹೇಳಿಕೊಡೋರು ನಮಗೆ ಮನೆಯಲ್ಲಿ ಯಾರು ಸಿಕ್ಕೋದಿಲ್ಲ. ಹಾಗಾಗಿ ನಾವು ಈ ಭಾಷೆಯನ್ನು ಕಲಿಬೇಕಾದ್ರೆ ಶಿಕ್ಷಕರ ಸಹಾಯವನ್ನು, ಪುಸ್ತಕದ ಸಹಾಯವನ್ನು ತಗೊಳ್ಬೇಕಾಗತ್ತೆ. ಮತ್ತು ನಾವೇ ಕುಳಿತು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗಾಗಿ ಈ ಇಂಗ್ಲಿಷ್ ಕಲಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ನಿಮಗೆ ಇಂಗ್ಲಿಷ್ ಕಲಿಯುವ ಅವಕಾಶವನ್ನು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಸೃಷ್ಟಿ ಮಾಡ್ತಾ ಇದೆ, ಅದರ ಮೂಲಕ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಕಲಿಸುವಂತಹ ಅವಕಾಶವನ್ನು ಸೃಷ್ಟಿಸಬೇಕು ಅನ್ನೋ ಆಲೋಚನೆಯ ಮೇಲೆ ನಾನು ಈ ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದೀನಿ. ನೀವು ಹಾಗೆ ಈ ತರಗತಿಗಳನ್ನು ಯೋಜನಾಬದ್ಧವಾಗಿ ವಿತ್ ಪ್ಲ್ಯಾನ್ ಕೇಳ್ತಾ ಇದ್ದೀರಿ, ಪುಸ್ತಕ ಪೆನ್ನು ಇಟ್ಕೊಂಡು ನಾನು ಹೇಳುವಂತಹ ಅಂಶಗಳನ್ನು ಗುರುತಾಕ್ಕೊಳ್ತೀರಿ, ಮತ್ತು ನಾನು ನಿಮಗೆ ಅಭ್ಯಾಸಕ್ಕಾಗಿ ನೀಡ್ತಾ ಇರುವಂತಹ ಸಂಭಾಷಣೆಗಳು, ಕಾನ್ವರ್ಸೇಷನ್ಸ್, ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್, CONVERSATION, ಕಾನ್ವರ್ಸೇಷನ್. ಸಾಮಾನ್ಯ CON ಇರೋದ್ರಿಂದ ಕನ್ವರ್ಸೇಷನ್ ಅಂತ ಹೇಳ್ತೇವೆ. ಇಲ್ಲ, ಇಂಗ್ಲಿಷ್ ಈಸ್ ಡಿಫರೆಂಟ್, ಅದರ ಪ್ರೊನನ್ಸಿಯೇಷನ್ ಅನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಕಾನ್ವರ್ಸೇಷನ್, ನಿಮಗೆ ಈ ಒಂದು ಪದವನ್ನು ಕಾನ್ವರ್ಸೇಷನ್ ಅಂತ ಗುರುತಿಸ್ಕೊಂಡು ಉಚ್ಚಾರಣೆ ಮಾಡಲಿಕ್ಕೆ ಹೇಳಲಿಕ್ಕೆ ಬಂದರೆ ದಟ್ಸ್ ರಿಯಲಿ ವಂಡರ್ಫುಲ್. ಮರಿಬೇಡಿ ಮಕ್ಕಳೇ, ಇಟ್ ಈಸ್ ಕಾನ್ವರ್ಸೇಷನ್. ಓಕೆ, ಈಗ ಇನ್ನೊಂದು ಕಾನ್ವರ್ಸೇಷನನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ, ಬರ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ಪ್ರಿನ್ಸಿಪಾಲ್ಸ್ ಆಫೀಸ್. ಕುಡ್ ಸ್ಪೆಲ್ಲಿಂಗ್ ಗೊತ್ತಾಗತ್ತಲ್ವಾ, COULD. ಕುಡ್ ಯು ಟೆಲ್ ಮೀ ವೇರ್, WHERE, ವೇರ್ ಈಸ್, IS, ದ ಪ್ರಿನ್ಸಿಪಾಲ್ಸ್, ಪ್ರಿನ್ಸಿಪಾಲ್ PRINCIPAL, ಪ್ರಿನ್ಸಿಪಾಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್, CERTAINLY, ಸರ್ಟನ್ಲಿ ಮ್ಯಾಡಮ್. ಸರ್ಟನ್ಲಿ ಅಂದರೆ ಖಂಡಿತ ಅನ್ನೋ ಅರ್ಥನ ಹೇಳುತ್ತೆ. ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. TURN, ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್ ಮ್ಯಾಡಮ್. ಬರ್ಕೊಂಡ್ರಲ್ವಾ, ಈಗ ಕಾನ್ವರ್ಸೇಷನ್ ಅನ್ನು ತಗೊಳ್ಳೋಣ. ಎ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಇಸ್ ದ ಪ್ರಿನ್ಸಿಪಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್, ಟರ್ನ್ ಲೆಫ್ಟ್ ದೇರ್, ದೇರ್ ಅಂದರೆ ಅಲ್ಲಿ, ಸರ್ಟನ್ಲಿ ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್.

ಇನ್ನೊಮ್ಮೆ ನನ್ನ ಜೊತೆಗೆ ಅಭ್ಯಾಸ ಮಾಡ್ತೀರಾ? ಏ ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ಪ್ರಿನ್ಸಿಪಲ್ಸ್ ಆಫೀಸ್? ಪಿ, ಸರ್ಟನ್ಲಿ ಮೇಡಮ್, ಟರ್ನ್ ಲೆಫ್ಟ್ ದೇರ್, ಯು ಫೈಂಡ್ ಇಟ್. ಏ ಥ್ಯಾಂಕ್ ಯು. ಬಿ, ವೆಲ್ಕಮ್ ಮೇಡಮ್. ಇನ್ನೊಂದು ಸಂಭಾಷಣೆಯನ್ನು ತಗೊಳ್ಳೋಣ, ಬರ್ಕೊಳ್ತೀರಲ್ವಾ? ಏ ಪಾರ್ಡನ್ ಮೀ ಮೇಡಮ್,

ಪಾರ್ಡನ್ ಮೀ, ಪಾರ್ಡನ್ ಪಿ ಎ ಆರ್ ಡಿ ಒ ಎನ್, ಪಾರ್ಡನ್ ಅಂದ್ರೆ ನಾವೇನು ಎಕ್ಸ್ಕ್ಯೂಸ್ ಅನ್ನೋ ಪದ ಬಳಸ್ತೀವಲ್ಲ ಅದೇ ಅರ್ಥವನ್ನು ಕೊಡುತ್ತೆ. ಕ್ಷಮೆ, ಎಕ್ಸ್ಕ್ಯೂಸ್ ಅನ್ನೋದಕ್ಕಿಂತ ಸ್ವಲ್ಪ ಉತ್ತಮವಾದಂತಹ ಪದ ಪಾರ್ಡನ್. ಪಾರ್ಡನ್ ಮೀ ಮೇಡಮ್, ಕ್ಷಮೆ, ಕ್ಷಮಿಸಿ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಕ್ಯಾನ್ ಐ ಸಿ ದ ಡಾಕ್ಟರ್ ನೌ, ನಾನು ಈ ಡಾಕ್ಟರ್ನ ನೋಡ್ಬೋದಾ? ಪಿ, ನೋ ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ಬಿ ಹೇಳ್ತಾರೆ, ನೋ ಇಲ್ಲ, ಯು ಕಾಂಟ್. ಕ್ಯಾನ್ ಐ ಸಿ ದ ಡಾಕ್ಟರ್ ನೌ ಅಂತ ಕೇಳಿದ್ರಲ್ವ, ಅದಕ್ಕೆ ಇಲ್ಲ, ನೀವೀಗ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್, ನೀವು ಸ್ವಲ್ಪ ಹೊತ್ತು ಕಾಯಬೇಕು. ಯು ವೇಟ್, ಡಬ್ಲ್ಯೂ ಎ ಐ ಟಿ, ಕಾಂಟ್ ಅನ್ನೋ ಪದ ಸಿ ಎ ಎನ್ ಅಪಾಸ್ಟ್ರೋಫೆ ಟಿ, ಕೆನಾಟ್ ಅನ್ನೋದರ ಸಂಕ್ಷಿಪ್ತ ರೂಪ ಯು ಕಾಂಟ್. ಸೊ ಅದೇ ಯು ಕೆನ್ ನಾಟ್ ಅನ್ನೋದು ಲಿಖಿತ ಇಂಗ್ಲಿಷ್ ಆಗತ್ತೆ, ಯು ಕಾಂಟ್ ಅನ್ನೋದು ಮಾತನಾಡುವ ಸ್ಪೋಕನ್ ಇಂಗ್ಲಿಷ್ ಆಗತ್ತೆ. ಯು ವೇಟ್ ಫಾರ್ ಸಮ್ ಟೈಮ್. ಎ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಅವಾಗ ಎ ಹೇಳ್ತಾರೆ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಹಾವು ಕಚ್ಚಿದೆ. ಇಟ್ಸ್ ಅರ್ಜೆಂಟ್, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಬಿ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ಟೆಲ್ ದ ಡಾಕ್ಟರ್, ಯು ಕಮ್. ನೋಡಿ, ಹಾವು ಕಚ್ಚಿದೆ ಅಂತ ಹೇಳ್ತಿದ್ದಾಗೇನೆ ಅಲ್ಲಿ ಡಾಕ್ಟರ್ನ ಕ್ಲಿನಿಕಲ್ಲಿ ಇದ್ದಂತಹ ಏನು ರಿಸೆಪ್ಷನಿಸ್ಟ್ ಅಂತೀರಿ ಅಥವಾ ನರ್ಸ್ ಯಾರು ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೆ. ಹೌದಾ, ಇಸ್ ಇಟ್, ಅಯ್ಯೋ ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಇಟ್ಸ್ ಐ ಟಿ ಅಪಾಸ್ಟ್ರೋಫೆ ಎಸ್, ಇಟ್ ಈಸ್ ಅಂತ ಲಿಖಿತ ಇಂಗ್ಲಿಷ್ನಲ್ಲಿ ಆಗುತ್ತೆ. ಮಾತನಾಡೋ ಇಂಗ್ಲಿಷ್ನಲ್ಲಿ ಇಟ್ಸ್ ಸಂಕ್ಷಿಪ್ತ ರೂಪ, ಇಟ್ಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಗೊತ್ತಾಗುತ್ತಲ್ಲ, ಇ ಎಂ ಇ ಆರ್ ಜಿ ಇ ಎನ್ ಸಿ ವೈ, ಎಮರ್ಜೆನ್ಸಿ. ಐ ಟೆಲ್ ದ ಡಾಕ್ಟರ್, ಐ ವಿಲ್, ಐ ಡಬ್ಲ್ಯೂ ಐ ಎಲ್ ಎಲ್, ಐ ವಿಲ್ ಇದು ಲಿಖಿತ ಇಂಗ್ಲಿಷ್, ಐ ಅಪಾಸ್ಟ್ರಫೆ ಎಲ್ ಎಲ್, ಐ ಇಲ್, ಐ ವಿಲ್ ಅನ್ನೋದ್ರ ಸಂಕ್ಷಿಪ್ತ ರೂಪ ಐ ಇಲ್. ಐ ಇಲ್ ಟೆಲ್ ದ ಡಾಕ್ಟರ್, ಯು ಕಮ್, ನಾನು ಡಾಕ್ಟರ್ಗೆ ಹೇಳ್ತೀನಿ, ಯು ಕಮ್, ನೀವು ಬನ್ನಿ ಅಂತ ಹೇಳಿ ಹೇಳ್ತಾರೆ. ಈ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಎ, ಪಾರ್ಡನ್ ಮೀ ಮೇಡಮ್, ಕ್ಯಾನ್ ಐ ಸಿ ದ ಡಾಕ್ಟರ್ ನೌ? ಬಿ, ನೋ ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ಎ, ಇಟ್ಸ್ ಅ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಬಿ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ಟೆಲ್ ದ ಡಾಕ್ಟರ್, ಯು ಕಮ್. ಈ ಕಾನ್ವರ್ಸೇಷನ್ ಅನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಗೊತ್ತಾಗ್ತಿದೆ ಅಲ್ಲ. ಇಸ್ ಇಟ್, ನೋಡಿ, ಹಾ ಹೌದಾ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ಟೆಲ್ ದ ಡಾಕ್ಟರ್, ಯು ಕಮ್. ನೋಡಿ, ನಾವು ಹೇಗೆ ಕನ್ನಡದಲ್ಲಿ ಭಯ ಆತಂಕ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಹೌದಾ ಇಂಗ್ಲೀಷ್ನಲ್ಲಿ ಇಸ್ ಇಟ್. ನೋಡಿ, ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಈ ಥರದ ಬಳಕೆಗಳನ್ನ ನಾವು ಮಾಡ್ಬೋದು ಅಲ್ವಾ? ಅಭ್ಯಾಸ ಮಾಡ್ತೀರಲ್ಲ, ಇಂಗ್ಲೀಷ್ ಸುಲಭ ಕಷ್ಟ ಅಲ್ಲ. ಆದರೆ ಇಂಗ್ಲೀಷನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಏನು ಮಾಡ್ಕೊಂಡಿದ್ದೀವಿ, ಡಿಫಿಕಲ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದು ಡಿಫಿಕಲ್ಟ್ ಅಲ್ಲ, ಡಿಫರೆಂಟ್. ನಾನಿವತ್ತು ಹೇಳಿಕೊಟ್ಟಂಥ ಮೂರು ಕಾನ್ವರ್ಸೇಷನನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಗುರುತಾಕೊಂಡಿದ್ದೀರಿ, ಬರ್ಕೊಂಡಿದ್ದೀರಿ, ನನ್ನ ಜೊತೆಗೆ ಅಭ್ಯಾಸ ಮಾಡಿದ್ದೀರಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆನೂ ಅಭ್ಯಾಸ ಮಾಡಿ ಇಂಗ್ಲೀಷನ್ನು ಚೆನ್ನಾಗಿ ಬಳಸೋದನ್ನು ಕಲಿತು. ಲೆಟ್ಸ್ ಲರ್ನ್ ಇಂಗ್ಲಿಷ್ ಆಗ್ಬೋದಲ್ವಾ? ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದೆ.
2: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.

ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವುದು ವೈದ್ಯಕೀಯ ಲೋಕದ ದೊಡ್ಡ ಸವಾಲುಗಳಲ್ಲಿ ಒಂದು. ಸಾಮಾನ್ಯವಾಗಿ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಲು ರೋಗಿಯ ದೇಹದ ಅಂಗಾಂಶಗಳ ಬಯಾಪ್ತಿಯನ್ನು ಸೂಕ್ಷ್ಮ ದಶಕದ ಅಡಿಯಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವೈದ್ಯರು ನೂರಾರು ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದರಿಂದ ತೀವ್ರ ದಣಿವು ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಸಣ್ಣ ತಪ್ಪುಗಳಾಗುವ ಸಾಧ್ಯತೆಯೂ ಇರುತ್ತದೆ. ಆದರೆ ಈಗ ಭಾರತ ಮತ್ತು ಬ್ರಿಟನ್ ದೇಶಗಳ ವಿಜ್ಞಾನಿಗಳ ಜಂಟಿ ತಂಡವೊಂದು ವೈದ್ಯರಿಗೆ ನೆರವಾಗಬಲ್ಲ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಿಸ್ಟೋ ಯುನಿಟೆಡ್ ಹೆಸರಿನಲ್ಲಿ ಈ ಹೊಸ ಕಂಪ್ಯೂಟರ್ ಪ್ರೋಗ್ರಾಂ ಕ್ಯಾನ್ಸರ್ ಗಡ್ಡೆಗಳು ಮತ್ತು ಗ್ರಂಥಿಗಳ ನಿಖರವಾದ ಆಕಾರವನ್ನು ಗುರುತಿಸುವುದಲ್ಲದೆ ತನಗೆ ಗೊಂದಲವಿರುವ ಜಾಗಗಳನ್ನು ಸ್ವತಃ ಎದ್ದು ಕಾಣುವಂತೆ ಗುರುತು ಮಾಡಿ ವೈದ್ಯರನ್ನು ಎಚ್ಚರಿಸುತ್ತದೆ. ಕರ್ನಾಟಕದಾದ್ಯಂತ ಪ್ರಮುಖ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ದಿನನಿತ್ಯ ಸಾವಿರಾರು ರೋಗಿಗಳು ತಪಾಸಣೆಗೆ ಬರುತ್ತಾರೆ. ಅಲ್ಲಿನ ಪ್ರಯೋಗಾಲಯಗಳಲ್ಲಿ ದಣಿವರಿಯದೆ ಕೆಲಸ ಮಾಡುವ ರೋಗಶಾಸ್ತ್ರಜ್ಞರಿಗೆ ಅಂದರೆ ಪ್ಯಾಥಾಲಜಿಸ್ಟ್ ಈ ತಂತ್ರಜ್ಞಾನವು ಒಂದು ಸ್ಮಾರ್ಟ್ ಸಹಾಯಕನಂತೆ ಕೆಲಸ ಮಾಡಬಲ್ಲದು. ಈ ಸಂಶೋಧನಾ ತಂಡದಲ್ಲಿ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಾದ ಭೋಪಾಲ್ನ IISER, ಏಮ್ಸ್ ಮತ್ತು ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ಹಾಗೂ ಬ್ರಿಟನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಭಾಗವಹಿಸಿದ್ದಾರೆ. ಹಾಗಾದರೆ ಈ ಇಸ್ಟೋ ಯುನಿಟೆಡ್ ಇಂದಿನ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ವಿಜ್ಞಾನಿಗಳು ಇದನ್ನು ಮಾನವನ ಮೆದುಳು ಕಲಿಯುವ ಮಾದರಿಯನ್ನು ಆಧರಿಸಿದ ನರಮಂಡಲದ ತರಹ ಜಾಲ ಅಂದರೆ ನ್ಯೂರೋ ನೆಟ್ವರ್ಕ್ ಬಳಸಿ ರೂಪಿಸಿದ್ದಾರೆ. ಈ ಇಂದಿನ ತಂತ್ರಜ್ಞಾನಗಳು ಕೇವಲ ಚಿತ್ರಗಳನ್ನು

0: ನೋಡಿ ಒಂದು ಅಂದಾಜಿನ ಮೇಲೆ ಕ್ಯಾನ್ಸರ್ ರೂಪಗಳ ರೂಪರೇಷೆಯನ್ನು ಗುರುತಿಸುತ್ತಿದ್ದವು. ಇದರಿಂದಾಗಿ ಅಂಗಾಂಶಗಳ ನೈಜ ಜೈವಿಕ ಆಕಾರಗಳು ಕಂಪ್ಯೂಟರ್ ಪರದೆಯ ಮೇಲೆ ಕತ್ತರಿಸಿದಂತೆ ಅಥವಾ ಕೆಲವೊಮ್ಮೆ ತಪ್ಪಾಗಿ ಕಾಣಿಸುತ್ತಿದ್ದವು. ಆದರೆ ನಮ್ಮ ವಿಜ್ಞಾನಿಗಳು ಈ ಹೊಸ ಮಾದರಿಗೆ ಕೆಲವು ಕಟ್ಟುನಿಟ್ಟಾದ ಗಣಿತದ ನಿಯಮಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ಈ ನಿಯಮಗಳು ಕಂಪ್ಯೂಟರ್ ಕಡ್ಡಾಯವಾಗಿ ಅಂಗಾಂಶದ ಮೂಲ ರಚನೆ ಮತ್ತು ಅದರ ಕೇಂದ್ರ ಭಾಗವನ್ನು ನಿಖರವಾಗಿ ಗುರುತಿಸುವಂತೆ ಮಾಡುತ್ತವೆ. ಪರಿಣಾಮವಾಗಿ ಕ್ಯಾನ್ಸರ್ ಕೋಶಗಳ ರೂಪರೇಷೆಯು ಸ್ಪಷ್ಟವಾಗಿ ಮತ್ತು ನೈಜ ಆಕಾರದಲ್ಲಿ ಮೂಡುತ್ತದೆ. ಈ ತಂತ್ರಜ್ಞಾನದ ಅತ್ಯಂತ ವೈಶಿಷ್ಟ್ಯವೆಂದರೆ ಅದು ತನಗೆ ತಾನೇ ತಪ್ಪುಗಳನ್ನು ಹುಡುಕಿಕೊಳ್ಳುವುದು ಮತ್ತು ಗೊಂದಲಗಳಿದ್ದರೆ ಮುಕ್ತವಾಗಿ ಒಪ್ಪಿಕೊಳ್ಳುವುದು. ವೈದ್ಯಕೀಯ ಕ್ಷೇತ್ರದಲ್ಲಿ 100% ನಿಖರತೆ ಅತ್ಯಗತ್ಯ. ಇಂದಿನ ಕಂಪ್ಯೂಟರ್ ಮಾದರಿಗಳು ತಮಗೆ ಗೊಂದಲವಿದ್ದರೂ ಏನೇ ಒಂದು ಅಂದಾಜು ಉತ್ತರವನ್ನು ನೀಡಿ ಸುಮ್ಮನಾಗುತ್ತಿದ್ದವು. ಇದು ರೋಗಿಗಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಲ್ಲದು. ಇದನ್ನು ಮನಗಂಡ ಸಂಶೋಧಕರು ಡ್ಯುಯಲ್ ಆನ್ಸರಿಟೇಷನ್ ಕ್ವಾಂಟಿಫಿಕೇಷನ್ ಎಂದರೆ ದ್ವಿಗುಣ ನಿಶ್ಚಿತತೆಯ ಅಳತೆಯ ಎಂಬ ಪ್ರಕ್ರಿಯೆಯನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಈ ವ್ಯವಸ್ಥೆಯು ಕೇವಲ ಒಂದು ಬಾರಿ ಚಿತ್ರವನ್ನು ನೋಡಿ ತೀರ್ಮಾನಕ್ಕೆ ಬರುವುದಿಲ್ಲ. ಬದಲಿಗೆ ಒಂದೇ ಚಿತ್ರವನ್ನು ವಿಭಿನ್ನ ಕೋಶಗಳಲ್ಲಿ ಬರೋಬ್ಬರಿ 25 ಬಾರಿ ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಹೀಗೆ ಹಲವು ಬಾರಿ ಪರೀಕ್ಷಿಸುವಾಗ ಕಂಪ್ಯೂಟರ್ ನೀಡುವ ಉತ್ತರಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ತಂತ್ರಜ್ಞಾನವು ಎರಡು ರೀತಿಯ ಗೊಂದಲಗಳನ್ನು ಗುರುತಿಸುತ್ತದೆ. ಮೊದಲನೆಯದಾಗಿ, ಪ್ರಯೋಗಾಲಯದಲ್ಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವಾಗ ಚಿತ್ರದಲ್ಲಿ ಉಂಟಾಗುವ ಮಸುಕುತನ. ಎರಡನೆಯದಾಗಿ, ಸ್ವತಃ ಕಂಪ್ಯೂಟರ್ಗೆ ಆ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಲು ಇರುವ ತರಬೇತಿಯ ಕೊರತೆ. ಈ ಎರಡು ಗೊಂದಲದ ಜಾಗಗಳನ್ನು ತಂತ್ರಜ್ಞಾನವು ಪ್ರತ್ಯಕ್ಷವಾಗಿ ಗುರುತಿಸಿ ಇಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಒಮ್ಮೆ ನೀವೇ ದೃಢಪಡಿಸಿ ಎಂದು ವೈದ್ಯರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ಪ್ರಸ್ತುತ ಲಭ್ಯವಿರುವ ಯಾವುದೇ ತಂತ್ರಜ್ಞಾನದಲ್ಲೂ ಇವೆರಡೂ ವೈಶಿಷ್ಟ್ಯಗಳು ಒಟ್ಟಿಗೆ ಇರಲಿಲ್ಲ. ಮೂರು ಪ್ರಮುಖ ವೈದ್ಯಕೀಯ ದತ್ತಾಂಶಗಳ ಮೇಲೆ ನಡೆಸಿದ ಕಠಿಣ ಪರೀಕ್ಷೆಗಳಲ್ಲಿ ಇಸ್ರೋ ಯುನೈಟೆಡ್ ಹಳೆಯ ಎಲ್ಲ ಮಾದರಿಗಳಿಗಿಂತ ಹೆಚ್ಚು ನಿಖರ ಮತ್ತು ನಂಬಿಕಸ್ಥ ಫಲಿತಾಂಶವನ್ನು ನೀಡಿದೆ. ಆದರೆ ಚಿತ್ರವನ್ನು ಹಲವು ಬಾರಿ ಪ್ರಕ್ರಿಯೆಗೊಳಿಸಬೇಕಾಗಿರುವುದರಿಂದ ಇದು ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಅಷ್ಟೇ. ನಮ್ಮ ನಗರಗಳ ದೊಡ್ಡ ಆಸ್ಪತ್ರೆಗಳಲ್ಲಿ ದಿನವಿಡಿ 100+ ಬಯಾಪ್ಸಿ ವರದಿಗಳನ್ನು ಪರಿಶೀಲಿಸುವ ರೋಗಶಾಸ್ತ್ರಜ್ಞರಿಗೆ ಈ ತಂತ್ರಜ್ಞಾನ ದೊಡ್ಡ ವರವಾಗಲಿದೆ. ಇಡೀ ಅಂಗಾಂಶದ ಚಿತ್ರವನ್ನು ಜಾಲಾಡುವ ಬದಲು ಹಿಸ್ಟೋ ಯುನೈಟೆಡ್ ಗುರುತಿಸಿಕೊಡುವ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಗೊಂದಲದ ಜಾಗಗಳನ್ನು ಮಾತ್ರ ವೈದ್ಯರು ತಪಾಸಣೆ ಮಾಡಿದರೆ ಸಾಕಾಗುತ್ತದೆ. ಇದರಿಂದ ವೈದ್ಯರ ಅಮೂಲ್ಯ ಸಮಯ ಉಳಿತಾಯವಾಗುವುದಲ್ಲದೆ ರೋಗಿಗಳಿಗೆ ಅತ್ಯಂತ ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಿಖರವಾದ ವರದಿಗಳು ಸಿಗಲಿವೆ. ಮುಂಬರುವ ದಿನಗಳಲ್ಲಿ ತನ್ಮೂಲಕ ಕ್ಯಾನ್ಸರ್ಗೆ ತಡವಿಲ್ಲದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಆರಂಭಿಸಿ ಲಕ್ಷಾಂತರ ಜನರ ಪ್ರಾಣ ಉಳಿಸಲು ಭಾರತೀಯ ಮೂಲದ ಈ ನೂತನ ತಂತ್ರಜ್ಞಾನ ನಾಂದಿ ಹಾಡಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ AI ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳಿದರೆ ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ AI ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ

0: ಕುಮಾರ
1: ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಭಗವಾನ್ ಬುದ್ಧ ತನ್ನ ಪ್ರೀತಿಯ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬಯತು ಶುರು ಮಾಡಿದ. ಬುದ್ಧ ಸುಮ್ಮನೆ ನೋಡ್ತಾ ಇದ್ದೆ, ಏನೂ ಪ್ರತಿಕ್ರಿಯೆ ತೋರಿಸಲಿಲ್ಲ. ಶಿಷ್ಯ ಆನಂದ ಕೋಪ ಬಂದ್ಬಿಡ್ತು, ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು, ನೋಡಿದರೆ ಈ ಭಗವಾನಿಗೆ ಬೈತಾನಲ್ಲ ಅಂತ ಸಿಟ್ಟು ಬಂತು. ಅವನು ಸಿಟ್ಟು ಬಂದದ್ದು ಬುದ್ಧನ ಗೊತ್ತಾಗಿ ಅಲ್ಲೇ ಕೈ ಮಾಡಿದ, ಕೋಪ ಮಾಡ್ಕೋಬೇಡ ಸುಮ್ಮನಿರು ಅಂತ ಹೇಳಿದ. ಬಹಳಷ್ಟು ಬೈದ ಮೇಲೆ ಶ್ರೀಮಂತ ಹೋದ. ಆನಂದ ಬುದ್ಧನ ಹೇಳ್ದ, ಏನು ಬುದ್ಧ ಅವನು ಹಿಂಗೆ ಬೈತಾ ಇದ್ದಾನೆ, ನಿನ್ನ ತೆಗಳ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದೆಯಲ್ಲ, ನನ್ನ ಬಿಟ್ಟರೆ ಸಾಕಾಗಿತ್ತು, ನಾನೇ ನೋಡ್ಕೋತಿದ್ದೆ, ನನಗೂ ಹೊಡಿಬೇಡ ಅಂತಂದಿ ನೀನು ಅಂತ. ಬುದ್ಧ ಹೇಳ್ತಾನೆ, ಈಗ ಏನಾಯ್ತು ಬೈದಿದ್ರಿಂದ ಅಂತ ಕೇಳ್ದ. ಬೈದದ್ದು ಆಗ್ಲಿಲ್ವಾ ನಿನಗೆ ಅಂತ. ಇಲ್ಲ ಅಂದ ಬುದ್ಧ. ಯಾಕೆ ಅಂದರೆ ನೀನು ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ, ತೊಗೊಂಡ್ರೆ ನಿನಗೆ ಸಿಗುತ್ತೆ, ನೀನು ತೊಗೊಳ್ದೆ ಹೋದ್ರೆ ಏನು ಮಾಡ್ತಾರೆ ಅವರು, ವಾಪಸ್ ತೊಗೊಂಡು ಹೋಗ್ತಾರೆ ಅಂದ. ಹಾಗೆ ಆಯಿತು ಅಂದ ಬುದ್ಧ. ಅವ್ರು ಬೈತಾ ಇದ್ನಲ್ಲ, ನಾನು ಸುಮ್ಮನೆ ಕೂತಿದ್ದೆ, ನಾನು ತೊಗೊಳೇ ಇಲ್ಲ ಅದನ್ನು, ನಾನು ತೊಗೊಳ್ದೆ ಹೋದ್ರೆ ಏನಾಯ್ತು, ಬೇಗ ಅವನೇ ವಾಪಸ್ ತೊಗೊಂಡು ಹೋದ ಅಂತ. ಇದನ್ನು ತಿಳ್ಕೊ ನೀನು, ಕೋಪ ಮಾಡ್ಕೋಬೇಡ ಅಂದ. ಆದರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಇದು ಸರಿ ಆಗಲಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ಬರು, ಕಾಡಲ್ಲಿ ಹೋಗಬೇಕು.

ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ. ಪ್ರವಾಸ ಸುಸ್ತಾಗಿರ್ಬೇಕು. ಮರದ ಕೆಳಗೆ ಕೂತಿದ್ದ. ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು. ಆನಂದ, ಅವ್ದು ಕೆಲಸ ಮಾಡ್ತೀಯಾ? ಪಾತ್ರೆ ತೊಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತಗೊಂಬಪ್ಪ ನನಗೆ ಅಂತೇಳಿ ಮರದ ಕೆಳಗೆ ಕೂತ. ಆನಂದ ಹೋದ. 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ, ತರಲಿಲ್ಲ. ಯಾಕಂದ್ರೆ ನೀರಿದೆ, ತಿಳಿನೀರಿದೆ. ಆದ್ರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗಿಬಿಟ್ಟಿದೆ, ಅದಕ್ಕೆ ತರ್ಲಿಕ್ಕೆ ಆಗ್ಲಿಲ್ಲ ಅಂತ. ಈಗ ಹೋಗಿ ನೋಡ್ಕೊಂಬಾ ಅಂದ. ಮತ್ತೆ ಹೋದ ಆನಂದ. ಅದು ಬಂದ, ಇನ್ನೂ ಕ್ಲಿಯರ್ ಆಗಿಲ್ಲ, ತುಂಬ ರಾಡಿ ಇದೆ ನೀರದು. ಮತ್ತೆ ಮತ್ತೆ ಹೋಗು ಅಂತ. 10 ನಿಮಿಷಕ್ಕೆ ಮತ್ತೆ ಹೋದ ಇವನು. ಇಲ್ಲ ಬುದ್ಧ, ಇನ್ನೂ ಆಗಿಲ್ಲ, ತುಂಬ ರಾಡಿ ಇದೆ ನೀರು, ತುಂಬ ಬಂಡಿಗಳು ಹೋದದ್ದಲ್ವಾ ಅಂದ. ಒಂದು 1/2 ಗಂಟೆ ಬಿಟ್ಟು ಹೋಗು ಅಂದ. 1/2 ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತಗೊಂಡು ಬಂದಂತೆ. ಬುದ್ಧ, ನೀರು ನೋಡಿ ಹೇಳ್ತಾನೆ, ಸ್ವಚ್ಛ ಆಗಿದೆಯಲ್ಲೋ, ಈಗ ತನ್ನ ರಾಡಿ ಅಂದೆ ನೀನು? ಏನು ತಮಾಷೆ ಮಾಡಿಬಿಟ್ಟೆ ನೀನು? ಏನು ಮ್ಯಾಜಿಕ್ ಮಾಡಿದ್ಯಾ, ಚಮತ್ಕಾರ ಮಾಡಿದೆಯಲ್ಲಪ್ಪ ನೀನು, ನೀರು ತಿಳಿಯಾಗಿದೆ ಅಂದಂತೆ. ಆತ, ನಾಯೇನು ಚಮತ್ಕಾರ ಮಾಡಲಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ, ನೀರು ರಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಏನಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ರಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯಿತು ಅಂತ ಹೇಳಿದಂತೆ. ಬುದ್ಧ ಹೇಳಿದಂತೆ, ಇದನ್ನೇ ನಾನು ಬೆಳಗ್ಗೆ ಹೇಳಬೇಕಂದಿದ್ದು ನಿನಗೆ. ಮನಸ್ಸು ರಾಡಿ ಆಗತ್ತೆ ಕೆಟ್ಟ ಮಾತು ಕೇಳಿದಾಗ, ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ. ಅವಾಗ ಏನು ಮಾಡಬೇಕು? ರಾಡಿ ಮನಸ್ಸಾದದನ್ನು ಗಟ್ಟಿ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿಟ್ಕೋ. ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೂ ಮನಸ್ಸಿನ ಕ್ಲೇಶದ ಕೋಪದ ತಾಪದ ರಾಡಿ ಮೇಲೆ ಬರೋಲ್ಲ. ಬರಬೇಕಾದ್ರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ. ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದೋ? ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ. ಕೊಳದ ಜಲ ನಿನ್ನ ಮನ. ಕೇಳುಗ್ರೆ, ಈ ಮಾತು ನೆನಪಿರ್ಬೇಕು ನಮಗೆ. ನಮ್ಮ ಮನಸ್ಸು ಅಂದರೆ ಕೊಳದ ನೀರಿದ್ದ ಹಾಗೆ. ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ಜನರದರೊಳಗೆ ಇಳಿದಾಗ ತಳದ ಕಸ ತೇಲುತ್ತ ಬಗ್ಗಡವಾದಬಹುದು. ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಬಂದ್ಬಿಡುತ್ತಲ್ಲ, ನೀರೆಲ್ಲ ರಾಡಿ ಆಗಿಬಿಡುತ್ತದೆ. ಅದಕ್ಕೇನು ಮಾಡಬೇಕು? ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ, ಅದನ್ನು ಹಾಗೆ ಬಿಟ್ಬಿಟ್ರೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸಿಗೆ ಕೋಪ ಬರುವ ಹಾಗೆ, ತಾಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳುವ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು. ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನು ಕಾಪಾಡುವಂಥದ್ದು. ಇದರ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು. ಮನಸ್ಸನ್ನು ರಾಡಿ ಮಾಡ್ಕೋಬೇಡ, ಬಿಟ್ಟುಬಿಡು, ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತವಾಗಿಟ್ಕೋ, ತಾನೇ ತಿಳಿಯಾಗ್ತದೆ ಅಂತ. ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನಿಸುತ್ತೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ

ರಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನಿಯ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಪ್ಪ ಡೆಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ
3: ಸಿಗುವುದಿಲ್ಲ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಆಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ. ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಓ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೇ ತಯಾರ್.
6: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
7: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ನಮೋ ನಮೋ ನಮೋ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ವಂದನಂ ಶುಕ್ಲಾಂಬರದರ ಪ್ರಸನ್ನ ಸುಂದರ ಶುಕ್ಲಾಂಬರದರ ಪ್ರಸನ್ನ ಸುಂದರ ಗೌರವ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ.

0: ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

ನಮಸ್ಕಾರ. ನನಗೆ ಬಹಳ ಖುಷಿ ಸರ್ಕಾರಿ ಶಾಲೆ ಅಂದ್ರೆ, ಯಾಕಂದ್ರೆ ನಾನು ಕಲ್ತಿರುವಂತದ್ದು ಸರ್ಕಾರಿ ಶಾಲೆ ಒಳಗೆ. ಇವತ್ತಿನ ದಿವಸದೊಳಗ ಈ ಶಾಲಾ ಪದ್ಧತಿ ಮತ್ತು ಬೆಳೀತಾ ಇರುವಂತ ಶಾಲೆ ಬೇಡಿಕೆ, ಶಿಕ್ಷಣದ ಬೇಡಿಕೆ, ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಮ್ಮ ಹಿಮ್ಮೆಲ್ಲ ಒಂದು ಕ್ಷಣ ಮೆಲಕ್ ಹಾಕಿದಾಗ ನಾವು ಕಲಿತಾ ಇರುವಂತ ಶಾಲಾ ಪದ್ಧತಿಗಳು, ನಮ್ಮ ಒಂದು ಸಮವಸ್ತ್ರದ ವ್ಯವಸ್ಥೆ, ಆಮೇಲೆ ಶಾಲೆ ಹೆಂಗಿತ್ತು, ಹಂಚಿನ ಶಾಲೆ ಹೆಂಗಿತ್ತು, ಅಥವಾ ನಾವು ಕೂಡುವಂತ ಪಳಿ ಹೆಂಗಿರ್ತಿದ್ವು, ಆಮೇಲೆ ಸಿಮೆಂಟಿನ ಗೋಡೆ ಮೇಲೆ ಮಾಡಿರುವಂತ ಒಂದು ಬೋರ್ಡ್ ಯಾವ ರೀತಿ ಇರ್ತಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ನಾವು ಶಾಲೆ ಕಲ್ತ್ವಿ. ಅಂಥಲ್ಲಿ ಶಾಲೆ ಕಲಿಯುವಂತ ನೀವೆಲ್ಲರೂ. ಆದ್ರೆ ಇವತ್ತು ಸಹ ಸರ್ಕಾರಿ ಶಾಲೆಯೂ ಸಹ ನೋಡಿದ್ರೆ ಸಾಕಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಖುಷಿ ಅನಿಸ್ತದೆ. ಆದ್ರೆ ಅಲ್ಲಿರುವಂತಹ ಶ್ರೀಗಂಧ, ಅಲ್ಲಿರುವಂತಹ ಆ ಸೊಗಡು ಬೇರೆ ನಮ್ಗೆಲ್ಲೂ ಇವತ್ತು ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ಹೇಳ್ಬೋದು. ಯಾಕ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ಸಾಕಷ್ಟು ಇವತ್ತು ರಿಸರ್ಚ್ ನಡೀತಾ ಇದೆ. ಅಂದ್ರೆ ಎದುರೊಳಗಡೆ ನಮ್ಮ ಕಾರ್ಯಾಂಗ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು, ಈ ಕಾರ್ಯಾಂಗದಲ್ಲಿ ಅತಿ ಉನ್ನತವಾದಂತಹ

ಹುದ್ದೆ ಮತ್ತು ಅದು ಪ್ರಾರಂಭದ ಹುದ್ದೆ. ಅದು ಏನಪ್ಪ ಅಂದ್ರೆ ಯು ಪಿ ಎಸ್ ಸಿ ಪಾಸ್ ಆದ್ಮೇಲೆ ಐ ಎ ಎಸ್ ಆಗೋದು. ಯಾವಾಗ ಅದು ಅದನ್ನ ರೀಚ್ ಆಗ್ತಾರೋ ಅದರೊಳಗಡೆ ನಮ್ಮ ದೇಶದೊಳಗಡೆ ಇರುವಂತ ಎಲ್ಲಾ ಐ ಎ ಎಸ್ ಆಫೀಸರ್ ಅನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ, ಇದು ನನ್ನ ಹೇಳಿಕೆ ಅಲ್ಲ, 2018 ಒಂದು ಸಮೀಕ್ಷೆ ಏನಂದ್ರೆ 94-96% ಐ ಎ ಎಸ್ ಆಫೀಸರ್ ನಮ್ಮ ದೇಶದಲ್ಲಿ ಎಲ್ಲರೂ ತಮ್ಮ ಮಾತೃಭಾಷೆ ಒಳಗಡೆ ಕಲಿತು ಬೆಳೆದಂತವ್ರು, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಕಲಿತಂತವ್ರು ಅಂತ. ನೀವೆಲ್ಲರೂ ಒಂದು ಇಂಥ ಕನಸು ಕಾಣಬಹುದು ಅಂದ್ರೆ ದೇಶದ ಆಡಳಿತ ವ್ಯವಸ್ಥೆಯನ್ನ ನೀವು ನಿಮ್ಮ ಅಂಗೈಯಲ್ಲಿ ನೀವು ಪಡಿಬಹುದು ಅಂತ ನನಗೆ ನಂಬಿ. ಯಾಕಂದ್ರೆ ಅಲ್ಲಿ ಅಂತ ಒಂದು ವ್ಯವಸ್ಥೆ ಏನಿದೆ, ಯು ಪಿ ಎಸ್ ಸಿ ಕಲಿಯುವಾಗ ಏನು ಅವಶ್ಯಕತೆಗಳಿವೆ, ಅವೆಲ್ಲ ಅವಶ್ಯಕತೆಗಳು ಇವತ್ತು ನನಗೆ ತಿಳಿತದದು. ಅವೆಲ್ಲ ನೀವೇನ್ ಮಾಡ್ತಾ ಇದ್ದೀರಂದ್ರೆ ಶಾಲೆ ಒಳಗಡೆ ಕಲಿತಾ ಇರ್ತೀವಿ ನಾವು. ಅದ್ಯಾವುದು ಒಂದು ನಾಯಕತ್ವದ ಕೌಶಲ್ಯಗಳಿರ್ಬೋದು, ಅಥವಾ ನಮ್ಮ ದಿನಚರಿ ಆಗಿರ್ಬೋದು, ಕಲಿಯುವ ಪದ್ಧತಿಗಳಾಗಿರ್ಬೋದು, ಸರಳತೆ ಇರ್ಬೋದು, ಈ ರೀತಿ ನಮ್ಮ ಅಗೋಚರವಾಗಿ ಮಾನಸಿಕ ಹಾಗೂ ದೈಹಿಕವಾದಂತಹ ಕಲಿಕೆ ಈ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಅಂತ. ಆದ್ರೆ ಇವತ್ತು ಈ ಒಂದು ಶಿಕ್ಷಣ ಮತ್ತು ಇವತ್ತಿನ ಜೀವನ ಮತ್ತು ಜೀವನ ಶೈಲಿ ಬಗ್ಗೆ ಒಂದಿಷ್ಟು ಸಣ್ಣ ಮೆಲಕು ಹಾಕ್ತೀನಿ. ನೋಡ್ರಿ, ನಾವು ಕಲಿ ಶಿಕ್ಷಣ ಹೆಂಗಿದೆ ಅಂತ. ಶಿಕ್ಷಣ ನೋಡಿದ ತಕ್ಷಣ ನಾವು ಶಿಕ್ಷಣ ಅಂದ ತಕ್ಷಣ ನಮ್ ಕಣ್ಣಿಗೆ ಬರೋದೇನಂದ್ರೆ ಪುಸ್ತಕ ಮತ್ತು ಶಾಲಾ ಕಟ್ಟಡ, ಕಾಲೇಜ್ ಕಟ್ಟಡ ಹಾಗೂ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಬೋರ್ಡ್ಗಳು ಅಂತ ಕಾಣಿಸ್ತಾ ಇರ್ತದೆ. ಸೊ ಶಿಕ್ಷಣ ಅನ್ನೋದು ನೀವು ಕಲ್ಪನೆ ಮಾಡಿಕೊಂಡಿರೋದು ನಿಜವಾಗ್ಲೂ ಸರಿ. ಶಿಕ್ಷಣ ಅಂತಂದ್ರು ಇದೊಂದು ಬೃಹದಾಕಾರವಾಗಿರುವಂತಹ ಅಂಬ್ರೇಲಾ ಅಂತ ಹೇಳ್ಬೋದು, ಅಥವಾ ಬೃಹದಾಕಾರವಾಗಿರುವಂತಹ ಆಲದ ಮರ ಅಂತ ಹೇಳ್ಬೋದು. ಆಲದ ಮರಕ್ಕೆ ಎಷ್ಟು ರೀತಿಯ ಬೇರುಗಳು ಜೋತಾಡ್ತಾ ಇರ್ತಾವೆ ಅಂತ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇವು ಎಲ್ಲಾ ಆಲದ ಮರಕ್ಕೆ ಅಂಟಿಕೊಂಡಿರುವಂತಹದ್ದು ಅನ್ನೋದು ಒಂದಾದ್ರೆ, ಎಲ್ಲವೂ ಆಲದ ಮರದ ಒಂದು ಪ್ರತಿಬಿಂಬ ಅಥವಾ ಒಂದು ಬೇರಾಗಿರ್ತದೆ. ಪ್ರತಿಯೊಂದು ರೆಂಬೆ ಕೊಂಬೆಗಳು ಆಲದ ಮರದ ಆಸ್ತಿ ಆಗಿರ್ತದೆ ಮತ್ತು ಆಲದ ಮರಕ್ಕೆ ಒಂದು ಮೆರಗನ್ನ ಕೊಡ್ತಿರ್ತದೆ. ಹಂಗೆ ನಮ್ಮ ಶಿಕ್ಷಣವೂ ಸಹ. ಈಗ ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣ ಅಂದ್ರೇನು ಅಂತ ನಾನು ಕೇಳ್ತಾ ಇದ್ದಾಗ, ಶಿಕ್ಷಣ ಏನಪ್ಪ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಜೀವನಕ್ಕಾಗಿ ಅಂದರೆ ಬದುಕನ್ನು ಸುಧಾರಿಸಿಕೊಳ್ಳಲು ಜೀವನದಲ್ಲಿ ಸುಖ ಸಂತೋಷ ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧನೆ ಮಾಡಿ ಬದುಕನ್ನ ಸಂಪೂರ್ಣತೆಯಿಂದ ಬದುಕುವುದು ಶಿಕ್ಷಣದಿಂದ ಸಾಧ್ಯ ಅಂತ ಹೇಳ್ತೀವಿ ನಾವು. ಇವತ್ತು ನೀವು ನೋಡ್ತಿರ್ಬೋದು ಸರ್ವ ಶಿಕ್ಷಣ ಅಭಿಯಾನ ಅಂತ 2014 ಬಹಳ ಪ್ರಚಲಿತವಾಗಿ ಪ್ರತಿಯೊಬ್ಬರೂ ಶಾಲೆ ಕಲಿಬೇಕು ಅಂತ ನಾವು ನಮ್ಮ ದೇಶದ ಒಂದು ನಾಣ್ಣುಡಿಯಾಗಿದೆ. ಕೇರಳ ನಮ್ಮ ದೇಶದ ಒಂದು ರಾಜ್ಯ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಶಿಕ್ಷಿತರು ಅಥವಾ ಶಿಕ್ಷಿತರು ನಮ್ಮಲ್ಲಿ ನಮ್ಮ ದೇಶದ ಆ ಒಂದು ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಶೇಷ ಜ್ಞಾನ. ಆದ್ರೆ ನಾನಿವತ್ತು ಹೇಳಬೇಕಾಗಿರುವಂತಹದ್ದು ಶಿಕ್ಷಣ ಎಷ್ಟು ಮಹತ್ವಪೂರ್ಣವಾಗಿದೆ ಮತ್ತೆ ನಮ್ಮ ಜೀವನದಲ್ಲಿ ಅದನ್ನ ನಾವು ಹೆಂಗೆ ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂತ. ನೋಡ್ರಿ ಮಕ್ಕಳೇ, ನೀವೆಲ್ಲರ ಚಿಕ್ಕ ಚಿಕ್ಕವರು, ನಿಮ್ಮೊಳಗೆಲ್ಲ ಈ ಅಭೂತಪೂರ್ವವಾದಂತ ಆಸಕ್ತಿ, ನಿಮ್ಮಲ್ಲಿರುವಂತ ಆಸಕ್ತಿಯನ್ನ ನೋಡಿದ ನನಗೊಂದು ರೀತಿ ಖುಷಿಯಾಗಿತ್ತು. ಯಾಕೆ ಹೇಳ್ತೀನಿ, ಇದೇ ನಮ್ಮ ಶಿಕ್ಷಣಕ್ಕೆ ಮೂಲ ಬುನಾದಿ. ಏನಪ್ಪಾ ಅಂದ್ರೆ ಆಸಕ್ತಿ. ಸೊ ಯಾವ ವ್ಯಕ್ತಿ ಈ ಆಸಕ್ತಿಯಿಂದ ಕಲಿಯಬೇಕು, ಆಸಕ್ತಿಯಿಂದ ವಿಷಯಗಳನ್ನ ಅರಿತುಕೊಳ್ಬೇಕು ಮತ್ತು ನಾನು ಅಲ್ಲಿ ಬೆಳಿಬೇಕು ಅಂತ ಇದ್ದವನೇ ನಾಳೆ ಈ ಒಂದು ಶಿಕ್ಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಬೆಳೆಯಲಿಕ್ಕೆ ಸಾಧ್ಯ. ಇನ್ನ ಈ ಶಿಕ್ಷಣದಲ್ಲಿ ಎರಡು ಬಗೆಯ ಶಿಕ್ಷಣಗಳನ್ನ ನೋಡ್ತೀವಿ ನಾವು. ಒಂದೇದ್ದು ಔಪಚಾರಿಕ ಶಿಕ್ಷಣ, ಎರಡನೇದ್ದು ಅನೌಪಚಾರಿಕ ಶಿಕ್ಷಣ ಅಂತ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಈಗ ನಿಮ್ ಟೀಚರ್ ಶಾಲೆ ಒಳಗಡೆ ಪಾಠ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲ BA, BEd, BSc, BEd, BCom, BEd ಅಥವಾ BDed, TET ಅವೇನ್ ಎಕ್ಸಾಮ್ ಎಲ್ಲ ಬರೀತಾರಲ್ಲ, ಅದರೊಳಗಡೆ ಅವ್ರು ಬಹಳಷ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಮೇಲೆ ಸಾಕಷ್ಟು ಕಲ್ತುಕೊಂಡು ಬಂದಂತ ಟೀಚರ್ ಆಗಿರ್ತಾರೆ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು? ಔಪಚಾರಿಕ ಶಿಕ್ಷಣ ಅಂದ್ರೆ ನಿಮಗೆ ಇವತ್ತು ಶಾಲೆಯಲ್ಲಿ ಒಂದು ಪಠ್ಯ ಪುಸ್ತಕ ಇದೆ, ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಹೇಳ್ತೀವಿ ನಾವು. ಆ ಪಠ್ಯ ಪುಸ್ತಕದಲ್ಲಿ ಸರ್ಕಾರ

ಆಹಾರ ಏನ್ ಮಾಡಿರ್ತದೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಜನ ಇರ್ತಾರೆ. ಅವರು ನಿಮ್ಮ 1ನೇ ತರಗತಿಗೆ ಏನ್ ಕಲಿಬೇಕು, 2ನೇ ತರಗತಿಗೆ ಏನ್ ಕಲಿಬೇಕು, 10ನೇ ತರಗತಿಯವರು ಏನ್ ಕಲಿಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ರೂಢಿ ಮಾಡಿರ್ತಾರೆ, ಒಂದು ಸೆಟ್ ಮಾಡಿರ್ತಾರೆ. ಆ ಒಂದು ವ್ಯವಸ್ಥೆಗೆ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಕರೀತಾರೆ. ಸೊ ನೀವೆಲ್ಲ ಏನ್ ಮಾಡ್ತೀರಿ, 1ನೇ ತರಗತಿಗೆ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ತೀರಿ. ಅಲ್ಲಿ ನಲಿ ಕಲಿ ಅನ್ನುವಂತ ಒಂದು ಪ್ರಾಸೆಸ್ ನಿಂದ 4ನೇ ತರಗತಿವರೆಗೂ ನೀವು ಕಲಿತಾ ಕಲಿತಾ ಕಲಿತಾ ಆಟ ಆಡ್ತಾ ಆಡ್ತಾ ಕಲಿತಾ ಕಲಿತಾ ಬೆಳೀತಾ ಇರ್ತೀರಿ. ಇನ್ನ 5ನೇ ತರಗತಿಗೆ ಬರ್ತೀರಿ. 5ನೇ ತರಗತಿಗೆ 6ನೇ ತರಗತಿಗೆ ಬಂದಾಗ ನಿಮ್ಮ ಹೆಚ್ಚಿನ ಗಮನ ನೀವು ಕಲಿತಾ ಇರುವಂತಹ ಸಿಲೆಬಸ್ ಮೇಲೆ ಮತ್ತೆ ನೀವು ಕಲಿತಾ ಇರುವಂತಹ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಮೇಲೆ. ಅಲ್ಲಿ ಏನಾಗ್ತದೆ, ನೀವು ಹಂತ ಹಂತವಾಗಿ ಕಲಿತಾ ಕಲಿತಾ ಬೆಳೀತಾ ಬೆಳೀತಾ ಹೋಗ್ತೀರಿ. ಯಾವಾಗ ಅ ಅರಸ, ಎ ಫಾರ್ ಆಪಲ್ ಅಂತ ಏನು ಕಲಿಯುವಂತಹದ್ದಿದೆ, ಅಥವಾ 2 + 2 = 4 ಅಂತ ಏನ್ ಕಲಿತೀರಿ, ಇದಕ್ಕೆ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಔಪಚಾರಿಕ ಶಿಕ್ಷಣದ ಇನ್ನೊಂದು ಮಹತ್ವ ಹೇಳ್ಬೇಕು ನಾನು ನಿಮಗೆ. ಏನಪ್ಪಾ ಅಂದ್ರೆ, ಈ ಔಪಚಾರಿಕ ಶಿಕ್ಷಣ ಪ್ರಪಂಚದಲ್ಲಿ ಎಲ್ಲೂ ಬದಲಾಗೋದಿಲ್ಲ. ನಾನು ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸ, ಮೈಸೂರಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸನೆ, ಮತ್ತೆ ನವಲಗುಂದಲ್ಲಿದ್ರು ಸಹ ಅಲ್ಲಿಯೂ ಸಹ 2 + 2 ಅಂದ್ರೆ 4. ನೋಡ್ರಿ, ಔಪಚಾರಿಕ ಶಿಕ್ಷಣ ಇದು ಎಲ್ಲಾ ಕಡೆ ಸಮವಾಗಿ ಇರುವಂತಹದ್ದು. ಸರಿಸಮನಾಗಿ ಇರುವಂತಹ ಶಿಕ್ಷಣಕ್ಕೆ ಔಪಚಾರಿಕ ಶಿಕ್ಷಣ ಅಂತ ಕರೀತಾರೆ. ಇಲ್ಲಪ್ಪ, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ, ನಮ್ಮ ರಾಜ್ಯದ ರಾಜಧಾನಿ ಅದು, ಅಲ್ಲಿ ವಿಷಯ ಬೇರೆ ಇರ್ತದೆ, ಎ ಫಾರ್ ಆಪಲ್ ಇಲ್ಲ ಅಂತ ಹಂಗೇನಾದ್ರೂ ಇದೆಯಾ? ಹಂಗಿಲ್ಲ. ಸೊ ಔಪಚಾರಿಕ ಶಿಕ್ಷಣ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿಯೂ ಅದು ಸಮಾನ ಆಗಿರ್ತದೆ. ಇನ್ನು ಔಪಚಾರಿಕ ಶಿಕ್ಷಣದಲ್ಲಿ ಯಾರಾದರೂ ಪರಿಣಿತಿ ಹೊಂದಿದ್ರೆ, 10ನೇ ತರಗತಿ ಮುಗಿಸಿದ್ರು, ಆಮೇಲೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಮಾಡಿದ್ರು, PUC ಅಂತ ಹೇಳ್ತೀವಿ, ಯಾವುದೇ ಸ್ಟ್ರೀಮ್ ಒಳಗೆ ಮಾಡ್ಬೋದು, ಅದಾದ್ಮೇಲೆ ಡಿಗ್ರಿ ಅಂತ ಮಾಡಿದ್ರು, ಆಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ತಿಳ್ಕೊಡ್ರಿ. ಈಗ ಯಾರೋ ಒಬ್ರು ಕಾಮರ್ಸ್ ಮಾಡಿದ್ರು, ಕಾಮರ್ಸ್ ಆದ್ಮೇಲೆ ಅವ್ರಿಗೆ BCOM ಮಾಡಿದ್ರು, ಒಂದು ಒಳ್ಳೆ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಜಾಬ್ ಸಿಕ್ತು. ಉದಾಹರಣೆಗೆ ಅಕೌಂಟೆಂಟ್ ಜಾಬ್ ಸಿಕ್ಕಾಗ ಮೊದಲನೇ ತಿಂಗಳ ಅವ್ರಿಗೆ ಸ್ಯಾಲ್ರಿ ಬಂದಿದ್ದು 15,000. ಆ 15,000 ಅವ್ರ ಖರ್ಚಿಗೆ ವೆಚ್ಚಕ್ಕೆ ಸರಿಯಾಗಿ ಹೋಯ್ತು, ಖುಷಿನೂ ಪಟ್ಟರು. ಒಬ್ಬ ವ್ಯಕ್ತಿಗೆ ಅವನು ಕಲ್ತಿರೋ ಶಿಕ್ಷಣದ ಮೇಲೆ ಕಂಟಿನ್ಯೂಸ್ ಆಗಿ ಅವನು 32 ವರ್ಷ ಕಲ್ತಾಗ, ಫಾರ್ ಎಕ್ಸಾಂಪಲ್ ಪ್ರಾರಂಭದಲ್ಲಿ 15,000 ಸಿಕ್ತವನು, ಅವರು ರಿಟೈರ್ಮೆಂಟ್ ಟೈಮ್ನಲ್ಲಿ 2,500,000 ರೂಪಾಯಿ ಸ್ಯಾಲರಿ ಸಿಗ್ಬೋದು. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ಕೊಂಡು, ಬಹಳ ಇಂಪಾರ್ಟೆಂಟ್ ವಿಷಯ. 15,000 ಮೊದಲೇ ತಿಂಗಳಲ್ಲಿ ಸಿಕ್ತು, ಅವನ ಖರ್ಚು ವೆಚ್ಚ ಆಯಿತು. ಇನ್ನೇನು ರಿಟೈರ್ಮೆಂಟ್ ಅಂತ ಹತ್ರ ಬಂದಾಗ 2,500,000 ಸ್ಯಾಲರಿ ಬಂತು, ಆವಾಗ್ಯೂ ಸಹ ಅದು ಖರ್ಚು ವೆಚ್ಚಕ್ಕೆ ಸೀಮಿತವಾಗಿರ್ತದೆ. ಅಂದ್ರೆ ನಾವು ತಿಳ್ಕೊಂಡ್ವಿ, ಇಲ್ಲ ಸಾವಿರ 15 ಅಂದ್ರೆ 2,500,000 2,35,000 ಉಳಿತದೆ ಅಂತ. ಇಲ್ಲ, ಆವಾಗ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು, ಅದೇನ್ ಮಾಡ್ತದೆ, ಹೆಚ್ಚಾಗ್ತಾ ಇರ್ತದೆ. ನಮ್ಮ ಬದುಕಿಗೆ ಬದುಕಲಿಕ್ಕೆ ಸಹಾಯ ಮಾಡೋದು ಔಪಚಾರಿಕ ಶಿಕ್ಷಣ. ಸೊ ಈ ಔಪಚಾರಿಕ ಶಿಕ್ಷಣ ನಮಗೆ ಊಟ, ವಸತಿ, ವಸ್ತ್ರ, ಬದುಕನ್ನ ಕೊಡುವಂತಹದ್ದು, ಇಷ್ಟೇ ಕೊಡುವಂತಹದ್ದು, ಇದು ಔಪಚಾರಿಕ ಶಿಕ್ಷಣ. ಇನ್ನು ಅನೌಪಚಾರಿಕ ಶಿಕ್ಷಣ ಹೆಂಗಿರ್ತದೆ ನೋಡ್ರಿ. ನೀವೆಲ್ಲ ಇಲ್ಲಿ ಕಲ್ತಂಥವ್ರು 9ನೇ ತರಗತಿ ಇದ್ದೀರಿ, 7ನೇ ತರಗತಿ ಇದ್ದೀರಿ, 4ನೇ ತರಗತಿಯವರು ಇದ್ದೀರಿ, ನೀವೆಲ್ಲರೂ ಬೇರೆ ಬೇರೆ ತರಗತಿಯಲ್ಲಿ ಕಲಿತಾ ಇದ್ದೀರಿ. ನಾನು ನಿಮಗೊಂದು ಮಾತು ಕೇಳ್ತೀನಿ, ಇಷ್ಟು ಬೇರೆ ಬೇರೆ ತರಗತಿಯಲ್ಲಿ ಇದ್ದಂಥವ್ರು ನೀವು, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲಿ ನೀವು ನಗ್ನಗ್ತಾ ಖುಷಿ ಖುಷಿಯಿಂದ ಇರಬೇಕು ಅಂತ ಯಾವ ತರಗತಿಯಲ್ಲಿ ಹೇಳಿದ್ದಾರೆ, ಅಥವಾ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ದಾರೆ? ಹೇಳಿಲ್ಲ. ಅಪ್ಪ ಅಮ್ಮನಿಗೆ ಬೆಳಿಗ್ಗೆ ತಕ್ಷಣ ನಮಸ್ಕಾರ ಮಾಡಬೇಕು, ಅವರಿಗೆ ದುಃಖ ಕೊಡಬಾರದು, ನಾವು ಅವ್ರ ಜೊತೆ ಯಾವತ್ತೂ ಇರಬೇಕು, ಅವರು ಹೇಳಿದ ಮಾತನ್ನ ಕೇಳಿಸ್ಕೋಬೇಕು ಅಂತ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿದೆ? ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ. ಮೌಲ್ಯಾಧಾರಿತವಾಗಿರುವಂತಹ ವಿಚಾರಗಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ
ಒಂದು ಎರಡು ಮೂರು

ಕೊಡ್ತೇನೆ. ಆದ್ರೆ ನಗಬೇಕು, ಸಂತೋಷದಿಂದ ಬದುಕಬೇಕು, ಬೇರೆದರಿಗೆ ಸಹಾಯ ಮಾಡಬೇಕು, ಆಮೇಲೆ ಕೊಡೋದ್ರಿಂದ ಹೆಚ್ಚು ನಾವು ಬೆಳಿತೀವಿ. ಈ ಕೆಲವೊಂದಿಷ್ಟು ಮೌಲ್ಯಗಳೇನಿದೆ ಜೀವನದಲ್ಲಿ, ಆ ಮೌಲ್ಯಗಳು, ಸಿದ್ಧಾಂತಗಳು, ಆ ಒಳ್ಳೆ ವಿಚಾರಗಳು, ಇವಕ್ಕೆ ನಾವೇನಂತೀವಿ ಅಂದ್ರೆ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ನೀವು ಕೇಳಬಹುದು, ಸಾರ್ ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ನಾನು ಅದಕ್ಕೊಂದು ಮಾತು ಹೇಳ್ತೀನಿ. ಔಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ? ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ನಮ್ಮ ಸ್ಕೂಲಲ್ಲಿ, ಯೂನಿವರ್ಸಿಟಿಯಲ್ಲಿ, ಕಾಲೇಜ್ನಲ್ಲಿ ಸಿಗ್ತದೆ. ಅದಕ್ಕೇನ್ ಹೇಳ್ತೀವಿ? ಔಪಚಾರಿಕ ಶಿಕ್ಷಣ ಅಂತೀವಿ. ಇನ್ನು ಅನೌಪಚಾರಿಕ ಶಿಕ್ಷಣ, ನಾನು ಯಾವ್ಯಾವ ಜಾಗ ಹೇಳಿದೆ ಅದನ್ನ ಹೊರತುಪಡಿಸಿ ಎಲ್ಲಾ ಕಡೆ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಅಂದ್ರೆ ಅಲ್ಲಿ ಮಾರ್ಕೆಟ್ನಲ್ಲಿ, ಗುಡಿಯಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ, ಸ್ನೇಹಿತರ ಜೊತೆಗೆ, ಚಿಕ್ಕಮ್ಮನ ಜೊತೆಗೆ, ಬೇರೆದವ್ರ ಜೊತೆಗೆ, ವಾತಾವರಣ, ಪರಿಸರ, ಎಲ್ಲಾ ಕಡೆ ಗಿಡ, ಎಲ್ಲಾ ಕಡೆ ನೋಡಿದಾಗ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಪ್ರತಿಯೊಂದು ಜಾಗದಲ್ಲಿನೂ ಸಹ ನಿಮಗೆ ಕಲೀಲಿಕ್ಕೆ ಸಿಗ್ತಿರ್ತದೆ. ಏನಪ್ಪ ಗಿಡ ನೋಡಿದ್ರಿ ಏನ್ ಸರ್ ಕಲೀಲಿಕ್ಕೆ ಸಿಗ್ತದೆ ಅಂತ ನೀವು ಕೇಳ್ಬೋದು. ನೋಡ್ರಿ, ಗಿಡ ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಹೇಳ್ಬೇಕು ನಾನು ನಿಮಗೆ. ನಾವು ಗಿಡ ಇದ್ದದ್ದಕ್ಕೆ ನಾವೆಲ್ಲರೂ ಇವತ್ತು ಖುಷಿಯಾಗಿ ಆರಾಮಾಗಿ ಉಸಿರಾಡಿಸ್ತಾ ಆರಾಮಾಗಿರ್ಲಿಕ್ಕೆ ಕಾರಣ ಗಿಡ. ಹೆಂಗೆ ಗಿಡ? ನಾವು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಗಿಡಕ್ಕೆ, ಗಿಡ ನಮಗೆ ಉಸಿರಾಡಿಸ್ಲಿಕ್ಕೆ ಆಕ್ಸಿಜನ್ ಕೊಡ್ತಾ ಇದೆ. ಸೊ ಹಂಗಿದ್ದಾಗ ಗಿಡದಿಂದ ಏನ್ ಕಲಿಬೇಕು ಅಂದ್ರೆ ಕೊಡೋದು ಅನ್ನೋದನ್ನ ಕಲಿಬೇಕು. ಸೊ ಇದು ಅನೌಪಚಾರಿಕ ಶಿಕ್ಷಣ. ಸೊ ಹಾಗಿದ್ರೆ ಹೊರಗಡೆ ನಾವು ನೋಡ್ತಿರ್ತೀವಿ, ಯಾರೋ ಒಬ್ರು ಆ ಪೊಲೀಸರ ಕಡೆ ಸಿಕ್ಕಾಕೊಂಡಿರ್ತಾರೆ, ಸಣ್ಣ ಮಕ್ಕಳು ಬಡಿಸ್ಕೊತಿರ್ತಾರೆ, ವಯೋ ಮಿತಿಗೆ ಬಂದಂತವ್ರು. ಯಾಕಪ್ಪ ಹಂಗಾಯ್ತು ಅಂತಂದ್ರೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ಏನ್ ಸಿಗ್ತದೆ ಅಂದ್ರೆ ತಪ್ಪು ಕೆಲಸ ಸಮಾಜದಲ್ಲಿ ಮಾಡಬಾರದು ಅಂತ. ಸೊ ಇಲ್ಲಿ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಸೊ ಔಪಚಾರಿಕ ಶಿಕ್ಷಣ ಏನ್ ಕೊಡ್ತದೆ? ಊಟ, ವಸತಿ, ವಸ್ತ್ರ ಕೊಟ್ರೆ ಅನೌಪಚಾರಿಕ ಶಿಕ್ಷಣ ಸಂತೋಷ, ಬದುಕು, ಆಮೇಲೆ ಸ್ನೇಹ, ಆನಂದ, ಉತ್ಸಾಹ, ಹುರುಪು, ಇದನ್ನ ಕೊಡೋದು ಅನೌಪಚಾರಿಕ ಶಿಕ್ಷಣ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಅದ್ಭುತವಾಗಿರುವಂತ ವಾಕ್ಯ, ಅದನ್ನ ನಿಮ್ಗೆ ಬಿಡಿಸಿ ಹೇಳ್ತೀನಿ, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿನೂ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಆ ಪುಸ್ತಕದ ಹೆಸರು ಬ್ಯಾಕ್ ಟು ಬೇಸಿಕ್ ಅಂತ ಪುಸ್ತಕದಲ್ಲಿ ಒಂದು ಬಂದಂತ ವಾಕ್ಯ, ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ಸೆಲ್ಫ್ ಎಜುಕೇಶನ್ ವಿಲ್ ಫ್ಲೆಚ್ ಯು ಫಾರ್ ಫಾರ್ಚೂನ್ ಅಂತ. ಏನ್ ಸರ್ ಹಿಂಗಂದ್ರೆ? ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ನಾನಾಗ್ಲೇ ಹೇಳಿದ್ದೇನೆ, ಈಗ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದು ಅಷ್ಟೇ. ಔಪಚಾರಿಕ ಶಿಕ್ಷಣ ನಮಗೆ ಕೇವಲ ಒಂದು ಬದುಕನ್ನ ಕೊಡ್ತದೆ, ಅನೌಪಚಾರಿಕ ಶಿಕ್ಷಣ ಮನುಷ್ಯನಿಗೆ ಅದೃಷ್ಟ ಕೊಡ್ತದೆ ಅಂತ. ಫಾರ್ಚೂನ್ ಅಂದ್ರೆ ಅದೃಷ್ಟ. ಸೊ ನಮಗೆ ನಮ್ಮ ಜೀವನಕ್ಕೆ ಅದೃಷ್ಟವಂತರಾಗಿರ್ಬೇಕು ಅಂದ್ರೆ ಈ ಎರಡೂ ಶಿಕ್ಷಣವನ್ನ ಕಲಿಬೇಕು. ಹಾಗಂದ್ರೆ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ, ಇನ್ನ ಯಾರು ಸರ್ ಇದಕ್ಕೆ ಗುರುಗಳು ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಔಪಚಾರಿಕ ಶಿಕ್ಷಣ ಕಲಿಸೋರು ನಮ್ಮ ಶಾಲೆಯಲ್ಲಿರುವಂತ ಗೌರವಾನ್ವಿತ ಗುರುಗಳು. ಅವರಿಗೆ ನಾವು ಶರಣಾಗತಿಯಿಂದ ಅವ್ರ ಕಡೆ ಕಲ್ತ್ರೆ ನಮ್ಮ ಜೀವನ ಸದೃಢವಾಗ್ತದೆ. ಇದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಸಾರ್ ಅಂತ ಕೇಳಿದ್ರೆ ಅಪ್ಪ ಅಮ್ಮನಿಂದ ಸಿಗ್ತದೆ. ನಾವು ಅಪ್ಪ ಅಮ್ಮನ ಮಾತೆಷ್ಟು ಸಾರಿ ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಪುಟ್ಟ ನೀನು ಆಟ ಆಡು, ಮನೆಯಲ್ಲಿರುವಂತ ರೊಟ್ಟಿ ತಿನ್ನು, ಮುದ್ದೆ ತಿನ್ನು, ಗಟ್ಟಿಯಾಗು ಅಂತ ಹೇಳ್ತಾರೆ. ಇಲ್ಲ ಅಮ್ಮ ನನಗೆ 50 ರೂಪಾಯಿ ಕೊಡು, ನಾನು ಆ ಬಣ್ಣ ಬಣ್ಣ ಮಂಚೂರಿಯನ್ ತಿನ್ಬೇಕು ಅಂತೀವಿ. ಅದು ತಿಂದ್ರೆ ಕೆಮ್ಮು, ಗಂಟ್ಲ, ಹೊಟ್ಟೆ ನೋವು, ಮತ್ತೊಂದು ಮುಗಿದೊಂದು ಆದ್ಮೇಲೆ ಡಾಕ್ಟ್ರಿಗೆ ಒಂದು ಸೊಂಟಕ್ಕೆ ಇಂಜೆಕ್ಷನ್ ಚುಚ್ಚಿದ್ಮೇಲೆ ನಾವು ಸಣ್ಮುಖ ಮಾಡಿ ಕೂತ್ಕೊಂಡಿರ್ತೀವಲ್ಲ, ಅವಾಗ ಅಮ್ಮ ಅಂತಾಳೆ, ನಾನು ಹೇಳಿದ್ದಿಲ್ಲನೋ ಅದನ್ನ ತಿನ್ಬೇಡ ಅಂತ. ಹ್ಞೂ ಅಮ್ಮ, ಮತ್ತೆ ತಿನ್ನಂಗಿಲ್ಲ ಅಂತೀವಿ. ನೋಡ್ರಿ, ಅಮ್ಮ ಹೇಳ್ಕೊಟ್ಟಿದ್ದನ್ನ ನಾವು ಮೊದ್ಲೇ ಪಾಲಿಸಿದ್ದೆ ಆದ್ರೆ ಅನುಭವಿಸೋದು ಕಡಿಮೆ ಆಗ್ತದೆ. ಅಪ್ಪ ಹೇಳ್ತಾರೆ, ನೀನು ಹೋಗಿ ಹೊಲಕ್ಕೆ ಹೋಗಿ ಅದನ್ನೊಂದು ಕೆಲಸ ಮುಗಿಸ್ಕೊಂಬಾ ಅಂತ. ನಾವು ಇಲ್ಲ, ನಾನು ಹೋಗಂಗಿಲ್ಲ, ಇಲ್ಲೇ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಅಂತ. ಸಪೋಸ್ ನಾವು ಹಂಗೆ ಮಾಡಿದ್ದೆ ಆದರೆ ನಮ್ಮ ಕಾಲಲ್ಲಿ ಶಕ್ತಿ, ನರದಲ್ಲಿ ಶಕ್ತಿ, ಓಡಿ ಹೋಗಿ ಬಂದಾಗ ನಮ್ಮ ಸ್ನಾಯುಯಲ್ಲಿ ಶಕ್ತಿ, ಊಟ ಮಾಡಿದ್ದು ಒಳ್ಳೆ ಪಚನಾಗಿ ಮೆದುಳಿಗೆ ರಕ್ತ ಸಂಚಲನವಾಗಿ ಅಲ್ಲಿ ಏನಾಗ್ತದೆ, ನಮ್ಮ ಜಾಣ್ಮೆ ಹೆಚ್ಚಾಗ್ತದೆ.

ನೋಡಿ, ಅಪ್ಪ ಅಮ್ಮ ನಮಗ್ ಗೊತ್ತಿಲ್ದಂಗೆನೆ ಒಂದಿಷ್ಟು ವಿಚಾರಗಳನ್ನ ನಮಗೆ ಕಲಿಸ್ಕೊಡ್ತಿರ್ತಾರೆ, ಅದಕ್ಕೆ ನಾವು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಏನ್ ತಿಳ್ಕೋಬೇಕು, ಶಿಕ್ಷಕರಿಂದ ನಮ್ಮ ಗುರುಗಳಿಂದ ನಮಗೆ ಸಿಗೋದು ಔಪಚಾರಿಕ ಶಿಕ್ಷಣ, ಅಪ್ಪ ಅಮ್ಮನಿಂದ ಸಿಗೋದು ಅನೌಪಚಾರಿಕ ಶಿಕ್ಷಣ. ಸೊ ನಾವಿಬ್ರು ಕಡೆಯಿಂದ ಕಲ್ತಾಗ ನಮ್ಮ ಜೀವನ ಹೆಚ್ಚು ಸಮಯ ಸಂತೋಷದಿಂದ ಆರಾಮದಾಯಕವಾಗಿ ಅದು ನಮಗೆ ಬದುಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನ ಈ ಶಿಕ್ಷಣ ಏನ್ ಮಾಡ್ತೀವಿ ನಾವು, ಏನಾಗ್ತಿರ್ತದೆ ಅಂತ, ನಮ್ಮಲ್ಲಿ ಕೆಲವೊಂದಿಷ್ಟು ಮಕ್ಕಳು ಈ ಒಂದು ಶಿಕ್ಷಣ ಏನ್ ಮಾಡ್ತದೆ ನೋಡಿ, ನಾನೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತೀನಿ, ಮಾತು ಹೇಳಿ ಆಮೇಲೆ ಮತ್ತೆ ಅದನ್ನ ಕನ್ನಡಕ್ಕೆ ಹೇಳ್ತೀನಿ. ಪೇ ನೌ, ಪೇ ಪ್ಲೇ ಲೇಟರ್, ಪ್ಲೇ ನೌ ಪೇ ಲೇಟರ್ ಅಂತ. ಈ ಶಿಕ್ಷಣ ಏನಾಗ್ತದೆ, ಪೇ ನೌ ಪ್ಲೇ ಲೇಟರ್ ಅಂದ್ರೆ, ಈಗ ಶಾಲೆಗೆ ಹೋಗ್ಬಿಡಿ, ಅಭ್ಯಾಸ ಮಾಡಿ, ಹೋಮ್ವರ್ಕ್ ಮಾಡಿ, ಮಗ್ಗಿ ಬಾಯ್ ಮಾಡಿ, ಅಕ್ಷರ ದುಡ್ಡು ಬರೀಬೇಕು, ಟೀಚರ್ ಕೊಟ್ಟಿರುವಂತ ಚಿತ್ರ ಬಿಡಿಸ್ಬೇಕು, ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಬೇಜಾರ್. ಯಾಕೆ, ಟಿವಿ ಒಳಗಡೆ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಮೊಬೈಲ್ ನಲ್ಲಿ ರೀಲ್ಸ್ ಬರ್ತಾ ಇದೆ, ಅಲ್ಲಿ ಒಬ್ಬ ಗೆಳೆಯ ಮತ್ತೊಂದು ಆಟ ಆಡು ಬಾ ಅಂತ ಕರಿತಾ ಇದ್ದಾನೆ, ಆಟ ಆಡ್ಲಿಕ್ಕೆ ನಾನು ಬೇಡ ಅಂತಿಲ್ಲ. ಹಿಂಗೆ ನಮಗೇನಾಗ್ತಿರ್ತದೆ ಈ ವಯಸ್ಸಿನಲ್ಲಿ, ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅಡೆತಡೆಗಳು ಬರ್ತಾ ಇರ್ತದೆ. ಸೊ ಅವರು ನಿಮಗೆ ಸ್ನೇಹಿತರು ತಿಂತಾರೆ, ಬಾರಿಯ ನೀನೊಂದು 10 ರೂಪಾಯಿ ತಗೊಂಬಾ, ನಾನೊಂದು 10 ರೂಪಾಯಿ ತಗೊಂಬರ್ತೀನಿ, ಇಬ್ಬರದ್ದು ಸೇರಿದ್ರೆ 20 ರೂಪಾಯಿ ಆಯ್ತು, ಆ 20 ರೂಪಾಯಿದು ಬೈಟು ಪಾಣಿಪುರಿ ತಿಂದ್ಬಿಡೋಣ, 6 ಪಾಣಿಪುರಿ ಕೊಡ್ತಾನೆ ಅವನು ಪಾಣಿಪುರಿ ಅಣ್ಣ, ಅವನಿಗೆ 20 ರೂಪಾಯಿ ಕೊಟ್ರೆ ನೀನ್ 3 ನಾನ್ 3 ತಿಂದು ಬಿಟ್ರೆ ಪಾಣಿಪುರಿ ಕೆಲಸ ಮುಗೀತು, ನಾವಿಬ್ರು ಪಾಣಿಪುರಿ ತಿನ್ನೋಣ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ವಾಭಾವಿಕವಾಗಿ ಆ ಪಾಣಿಪುರಿ ತಿನ್ಲಿಕ್ಕೆ ಹೋಗ್ತೀವಿ, ಆ ಪಾಣಿಪುರಿನ ತಿಂತೀವಿ. ಅವಾಗ ಏನಾಯ್ತು, ನಾನು ನಿಮಗೆ ಪಾಣಿಪುರಿ ತಿನ್ನೋದು ಬಿಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಅವಾಗ ಆಗಿರೋದೇನ್ ಗೊತ್ತಾ, ಸಮಯದ ಪಾಸ್ ಆಯ್ತು. ದಿವಸ ದಿನ ಕಳೆದಂತೆ ಇದೇ ರೀತಿ ಒಂದೊಂದೇ ಮತ್ತೊಂದು, ಇದೇ ರೀತಿ 10 ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತದೆ. ಹಿಂಗೆ ಬಂದಾಗ ನಾವು ಅದಕ್ಕೆ ಕಾರಣ ಕೊಡ್ತಾ ಕಲಿಯೋದನ್ನ ಬಿಟ್ಟಿದ್ದೆ ಆದ್ರೆ ನಾಳೆ ಒಂದ್ ದಿವಸ ಏನಾಗ್ಬೋದು ಗೊತ್ತ, ಏನಾಗ್ಬೋದು ವಿಚಾರ ಮಾಡಿ, ಅದೇ ಪಾಣಿಪುರಿ ಅಂಗಡಿ ನಾವು ಹಾಕ್ಬೋದು. ಯಾಕೆ, ಶಿಕ್ಷಣವನ್ನ ನಾವು ಕಲಿಯದೇ ಇದ್ರೆ ಅನಿವಾರ್ಯವಾಗಿ ಅಂತದ್ದೇ ಏನೋ ಒಂದು ಕೆಲಸ ಮಾಡೋ ಪ್ರಸಂಗ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಪಾಣಿಪುರಿ ತಿಂದು, ಪಾಣಿಪುರಿ ಅಲ್ಲ, ಅಲ್ಲಿ ಹೋಗಿ ಅವನ ಜೊತೆ ಟೈಮ್ ಪಾಸ್ ಮಾಡಿ ಅವನ್ ಮಾಡೋ ಪದ್ಧತಿಯನ್ನ ನೋಡಿ ನಾಳೆ ನಮ್ಮ ಶಾಲೆ ಒಳಗಡೆ ನಮ್ದು ಏನೋ ಬೆಳವಣಿಗೆ ಆಗದೇ ಇದ್ದಾಗ ನಾವೊಂದು ಪಾಣಿಪುರಿ ಅಂಗಡಿ ತೆಗೆಯೋ ಪ್ರಸಂಗ ಬಂದಿತ್ತೋ ಏನೋ. ಯಾಕೆ ಅಂದ್ರೆ ಆ ಪಾಣಿಪುರಿ ತಿನ್ಲಿಕ್ಕೆ ಹೋಗ್ತೀವಲ್ಲ, ಆ ಅಂಕಲ್ ಅನ್ನ ಕೇಳಿ, ಹಲೋ ಅಣ್ಣ ಪಾಣಿಪುರಿ ಅಣ್ಣ ನೀನ್ ಏನಣ್ಣ ಕಲ್ತಿದ್ಯಾ ಅಂತಂದ್ರೆ ಅವನಂತಾನೆ, ನಾನು ಎಲ್ಲಿ ಕಲ್ತೀನೋಪ್ಪ, ಕಲ್ತಿದ್ರು ಇದನ್ನ ಯಾಕೆ ಮಾಡ್ತಿದ್ದೆ ಅಂತ ಉತ್ತರ ಕೊಡ್ತಾನೆ. ಅಷ್ಟ್ರ ಮೇಲೆ ನಾವು ತಿಳ್ಕೋಬೇಕು ಏನಾಯ್ತು ಪರಿಸ್ಥಿತಿ ಅಂತ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಇವತ್ತು ಪೇ ನಾವು ಪ್ಲೇ ಲೇಟರ್ ಅಂದ್ರೆ, ಇವತ್ತು ಸ್ವಲ್ಪ ಆಸಕ್ತಿಯನ್ನ ಹುಟ್ಟಾಕೋಬೇಕು. ನಾನು ಕಷ್ಟಪಡ್ರಿ ಅಂತ ಹೇಳ್ತಾ ಇಲ್ಲ, ಕಷ್ಟಪಡ್ಬೇಕಾಗಿಲ್ಲ ಅಭ್ಯಾಸ ಮಾಡ್ಲಿಕ್ಕೆ, ಆಸಕ್ತಿಯಿಂದ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು. ಏನು 1 ತಾಸೋ 2 ತಾಸೋ ದಿವಸಕ್ಕೆ ಶಾಲೆಯಿಂದ ಬಂದ್ಮೇಲೆ 1/2 ಗಂಟೆನ ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಆ ಶಿಕ್ಷಣ ನಾಳೆ ಒಂದು ದಿನ ನಿಮಗೆ ಏನ್ ಮಾಡ್ತದೆ, ಒಳ್ಳೆ ಬದುಕನ್ನ ಕೊಡ್ತದೆ. ಶಿಕ್ಷಣ ಒಳ್ಳೆ ಬದುಕನ್ನ ಕೊಡ್ತದ ನಮಗೆ. ಇವತ್ತು ನೋಡಿ, ನಿಮ್ಮನ್ನ ಎತ್ಕೊಂಡು ಸುಸ್ತಾದಾಗ, ನಿಮ್ಗೆ ಜ್ವರ ಬಂದಾಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಬೇರೆ, ಅವ್ರೊಂದು ಸ್ಟೆಥೋಸ್ಕೋಪ್ ಹಾಕೊಂಡು ನೋಡ್ತಿರ್ತಾರೆ. ಅವ್ರನ್ನ ಕೇಳಿ, ಅವ್ರ ಚಿಕ್ಕವರಿದ್ದಾಗ ಹೆಂಗಿತ್ತು ಪರಿಸ್ಥಿತಿ ಅಂತ. ಅವ್ರಂತಾರೆ, ಏನ್ ಪರಿಸ್ಥಿತಿ ಬಿಡಣ್ಣ, ನಮ್ಗೆಲ್ಲ ಊಟಕ್ಕೂ ಇರ್ತಿರ್ಲಿಲ್ಲ, ಚಪ್ಪಲಿ ಇರ್ತಿರ್ಲಿಲ್ಲ, ಆದ್ರೆ ನಾವು ಹೆಂಗೋ ಮಾಡಿ ಕಲ್ತೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರನ್ನ ಕೇಳಿ, ಯಾವಾಗಾದ್ರೂ

ನಿಮ್ಮ ಚಿಕ್ಕವರಿದ್ದಾಗ ಹೆಂಗಿತ್ತು ಅಂತ ಅವ್ರು ಹೇಳ್ತಾರೆ. ಅವನ ಪರಿಸ್ಥಿತಿ ಗಂಭೀರವಾಗಿತ್ತು ಅಷ್ಟೇ ಏಕೆ, ನಿಮಗೆ ಪಾಠ ಕಲಿಸ್ತಾ ಇರುವಂತ ಗುರುಗಳ ಪರಿಸ್ಥಿತಿಯನ್ನ ಕೇಳಿ, ಚಿಕ್ಕವರಿದ್ದಾಗ ನೀವು ಹೆಂಗಿದ್ರಿ ಅಂತ. ಯಾರು ಚಿಕ್ಕವರಿದ್ದಾಗ ಎಲ್ಲವನ್ನೂ ಹೊತ್ಕೊಂಡು ಬದುಕ್ತಿದ್ದಿಲ್ಲ, ಒಂದಿಲ್ಲ ಒಂದು ಕೊರತೆ ಇರ್ತಿತ್ತು. ಆ ಕೊರತೆಯನ್ನ ಮೆಟ್ಟಲು ಮಾಡಿಕೊಂಡು ನಾವು ಶಿಕ್ಷಣಕ್ಕೆ ಪ್ರೀತಿಯನ್ನ ತೋರಿಸಿದಾಗ ಜೀವನ ಸಂಜೀವನವಾಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಮ್ಮ ಈ ಶಿಕ್ಷಣ ಅನ್ನೋದು ಜೀವನಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮತ್ತಿನ್ನ ಪ್ಲೇ ನೌ ಪೇ ಲೇಟರ್ ಅಂದ್ರೆ ಏನರ್ಥ? ಪ್ಲೇ ನೌ, ಇವತ್ತು ಅಭ್ಯಾಸ ಬಿಟ್ಟು ಆಟ ಆಡಿ ಹುಣಸೆ ಹಣ್ಣು ಕುಟ್ಟಿ ತಿಂದು ಪಾಣಿಪುರಿ ತಿಂದು ಗೋಬಿ ಮಂಚೂರಿ ತಿಂದು ಅಲ್ಲಿ ಇಲ್ಲಿ ಅಮ್ಮನ ಮೊಬೈಲ್ ಕಿತ್ಕೊಂಡು ಪಾರ್ಕ್ನಲ್ಲಿ ಕೂತ್ಕೊಂಡ್ರು ಆಟ ಆಡಿ ಪಿಕ್ಚರ್ ನೋಡಿ ಹಂಗು ಹಿಂಗು ಕಳೆದು ಆಮೇಲೆ ಜೀವನ್ ಪರ್ಯಂತ ಅಂತದ್ದೇ ಒಂದು ಫೋನು ಇಟ್ಕೊಂಡು ಯಾರೋ ಒಬ್ರು ಸೇಲ್ ಮಾಡಂತಾರೆ, ಜಿಯೋ ಸಿಮ್ ಸೇಲ್ ಮಾಡು, ಗೋಬಿ ಮಂಚೂರಿ ಮಾಡು, ಅಥವಾ ಹೋಟೆಲ್ನಲ್ಲಿ ವೇಟರ್ ಆಗು, ಹೋಟೆಲ್ ತಟ್ಟೆ ತೊಳೆ ಕಪ್ಪು ಬಸಿ ತೊಳೆ ಅಂತ ಪ್ರಸಂಗ ಬರ್ಬೋದು. ನಮಗೆ ಯಾರಿಗೂ ಅಂಥದ್ದಿಲ್ಲ, ಯಾಕಂದ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಅವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿಟ್ಕೊಂಡು ಬದುಕ್ತಾ ಇರುವಂತವ್ರು. ಹಂಗಿದ್ದಾಗ ನಮ್ಮ ಗಮನ ಎಲ್ಲಿರಬೇಕು ಅಂದ್ರೆ, ಇವತ್ತು ನಾನೊಂಚೂರು ಆಸಕ್ತಿಯಿಂದ, ನಾ ಹೇಳೋದನ್ನ ಲಕ್ಷ್ಮಣ್ ಕೇಳಿಸ್ಕೊಳ್ಳಿ, ಕಲಿಕೆಗೆ ಬೇಕಾಗಿರೋದು ಆಸಕ್ತಿ, ಕಷ್ಟ ಬೇಕಾಗಿಲ್ಲ. ಯಾಕ್ರಿ ಕಷ್ಟ ಪಡಬೇಕು? ನಮಗೆ ಆಸಕ್ತಿ ಬಂದ್ರೆ ಸಾಕಲ್ಲ, ಪ್ರೀತಿಯಿಂದ ಓದ್ರಿ ಪುಸ್ತಕ. ನನ್ನ ರೂಮ್ನಲ್ಲಿನೂ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ. ಯಾಕೆ ಗೊತ್ತಾ? ನನಗೆ ಆಸಕ್ತಿ ಬರ್ತದೆ. ನಾನೊಂದು ವಾರ 15 ದಿವಸ ಯಾವುದೋ ಕಾರಣದಿಂದ ಪುಸ್ತಕ ಓದದೆ ಇದ್ದಾಗ ನನಗೊಂದು ಭಾವನೆ, ಅಯ್ಯೋ ನಾನು ಓದ್ಬೇಕಲ್ಲ ಓದ್ಬೇಕಲ್ಲ ಅಂತ. ಯಾಕೆ ಅದನ್ನು ಓದ್ಬೇಕನ್ನಿಸ್ತದೆ ಅಂದ್ರೆ, ನಮಗೆ ಆ ಪುಸ್ತಕದ ಮೇಲಿರುವಂತ ಪ್ರೀತಿ ಹಾಗೂ ಆಸಕ್ತಿ. ಸೊ ಅದೇ ಆಸಕ್ತಿ ನಮ್ಮೊಳಗಡೆ ಇದ್ರೆ ನಾವೇನ್ ಮಾಡ್ಬೋದು? ಕಲಿಕೆ ಮತ್ತು ಆ ಒಂದು ಬದಲಾವಣೆಯನ್ನ ನಮ್ಮ ಬದುಕಿನಲ್ಲಿ ನಾವು ತರಬಹುದು. ಸೊ ಅದಕ್ಕೆ ಏನ್ ಮಾಡಬೇಕು? ಪೇ ನೌ ಪ್ಲೇ ಲೇಟರ್. ಇವತ್ತು ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿ, ಶಾಲೆಗೆ ಹೋಗು, ಅಭ್ಯಾಸ ಮಾಡು, ಓದು, ನಾಳೆ ಭವಿಷ್ಯದಲ್ಲಿ ಸುಂದರವಾದ ಬದುಕನ್ನ ಕಟ್ಕೊಂಡು ಖುಷಿ ಖುಷಿಯಿಂದ ಇರು ಅಂತ ಹೇಳೋದೇ ಶಿಕ್ಷಣ. ಅದರಲ್ಲಿಯೂ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಔಪಚಾರಿಕ ಶಿಕ್ಷಣ, ಇವೆರಡೂ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿದಾಗ ನಮಗೆ ಸಿಗೋದು ಅನೌಪಚಾರಿಕ ಶಿಕ್ಷಣ, ಶಾಲೆಯಲ್ಲಿ ಗುರುಗಳು ಹೇಳಿದ್ರೆ ಸಿಗೋದು ಔಪಚಾರಿಕ ಶಿಕ್ಷಣ. ಸೊ ಈ ರೀತಿ ಯಾವಾಗ ನಾವು ಕಲಿತೀವಿ ಆವಾಗ ಅದ್ಭುತವಾಗಿ ಬೆಳಿತೀವಿ. ಏನ್ ಸಾರ್ ಇದರಿಂದ ಲಾಭಗಳು ಅಂತ ನೀವು ಕೇಳ್ಬೋದು. ಲಾಭಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ಲಾಭ, ನಾವು ಯಾವಾಗ ಶಿಕ್ಷಣವನ್ನ ಕಲಿತೀವಿ, ಸುಶಿಕ್ಷಿತರ ಆಗ್ತೀವಿ, ಅಭ್ಯಾಸವನ್ನ ಮಾಡ್ತೀವಿ, ಆವಾಗ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಏನ್ ಸರ್ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ, ಜೀವನಕ್ಕೆ ಕೌಶಲ್ಯಗಳು ಅಂದ್ರೆ ಜ್ಞಾನ ಬೇರೆ, ಕೌಶಲ್ಯ ಬೇರೆ. ಈ ಜ್ಞಾನ ಯೂನಿವರ್ಸಿಟಿ ಕೊಡ್ತದೆ ನಮಗೆ ಟೆಕ್ಸ್ಟ್ ಬುಕ್ ಮುಖಾಂತರ, ಆದ್ರೆ ಆ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಬೇಕಲ್ಲ. ಸೊ ಅದನ್ನ ಉಪಯೋಗಿಸ್ಲಿಕ್ಕೆ ನಾವು ಏನ ಪ್ರಯತ್ನ ಮಾಡ್ತೀವಿ, ಅಥವಾ ಉಪಯೋಗಿಸುವಾಗ ಬೇಕಾಗಿರುವಂತ ವಿಧಾನವೇ ಒಂದು ಕೌಶಲ್ಯ. ಈ ಕೌಶಲ್ಯ ಎಲ್ಲೆಲ್ಲಿ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ, ಶಾಲೆ ಒಳಗೆ ಸಿಗ್ತದೆ. ಶಿಕ್ಷಣವನ್ನ ಪಡೆಯುವಾಗ ಕೌಶಲ್ಯ ಸಿಗ್ತದೆ. ಹೆಂಗ್ ಸಾರ್ ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೀಚರು ನಿಮಗೊಂದು ಕೆಲಸ ಕೊಡ್ತಾರೆ, ಆ ಕೆಲಸ ಹೇಳಿದ ತಕ್ಷಣ ಅಯ್ಯೋ ನನಗ್ ಬರೋದೇ ಇಲ್ಲ ಅಂತ ಅನ್ಕೋತೀರಿ ಅಂತ ತಿಳ್ಕೊಳ್ಳಿ, ಅಥವಾ ನನಗ್ ಗೊತ್ತಿಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾರೆ, ನಾಳೆ ನೀವು ಮಾಡ್ಕೊಂಡು ಬರಲೇಬೇಕು, ಮಾಡ್ಕೊಂಡು ಬಂದ್ರೆ ನಿಮ್ಗೊಂದು ಸರ್ಪ್ರೈಸು ಅಂತ ಹೇಳ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತೀನಿ. ಅವಾಗ ಏನಾಯ್ತು, ನಮ್ಮ ತಲೆ ಹುಡುಕಾಟ ಶುರು ಮಾಡ್ತದೆ. ಎಲ್ಲಿ ಸಿಗ್ತದೆ ಇದಕ್ಕೆ ಉತ್ತರ? ನಾನು ನಮ್ಮ ಅಕ್ಕನ ಕೇಳೋ, ನಮ್ಮ ಇನ್ನೊಬ್ಬ ಟೀಚರ್ ಕೇಳೋ, ನಮ್ಮ ಟ್ಯೂಷನ್ ಟೀಚರ್, ನಮ್ಮ ಮನೆ ಪಕ್ಕಕ್ಕೆ ಒಬ್ರು ಟ್ಯೂಷನ್ ಇರ್ತಾರೆ ಆಂಟಿ, ಅವ್ರನ್ನ ಕೇಳೋ, ನಮ್ಮ ಮಾಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಫೋನ್ ಮಾಡಿ ಕೇಳೋ, ಗೂಗಲ್ ಅನ್ನ ಕೇಳೋ. ಹಾ ನೋಡಿ, ಈ ತಲೆ ಓಡ್ಲಿಕ್ಕೆ ಶುರು ಮಾಡ್ತಲ್ಲ, ಇದು ಕೌಶಲ್ಯ. ಯಾವಾಗ ಓಡ್ತದೆ? ಯಾವಾಗ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಗೊತ್ತಿಲ್ಲದನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ,

ಕೌಶಲ್ಯಗಳು ವೃದ್ಧಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಕಲಿದೇ ಇರಂಗಿಲ್ಲೋ, ಕಲಿಯಲೇ ಇಲ್ಲ, ಅವರಿಗೆ ಅದು ಪ್ರಸಂಗನೇ ಬರೋದಿಲ್ಲ. ಬಂದು ಬಂತು, ಬಿಟ್ಟರು ಬಿಡ್ತು, ಗೊತ್ತಾದ್ರಾಯ್ತು, ಗೊತ್ತಾಗದೆ ಇದ್ರೆ ಇಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಪಾಣಿಪುರಿ ತಗೊಂಡ್ಬರ್ತಾರೆ, ಪುರಿ ಮಾಡ್ತಾರೆ, ನೀರ್ ಕಲಿಸ್ತಾರೆ, ಪಾಣಿಪುರಿ ಮಾಡ್ತಾರೆ. ಬಟ್ ನಾ ಕೆಲಸ ಕೆಟ್ಟಂತ ಇಲ್ಲ, ನಮ್ಗಿವತ್ತು ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ. ಆವಾಗ ನಿಮ್ಮಲ್ಲಿ ಏನಾಗ್ತದೆ, ಇಂಟೆಲಿಜೆನ್ಸಿ, ಕೌಶಲ್ಯಗಳು, ಸ್ಕಿಲ್ಸ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ. ಸೊ ಯಾವಾಗ ನಮ್ಮಲ್ಲಿ ಕೌಶಲ್ಯಗಳು ವೃದ್ಧಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಸಂತೋಷದಿಂದ ಇರಬಹುದು, ಮತ್ತೆ ಬೆಳೆಯಬಹುದು. ಆವಾಗ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅವನು ಬಹಳ ಚೂಟಿ, ಬಹಳ ಕ್ರಿಯೇಟಿವ್ ಆಗಿದ್ದಾನೆ ಅಂತ. ಅವನ ಕ್ರಿಯೇಟಿವಿಟಿ ಅಂತಂದ್ರೆ ಶಿಕ್ಷಣದಿಂದ ಬರುವಂತಹದ್ದು. ಯಾವಾಗ ಇದು ಕ್ರಿಯೇಟಿವಿಟಿ ಅವಶ್ಯಕತೆ ಇರ್ತದೆ, ಟೀಚರ್ ಒಂದು ಮಾತು ಹೇಳಿದ್ರು, ನಿಮಗೊಂದು ಸಮಸ್ಯೆ ಬಂತು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರಿ. ಆವಾಗ ಇವತ್ತು ನೀವು ಒಂದು ಸಣ್ಣ ವಿಷಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀರಿ. ನಾವೆಲ್ಲರೂ ದೊಡ್ಡವರು, ಇವತ್ತು ಅಪ್ಪ ಅಮ್ಮ, ನಮ್ಮ ಗುರುಗಳು, ಟೀಚರು, ಎಲ್ಲರೂ ಜೀವನದಲ್ಲಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಆದರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಅವರಲ್ಲಿರುವ ಕ್ರಿಯಾಶೀಲತೆ, ಅದು ಸಿಗೋದು ಶಿಕ್ಷಣದಿಂದ. ಹಾಗಾದ್ರೆ ಮೊದಲೇ ಪಾಯಿಂಟ್ ಏನು, ಜೀವನದ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಇನ್ನು ಎರಡನೇದ್ದು ಮೌಲ್ಯ ಮತ್ತು ನೈತಿಕತೆ ಅಂತ. ಮೌಲ್ಯ ಮತ್ತು ನೈತಿಕತೆ ಹೆಂಗಿರ್ತದೆ ಇದು, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಅಪರಿಚಿತರು ನಿಮ್ಮ ಮನೆಗೆ ಬರ್ತಾರೆ, ಅಪ್ಪನ ಹಳೆ ಸ್ನೇಹಿತರು ಅಥವಾ ಅಮ್ಮನ ದೂರದ ಸಂಬಂಧಿಕರು ಅಂತ ಬರ್ತಾರೆ ಅಂತ ತಿಳಿ. ಅವ್ರು ಬಂದಾಗ ನೀವೇನ್ ಮಾಡ್ತೀರಿ, ಅವ್ರು ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿ, ಒಳಗಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಫ್ಯಾನ್ ಹಚ್ಚಿ ಕೂತ್ಕೊಳ್ರಿ, ಅಮ್ಮ ಇಲ್ಲೇ ಬರ್ತಾರೆ ಅಂತ ಹೇಳಿದಾಗ ಅವ್ರಂತಾರೆ, ಏನಪ್ಪ ಪುಟ್ಟ ನಿನ್ನ ಹೆಸರು, ನೀವ್ ಹೇಳ್ತೀರಿ, ನನ್ನ ಹೆಸರು ಶ್ರೇಯಸ್, ನನ್ನ ಹೆಸರು ರೋಜಾ, ನನ್ನ ಹೆಸರು ಪುಷ್ಪಲತಾ, ನನ್ನ ಹೆಸರು ಪೂಜಿನೀತ್, ಅಥವಾ ನನ್ನ ಹೆಸರು ಮೈತ್ರಿ, ನನ್ನ ಹೆಸರು ಜಗದೀಶ್, ಶ್ರೀಕಾಂತ್, ಕುಶಾಲ್, ಸುನಂದ ಅಥವಾ ಶಿವರಾಜ್ ಅಂತ, ಏನ್ ನಿಮ್ಮ ಹೆಸರು ಜಯಮ್ಮ ಅಂತ, ನಂದಿನಿ ಅಂತ ಏನ್ ಹೆಸರು ಹೇಳ್ತೀರಿ. ಹೇಳಿದ ತಕ್ಷಣ ಅವ್ರಂತಾರೆ, ವಾವ್, ಏನೋ ಇಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೆಲ್ಲ ಜ್ಞಾನ ನಿನ್ಗೆ ಯಾರೋ ಕಲಿಸ್ಕೊಟ್ರು, ಬಂದ ತಕ್ಷಣ ಒಳ್ಳೆ ರೀತಿಯಿಂದ ಮಾತಾಡಿದೆ, ನೀರು ಕೊಟ್ಟೆ, ಅದಾದ್ಮೇಲೆ ಫ್ಯಾನ್ ನಿಮ್ಗೆ ಹಚ್ಚಿ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೆಯಲ್ಲಪ್ಪ, ಇದು ಯಾರಪ್ಪ ಕಲಿಸ್ಕೊಟ್ರು ಅಂತ ಕೇಳಿದಾಗ ಅದು ನಿಮ್ಮೊಳಗಿರುವಂತ ಮೌಲ್ಯವನ್ನ ತೋರಿಸ್ತದೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಬಂದ್ರು ಅಥವಾ ಅಪ್ಪ ಬಂದ್ಮೇಲೆ, ನಿಮ್ ಮಗ ಬಹಳ ಸ್ಮಾರ್ಟ್ ಇದ್ದಾನ್ರಿ, ಒಳ್ಳೆ ರೀತಿಯಿಂದ ಮಾತಾಡಿದ, ಖುಷಿ ಅನ್ನಿಸ್ತು, ಅವನು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟೀರಿ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಮೌಲ್ಯಗಳು ಪರಿಚಯವಾಗ್ತದೆ, ಯಾವಾಗ ಅವನ ಹತ್ರ ಶಿಕ್ಷಣ ಇರ್ತದೆ ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಪಾಲಕರಿದ್ದಂಥವ್ರು ಇಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಏನ್ ಗೊತ್ತಾ, ತುಂಬಿರುವ ಗಿಡ ಬಾಗಿರ್ತದೆ ಅಂತ. ತುಂಬಿರುವ ಗಿಡ ಬಾಗಿರ್ತದೆ ಅಂತ ನೋಡಿ, ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಗಿಡದ ಹತ್ರ ಹೋದ್ರೆ ಆ ಗಿಡದಲ್ಲಿ ತುಂಬಿರುವಂತ ಮಾವಿನ ಹಣ್ಣು ಕೈಗೆ ಸಿಗ್ತಾ ಇರ್ತದೆ. ಯಾಕೆ, ವೇಟ್ಗೆ ಕೆಳಗಿಳಿದಿರ್ತದೆ, ಕೈ ಹರ್ಕೊಂಡ್ರು ಮಾವಿನ ಹಣ್ಣು ಸಿಕ್ಬಿಡ್ತದೆ. ಸೊ ಹೇಳೋ ತಾತ್ಪರ್ಯ ಉದ್ದೇಶ ಏನಿರೋದ್ರಿಂದ, ಸೊ ನಮ್ಮೊಳಗಡೆ ಜ್ಞಾನ ತುಂಬಿದಾಗ ನಾವು ಬಾಗಿರ್ತೀವಿ ಅಂತ. ಸೊ ಅದಕ್ಕೆ ತುಂಬಿದ ಗಿಡ ಬಾಗಿರ್ತದೆ ಅಂತ. ಆವಾಗ ಮೌಲ್ಯ ಮತ್ತು ನೈತಿಕತೆ, ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡು ಮೌಲ್ಯ ಮತ್ತು ನೈತಿಕತೆ ಇವೆರಡೂ ಬರದು ಯಾವಾಗ ಅಂದ್ರೆ ಆ ಒಂದು ಶಿಕ್ಷಣದಲ್ಲಿ. ಯಾವ ವ್ಯಕ್ತಿಗೆ ಈ ಮೌಲ್ಯ ಮತ್ತು ನೈತಿಕತೆ ಇರ್ತದೋ ಈ ವ್ಯಕ್ತಿ ಸಮಾಜದಲ್ಲಿ ಎಲ್ಲಾದರೂ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು, ಸಮಾಜದಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಜೊತೆಗೆ ಹೆಂಗಿರ್ಬೇಕು, ತೊಂದರೆಗಳನ್ನ ಯಾವ ರೀತಿ ಕ್ರಿಯಾಶೀಲತೆಯಿಂದ ಎದುರಿಸ್ಬೇಕು, ಯಾವ ರೀತಿ ನನ್ನ ಬದುಕನ್ನ ಗೆಲ್ಲಬೇಕು ಅಂತ ಆ ಒಂದು ಶಿಕ್ಷಣ ಅವನಿಗೆ ಕಲಿಸ್ತಾ ಇರ್ತದೆ. ಸೊ ಅದಕ್ಕೆ ಏನ್ ಬೇಕು, ನೈತಿಕತೆ ಮತ್ತು ಮೌಲ್ಯ ಎಲ್ಲಿ ಸಿಗ್ತದೆ ಅಂದ್ರೆ ಆ ಶಿಕ್ಷಣದಲ್ಲಿ ಸಿಗ್ತದೆ. ಸೊ ಇನ್ನು ಮೂರನೇದು ವೃತ್ತಿ ಮತ್ತು ಜೀವನ ನಿರ್ವಹಣೆ ಸಿದ್ಧತೆ ಅಂತ. ಈ ವೃತ್ತಿ ಮತ್ತು ಜೀವನ ಅಂತಂದ್ರೆ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್, ಆರ್ಥಿಕ ಗ್ರೋತ್. ಎಸ್, ಈಗ ನೋಡಿ,

ನಾವು ಇವತ್ತು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡ್ತಾ ಇರ್ತೀವಿ. ನಾವು ಎಷ್ಟೋ ಜನ ಅವರು ಶಾಲೆಯನ್ನ ಅರ್ಧ ಮರ್ಧ ಕಲಿತು, ನನಗೆ ಗೊತ್ತಿರೋರು ಸಾಕಷ್ಟು ಜನ, ಅವರು ಡಿಗ್ರಿ ಗ್ರಾಜ್ಯುಯೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬದುಕಿಗೆ ಅಂದ್ರೆ, ಸಣ್ಣ ಪುಟ್ಟ ವಿಷಯವನ್ನು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಬದುಕಿನ ಜೊತೆಗೆ ಒಂದು ದ್ವಂದ್ವ ನಡೆಸ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಅವರ ಬದುಕಿನಲ್ಲಿ ಅವರು ಆರ್ಥಿಕವಾಗಿ ತೊಂದರೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕೆ, ಅವರ ವೃತ್ತಿಪರ ಜೀವನ ಕುಂಠಿತವಾಗಿರ್ತದೆ, ಪ್ರೊಫೆಷನಲ್ ಲೈಫ್ ಅಷ್ಟು ಪವರ್ಫುಲ್ ಇರಂಗಿಲ್ಲ. ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೊಂದು ರೀತಿ ಬೆಳವಣಿಗೆ ಕುಂಠಿತವಾಗಿರ್ತದೆ, ಏನೇನೋ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಜನ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ, ಯಾರೋ ಒಬ್ಬ ಕಾಕಾನೋ ಮಾಮಾನೋ ಅವರು ಒಳ್ಳೆ ರೀತಿಯಿಂದ ತೊಂದರೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು, ಅವರಿಗೆ ಪ್ಯಾಂಟ್ ಇರಲಿಲ್ಲ, ಶರ್ಟ್ ಇರಲಿಲ್ಲ, ಚಪ್ಪಲಿ ಹಾಕೊಂಡದ್ದು ಯಾವಾಗಪ್ಪ ಅಂದರೆ ಡಿಗ್ರಿ ಮಾಡುವಾಗ ಚಪ್ಪಲಿ ತಗೊಂಡೆ ಅಂತ ಹೇಳಿ ಹೇಳಿ ಇವತ್ತು ನೋಡಿದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಮನೆ ಇರ್ತದೆ, ಅಥವಾ ಬಿಜಾಪುರದಲ್ಲಿನೋ ಅಥವಾ ಮೈಸೂರಲ್ಲಿನೋ ಒಂದು ಒಳ್ಳೆ ಮನೆ ಕಟ್ಸ್ಕೊಂಡು ಒಳ್ಳೆ ಜಾಬ್ನಲ್ಲಿ ಸೂಪರಾಗಿ ಕೆಲಸ ಮಾಡ್ತಿರ್ತಾರೆ, ಮನೆ ಮುಂದೊಂದು ಕಾರ್ ಇರ್ತದೆ, ಅವರಿಗೆ ಒಂದಿಷ್ಟು ಕೆಲಸಗಾರ ಇರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ, ಇವನು ಚಿಕ್ಕವನಿದ್ದಾಗ ಇವನ ಹತ್ರ ಏನೂ ಇರಲಿಲ್ಲಲ್ಲ ಅಂತ ನಾವು ನೋಡ್ತೀವಿ. ಹೌದು, ಅವನ್ ಚಿಕ್ಕವನಿದ್ದಾಗ ಪಾಪ ಅವನ ಹತ್ರ ಏನು ಇರಲಿಲ್ಲ, ಆದರೆ ಶಿಕ್ಷಣವನ್ನ ಆಸಕ್ತಿಯಿಂದ, ನಾನು ಮತ್ತೆ ಹೇಳ್ತೀನಿ, ಕಷ್ಟಪಟ್ಟಲ್ಲ, ಆಸಕ್ತಿಯಿಂದ ಶಿಕ್ಷಣವನ್ನ ಕಲ್ತ ಮೇಲೆ ಇವತ್ತು ಬೆಳೀತಾ ಇರೋದು ಅದ್ಭುತವಾಗಿ ಬೆಳೀತಾ ಇದೆ. ಹಾಗೆ ನಮ್ಮ ವೃತ್ತಿಪರ ಜೀವನ ಪ್ರೊಫೆಷನಲ್ ಲೈಫ್ ಅಂತ ಏನಿದೆ ಅದು ಸೂಪರ್ ಡೈನಾಮಿಕ್ ಆಗಿರ್ತದೆ. ನಾಳೆ ನೀವು ಮತ್ತೆ ಇದೇ ಹಳೇದೊಂದು ಫೋನು, ಅದೇ ಅಜ್ಜ ಕಟ್ಸಿರೋ ಮನೆ, ಅಷ್ಟು ನೋವು ಅನುಭವಿಸ್ಬಾರ್ದಂದ್ರೆ ನಾವು ಬೆಳಿಬೇಕು. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹುಟ್ಟಿದಾಗ ನಾವು ಬಡವರಾಗಿದ್ವಿ, ಓಕೆ, ಆದ್ರೆ ಕೊನೆಯವರೆಗೂ ನಾವು ಬಡವರಾಗಿರ್ಬಾರ್ದು, ಶ್ರೀಮಂತರಾಗ್ಬೇಕು. ಅದು ಹೆಂಗೆ ಸಾಧ್ಯ, ನಾವು ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಲಿಕ್ಕೆ ಸಾಧ್ಯ, ಕೆಲಸ ಮಾಡೋದ್ರಿಂದ ಹಣ ಗಳಿಸ್ತೀವಿ, ಹಣ ಗಳಿಸೋದ್ರಿಂದ ಶ್ರೀಮಂತಿಕೆ ಬರ್ತದೆ, ನಮ್ಮ ಅಪ್ಪ ಅಮ್ಮನ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು, ನಮ್ಮ ಸಮಾಜವನ್ನ ಬದಲಾವಣೆ ಮಾಡ್ಬೋದು, ಆಮೇಲೆ ನಮ್ಮ ಊರನ್ನ ಚೇಂಜ್ ಮಾಡ್ಬೋದು, ನಮ್ಮ ಶಾಲೆಗೆ ಹೊಸ ಒಂದು ಬೋರ್ಡ್ ಕಟ್ಟಿಸ್ಕೊಡ್ಬೋದು, ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ, ಯಾವಾಗ ನಿಮ್ಮ ಜೋಬ್ನಲ್ಲಿ ಒಂದಿಷ್ಟು ಹಣ ಬರ್ತದೆ ಅವಾಗ. ಸೊ ನೀವೆಲ್ಲ ಅಂತಿರ್ತಿರಲ್ಲ, ಅಯ್ಯೋ ನಾನೊಂದು ಪ್ರಾಣಿಗಳು ಬಹಳ ರೋಡ್ನಲ್ಲಿ ಬಿದ್ದು ಏನೇನೋ ಊಟ ಇಲ್ಲದೆ ಇರ್ತಾರೆ, ಅವಕ್ಕೆಲ್ಲ ಊಟಕ್ಕೆ ಹಾಕ್ಬೇಕು, ಆಕಳ ಸಾಕ್ಬೇಕು, ಆಕಳ ಪ್ರೀತಿ ಮಾಡುವಂತ ಮಕ್ಕಳೆಲ್ಲರೂ ನೀವೆಲ್ಲರೂ ಪ್ರೀತಿಯಿಂದ ಆಕಳ ಸಾಕ್ತಿರ್ತಾರೆ, ಆಕಳ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ ಜೋಬ್ನಲ್ಲಿ ಸಾಕಷ್ಟು ಹಣ ಇರಬೇಕು. ಆ ಹಣ ಇರಬೇಕು ಅಂದ್ರೆ ನೀವು ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣದಿಂದ ವೃತ್ತಿಪರ ಜೀವನ ಅದ್ಭುತವಾಗಿರ್ತದೆ ಅಂತ. ಇನ್ನ ಬಹು ವಿಧವಾದ ಚಿಂತನೆ ಅಥವಾ ಆಯಾಮ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದ ಸಾಕಷ್ಟು ಆಯಾಮಗಳು ಲೈಫ್ನಲ್ಲಿ ಕೆಲಸ ಮಾಡ್ತಾ ಇರ್ತವೆ ನೋಡಿ. ಅದ್ಯಾವ ರೀತಿ, ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಿರ್ತಾರೆ, ಮುಂಬರುವ ದಿವಸದಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಬಂದಂತ ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಆಯಾಮಗಳು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹಾಗಂದ್ರೆ ಯಾವ ಸಾರ ಆಯಾಮಗಳು, ನಂಬರ್ ಒನ್, ಅವ್ರ ವೃತ್ತಿಪರ ಜೀವನ ಚೆನ್ನಾಗಿರ್ತದೆ. ಉದಾಹರಣೆಗೆ ಅವರೊಬ್ರು ಟೀಚರ್ ಇದ್ದಾರೆ ಅಂತ ತಿಳಿದು, ಅವ್ರು ಕಾವ್ಯ ಕವನ ಬರೀತಿರ್ತಾರೆ, ಅವ್ರ ಕಾವ್ಯ ಕವನ ಜೊತೆಗೆ ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಟ್ಯೂಷನ್ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಸಮಾಜದಲ್ಲಿ ಗೌರವವನ್ನ ಗುರುತಿಸ್ಕೊಂಡಿರ್ತಾರೆ, ಅಥವಾ ಅವರು ರೋಟರಿ ಕ್ಲಬ್ಬು, ಇಂಟ್ರಾಕ್ಟ್ ಕ್ಲಬ್ಬು, ಮತ್ತೊಂದು ಮುಗಿದೊಳಗೆಲ್ಲ ಹೆಂಗೆ ಗುರುತಿಸ್ಕೊಂಡಿರ್ತಾರೆ, ಯಾಕೆ ಅವ್ರು ಗುರುತಿಸ್ಕೊತಾರಂತಂದ್ರೆ, ಅವರು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಅವರಲ್ಲಿರುವಂತ ಜಾಣ್ಮೆ, ಬುದ್ಧಿಮಟ್ಟ. ಯಾವಾಗ ಎಲ್ಲರಿಗೂ ಇದಿರ್ತದೋ ಆವಾಗ ಅಲ್ಲಿ ಮಲ್ಟಿಪಲ್ ಗ್ರೋತ್ ಅಥವಾ ಬೆಳವಣಿಗೆ ಸಾಧ್ಯ. ಪ್ರತಿಯೊಂದು ಆಯಾಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವನದಲ್ಲಿ ಬಹುಮುಖ್ಯವಾದ ಆರು ಆಯಾಮಗಳನ್ನ ನಾನು ಹೇಳ್ತಿರ್ತೇನೆ. ಒಂದೇದ್ದು ದೈಹಿಕ, ಮಾನಸಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಅಂತ. ಈ ಆರು ಆಯಾಮಗಳು ಪ್ರತಿಯೊಬ್ಬ ಜೀವನದಲ್ಲಿ ಸದೃಢವಾಗಿರ್ತದೆ. ಇಲ್ಲ ಅಂದ್ರೆ ಏನಾಗಿರ್ತದೆ, ನಿಮ್ಮ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನ ಒಂದು ಅವನು ಇನ್ಕಮ್ ಇರೋದಿಲ್ಲ,

0: ಇನ್ಕಮ್ ಇಲ್ಲ ಅಂದ ತಕ್ಷಣ ಆರ್ಥಿಕ ತೊಂದರೆ, ಆರ್ಥಿಕ ತೊಂದರೆಯಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ. ಯಾವಾಗ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ ಇರ್ತದೆ, ಕುಟುಂಬದಲ್ಲಿ ಅಸ್ತವ್ಯಸ್ತತೆ ಅಥವಾ ಏರುಪೇರಿನ ಕೌಟುಂಬಿಕ ಜೀವನ ಹೀಗೆಲ್ಲ ಇರಲಿಕ್ಕೆ ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಾಗ ಆ ವ್ಯಕ್ತಿ ಬೆಳೀತಾನೆ ಅಂತ ಹೇಳ್ಬೋದು. ಇನ್ನ ಕೊನೆಯದಾಗಿ, ನೀವು ಸುಶಿಕ್ಷಿತರಾದಾಗ, ಶಿಕ್ಷಣವನ್ನ ಪಡೆದಾಗ ನೀವೆಲ್ಲ ಮುಂದಿನ ಸಮಾಜದ ನಾಯಕರು, ನೀವು ನಮ್ಮ ದೇಶದ ಉತ್ಸಾಹಿ ತರುಣರು, ನೀವು ನಮ್ಮ ದೇಶಕ್ಕೆ ನೀವು ಬೆಳಕು. ಅದು ಯಾವಾಗ ಸಾಧ್ಯ? ಯಾವಾಗ ನೀವು ಸುಶಿಕ್ಷಿತರಾಗಿರ್ತೀರಿ ಆವಾಗ. ನೀವೆಲ್ಲ ಏನ್ ಗೊತ್ತಾ, ಭವಿಷ್ಯದ ಸಾಮಾಜಿಕ ನಾಯಕರು ನೀವು. ಹಾಗಾದ್ರೆ ನೀವು ನಾಯಕರಾದಾಗ ಈ ಒಂದು ಸಮಾಜಕ್ಕೆ ನೀವೊಂದು ಕಾಣಿಕೆ ಆಗ್ತೀರಿ. ಹಾಗಾದ್ರೆ ಕಾಣಿಕೆ ಆಗ್ತೀರಿ, ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವು ನಾಯಕರಾದಾಗ ಹೆಂಗ್ ಸಾಧ್ಯ ನೀವು ನಾಯಕರಾಗ್ಲಿಕ್ಕೆ? ನೀವು ಹೇಳಿರುವ ಮಾತನ್ನ ಸಮಾಜ ಕೇಳಲಿಕ್ಕೆ ಯಾವಾಗ ರೆಡಿ ಇರ್ತದೆ ಅಂತಂದ್ರೆ, ಯಾವಾಗ ರೆಡಿ ಇರ್ತದೆ ಅಂದ್ರೆ ನಿಮ್ಮ ಮಾತಿನಲ್ಲಿ ಶಕ್ತಿ ಇರ್ತದೆ. ಆವಾಗ ಆ ಮಾತಿನಲ್ಲಿ ಶಕ್ತಿ ಬರಬೇಕು ಅಂತ ಇದ್ರೆ ನಾವು ಸುಶಿಕ್ಷಿತರಾಗಿರಬೇಕು. ಯಾವಾಗ ನೀವು ಮಾತಾಡ್ತೀರಿ, ಆ ಶಿಕ್ಷಣ ನಮ್ಮ ಜೀವನವನ್ನ ಸಬಲೀಕರಣ ಮಾಡುತ್ತದೆ. ಅದಕ್ಕೆ ನಮ್ಮ ಶಿಕ್ಷಣ ನಮ್ಮ ಜೀವನಕ್ಕೆ ಬೇಕು. ಸೊ ಈ ರೀತಿ ನಮ್ಮ ಜೀವನಕ್ಕೆ ನಮ್ಮ ಶಿಕ್ಷಣ, ಈ ಜೀವನಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರುವಂತಹದ್ದು. ಸೊ ಅದಕ್ಕೆ ಅಡೆತಡೆಗಳು ಬರ್ತದೆ ಬಂಗಾರಿಗಳೇ, ಪುಟ್ಟ ನಿಮಗೆಲ್ಲರಿಗೂ ಅಡೆತಡೆಗಳು ಬರ್ತದೆ. ಅದನ್ನು ಮೆಟ್ಟಿ ನಿಂತಾಗ ನೀವೊಬ್ಬ ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವೆಲ್ಲ ನಾಯಕರಾದಾಗ ನಮಗೊಂದು ರೀತಿ ನಾಳೆ ಭವಿಷ್ಯದಲ್ಲಿ ಒಂದು ಖುಷಿ. ಏನಪ್ಪ ಅಂದ್ರೆ, ಸಮಾಜ ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅನ್ನುವಂತ ನಂಬಿಕೆ. ಅದ್ ಯಾವಾಗ ಸಾಧ್ಯ? ಯಾವಾಗ ಸುಶಿಕ್ಷಿತರ ಕೈಯಲ್ಲಿ ಸಮಾಜ ಇರ್ತದೋ ಆವಾಗ ಸಮಾಜ ಸಮೃದ್ಧಿಯಿಂದ ಇರ್ತದೆ. ಸೊ ನನಗೆ ನಂಬಿಕೆ ಇದೆ ನೀವೆಲ್ಲರೂ ಇನ್ ಮೇಲಿಂದ ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿತೀರಿ. ಕಷ್ಟಪಡುವ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಕಷ್ಟಪಡೋದು. ಆಸಕ್ತಿ ಬೇಕಲ್ಲ, ಯಾವುದೇ ಕೆಲಸ ನೀವು ಆಸಕ್ತಿಯಿಂದ ಯಾವಾಗ ಮಾಡ್ತೀರಿ ಆವಾಗವಾಗ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇರ್ತದೆ. ಒಂದು ಪಾಠ ಓದೋದಿರಲಿ, ಒಂದು ಪಾಠ ಹಾರಿಸೋದಿರಲಿ. ಸೊ ಯಾವಾಗ ಆಸಕ್ತಿ ಇರ್ತದೋ ಆವಾಗ ನೀವು ಅಮೇಝಿಂಗ್ ಆಗಿ ಬೆಳೀತಾ ಇರ್ತೀರಿ. ಸೊ ಆ ರೀತಿ ನೀವು ಬೆಳಿಬೇಕು, ಜೀವನವನ್ನ ಮಸ್ತ್ ಮಜಾ ಮಾಡಬೇಕು, ಸಂತೋಷ ಪಡಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ಇವತ್ತು ಆಗ್ತಾ ಇರುವಂತದನ್ನ ಅನುಭವಿಸ್ಬೇಕು. ತೊಂದರೆ ಅನ್ಸಿದ್ರೆ ಬಿಡಬಾರದು, ಮತ್ತೆ ಮಾಡಬೇಕು. ಒಂದು ಅರ್ಧ ಗಂಟೆ ನಿಮಗೆ ಬೇಜಾರಾಯ್ತಪ್ಪ, ಓದಿ ಓದಿ ಇರ್ಲಿ, ಆಟ ಆಡ್ರಿ, ಮತ್ತೆ ಓದ್ರಿ. ಹೆಚ್ಚು ಆಟ ಆಡೋದ್ರಿಂದ ಹೆಚ್ಚು ಜಾಣರಾಗ್ತಾರೆ, ತಿಳ್ಕೊಡ್ರಿ. ಹೆಚ್ಚು ಆಟ ಆಡೋದ್ರಿಂದ ಎಲ್ಲಿ ಆಡಬೇಕು ಅದು ಇಂಪಾರ್ಟೆಂಟು, ಬಯಲಲ್ಲಿ ಆಟ ಆಡೋದ್ರಿಂದ ನಿಮ್ಮ ಕೈಯಲ್ಲಿರುವಂತಹ ಡಿವೈಸ್ ಇದೆಯಲ್ಲ ಅಲ್ಲಿ ಆಟ ಆಡೋದಲ್ಲ, ಎಲ್ಲಿ ಗ್ರೌಂಡ್ ಅಲ್ಲಿ ಹೆಚ್ಚಾಡ್ತಿರೋ ಅವರು ನಾಳೆ ಎತ್ತರಕ್ಕೆ ಬೆಳೀತಾರೆ. ನಾಯಕತ್ವದ ಕೌಶಲ್ಯ, ವ್ಯವಹಾರಿಕ ಕೌಶಲ್ಯ ಇವೆಲ್ಲವೂ ನಮಗೆ ಕಲೀಲಿಕ್ಕೆ ಸಿಗ್ತದೆ, ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವತ್ತಿಂದ ಶಿಕ್ಷಣದಲ್ಲಿ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ನಮ್ಮ ಜೀವನವನ್ನ ಸದೃಢವಾಗಿ ಸಮಾಜದ ಒಳಿತಿಗಾಗಿ ಬೆಳವಣಿಗೆಗಾಗಿ ನಾವು ಮಾಡಬೇಕು ಅಂತ.
1: ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತವಾಗಿ ಯೋಗ ಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ 9ನೆಯ ಶ್ಲೋಕದ ಒಂದು ಮುಂದುವರೆದ ಭಾಗ ಅಂತಲೇ ಹೇಳಬೇಕು. ಇದನ್ನು 9ನೆಯ ಹಿಂದಿನ ಶ್ಲೋಕದ ಜೊತೆನಲ್ಲಿ ಅರ್ಥ ಮಾಡಿಕೊಂಡಾಗ ಇದರ ಒಂದು ಪೂರ್ಣ ಪ್ರಮಾಣದ ಅರ್ಥ ನಮಗೆ ಲಭ್ಯವಾಗುತ್ತೆ. ಈ ಶ್ಲೋಕದ ಕೇವಲ ನಾವು ಶಬ್ದಾರ್ಥವನ್ನ ಮಾತ್ರ ಗ್ರಹಿಸಿ ಅದನ್ನು ತಪ್ಪಾಗಿ ತಿಳಿಯುವಂಥವರೇ ಹೆಚ್ಚು. ಈ ಶ್ಲೋಕದಲ್ಲಿ ಧ್ಯಾನದ ಅತ್ಯುನ್ನತ ಸ್ಥಿತಿಯನ್ನ ವಿವರಿಸಿದ್ದಾರೆ. ಆದುದರಿಂದ ಇಲ್ಲಿ ಮರಣ ಕಾಲದಲ್ಲಿ ಎಂಬ ಶಬ್ದ ಪ್ರಯೋಗವನ್ನ ಅಹಂಕಾರವು ಸಾಯುವ ಕಾಲದಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಮರಣ ಅಂತಂದ್ರೆ ನಾವು ಸಾಯುಜ್ಯವನ್ನ ಹೊಂದುವುದು, ಸಾವನ್ನಪ್ಪುವುದು ಅನ್ನುವ ಅರ್ಥ ಮಾತ್ರವಲ್ಲ. ನಮ್ಮೊಳಗಿನ ಅಹಂಕಾರ ಯಾವಾಗ ಸಾಯುತ್ತೋ ಅದೇ ಮರಣಕಾಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಧ್ಯಾನದ ಸಮಯದಲ್ಲಿ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಸಾಧಕನು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನು ಕಳಚಿಕೊಳ್ಳುವನೋ ಆಗ ಮನಸ್ಸು ಮತ್ತು ಬುದ್ಧಿಯು ಸ್ವಾಭಾವಿಕವಾಗಿಯಾದರೂ ಅಚಲವಾಗಿ ನಿಲ್ಲುತ್ತದೆ. ಭಕ್ತಿಯಿಂದ ಕೂಡಿದವನಾಗಿ ಅವನು ಇರಬೇಕು ಅಂತ ಹೇಳಿ ಇಲ್ಲಿ ಹೇಳಿದೆ. ಅಂದ್ರೆ ಭಕ್ತಿ ಎಂಬ ಶಬ್ದವನ್ನ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಾರದು. ಪೂರ್ಣ ರೀತಿಯ ಆತ್ಮಚಿಂತನೆಯೇ ಇಲ್ಲಿ ಭಕ್ತಿ. ಆಚಾರ್ಯ ಶಂಕರರು ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ ಅಂತ ಹೇಳಿ ಹೇಳಿದ್ದಾರೆ. ಈ ಭಕ್ತಿಯಲ್ಲಿ ಪರಮಾತ್ಮ ಮತ್ತು ಭಕ್ತನಿಗೆ ಭೇದವಿಲ್ಲ. ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಪರಮ ಪುರುಷನನ್ನು ಧ್ಯಾನ ಮಾಡುವವನು ಮಾನಸಿಕ ಸ್ಥಿತಿ ಅವನದ್ದು ಹೇಗಿರಬೇಕು ಎಂಬುದನ್ನ ವಿವರಿಸಿದ್ದಾನೆ. ಅದೇ ಅಚಿಂತ್ಯನಾಗಿರಬೇಕು, ಯಾವುದೇ ರೀತಿಯ ಚಿಂತೆಗಳನ್ನ ಇಟ್ಟುಕೊಳ್ಳದೇ ಇರುವಂಥದ್ದು. ಆದಿತ್ಯವರ್ಣನಾಗಿದ್ದಾನೆ ಆತ್ಮ, ಅಂದ್ರೆ ಸೂರ್ಯನ ಹಾಗೆ ಪ್ರಕಾಶಿಸ್ತಾ ಇದ್ದಾನೆ. ಅಣೋರಣೀಯ, ಆತ್ಮನಿಗಿಂತ ಒಂದು ಅಣುವಿಗಿಂತ ಒಂದು ಸೂಕ್ಷ್ಮವಾಗಿರುವಂಥದ್ದೇ ಆತ್ಮ ಅಂತ ಹೇಳುವಂತಹ ಅಣೋರಣೀಯ ಸ್ವಭಾವ. ಸರ್ವಸ್ಯ ಧಾತಾರಹ, ಅಂದ್ರೆ ಎಲ್ಲವನ್ನ ಪೋಷಿಸುವವನು, ಎಲ್ಲಕ್ಕೂ ಆಧಾರವಾಗಿರುವಂತಹ ಶಕ್ತಿ ಉಳ್ಳಂಥವನು. ಹಾಗೆ ಅನುಶಾಸಿತಾರ, ಅಂದ್ರೆ ಆತ್ಮನು ಇಡೀ ಜಗತ್ತಿನ ಒಡೆಯ ಅಂತ ಹೇಳಿ, ಎಲ್ಲರಿಗೂ ಒಡೆಯ. ಯಾವುದೇ ಸುಲ್ತಾನ ಇರ್ಬೋದು, ಯಾವುದೇ ದೊರೆ ಇರ್ಬೋದು, ಅವ್ರ ಎಲ್ಲ ದರ್ಪ ದಬ್ಬಾಳಿಕೆಯಿಂದ ಏನು ಈ ಪ್ರಪಂಚವನ್ನ ಆಳಿದ್ದಾರೋ ಅವೆಲ್ಲವಕ್ಕಿಂತನೂ ಕೂಡ ಜಗತ್ತು ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಹಾಗೂ ಬುದ್ಧಿ ಹಾಗೂ ಇಂದ್ರಿಯಗಳನ್ನ ಬೆಳಗುತ್ತಿರುವಂಥವನೇ ಆತ್ಮ. ಹಾಗಾಗಿ ಈ ಆತ್ಮ ಎಲ್ಲ ಇಂದ್ರಿಯಗಳ, ಶರೀರದ, ಬುದ್ಧಿಯ, ದೇಹದ ಒಡೆಯ. ಹಾಗಾಗಿ ಪುರಾಣ, ಅವನು ಸನಾತನ, ಈ ಪ್ರಪಂಚ ಇರುವುದಕ್ಕೂ ಬರುವುದಕ್ಕೂ ಮುಂಚೆಯೇ ಇದ್ದಂಥವನು. ಪ್ರಪಂಚ ಬಂದ ಮೇಲೂ ಇರುವಂಥದ್ದು ಆತ್ಮ, ಈ ಪ್ರಪಂಚ ಪ್ರಳಯವಾಗಿ ಹೋದರೂ ಕೂಡ ಇರುವಂಥದ್ದು ಆತ್ಮ. ಹಾಗಾಗಿ ಈ ಒಂದು ಆತ್ಮ ಧ್ಯಾನದ ಸ್ಥಿತಿಯಲ್ಲಿ ಅಚಲವಾದ ಮನಸ್ಸಿನ ಮೂಲಕ ಅಹಂಕಾರ ರಹಿತನಾಗಿ ಈ ಆತ್ಮನನ್ನು ನಾವು ಪರಿಶೋಧಿಸಬೇಕು, ಪರಿಶೀಲಿಸಬೇಕು. ಹಾಗೆ ಇದನ್ನು ನಮ್ಮೊಡನೆ ಅಳವಡಿಸಿಕೊಳ್ಳಬೇಕು. ಅದನ್ನೇ ಆತ್ಮನಲ್ಲಿ ಒಂದಾಗುವುದು ಅಂತ ಹೇಳುವಂಥದ್ದು. ಹೀಗೆ ಯೋಗ ಬಲದ ಮೂಲಕ ಪ್ರಾಣವನ್ನ ಭ್ರೂಮಧ್ಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಅಂತ ಹೇಳಿದೆ. ಇಲ್ಲಿ ನಾವು ಕುಂಡಲಿನಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ಧ್ಯಾನ ಮಾಡುವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಗಳಿಸಿರುವಂತಹ ಒಂದು ಶಕ್ತಿಯೇ ಯೋಗ ಶಕ್ತಿ. ಮನಸ್ಸು ಬುದ್ಧಿಯ ಅಲೆದಾಟವನ್ನ ಪೂರ್ಣ ನಿಯಂತ್ರಣಗೊಳಿಸಿದಾಗ ಆ ಯೋಗ ಶಕ್ತಿಯು ತಾನೇ ತಾನಾಗಿ

0: ವರ್ಧಿಸುತ್ತೆ. ತನ್ನ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಮತ್ತು ಬುದ್ಧಿಯನ್ನ ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದಾದ್ರೆ ಇನ್ನು ಕೆಲವೇ ಸಮಯಗಳಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚುವುದನ್ನ ಅವನೇ ಗಮನಿಸಬಹುದು. ಹೀಗೆ ಮನಸ್ಸು ಮತ್ತು ಬುದ್ಧಿಯು ಸ್ಥಿರವಾದಷ್ಟಕ್ಕೆ ಪ್ರಾಣವು ಬಹುಶಃ ಈ ಭೂಮಧ್ಯದಲ್ಲಿ ನಿಲ್ಲುವಂಥದ್ದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆ

ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ. ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ.

0: ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕಾಧಿಕಾರಿಗಳಾದ ವಿನುತಾ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ವಿನುತಾ. ನಾನು ಬಂದಿರೋದು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಅಂತ. ನಿಮ್ಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಈ ಕಂಪನಿ ಬಂದು 23 ವರ್ಷ ಆಯ್ತು ಇಲ್ಲಿಗೆ. ಸೊ ಇದು ಫಸ್ಟ್ ಬಂದಿದ್ದು ಬೆಳೆ ವಿಮೆ ಮಾಡಲಿಕ್ಕೆ. ಸೊ ಬೆಳೆ ವಿಮೆ ಮಾಡ್ತಾ ಇವಾಗ 2023 ಅಂದರೆ 2023 ಕ್ಯಾಟಲ್ ಇನ್ಶೂರೆನ್ಸ್ ಅಂತ, ಅಂದರೆ ಪಶು ವಿಮೆ ಸ್ಟಾರ್ಟ್ ಆಯಿತು ಇಲ್ಲಿ 2023. ಸೊ ಈ ವರ್ಷದಿಂದ ಮೀನುಗಾರಿಕೆ ಅಂದರೆ ಇವಾಗೇನು ಜಲಕೃಷಿ ವಿಮೆ ಅಂತ ಇದೆ, ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ಖುಷಿಯಿಂದ ಹೇಳ್ತೀವಿ. ಯಾಕಂದರೆ ಎಲ್ಲ ಸೆಕ್ಟರ್ಸಲ್ಲೂ ಇನ್ಶೂರೆನ್ಸ್ ಅನ್ನೋದು ಬರಬೇಕು. ಯಾಕಂದರೆ ಈ ಬಿಸ್ನೆಸ್ ಅಂತ ಹೇಳೋದ್ರಲ್ಲಿ ಇವಾಗ ನೀವು ಹೂಡಿಕೆ ಹೋಗಿರ್ತೀರ, ಒಂದಷ್ಟು ಜರ್ನಿನ ಮಾಡಿರ್ತೀರ, ಅದು ಮಾಡಿದ ಮೇಲೆ ನಿಮಗೆ ಒಂದು ನಷ್ಟಗಳು ಅಂತ ಬರುತ್ತೆ. ಹೌದು, ಪ್ರಾಫಿಟ್ಟು ಇರುತ್ತೆ, ಲಾಸು ಇರುತ್ತೆ. ಸೊ ಆ ನಷ್ಟನ ತುಂಬಿಸೋಕೆ ಇನ್ಶೂರೆನ್ಸ್ ಅನ್ನೋದು ಅವಶ್ಯಕತೆ. ಸೊ ಈ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತು, ಈ ಮೀನು ಅದರಲ್ಲೂ ಮೀನುಗಾರಿಕೆನಲ್ಲಿ ಇನ್ಶೂರೆನ್ಸ್ ಬಗ್ಗೆ ಯಾರಾದರೂ ಕೇಳಿದ್ರಾ? ಬೇರೆದ್ರ ಬಗ್ಗೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕೇಳಿರ್ತೀರಾ, ಅಥವಾ ಇವಾಗ ಹೇಳಿದ್ರೆ ಪಶು ವಿಮೆ ಬಗ್ಗೆ ಕೇಳಿರ್ತೀರಾ? ಮತ್ತೆ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿರ್ತೀರಾ ಕೂಡ, ಬಟ್ ಮೀನುಗಾರಿಕೆನಲ್ಲಿ ನೀವು ಎಷ್ಟು ಜನ ಇನ್ಶೂರೆನ್ಸ್ ಅಲ್ಲಿ ಪಾರ್ಟ್ ಆಗಿದ್ದೀರಾ, ಅಂದ್ರೆ ನೀವು ಎಷ್ಟು ಜನ ಪ್ರೀಮಿಯಂ ಕಟ್ಟಿದ್ದೀರಾ, ಬಟ್ ಕೇಳಿರ್ತೀರಾ ಅಟ್ಲೀಸ್ಟ್ ಇನ್ಶೂರೆನ್ಸ್ ಇದೆ ಮೀನುಗಾರಿಕೆಗೆ ಅಂತ. ಸೊ ಅದರಲ್ಲೂ ಜಲಕೃಷಿಗೆ ಇವಾಗ ಸ್ಟಾರ್ಟ್ ಆಗಿರೋದು. ಇನ್ನೊಂದು ಶ್ರಿಂಪ್ ಇನ್ಶೂರೆನ್ಸ್ ಅಂತಂದ್ರೆ ಈ ಸಿಗಡಿ ಮೀನುಗಳೇನಿರುತ್ತೆ ಅದಕ್ಕೂ ಇನ್ಶೂರೆನ್ಸ್ ಇದೆ, ಬಟ್ ಇನ್ನೂ ಸ್ಟಾರ್ಟ್ಅಪ್ ಆಗಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಆಗಿರೋದು ಜಲಕೃಷಿಗೆ. ಸೊ ಈ ಜಲಕೃಷಿನಲ್ಲಿ ಇವಾಗ ನಮ್ಗೆ ಎನ್ರೋಲ್ ಆಗದೆಂಗೆ, ಅಥವಾ ಯಾವ್ಯಾವ ನಷ್ಟಕ್ಕೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಇವಾಗ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಯಾವ್ಯಾವ ಜಾತಿ ಮೀನುಗಳಿಗೆ ನಾವು ವಿಮೆಯನ್ನ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಇವಾಗ ಈ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಅನ್ನೋದು ಆಲ್ ಓವರ್ ಇಂಡಿಯಾ ಇದೆ. ಸೊ ಇಂಡಿಯಾನಲ್ಲಿ ಕರ್ನಾಟಕನಲ್ಲಿ ಬಂದು ರೀಜನಲ್ ಆಫೀಸ್ ಬೆಂಗಳೂರಿನಲ್ಲಿದೆ. ಎಲ್ಲಾ ಸ್ಟೇಟ್ ಅಲ್ಲೂ ಒಂದೊಂದು ರೀಜನಲ್ ಆಫೀಸ್ ಇದೆ. ಅದೇ ತರ ಕರ್ನಾಟಕನಲ್ಲಿ ಬೆಂಗಳೂರಿನಲ್ಲಿ ಒಂದು ರೀಜನಲ್ ಆಫೀಸ್ ಇದೆ, ಅಲ್ಲಿ ಇನ್ಶೂರೆನ್ಸ್ ನ ಎನ್ರೋಲ್ ಮಾಡ್ತಾ ಹೋಗ್ಬೋದು ನೀವು. ಸೊ ಮೀನುಗಳು ಯಾವ್ದ್ಯಾವ್ದು ಅಂತಂದ್ರೆ, ಒಂದು ಕಾರ್ಪ್ ಮತ್ತೆ ಪಂಗಾಶಿಯಸ್ ಅಂತ, ಈ ಎರಡೂ ಜಾತಿ ಮೀನುಗಳನ್ನ ನಾವು ಎನ್ರೋಲ್ ಮಾಡಿಸ್ಕೊತಾ ಇದ್ದೀವಿ ಇಲ್ಲಿ. ಯಾಕಂದ್ರೆ ಇವಾಗ ನಾವು ಸ್ಟಾರ್ಟ್ಅಪ್ ಮಾಡ್ತಾ ಇರೋದ್ರಿಂದ, ಸೊ ಆ ಎರಡು ತರ ಜಾತಿಗಳಿಗೆ ಮಾತ್ರ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ವಿ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯಗಳು. ಇವಾಗ ಬರೀ ಮೀನ್ನ ಸಾಕ್ಬೇಕು ಅಂತಂದ್ರೆ ಬರೀ ನೀರಲ್ಲಿ ಬಿಟ್ಟರೆ ಆಗಲ್ಲ. ಯಾವ ತರ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕು ಅಂದ್ರೆ ಮೂಲ ಸೌಕರ್ಯಗಳು ಬೇಕು ಅದನ್ನ, ಅದಕ್ಕೂ ಕೂಡ ನೀವು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೂಡ ನಿಮ್ಗೆ ನಷ್ಟ ಆಗುವಂತ ಚಾನ್ಸಸ್ ಇದೆ, ಹಾಗೆ ನೀರು ಸಾಕಾಣಿಕೆಯಲ್ಲೂ ನಷ್ಟ ಆಗುವಂತ ಚಾನ್ಸಸ್ ಇದೆ. ಸೊ ಈ ಎರಡಕ್ಕೂ ಇನ್ಶೂರೆನ್ಸ್ ಇಲ್ಲಿ ಕೊಡ್ತಾ ಇರೋದು. ಫಸ್ಟ್ ಗೆ ಎನ್ರೋಲ್ಮೆಂಟ್ ಯಾರು ಮಾಡಬಹುದು, ಎಲ್ಲಾ ರೈತರು ಇವಾಗ ಏನೋ ಫಿಶ್ ಕಲ್ಚರ್ ಅಲ್ಲಿ ಇರ್ತೀರಾ, ಬಟ್ ಸ್ಟಿಲ್ ಯಾರ್ಯಾರು ಮಾಡಬಹುದು ಅಂತ ಅನ್ನೋದಾದ್ರೆ, ಈ NFDB ಪೋರ್ಟಲ್ ಬಗ್ಗೆ ಕೇಳಿದ್ರ, ಅಂದ್ರೆ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಸೊ ಈ ಪೋರ್ಟಲ್ ನಲ್ಲಿ ಯಾರು ರಿಜಿಸ್ಟರ್ ಆಗಿರ್ತೀರಾ, ಯಾಕೆ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ. ಈ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ ಗೆ ನಾವು ಎನ್ರೋಲ್ಮೆಂಟ್ ಮಾಡ್ತಾ ಇದೀವಿ. ಯಾಕೆ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ, ಇವಾಗ ನೀವು ಮೇ ಬಿ ನಾವು ಹೇಳುವಂತ ಪ್ರೀಮಿಯಂ ಅಮೌಂಟ್ ಹೇಳ್ತೀವಲ್ಲ, ಪ್ರೀಮಿಯಂ ಅಮೌಂಟ್, ಆ ಅಮೌಂಟ್ ನ ನೀವು ಕೊಡಕ್ ಆಗದೇ ಇರ್ಬೋದು. ಸೊ ಇದು ಸರ್ಕಾರದಿಂದ ನಿಮ್ಗೆ ಕೊಡ್ತಾರಂತ ಸಬ್ಸಿಡಿ. ಸೊ ಅದರಲ್ಲಿ ಕೂಡ ಸಬ್ಸಿಡಿ ಇದೆ. ಯಾಕೆ ಎನ್ರೋಲ್ಮೆಂಟ್ ಆಗ್ಬೇಕು ಅಂತಂದ್ರೆ, ನಿಮ್ಗೆ ಆ ಸಬ್ಸಿಡಿನ ತಗೊಳ್ಳಿಕ್ಕೆ NFDB ಇಂದ ರಿಜಿಸ್ಟರ್ ಆಗ್ಬೇಕು. ಯಾಕೆ ಅಂದ್ರೆ ಆ ಸಬ್ಸಿಡಿನ ನೀವು ತಗೊಳ್ಳಿಕ್ಕೆ ರಿಜಿಸ್ಟರ್ ಆಗ್ಬೇಕು. ಸೊ ಅಂತ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ ಗೆ ನಾವು ಎನ್ರೋಲ್ ಮಾಡಿಸ್ಕೊತಾ ಇದ್ವಿ. ಆಮೇಲೆ ಇನ್ನೊಂದು, ಹಿಂದುಳಿದ ವರ್ಗದವ್ರು ಯಾರಿದ್ದಾರೆ ಅವರಿಗೆ ಇನ್ನ 4% ಆಫ್ ಸಬ್ಸಿಡಿ, ಅಂದ್ರೆ ಟೋಟಲ್ 44% ಆಫ್ ಸಬ್ಸಿಡಿನ ನಾವು ಕೊಡ್ತಾ ಇದೀವಿ. ಯಾರು NFDB

ಅಂಡರ್ ಎನ್ರೋಲ್ಮೆಂಟ್ ಆಗಿರ್ತಾರೆ ಅಂತವ್ರಿಗೆ. ಇನ್ನೊಂದು ಏನಂದ್ರೆ ಯಾವಾಗ ಎನ್ರೋಲ್ಮೆಂಟ್ ಮಾಡಬಹುದು, ನೀವು ಫಿಶಸ್ ನ ಸ್ಟಾಕಿಂಗ್ ಮಾಡಿರ್ತೀರಾ, ಸ್ಟಾಕಿಂಗ್ ಅಂದ್ರೆ ಹ್ಯಾಚರೀಸ್ ಹಾಕಿರ್ತೀರಾ, ಅಂದ್ರೆ ಫಿಂಗರ್ ಲಿಂಕ್ಸ್ ಅಂತ ಏನ್ ಹೇಳಿದ್ರು ಸರ್, ಆ ಫಿಂಗರ್ ಆಧಾರದಲ್ಲಿ ಬಂದಿರುವಂತ ಫಿಶ್ ಗಳ ಏನ್ ಹ್ಯಾಚರಿಗೆ ಹಾಕಿರ್ತೀರಾ, ಅಲ್ಲಿಂದ 90 ಡೇಸ್ ವರ್ಗೂ ಅಂದ್ರೆ 90 ದಿನದೊಳಗವರೆಗೂ ನಿಮ್ಗೆ ಅವಕಾಶ ಇರುತ್ತೆ ಎನ್ರೋಲ್ ಆಗಕ್ಕೆ. ಅದ 90 ದಿನ ಆದ್ಮೇಲೆ ನೀವು ಎನ್ರೋಲ್ ಮಾಡಕ್ ಆಗಲ್ಲ. ಓಕೆನಾ? ಸೊ 90 ದಿನದ ಒಳಗಡೆ, ಯಾಕಂದ್ರೆ ಇದು ಕಂಪ್ನಿ ಕಂಡೀಷನ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ 90 ದಿನದ ಒಳಗಡೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಕೋಬಹುದು. ಯಾವತ್ತು ನೀವು ಇನ್ಶೂರೆನ್ಸ್ ಅಮೌಂಟ್ ಪೇಮೆಂಟ್ ಮಾಡ್ತೀರಾ, ಸೊ ಆ ಪೇಮೆಂಟ್ ಆಗಿದ ದಿನದಿಂದ ಆ ರಿಸ್ಕ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ನೆಕ್ಸ್ಟ್ ನೀವು ಎಲ್ಲಿವರೆಗೂ ಅಂದ್ರೆ ಕಲ್ಚರ್ ಅಂದ್ರೆ ಇವಾಗ ನೀವು ಕಾರ್ಪ್ ನ ಎಷ್ಟು ಮಂತ್ ನೀವು ಮಾಡ್ತೀರಾ, ಹಾರ್ವೆಸ್ಟ್ ಬರೋ ಟೈಮಿಂಗ್ ಏನಿದೆ, ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಟು ಸೀಡ್ಲಿಂಗ್ಸ್ ಇಂದ ಹಾರ್ವೆಸ್ಟ್ ಬರಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಕಾರ್ಪ್ ಮೀನ್ ನೀವು ಕಲ್ಟಿವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಎಷ್ಟು ಟೈಮ್ ತಗೋತೀರ ಅಲ್ವಾ. ಸೊ ಅದನ್ನ ನಾವು ಕಲ್ಚರ್ ಅಂತ ಹೇಳ್ತೀವಿ, ಆಯ್ತಾ. ಆ ಕಲ್ಚರ್ ಒಳಗಡೆ ನೀವು ಏನಂತಾರ 90 ದಿವಸ ಅಂದ್ರೆ ಏನಂದ್ರೆ ಫಿಂಗರ್ ಲಿಂಗ್ಸ್ ಅಂತ ಹೇಳಿದ್ನಲ್ಲ, ಆ ಫಿಂಗರ್ ಲಿಂಗ್ಸ್ 90 ಡೇಸ್ ಇರೋವರೆಗೂ ನೀವು 90 ಡೇಸ್ ಒಳಗಡೆ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬಹುದು. 90 ಡೇಸ್ ಇಂದ ಯಾವಾಗ ರಿಸ್ಕ್ ಸ್ಟಾರ್ಟ್ ಡೇಟ್ ಅಂತ ಹೇಳಿದ್ನಲ್ಲ, ರಿಸ್ಕ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಕಲ್ಚರ್ ಅಂತ ಏನ್ ಹೇಳಿದ್ರೆ ಇವಾಗ 10 ಮಂತ್ಸ್ ಆರ್ 11 ಮಂತ್ಸ್ ಅಲ್ಲಿವರೆಗೂ ನಿಮ್ ರಿಸ್ಕ್ ಕವರ್ ಆಗಿರುತ್ತೆ. ಅಂದ್ರೆ 10 ತಿಂಗಳು ಅಥವಾ 11 ತಿಂಗಳವರೆಗೂ ನಿಮ್ಗೆ ಏನೇ ನಷ್ಟ ಆದ್ರೂ ಅದನ್ನ ಒಂದು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ಪುಟ್ ಕಾಸ್ಟ್ ಅಂದ್ರೆ ಏನು? ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ನೀವು ಫಿಶ್ ಸೀಡ್ಸ್ ಅಂದ್ರೆ ಫಿಶ್ ಬೀಜಗಳನ್ನ ಏನ್ ತರ್ತೀರಾ ಅಲ್ಲಿಂದ ಹಿಡಿದು ಫಿಶ್ ಫೀಡ್ ಏನ್ ತರ್ತೀರಾ, ಅದಕ್ಕೆ ಮೆಡಿಸಿನ್ ಏನ್ ಯೂಸ್ ಮಾಡ್ತೀರಾ, ಮತ್ತೆ ಲೇಬರ್ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಇದನ್ನೆಲ್ಲ ಸೇರಿ ನಾವು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ಏನಂತಾರೆ ಫಿಶ್ ಸಾಕಾಣಿಕೆ, ಆ ಸಾಕಾಣಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟು ಖರ್ಚುಗಳಾಗತ್ತೆ ಅಪಾರ್ಟ್ ಫ್ರಮ್ ಏನು ಇನ್ಫ್ರಾಸ್ಟ್ರಕ್ಚರ್ ನ ಬಿಟ್ಟು ಬರೀ ಮೀನು ಸಾಕಾಣಿಕೆಗೆ. ಮೀನ್ ಸೀಡ್ಸ್ ಇಂದ ಹಿಡಿದು ಫೀಡ್ ಇಂದ ಹಿಡಿದು ಮೆಡಿಸಿನ್ ಇಂದ ಹಿಡಿದು ಲೇಬರ್ ಕಾಸ್ಟ್, ಇದಿಷ್ಟು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇದು ಪ್ಲಾನ್ ಎ, ಆಯ್ತಾ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದೆ, ಅಂದ್ರೆ ಇವಾಗ ಬಯೋಫ್ಲೋಕ್ ಅಂತ ಸರ್ ಹೇಳಿದ್ರು, ಅದಾದ್ಮೇಲೆ ರೇಸ್ ವೇಸ್ ಅಂತ ಹೇಳಿದ್ರು, ಅಥವಾ ಪಾಂಡ್ಸ್, ಪಾಂಡ್ಸ್ ಅಂದ್ರೆ ಕೊಳಗಳು, ಆತರ ಏನಾದ್ರೂ ನೀವು ಕಲ್ಚರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಗೆ ಬೇರೆ ಪ್ಲಾನ್ ಇದೆ. ಸೊ ಪ್ಲಾನ್ ಎ ಬಂದು ಪ್ಲಾನ್ ಬಿ. ಪ್ಲಾನ್ ಎ ನಲ್ಲಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗುತ್ತೆ. ಪ್ಲಾನ್ ಬಿ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕವರ್ ಆಗುತ್ತೆ ಅಂತ ಹೇಳಲ್ವ. ಸೊ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಬರೋದಾದ್ರೆ ಕಾಸ್ಟ್ ಮೀನಿಗೆ 3.83 ಅಂದ್ರೆ 3.83 ನಿಮ್ಗೆ ಪ್ರೀಮಿಯಂ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ಸಮ್ ಇನ್ಶೂರ್ಡ್ ಏನಿರುತ್ತೆ, ಸಮ್ ಇನ್ಶೂರ್ಡ್ ಅಂದ್ರೆ ವಿಮೆ ಒಟ್ಟು ಮೊತ್ತ, ಅಂದ್ರೆ 11 ಮಂತ್ಸ್ ನೀವ್ ಏನ್ ಹೇಳಿದ್ರಿ ಕಲ್ಚರ್ ಪೀರಿಯಡ್, ಆ 11 ಮಂತ್ಸ್ ಅಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಇನ್ವಾಯ್ಸ್ ಇರುತ್ತೆ, ಅಂದ್ರೆ ಬಿಲ್ ಇರುತ್ತೆ. ಆ ಬಿಲ್ ಮೇಲೆ ಅದೇ ನಿಮ್ಗೆ ವಿಮಾ ಮೊತ್ತ ಆಗುತ್ತೆ. ಆ ವಿಮಾ ಮೊತ್ತದ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 3.83% ನೀವು ಪ್ರೀಮಿಯಂ ಕಟ್ಟಬೇಕು ವಿತೌಟ್ ಜಿ ಎಸ್ ಟಿ. ಓಕೆನಾ? 3.83% ನೀವು ಪ್ರೀಮಿಯಂ ನ ಕಟ್ತೀರಾ, ಯಾವ್ದಕ್ಕೆ? ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಾಯ್ತು, ಮೀನು ಸಾಕಾಣಿಕೆಗೆ ನೀವೇನೇನ್ ಖರ್ಚು ಮಾಡಿದ್ರಿ ಅದ್ರ ಮೇಲೆ ನಿಮ್ಗೆ 3.83% ಕಾರ್ಪು ಮೀನಿಗೆ, ಕಾರ್ಪು ತಳಿಗಳಿಗೆ ಖರ್ಚಾಗುತ್ತೆ ಪ್ರೀಮಿಯಂ. ಸೊ ಇವಾಗ ನೀವೇನಾದ್ರೂ NFDB ನಲ್ಲಿ ಏನಾದ್ರೂ ನೀವು ಇನ್ವಾಲ್ವ್ ಆಗಿದ್ದೀರಾ ಅಥವಾ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಅಲ್ಲಿಂದ 40% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ NFDB ನಲ್ಲಿ ನೀವು ಎನ್ರೋಲ್ ಆಗ್ಬೇಕು. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ ಇವಾಗ ಪಾಂಡ್ಸ್ ಗೆ ನಿಮ್ಗೆ ಒಂದು ಕೊಳಗೆ ನೀವೇನಾದ್ರೂ 1 ಲಕ್ಷ ಖರ್ಚು ಮಾಡ್ತಾ ಇದ್ರೆ ಕೊಳ ಕ್ರಿಯೇಟ್ ಮಾಡಕ್ಕೆ 1 ಲಕ್ಷ ಏನಾದ್ರು ಖರ್ಚು ಮಾಡ್ತಾ ಇದ್ರೆ ಅಂದ್ರೆ 0.50% ಅಂದ್ರೆ 1 ಲಕ್ಷಕ್ಕೆ ನೀವು 500 ರುಪೀಸ್ ತರ ಕೊಡ್ಬೇಕಾಗುತ್ತೆ, ಅಂದ್ರೆ ಪ್ರೀಮಿಯಂ ಅಮೌಂಟ್ ಅದು 0.50%, ಆಯ್ತಾ. ಇದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವಾಗ ಏನು ಪಾಂಡ್ ಕ್ರಿಯೇಷನ್ಗೆ ಅಥವಾ ಬಯೋಫ್ಲಾಕ್ ಅಂತ ಏನ್ ಹೇಳಿದ್ರು ಆ ಒಂದು ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಕ್ಕೆ ಏನು ಖರ್ಚಾಗತ್ತೋ ಅದರಲ್ಲಿ 0.50% ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ಪೇ ಮಾಡ್ಬೇಕಾಗತ್ತೆ. ಸೊ ಇದು ಎರಡು ತರ ಆಯ್ತು, ಒಂದು ವರ್ಕಿಂಗ್ ಕ್ಯಾಪಿಟಲ್ ಆಯ್ತು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳಿದ್ವಿ ಅದ್ರದ್ದು. ಸೊ ಇವಾಗ ಬರೀ ಇದೇ ನಮ್ಗೆ ನಷ್ಟ ಆಗತ್ತಾ? ಇಲ್ಲ. ಸೊ ಇನ್ನ ನಷ್ಟಗಳು ಏನಾಗ್ಬೋದು, ಮೇ ಬಿ
ಪಾಯ್ಸನಿಂಗ್ ಆಗಿರ್ಬೋದು, ಇವಾಗ ಫುಡ್ ನೀವು ಕೊಡ್ತಾ ಇರೋದ್ರಲ್ಲಿ ಮೇ ಬಿ ಫುಡ್ ಇಂದಾನೇ ಆಗತ್ತೆ ಅಂತ ಹೇಳಕ್ ಆಗಲ್ಲ, ಇದು ಮೂರನೇ ವ್ಯಕ್ತಿಯಿಂದ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ

ನಿಮ್ ಕೊಳಗ್ನಲ್ಲಿ ಹಾಳ್ ಮಾಡಕ್ಕೆ ಅಂತ ಹೇಳಿ ಇಂಟೆನ್ಷನಲಿ ಅವ್ರು ಬಂದು ಏನಾದ್ರು ಮಾಡುವಂಥದ್ದು, ಅಥವಾ ನೀರ್ನ ಆಚೆ ಹಾಕುವಂಥದ್ದು, ಅಂದ್ರೆ ಆ ಮೀನ್ನ ನಾಶ ಮಾಡೋಕೆ, ಅಥವಾ ನೀವೇನ್ ಮಾಡ್ತಾ ಇದ್ರ ಬಿಸ್ನೆಸ್ನ ಅದನ್ನ ನಾಶ ಮಾಡೋದಕ್ಕೆ ಮೇ ಬಿ ಟೆಫ್ಟ್ ಅದನ್ನ ಕಳ್ತನೂ ಕೂಡ ಮಾಡ್ಬೋದು. ಈ ತರ ಅಂತ ಚಾನ್ಸಸ್ ಏನಾದ್ರು ಇದೆ ಅಂತಂದ್ರೆ ಅದಕ್ಕೆ ನೀವೇನ್ 3.83 ಅಂತ ಹೇಳಿದೆ ಒಂದು ಕಾರ್ಪ್ ಮೀನ್ಗೆ, ಸೊ ಆ 3.83% ಇಂಟು 20% ಚಾರ್ಜ್ ಆಗುತ್ತೆ, ಅಂದ್ರೆ ಲಾಸ್ಟ್ ಆಗಿ 4.50. ಇವಾಗ ನೀವು 100 ರುಪೀಸ್ಗೆ 4.50 ಅಂದ್ರೆ 4.5 ರೂಪಾಯಿ 100 ರುಪೀಸ್ಗೆ. ಸೊ ಆ ತರ ಖರ್ಚಾಗತ್ತೆ, ಅಂದ್ರೆ ಪ್ರೀಮಿಯಂ ರೇಟ್ಸ್ ಎಷ್ಟಾಗತ್ತೆ. ಇವಾಗ ಹೇಳಿದೆ ಟೆಫ್ಟ್ ಅಥವಾ ಈ ತರ ಪಾಯ್ಸನಿಂಗ್ ಏನಾದ್ರು ಆಯ್ತು ಅಂತಂದ್ರೆ ಇದಕ್ಕೆ ನೀವೇನ್ ಪ್ರೀಮಿಯಂ, ಬೇಸ್ ಪ್ರೀಮಿಯಂ ಅಂದ್ರೆ 3.83 ಏನಿತ್ತು ಅದಕ್ಕೆ 20% ಎಕ್ಸ್ಟ್ರಾ ನೀವು ಪೇ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಇವಾಗ ಯಾವ್ಯಾವ ತೊಂದರೆಗಳು ಬಂದ್ರೆ, ಅಂದ್ರೆ ಪೆರಿಲ್ಸ್ ಅಂತ ಹೇಳ್ತೀವಿ ನಾವು, ಯಾವ್ಯಾವ ತೊಂದರೆಗಳು ಬಂದಾಗ ಈ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಒಂದು ಅದು ಫಿಶ್ಗಳಿಗೆ ಕಾಯಿಲೆ ಬಂದ್ರೆ, ಅಂದ್ರೆ ಸಮ್ಮರ್ ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಅದು ಜಾಸ್ತಿ ಬರುವಂತ ಕಾಯಿಲೆಗಳು, ಅದ್ ಬಿಟ್ರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ ಅಂಡ್ ಫಿಶ್ ಲೀಚರ್ಸ್ ಅಂತ ಹೇಳ್ತಾರೆ. ಇದೆಲ್ಲಾನು ರಿಪೋರ್ಟ್ ಲ್ಯಾಬ್ ಅಲ್ಲೇನೆ ಆಗುತ್ತೆ. ಈ ಎಲ್ಲಾ ರಿಪೋರ್ಟ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಏನ್ ಮಾಹಿತಿ ಬರುತ್ತೆ ಅಂದ್ರೆ ನಿಮ್ ಫಿಶಸ್ ಎಷ್ಟು ಡ್ಯಾಮೇಜ್ ಆಗಿದೆ, ಅಥವಾ ಎಷ್ಟು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದ್ರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಂಡು ನಮ್ಗೆ ಒಂದು ವರದಿನ ಕೊಡ್ತಾರೆ. ಸೊ ಆ ವರದಿ ಮೇಲೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಫೈನಲ್ ಕ್ಲೇಮ್ ಏನಾಗುತ್ತೆ ಅದನ್ನ ಕೊಡ್ತಾರೆ. ಸೊ ಮೇನ್ ಆಗಿ ನೀವು ರಿಪೋರ್ಟ್ಸ್ಗಳನ್ನ, ಇವಾಗ ಒಂದು ಏನೋ ನಾಶ ಆಗಿದೆ ಆ ಟೈಮ್ನಲ್ಲಿ ವಿತಿನ್ 24 ಅವರ್ಸ್ ನಮಗೆ ಮಾಹಿತಿ ಕೊಡಬೇಕು ಈ ತರ ನಾಶ ಆಗಿದೆ ಅಂತ ಹೇಳಿ. ಸೊ 24 ಅವರ್ಸ್ ಮೇಲೆ ಆದ್ರೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತೆ, ಯಾಕಂದ್ರೆ ಒಂದ್ ಸ್ಯಾಂಪಲ್ನ ಕೂಡ ತಗೋಬೇಕಾಗತ್ತೆ ಒಂದು ಫಿಶ್ದು, ಅಂದ್ರೆ ಏನು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಕೋಸ್ಕರ ಸ್ಯಾಂಪಲ್ನ ತಗೋಬೇಕಾಗತ್ತೆ. ಸೊ ಇದೆಲ್ಲಾನು ಕೆಲವು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಕ್ಲೇಮ್ ಟೈಮ್ನಲ್ಲಿ ಆಗುವಂಥದ್ದು. ಸೊ ಇವಾಗ ಏನಾದ್ರೂ ಡಿಸೀಸ್ ಆಗಿದೆ ಅಥವಾ ಅದ್ ಬಿಟ್ರೆ ಏನಾದ್ರೂ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಕೃತಿಯಲ್ಲಿ ಏನಾದ್ರೂ ನಿಮ್ಗೆ ವಿಪತ್ತುಗಳಾದ್ರೆ, ಸೊ ಆ ಚಾನ್ಸಸ್ ಇದ್ದಾಗ ಕ್ಲೇಮ್ ಆಗುತ್ತೆ. ಸೊ ಅಡಿಷನಲ್ ಪೆರಿಲ್ಸ್, ಇವಾಗ ಫಿಶ್ ಇಫ್ ಇನ್ ಕೇಸ್ ಡ್ಯಾಮೇಜಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಆ ಡ್ಯಾಮೇಜಸ್ ನ ಇವಾಗ 100%, ಇವಾಗ ಏನ್ ಕೊಳದಲ್ಲಿ ಒಂದ್ 1,000 ಫಿಶಸ್ ನ ಹಾಕಿದೀರಾ ಅಂತಂದ್ರೆ ಅದರಲ್ಲಿ ಇವಾಗ 1,000 ಫಿಶಸ್ ಡೆತ್ ಆಗಿದೆ ಅಂತಂದ್ರೆ 80% ಆಫ್ ದ ಕ್ಲೇಮ್ ನಮ್ ಕಂಪ್ನಿಯಿಂದ ಕೊಡ್ತಾರೆ. ಇನ್ನ 20% ಏನಿದೆ ಅದು ಫಾರ್ಮರ್ಸ್ ಬೇರ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇವಾಗ 80% ನಮ್ಗೆ ಬೇಡ, 80% ಮಾತ್ರ ಬೇಡ, ಅಟ್ಲೀಸ್ಟ್ ನಮ್ಗೆ 50% ಲಾಸ್ ಆದ್ರೂ ನಮ್ಗೆ ಬೇಕು ಕ್ಲೇಮ್ ಅನ್ನೋದಾದ್ರೆ, ಅಥವಾ 60% ನಿಮ್ಗೆ ಲಾಸ್ ಆಗಿದೆ ಸೊ ಅದಕ್ಕೆ ಕ್ಲೇಮ್ ಬೇಕು ಅಂತಂದ್ರೆ, ಅಥವಾ 70% ನಮ್ಗೆ ಲಾಸ್ ಆಗಿದೆ ಅದಕ್ಕೂ ನಮ್ಗೆ ಕ್ಲೇಮ್ ಮಾಡ್ಬೇಕನ್ನೋದಾದ್ರೆ ಡಿಫ್ರೆಂಟ್ ಅದಕ್ಕೆ ಪ್ರೀಮಿಯಂ ರೇಟ್ಸ್ ಗಳು ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ ಕವರ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ಹೇಳಿದೆ ನಾರ್ಮಲ್ ನೀವು ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋದಾದ್ರೆ ಅದಕ್ಕೆ ಏನ್ ಲಾಸ್ ಆಗಿದೆ ಅದರಲ್ಲಿ 80% ನಾವು ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿ ಕೊಡ್ತೀವಿ. ಸೊ ಇವಾಗ 50% ಏನಾದ್ರೂ ನಿಮ್ಗೆ ಲಾಸ್ ಆಗಿದೆ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಆಗುತ್ತೆ. ಸೊ ಆ ಪ್ರೀಮಿಯಂ ನೀವು ಬೇರ್ ಮಾಡೋದಾದ್ರೆ ಅದನ್ನ ನೀವು ತಗೋಬಹುದು. 50% ಆಗಿರ್ಬೋದು, 60%, 70% ಅಂಡ್ 80%, ಇಷ್ಟು ಪ್ರೀಮಿಯಂಗಳು ಇದಾವೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ, NFDB ನೀವು ನಿಮ್ CSC ನಲ್ಲಿನೂ ಮಾಡ್ಕೋಬಹುದು. ಕರ್ನಾಟಕ ಒಂದು CSC ಸೆಂಟರ್ಸ್ ಅಂತ ಇದೆ, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಾರೋ ನೀವು ಅದನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಆದ್ರೆ ಅವರು ಮಾಡ್ಕೊಡ್ತಾರೆ ರಿಜಿಸ್ಟರ್. ನ್ಯಾಚುರಲ್ ಕ್ಯಾಲಾಮಿಟೀಸ್ ವಿತ್ ಡಿಸೀಸ್ ಬಿಟ್ರೆ ಅದನ್ನ ಒಂದು ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಕವರ್ ಆಗುತ್ತೆ ಸರ್, ತೊಂದರೆ ಇಲ್ಲ. ಬಟ್ ಟೆಫ್ಟ್ ಮತ್ತೆ ಏನು ಹೇಳಿದ್ರೆ ಪಾಯ್ಸನಿಂಗ್ ಅಂತ ಅದು ಬಂದು ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಪಾರ್ಟ್ ಎ ಬಂದು ವರ್ಕಿಂಗ್ ಕ್ಯಾಪಿಟಲ್, ಅಂದ್ರೆ ಫಿಶ್ ಸಾಕಾಣಿಕೆ ಮಾಡಕ್ಕೆ ಏನೇನ್ ಖರ್ಚಾಗುತ್ತೆ ನಿಮ್ಗೆ, ಅದು ಪಾರ್ಟ್ ಎ. ಪಾರ್ಟ್ ಬಿ ಬಂದು ನಿಮ್ಗೆ ಏನಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳದ್ನಲ್ವಾ, ಅದ್ರದ್ದು. ಪಾರ್ಟ್ ಎ ನಲ್ಲಿ ಫಿಶ್ ಸಾಕಾಣಿಕೆ ಮಾಡಕ್ ಮಾತ್ರ, ಪಾರ್ಟ್ ಬಿ ಬಂದು ಇನ್ಫ್ರಾಸ್ಟ್ರಕ್ಚರ್ಗೆ. ಆ ಕಾರ್ಪ್ ನಲ್ಲೇನೆ ರೋಹು, ಕಾಟ್ಲಾ, ಕಾಮನ್, ಸಿಲ್ವರ್, ಗ್ರಾಸ್ ಇಂಥವೆಲ್ಲ ಕಾರ್ಪ್ ಅಲ್ಲೇ ಬರುತ್ತೆ. ನೀವ್ ಯಾವ್ದನ್ನ ನೀವ್ ಕಲ್ಟಿವೇಶನ್ ಮಾಡ್ತಾ ಇದ್ದೀರಾ ಆ ಫಿಶ್ ಬಗ್ಗೆ ನಮ್ಗೆ ಹೇಳಿದ್ರೆ ನಾವ್ ಅದ್ರ ಬಗ್ಗೆ. ಇವಾಗ ನಮ್ದ್ರಲ್ಲಿ 6 ಟೈಪ್ ಇದೆ, ರೋಹು, ಕಾಟ್ಲಾ, ಗ್ರಾಸ್, ಮತ್ತೆ ಕಾಮನ್, ಸಿಲ್ವರ್, ಅಂದ್ರೆ ಕಾರ್ಪಲ್ಲೇ ವಿಧಗಳಿದ್ದು. ಪಮಾಸಿಯಸ್ ಒಂದೇ ಸರ್, ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, 9972632104. ಇವಾಗ ಸ್ನೇಹಿತನಲ್ಲಿ ಬೈಟ್ ಮಾಡಿದೆ ಅಂತಂದ್ರೆ ಅದೆಲ್ಲ ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂದು ಅದು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ

0: ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಮೇಲೆ ನಾವು ಕ್ಲೇಮಿಂಗ್ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ನಿಮ್ಗೆ ಕ್ಲೇಮ್ ಮಾಡ್ಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ, ತೊಂದರೆ ಇಲ್ಲ. ಇವಾಗ ಏನಂದ್ರೆ ಎಲ್ಲ ಲ್ಯಾಬ್ ರಿಪೋರ್ಟೇ ಮೇನ್ ಸರ್. ಅದಾದ್ಮೇಲೆ ನೀವು ಹ್ಯಾಚರಿಗೆ ಪರ್ಚೇಸ್ ಮಾಡಿದ್ದಿರಲ್ಲ, ಫಿಶಸ್ ನಪ್ಪು ಎಲ್ಲ ಪರ್ಚೇಸ್ ಮಾಡಿರ್ತಿರಲ್ಲ, ಅದ್ರದ್ದು ಇನ್ವಾಯ್ಸ್ ಇಟ್ಕೊಂಡಿರ್ ಅಂದ್ರೆ ಬಿಲ್ಸ್ ಇಟ್ಕೊಂಡಿರ್ಬೇಕು. ಹಾ, ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದಾದ್ರೆ ಅದ್ರ ಬಿಲ್ಸ್ ಕೇಳ್ತಾರೆ. ಅದೆಲ್ಲ ಡಿಪಾರ್ಟ್ಮೆಂಟ್ ಇಂದಾನೆ ತಗೊಳ್ತಾರೆ. ರಿಪೋರ್ಟ್ ಮಾತ್ರ 24 hours ಒಳಗೆ ಮಾಡ್ಬೇಕು.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕ ಅಧಿಕಾರಿಗಳಾದ ವಿನುತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸಿಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ

0: ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೇ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮಹಾಬಲೇಶ್ವರ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಶುಕ್ಲಾಂ ಭರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಗಜಾನ ಪದ್ಮಾರ್ಗಂ.

ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ.

ಅರ್ಥಾತ್ ವಿಧಿ ವಿರಾಮವಿಲ್ಲದೆ ಅನನ್ಯ ಭಕ್ತಿಯಿಂದ ನನ್ನನ್ನು ಸೇವಿಸುವ ಆರಾಧಿಸುವ ಜನರ ಯೋಗಕ್ಷೇಮಗಳನ್ನು ನಾನೇ ನಿರ್ವಹಿಸುತ್ತೇನೆ ಎಂದು ದೈವವಾಣಿಯಂತೆ ದುಷ್ಟ ಶಿಕ್ಷಕನು ವಶಿಷ್ಠ ರಕ್ಷಕನು ಆದ ಪರಮಾತ್ಮನು ಈ ಜಗತ್ತಿನಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ತನ್ನ ದಿವ್ಯ ಮಹಿಮೆಗಳನ್ನು ತೋರಿ ಆ ಕ್ಷೇತ್ರದ ಮಹತ್ತನ್ನು ವಿಸ್ತರಿಸುತ್ತಾ ಆಸ್ತಿಕ ಶಿರೋಮಣಿಗಳನ್ನು ಉದ್ಧಾರ ಮಾಡುತ್ತಾ ಬರುತ್ತಿದ್ದಾನೆ. ಇಂತಹ ಅನೇಕ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದುದು ಗರಳಪುರಿ ಕ್ಷೇತ್ರ, ದಕ್ಷಿಣ ಕಾಶಿ ಎನಿಸಿರುವ ಇಂದಿನ ನಂಜನಗೂಡು ಮಹಾಕ್ಷೇತ್ರ, ಇದಕ್ಕೆ ಗೌತಮಪುರವೆಂದು, ವಿಷಪ್ರಹರಣಪುರವೆಂದು, ಇನ್ನು ಅನೇಕ ಹೆಸರುಗಳಿಂದ ಭೂಕೈಲಾಸ ಎನಿಸಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಭಗವಾನ್ ನಂಜುಂಡೇಶ್ವರನೇ ಅಲ್ಲದೆ ಆದಿ ಋಷಿ ಕಪಿಲ, ಗೌತಮ, ಪರಶುರಾಮಾದಿ ಮಹರ್ಷಿಗಳು ಇಲ್ಲಿ ನೆಲೆಸಿ ತಪಸ್ಸನ್ನಾಚರಿಸಿ ಈ ಕ್ಷೇತ್ರದ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಭೂದೇವಿಯರೇ ಮೊದಲುಗೊಂಡು ಇಲ್ಲಿ ತಪವನ್ನು ಆಚರಿಸಿ ಇಷ್ಟ ಸಿದ್ಧಿಯನ್ನು ಪಡೆದು ಕ್ಷೇತ್ರದ ಮಹಿಮೆಯನ್ನು ಬೆಳಗಿಸಿದ್ದಾರೆ. ದೇವಾನುದೇವತೆಗಳೆಲ್ಲ ಸಮೂಹವೇ ಈ ಮಹಾಕ್ಷೇತ್ರದಲ್ಲಿ ನೆಲೆಗೊಂಡಿದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಯ ಭಕ್ತಿಯಿಂದ ನಂಜುಂಡೇಶ್ವರನ್ನು ಪ್ರಾರ್ಥಿಸಿ ಇಷ್ಟಾರ್ಥಗಳನ್ನು ಪಡೆದು ಕಡೆಗೆ ಪರಲೋಕ ಪದವಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಅಂತಹ ಪರಮ ಪವಿತ್ರವಾದ ನಂಜುಂಡೇಶ್ವರ ಮಹತ್ವೆಯನ್ನು ನಾವು ನೀವೆಲ್ಲರೂ ಕೇಳುವ ಸುಯೋಗ. ಅಂತೆಯೇ ನನ್ನ ಪೂಜ್ಯ ಗುರುಗಳಾದ ಕೀರ್ತಿ ಶೇಷರಾದ ಆರ್ ಗುರುರಾಜು ನಾಯ್ಡು ಅವರ ಚರಣಾರ್ವಿಂದಗಳಿಗೆ ನಮಿಸಿ ಇಂದಿನ ಕೀರ್ತನವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೇರೆ ಒಪ್ಪರದೊಳಗೆ

ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರು ಒಂದೇ ಪಾರ್ವತೀ ಪರಮೇಶ್ವರವು. ಈ ರೀತಿ ಜಗತ್ತಿನ ಮಾತಾ ಪಿತರಾದ ಪಾರ್ವತಿ ಪರಮೇಶ್ವರರು ಜಗತ್ತಿನ ಪರಿಪಾಲನೆ ಮಾಡುತ್ತಿರುವಲ್ಲಿ ಕಶ್ಯಪ ಬ್ರಹ್ಮನ ಮಕ್ಕಳೇ ಮೊದಲಾದ ದೇವತೆಗಳು

ಅಮರತ್ವವನ್ನು ಪಡೆಯುವ ಆಸೆ ಹೊತ್ತವರಾಗಿ ಸಮುದ್ರವನ್ನು ಮತಿಸಿದರೆ ಇಂತಹ ಅಮರತ್ವವನ್ನು ದೊರಕಿಸಿಕೊಡುವ ಅಮೃತವು ದೊರೆಯುತ್ತದೆ ಎಂಬ ಅಭಿಪ್ರಾಯಕ್ಕೆ ಬಂದವರಾಗಿ ದಾನವರ ಸಹಕಾರವನ್ನು ಪಡೆದು ಸಮುದ್ರ ಮಥನವನ್ನು ಮಾಡಲು ಇಚ್ಛಿಸಿದ್ದಾರೆ. ಅದರಂತೆ ಮೇರು ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಮಹಾಸರ್ಪವಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೈತ್ಯರು ಒಂದು ತುದಿಯಲ್ಲಿ ದೇವತೆಗಳು ಇನ್ನೊಂದು ತುದಿಯಲ್ಲಿ ಹಿಡಿದು ಸಮುದ್ರವನ್ನ ತಡೆಯುತ್ತಿದ್ದಾರೆ. ದಿವಿಜರ ದೈತ್ಯರು ಕೂಡಿದರು, ಒಂದೆಡೆ ಸಭೆಯನ್ನು ಮಾಡಿದರು, ಕಡಲನ್ನು ಕಡೆಯಲು ನೆನೆಸಿದರು, ಅಮೃತ

ಕಡೆಯ ಸಮುದ್ರವನ್ನು ಕಡಿಯುತ್ತಿರಬೇಕಾದರೆ ಕಾಳಕೂಟವೆಂಬ ಘೋರ ವಿಷವು ಹುಟ್ಟಿ ಹೊರ ಹೊಮ್ಮಿ ಬ್ರಹ್ಮಾಂಡವನ್ನೇ ತನ್ನ ಹುರಿಯುವ ಜ್ವಾಲೆಯನ್ನು ಸುಟ್ಟು ಬೂದಿ ಮಾಡಲು ಪ್ರಾರಂಭಿಸಿದೆ. ಆಗ ದೇವಾನು ದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನ ಹೇಳ್ತಾ ಇದ್ದಾನೆ, ಇದು ನನ್ನಿಂದ ಸಾಧ್ಯವಿಲ್ಲ, ಆದ್ದರಿಂದ ನಾವೆಲ್ಲರೂ ಈಗಿಂದೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಕೇಳಿಕೊಳ್ಳೋಣ, ನಡೆಯಿರಿ ಎಂದು ಎಲ್ಲಾ ದೇವತೆಗಳು ಬ್ರಹ್ಮದೇವನೊಡನೆ ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದ್ದಾರೆ. ಈ ಕಾಳಕೂಟ ವಿಷವನ್ನು ಸೇವಿಸಲು ನನ್ನಿಂದಲೂ ಸಾಧ್ಯವಿಲ್ಲ ಎಂದು ನಾರಾಯಣನು ಹೇಳಿದ್ದಾನೆ. ಆದ್ದರಿಂದ ನಡೆಯಿರಿ, ನಾವೆಲ್ಲರೂ ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರನನ್ನು ಪ್ರಾರ್ಥಿಸಿ ಈ ಕಾಳಕೂಟ ವಿಷವನ್ನು ಸಾಕ್ಷಾತ್ ಶಂಕರನೇ ಸೇವಿಸಲು ಸಮರ್ಥನು ಎಂದು ಹೇಳಿ ಎಲ್ಲರೂ ಕೈಲಾಸಕ್ಕೆ ಬರುತ್ತಿದ್ದಾರೆ. ಕೈಲಾಸಕ್ಕೆ ಬರಬೇಕಾದರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ ಶಿವಗಣಗಳು ಶಿವನನ್ನು ಪ್ರಾರ್ಥನೆ ಮಾಡುತ್ತಿರುವ ಸಮಯಕ್ಕೆ ಸರಿಯಾಗಿ ಎಲ್ಲಾ ದೇವತೆಗಳು ಓಡೋಡಿ ಓಡೋಡಿ ಬಂದು ದೇವದೇವ ಜಗತ್ರಯಗಳನ್ನು ಸುಟ್ಟಿ ಪೂಜೆ ಮಾಡುತ್ತಿರುವ ಈ ವಿಷಜ್ವಾಲೆಯನ್ನು ನಿವಾರಿಸು ಶಂಕರ, ಹೇ ಮೃತ್ಯುಂಜಯ, ಈ ಭಯಂಕರವಾದ ಜ್ವಾಲೆಯಿಂದ ನಮ್ಮನ್ನು ಈ ಬ್ರಹ್ಮಾಂಡವನ್ನು ಉಳಿಸು. ಸರ್ವಶಕ್ತನು ಕರುಣಾಸಮುದ್ರನು ಆದ ನಿನ್ನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ ಎಂದು ಪ್ರಾರ್ಥಿಸಲು ಆ ಪರಮೇಶ್ವರನು ಲೋಕ ಕಲ್ಯಾಣಾರ್ಥವಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ಹಸ್ತವನ್ನು ಚಾಚಿ ಆ ಕಾಲಕೂಟ ವಿಷವನ್ನು ತನ್ನ ಅಂಗೈಗೆ ಆಹ್ವಾನಿಸಿದ್ದಾನೆ. ಆ ಘೋರವಾದ ವಿಷವನ್ನು ಯಾವ ಶಂಕರನು ಕುಡಿದು ಬಿಟ್ಟಿದ್ದಾನೆ. ಆ ಸಮಯಕ್ಕೆ ಯಾವ ಜಗನ್ಮಾತೆಯಾದ ಪಾರ್ವತಿ ಓಡೋಡಿ ಬಂದು ಘೋರವಾದ ಕಾಳಕೂಟ ವಿಷವನ್ನು ಶಿವನು ಆ ಪೋಷಣೆ ಮಾಡಿದ ಕೂಡಲೇ ವಿಷವು ಶಿವನ ಉದರವನ್ನು ಸೇರುವುದರೊಳಗಾಗಿ ಆಗಬಹುದಾದ ಅನಾಹುತವನ್ನು ನೆನೆದು ಭಯಕಂಪಿತಳಾದಂತಹ ಪಾರ್ವತಿಯು ಶಿವನ ಕಂಠವನ್ನು ತಟ್ಟನೆ ಹಿಡಿದು ವಿಷವನ್ನು ಅಲ್ಲಿಯೇ ತಡೆದಿದ್ದಾರೆ. ಹೀಗೆ ಪಾರ್ವತಿಯು ಕಂಠಕ್ಕೆ ಕೈಯನ್ನಾಕಿ ತಡೆಯಬೇಕಾದರೆ ನೀಲಕಂಠನಾಗಿದ್ದಾನೆ, ವಿಷಕಂಠನಾಗಿದ್ದಾನೆ. ಅಂತಹ ಘೋರವಾದ ವಿಷವನ್ನು ನಂಜನ್ನು ಉಂಡಂತಹ ನಂಜುಂಡೇಶ್ವರನು ನೆಲೆಸಿ ಮೆರೆದ ಪುಣ್ಯಕ್ಷೇತ್ರವೇ ನಂಜನಗೂಡು ಎಂಬ ಹೆಸರಿನಿಂದ ಲೋಕ ಪ್ರಸಿದ್ಧಿಯಾಗಿದೆ. ಎಲ್ಲ ದೇವಾನುದೇವತೆಗಳೆಲ್ಲರೂ ಸಹ ಆ ನಂಜನ್ನು ಉಂಡಂತಹ ನಂಜುಂಡೇಶ್ವರನನ್ನು ಎಲ್ಲರೂ ಸ್ತೋತ್ರ ಮಾಡುತ್ತಾ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ನಂಜುಂಡ ಹರ ನಮೋ ನಮೋ.

ಎಂದು ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡಿ ಶಿವನಿಗೆ ಎಲ್ಲರೂ ಶರಣಾಗತರಾಗಿದ್ದಾರೆ. ಹೀಗೆ ಕಾಲವು ಕಳೆಯುತ್ತಿರಬೇಕಾದರೆ ನಂಜನಗೂಡು ಕ್ಷೇತ್ರದ ಅನತಿ ದೂರದಲ್ಲಿಯೇ ಮಹಾಪರಾಕ್ರಮಿಶಾಲಿಯಾದ ಮಹಾಶಿವಭಕ್ತನಾದ ಕೇಶಿ ಎಂಬ ರಾಕ್ಷಸನು ರಾಜ್ಯವನ್ನು ಆಳುತ್ತಿದ್ದಾನೆ. ಈತನು ಸಮುದ್ರ ಮಥನ ಕಾಲದಲ್ಲಿ ಉದ್ಭವವಾದ ಅಮೃತವನ್ನು ಮಹಾವಿಷ್ಣು ಮೋಹಿನಿ ರೂಪದಿಂದ ಹಂಚುತ್ತಿರುವಾಗ ಈ ಕೇಶಿ ರಾಜನು ತಾನೂ ಸಹ ಅಮೃತವನ್ನು ಪಡೆದು ಅಮರನಾಗಬೇಕೆಂದು ಇಚ್ಛಿಸಿ ಮೋಹಿನಿ ರೂಪದ ವಿಷ್ಣುವನ್ನು ಬೇಡಿದ. ಆಗ ಆ ಮಹಾವಿಷ್ಣುವು ಈ ರಾಕ್ಷಸನು ಬದುಕಿರುವುದು ಮಹಾ ಅಪಾಯಕಾರಿ ಎಂದು ಅರಿತು ಅವನು ನಾಶವಾಗಲಿ ಎಂಬ ಉದ್ದೇಶದಿಂದ ಶಿವನು ಕಾಳಕೂಟ ವಿಷವನ್ನು ಸೇವಿಸುವಾಗ ಆಕಸ್ಮಿಕವಾಗಿ ಚೆಲ್ಲಿ ಹೋಗಿದ್ದ ಸ್ವಲ್ಪ ವಿಷವನ್ನೇ ಅವನಿಗೂ ಕೊಟ್ಟಿದ್ದಾನೆ. ಅದನ್ನೇ ಅಮೃತವೆಂದು ಭಾವಿಸಿದ ಕೇಶಿ ರಾಕ್ಷಸನು ಪರಶಿವನನ್ನೇ ಕೊಂಡಾಡುತ್ತಿರುವುದನ್ನು ಕಂಡಂತಹ ಹರಿಹರಾದಿಗಳು ಸಂತುಷ್ಟರಾಗಿ ಅವನನ್ನೂ ಬದುಕಿಸಿದರು. ಇಂತಹ ಪರಮ ಶಿವಭಕ್ತನಾದ ಕೇಶಿ ರಾಕ್ಷಸನು ಕಾಲ ಕಳೆಯುತ್ತಿರಬೇಕಾದರೆ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ.

ಹೀಗೆ ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿದ್ದಾನೆ ಕೇಶಿ ರಾಕ್ಷಸನು. ಬ್ರಹ್ಮನು ಆತನ ಭಕ್ತಿಗೆ ಮೆಚ್ಚಿ ಥಟ್ಟನೆ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದ್ದಾನೆ. ಆಗ ಕೇಶಿ ರಾಕ್ಷಸನು ಹೇಳ್ತಾ ಇದ್ದಾನೆ, ನನಗೆ ಮರಣವು ಬಾರದಂತೆ ವರವನ್ನು ಕೊಡು ದೇವ. ಬ್ರಹ್ಮನು, ಭಕ್ತ ಜಾತಸ್ಯ ಮರಣಂ ಧ್ರುವಂ, ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಮರಣವು ಶತಸಿದ್ಧ, ನೀನು ಬೇರೆ ವರವನ್ನು ಕೇಳು ಅಂದಾಗ, ಹಾಗಾದರೆ ಬ್ರಹ್ಮದೇವ ನನಗೆ ಆ ಪರಮೇಶ್ವರೊಬ್ಬರಿಂದಲೇ ನನಗೆ ಮರಣ ಉಂಟಾಗಲಿ ಎಂದು ವರವನ್ನು ಕೇಳಿದ್ದಾನೆ. ಬ್ರಹ್ಮದೇವನು ತಥಾಸ್ತು ಎಂದು ವರಪ್ರದಾನವನ್ನು ಮಾಡಿ ಅದೃಶ್ಯನಾಗಿದ್ದಾನೆ. ಹೀಗೆ ಅದ್ಭುತ ಪರಾಕ್ರಮಗಳನ್ನು ದೈವ ಬಲವನ್ನು ಪಡೆದಂತಹ ಕೇಶಿ ರಾಕ್ಷಸನು ಕಾಲಕ್ರಮೇಣ ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿದ್ದಾನೆ. ಈ ಲೋಕದಲ್ಲಿ ಯಾವ ರೋಗ ಬಂದರೂ ಸಹಿತ ಈ ನಾನು ಅನ್ನುವ ರೋಗ ಬಂದುಬಿಟ್ರೆ ಬಹಳ ಕಷ್ಟ. ಯಾಕೆಂದ್ರೆ ಈಗ ಎಲ್ಲಿ ನೋಡಿದ್ರಲ್ಲಿ ನಾನು ನಾನು ನಾನು ಅನ್ನುವರೇ ಜಾಸ್ತಿ. ಅಲ್ಲಿ ಹೋಗ್ತಾ ಇದ್ದವ್ರು ಅವ್ರು ಯಾರು? ನಾನು. ಅಲ್ಲಿ ಮಾತಾಡ್ತಾ ಇದ್ದವ್ರು ಯಾರು? ನಾನು. ಅಲ್ಲಿ ಕಥೆ ಮಾಡ್ತಿದ್ದವ್ರು ಯಾರು? ನಾನು. ಎಲ್ಲ ನಾನೇ. ಇಲ್ಲ 50 ರೂಪಾಯಿ ಇಟ್ಟಿದ್ದೆ, ಯಾರು ತಗೊಂಡ್ರು ಅಂದ್ರೆ ನಾನಲ್ಲ ಅಂತಾನೆ. ಯಾಕೆಂದ್ರೆ ಅಲ್ಲಿ ನಾನು ಸಹ ನಾನು ಅಂದ್ರೆ ಕೊಡೋ 50 ಅಂತಾನಲ್ಲ, ಅದಕ್ಕೋಸ್ಕರ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾನು ನಾನೇ ನದಿರು.

ಕವಿಯು ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ. ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವ ಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ಧರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ.
ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ

0: ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 919 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರುವ ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆಯಿಟ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, MT ಸೆಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 PM.

ಇಲ್ಲಿ ಕೇಶಿ ರಾಜನು ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿ ಕ್ರಮೇಣ ಲೋಕ ಕಂಠಕನಾಗಿ ಅಹಂಕಾರದಿಂದ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಯುದ್ಧದಲ್ಲಿ ಜಯಗಳಿಸಿ ಎಲ್ಲರನ್ನು ಪರಾಜಯಗೊಳಿಸಿ ಸ್ವರ್ಗ ಲೋಕವನ್ನೇ ಆಕ್ರಮಿಸಿಕೊಂಡಿದ್ದಾನೆ. ಋಷಿಗಳು ಮುನಿಗಳು ಮಾಡುವ ಯಜ್ಞ ಯಾಗಾದಿಗಳನ್ನು ನಾಶಪಡಿಸುತ್ತಾ ದೇವಪತ್ನಿಯರನ್ನು ಸಜ್ಜನರನ್ನು ಹಿಂಸಿಸುತ್ತಾ ಲೋಕ ಕಂಠಕನಾಗಿದ್ದಾನೆ. ಇವನ ಉಪಟಳದಿಂದ ನೊಂದ ದೇವಾನು ದೇವತೆಗಳೆಲ್ಲರೂ ಋಷಿ ಮುನಿಗಳ ಸಮೇತ ಬ್ರಹ್ಮ ಮತ್ತು ಮಹಾವಿಷ್ಣು ಸಮೇತ ಓಡೋಡಿ ಓಡೋಡಿ ಓಡೋಡಿ ಕೈಲಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಪಾರ್ವತಿ ಸಮೇತನಾಗಿ ಪ್ರಮಥಾದಿಗಳಿಂದ ಓಲಿಸಿಕೊಂಡಿದ್ದ ಆ ಪರಶಿವನನ್ನು ಎಲ್ಲರೂ ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದಾರೆ.

ಹೇ ಜಗದ್ರಕ್ಷಕ, ಜಟ ಜೂಟ ತ್ರಿಶೂಲಧಾರಿ ಕರುಣಾ ಸಾಗರ, ದುಷ್ಟನಾದ ಆ ಕೇಶಿ ರಾಜರ ಉಪಟಳವನ್ನು ನಾವು ಸಹಿಸಲಾರೆವು. ಆ ಲೋಕ ಕಂಟಕನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಬೇಕು ಶಂಕರ ಎಂದು ಪ್ರಾರ್ಥಿಸಿದ್ದಾರೆ ಪರಮೇಶ್ವರನು. ದೇವತೆಗಳೇ, ಮುನಿಪುಂಗವರೇ, ಅವನು ನನ್ನ ಪರಮಭಕ್ತನೆಂಬ ಅಹಂಕಾರದಿಂದ ಮದೋನ್ಮತ್ತನಾಗಿದ್ದಾನೆ. ಆದರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಆ ರಾಕ್ಷಸನನ್ನು ಸಂಹರಿಸುವುದು ಸೂಕ್ತವೆನಿಸಿದೆ. ಆತನ ಸಂಹಾರ ಅತಿ ಶೀಘ್ರದಲ್ಲಿಯೇ ಆಗುತ್ತದೆ. ನೀವೆಲ್ಲರೂ ನಿಶ್ಚಿತೆಯಿಂದ ನಿಮ್ಮ ನಿಮ್ಮ ಲೋಕಕ್ಕೆ ಹೋಗಿರಿ ಎಂದು ಎಲ್ಲರನ್ನು ಕಳಿಸಿಕೊಟ್ಟಿದ್ದಾನೆ. ಇತ್ತ ಕಾಲ ಕಳೆಯುತ್ತಿರಬೇಕಾದರೆ ಕಪಿಲ ಕೌಂಡಿನಿ ಸಂಗಮ ಪವಿತ್ರವಾದ ಈ ಪ್ರದೇಶದಲ್ಲಿ ದೇವತೆಗಳಿಗೆ ಇತ್ತ ವಚನದಂತೆ ಆ ಕೇಶಿ ರಾಕ್ಷಸನನ್ನು ತನ್ನ ತ್ರಿಶೂಲದಿಂದ ಸಂಹರಿಸಿದ ಕರುಣಾ ಸಾಗರನಾದ ನಂಜುಂಡೇಶ್ವರನು ತನ್ನ ದಿವ್ಯ ರೂಪದಿಂದ ದರ್ಶನ ನೀಡಿ, ಕೇಶಿರಾಜ ನಿನಗೇನು ವರ ಬೇಕು ಕೇಳಿಕೋ ಎನ್ನಲು, ಕೇಶಿರಾಜನು, ಹೇ ದೇವ ಶ್ರೀಕಂಠನೇ, ನೀನು ನನ್ನನ್ನು ತ್ರಿಶೂಲದಿಂದ ಇರಿದಾಗ ಈ ಕ್ಷೇತ್ರದಲ್ಲಿ ನನ್ನ ರಕ್ತವು ಎಷ್ಟು ದೂರದವರೆಗೆ ಹರಿದಿದೆಯೋ ಅಷ್ಟು ದೂರದ ಮಣ್ಣು ಭವರೋಗಗಳನ್ನು ನಿವಾರಿಸುವಂತಹ ದಿವ್ಯೌಷಧವಾಗಲಿ. ಇಂತಹ ಮೃತ್ತಿಕೆಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಸೇವಿಸುತ್ತಾರೋ ಅವರ ಸಮಸ್ತ ರೋಗಗಳೆಲ್ಲ ನಾಶವಾಗಲಿ ಎಂದು ಅನುಗ್ರಹಿಸು ತಂದೆ ಎಂದು ಪ್ರಾರ್ಥಿಸಲು, ಭಗವಂತನು ನನ್ನ ಗೊತ್ತ ನಿನ್ನಿಷ್ಟದಂತೆಯೇ ಆಗಲಿ ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಕೇಶಿ ರಾಕ್ಷಸನು ಸಂತುಷ್ಟನಾಗಿ ಶಾಶ್ವತವಾಗಿ ಶಿವ ಸಾನ್ನಿಧ್ಯವನ್ನು ಪಡೆದಿದ್ದಾನೆ. ಈಗಲೂ ಸಹ ನಂಜುಂಡೇಶ್ವರನ ದರ್ಶನ ಪಡೆದು ಮೃತ್ತಿಕೆಯನ್ನು ಭಕ್ತರು ಸೇವಿಸುತ್ತಾ ತಮ್ಮ ಭವರೋಗಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ ಭವರೋಗ ವೈದ್ಯ ನಂಜುಂಡೇಶ್ವರ ಎಂದು ಭಕ್ತರೆಲ್ಲರೂ ಆಡುತ್ತಾ ಪಾಡುತ್ತಾ ಆ ಭಗವಂತನನ್ನು ಕೊಂಡಾಡುತ್ತಿದ್ದಾರೆ.

ಹೀಗೆ ಭಕ್ತರೆಲ್ಲರೂ ಆ ಮಹಾದೇವನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇದೇ ಪುಣ್ಯಕ್ಷೇತ್ರದಲ್ಲಿ ಕಪಿಲಾ ಎಂಬ ಹೆಸರಿನಿಂದ ಪುಣ್ಯ ನದಿಯು ಹರಿಯುತ್ತಿದೆ. ಶಿವಪ್ರಸಾದದಿಂದ ಹುಟ್ಟಿದ ಆ ನದಿಯು ತನ್ನಲ್ಲಿ ಸ್ನಾನ ಮಾಡಿದವರ ಪಾಪರಾಶಿಗಳನ್ನು ಪರಿಹರಿಸುತ್ತಾ ಪರಮ ಪಾವನತ್ವವನ್ನು ಸಮಸ್ತರಿಗೂ ನೀಡುತ್ತಿದೆ. ಇದರ ಮಹಿಮೆಯನ್ನು ಸಾಕ್ಷಾತ್ ಸೂತ ಪುರಾಣಿಕರೇ ಸ್ಕಂದ ಪುರಾಣದಲ್ಲಿ ಹೀಗೆ ಹೊಗಳಿದ್ದಾರೆ. ಹಿಂದೆ ತ್ರಿಲೋಕ ಪ್ರಸಿದ್ಧನಾದ ಸಗರ ಚಕ್ರವರ್ತಿಯು ಅಯೋಧ್ಯ ನಗರವನ್ನು ಸಕಲ ವೈಭವಗಳಿಂದ ಆಳುತ್ತಿದ್ದನು. ಆತನಿಗೆ ಇಬ್ಬರು ಪತ್ನಿಯರು, ಅವರಲ್ಲಿ ಕಿರಿಯವಳಾದ ಸುಮತಿಗೆ ಭೃಗು ಮಹರ್ಷಿಗಳ ಅನುಗ್ರಹದಿಂದ 60,000 ಮಕ್ಕಳು ಹುಟ್ಟಿದ್ದಾರೆ. ಒಮ್ಮೆ ಸಗರ ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಆಚರಿಸುವಾಗ ಯಜ್ಞಾಶುವನ ಭೂ ಸಂಚಾರಕ್ಕಾಗಿ ಬಿಟ್ಟು ಅದರ ರಕ್ಷಣೆಗಾಗಿ ತನ್ನ 60,000 ಮಕ್ಕಳನ್ನು ಕಳುಹಿಸಿದ್ದಾನೆ. ಆ ಯಜ್ಞಾಶ್ವವು ಎಲ್ಲ ದೇಶಗಳಲ್ಲೂ ಸಂಚರಿಸುತ್ತಾ ಬರಲು ಸಗರನ ಮಕ್ಕಳು ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿರುವುದನ್ನು ದೇವೇಂದ್ರ ನೋಡಿದ್ದಾನೆ. ಆಹಾ, ಸಗರನೇನಾದರೂ ಈ ಅಶ್ವಮೇಧ ಯಾಗದಲ್ಲಿ ಜಯಶಾಲಿಯಾಗಿ ಬಿಟ್ಟ ಅಂದರೆ ನನ್ನ ಇಂದ್ರ ಪದವಿ ಹೋಗುವುದು ಖಂಡಿತ. ಹೇಗಾದರೂ ಮಾಡಿ ಈ ಅಶ್ವಮೇಧ ಯಾಗಕ್ಕೆ ಭಂಗವನ್ನುಂಟು ಮಾಡಬೇಕೆಂದು ನಿಶ್ಚಯಿಸಿದ್ದಾನೆ. ಇತ್ತ ಸಗರನ ಯಾಗದ ಕುದುರೆ ಬರುತ್ತಿರುವುದನ್ನು ನೋಡಿದಂತಹ ಇಂದ್ರನು ಅದನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ತಪವನ್ನು ಆಚರಿಸುತ್ತಿದ್ದ ಕಪಿಲ ಮಹಾಮುನಿಗಳ ಹಿಂದೆ ಕುದುರೆಯನ್ನು ಕಟ್ಟಿ ಹಾಕಿ ಓಡಿ ಹೋಗಿದ್ದಾನೆ. ಇತ್ತ ಈ ಕಡೆ ಸಗರನ 60,000 ಮಕ್ಕಳು ಯಾಗದ ಕುದುರೆಯನ್ನು ಹುಡುಕುತ್ತಾ ಬರಬೇಕಾದರೆ ಪಾತಾಳ ಲೋಕಕ್ಕೆ ಬಂದು ನೋಡಲು ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟಿರುವ ಕುದುರೆಯನ್ನು ನೋಡಿ ಈ ಮುನಿಯೇ ನಮ್ಮ ಕುದುರೆಯನ್ನು ಕದ್ದಿದ್ದಾನೆಂದು ಭಾವಿಸಿ ಆ ಮುನಿಯನ್ನು ನಿಂದಿಸಿ ತಪೋ ಭಾಗ್ಯವನ್ನು ಮಾಡಿದ್ದಾರೆ. ಆಗ ಆ ಕೋಪೋದ್ರೇಕರಾದ ಕಪಿಲ ಮಹರ್ಷಿಗಳು ತಮ್ಮ ಕಣ್ಣುಗಳನ್ನು ತೆರೆದ ನೋಡುತ್ತಾ ಕೂಡಲೇ ಸಾಗರನ 60,000 ಮಕ್ಕಳು ಸುಟ್ಟು ಬೂದಿಯಾಗ ಈ ರೀತಿ ತಪೋಭಂಗವಾದ ನಂತರ ಕಪಿಲ ಮಹರ್ಷಿಗಳು ಭೂಲೋಕಕ್ಕೆ ಬಂದು ನೀಲಾಚಲ ಎಂಬಲ್ಲಿ ಶಿವನನ್ನು ಕುರಿತು ತಪವನ್ನಾಚರಿಸುತ್ತಿದ್ದಾರೆ. ಆಗ ಅವರ ಭಕ್ತಿಗೆ ಮೆಚ್ಚಿ ನಂಜುಂಡೇಶ್ವರನು ಪ್ರತ್ಯಕ್ಷನಾಗಿ, ಎಲೈ ಮುನಿ ಶ್ರೇಷ್ಠನೇ, ಮಹಾವಿಷ್ಣುವಿನ ಅಂಶ ರೂಪನಾದ ನೀನು ಈಗ ಲೋಕಾನುಗ್ರಹಕ್ಕಾಗಿ ಕಪಿಲನೆಂಬ ಹೆಸರನ್ನು ಪಡೆದಿರುವೆ. ನಿನ್ನನ್ನು ತಿಳಿಯದೆ ಆ ಸಗರನ ಪುತ್ರರು ತಮ್ಮ ಅಹಂಕಾರದಿಂದ ಅವರೇ ನಾಶವಾಗಿ ಹೋಗಿದ್ದಾರೆ. ಅದರ ಪಾಪವು ನಿನಗೆ ಇರುವುದಿಲ್ಲ. ನೀನು ನಿನ್ನ ತಪಸ್ಸನ್ನು ಮುಂದುವರಿಸುತ್ತಾ ಸಚ್ಚಿದಾನಂದ ಸ್ವರೂಪನಾದ ಅಖಂಡನಾದ ನನ್ನ ಸ್ವರೂಪವನ್ನು ಕುರಿತು ಧ್ಯಾನಿಸು, ತಪವನ್ನು ಮಾಡು. ಆ ಧ್ಯಾನ ಪ್ರಭಾವದಿಂದ ನಿನ್ನ ಬ್ರಹ್ಮರಂಧ್ರದಲ್ಲಿರುವ ಅಮೃತವು ನದಿಯಾಗಿ ಉಕ್ಕಿ ಹರಿಯುವುದು. ಅದು ಕಪಿಲ ಎಂಬ ನಿನ್ನ ನಾಮಧೇಯದಿಂದಲೇ ಪ್ರಖ್ಯಾತವಾಗುವುದು. ಆ ನದಿಯ ತೀರದಲ್ಲಿಯೇ ನಾನು ವಾಸಿಸುವೆ. ಈ ಛಲದಲ್ಲಿ ಮಿಂದು ನನ್ನನ್ನು ಸಂದರ್ಶಿಸಿದವರಿಗೆ ಸಕಲ ಪಾಪಗಳು ಪರಿಹಾರವಾಗಿ ಪುನೀತರಾಗುವರು. ಈ ಜಲಪಾನದಿಂದ ಆಂತರ್ಯವಾದ ದೋಷಗಳು ಪರಿಹಾರವಾಗುವುದು ಎಂದು ತಿಳಿಸಿ ಆ ನಂಜುಂಡೇಶ್ವರನು ಅಂತರ್ಧಾನನಾಗಿದ್ದಾನೆ. ಪರಮೇಶ್ವರನ ಆಜ್ಞೆಯಂತೆ ಕಪಿಲ ಮುನಿಗಳು ಉಗ್ರವಾದ ತಪವನ್ನು ಆಚರಿಸಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಯುಗ ಯುಗಾಂತರಗಳವರೆಗೆ ತಪವನ್ನು ಮಾಡಿದ ಫಲವಾಗಿ ಆ ಕಪಿಲ ಮುನಿಗಳ ಮಸ್ತಕದ ಬ್ರಹ್ಮರಂಧ್ರದಿಂದ ಅಮೃತ ಸಮಾನವಾದ ನೀರು ಹುಟ್ಟಿ ಭೂ ಪ್ರದೇಶದಲ್ಲಿ ಪ್ರವಹಿಸುತ್ತಾ ಭೂಲೋಕವೆನಿಸಿದ ಗರಳೆಯ ಪುರಿಯ ಕಡೆಗೆ ಹರಿಯಿತು. ಸುಂದರವಾದ ವನರಾಶಿಗಳಿಂದಲೂ ತರುಲತೆಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಸೇವಿಸುತ್ತಿರುವ ಈ ಪುಣ್ಯ ನದಿಯು ಈಗಲೂ ತನ್ನಲ್ಲಿ ಸ್ನಾನ ಮಾಡಿದವರ ಪಾಪ ರಾಶಿಗಳನ್ನು ಪರಿಹರಿಸುತ್ತಾ ಬ್ರಹ್ಮಹತ್ಯಾ ದೋಷ, ಮಾತೃಹತ್ಯಾದಿ ಸಕಲ ದೋಷಗಳನ್ನು ನಿವಾರಿಸುತ್ತಾ ಪ್ರವಹಿಸುತ್ತಲಿದೆ. ಈ ನದಿಯ ಪಾವಿತ್ರ್ಯಕ್ಕೆ ಮತ್ತೊಂದೂ ಕಥೆ ಇದೆ. ಹೀಗೆ ತ್ರೇತಾಯುಗದಲ್ಲಿ ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ಜಯಿಸಿ ಸೀತೆಯನ್ನು ಕಾಪಾಡಿದನು. ಮಹಾಲಕ್ಷ್ಮಿಯು ಈ ದಿವ್ಯ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಮಹಾವಿಷ್ಣುವನ್ನು ತನ್ನ ಪತಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಮಹರ್ಷಿಗಳಾದ ಪರಶುರಾಮರು ಮಾತೃಹತ್ಯಾ ದೋಷವನ್ನು ಪೌಲಸ್ತ್ಯ ಬ್ರಹ್ಮನ ಮಕ್ಕಳಾದ ರಾವಣ ಕುಂಭಕರ್ಣರನ್ನ ಕೊಂದುದರಿಂದ ಶ್ರೀರಾಮಚಂದ್ರನಿಗೆ ಬಂದಿದ್ದ ಬ್ರಹ್ಮಹತ್ಯ

ಆ ದೋಷವು ನಂಜುಂಡೇಶ್ವರ ಹಾಗೂ ಕಪಿಲೆಯ ಪುಣ್ಯ ತೀರ್ಥದಿಂದಲೇ ಪರಿಹಾರವಾಯಿತು. ಭೂ ಕೈಲಾಸ ಕ್ಷೇತ್ರವಾದ ಗರಳಪುರಿಯಲ್ಲಿ ಪುಣ್ಯ ನದಿಗಳಾದ ಕಪಿಲ ಮತ್ತು ಕೌಂಡಿನಿ ನದಿಗಳ ಸಂಗಮವಿದೆ. ಮಹಾಮುನಿ ಕೌಂಡಿನ್ಯ ಮಹರ್ಷಿಗಳ ಪಾದದಿಂದ ಹುಟ್ಟಿದುದರಿಂದ ಇದಕ್ಕೆ ಕೌಂಡಿನಿ ನದಿ ಎಂದು ಹೆಸರಾಗಿದೆ. ಒಮ್ಮೆ ಮಹಾಮುನಿ ಕೌಂಡಿನ್ಯರು ತಮ್ಮ ಪತ್ನಿ ಶೀಲೆಯ ಜೊತೆಗೂಡಿ ಹಿಮವತ್ ಗೋಪಾಲ ಸ್ವಾಮಿಯ ಬೆಟ್ಟಕ್ಕೆ ಬಂದು ರುಕ್ಮಿಣಿ ಸತ್ಯಭಾಮ ಸಹಿತನಾದ ಶ್ರೀ ಗೋಪಾಲ ಸ್ವಾಮಿಯನ್ನು ಕಂಡು ಹರ್ಷಿತರಾಗಿ ಆ ಕೃಷ್ಣನನ್ನ ಆ ಗೋಪಾಲನನ್ನ ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾರೆ. ಶಿರಾಬ್ಧಿಶಯನ ನೀಲ ಮೇಘವರ್ಣ

ಕಾಪಾಡು ಅಂತೇಳಿ ಆ ಗೋಪಾಲಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಅದೇ ಸ್ಥಳದಲ್ಲಿ ದಂಪತಿಗಳಿಬ್ಬರು ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನ ಪಡೆದಿದ್ದಾರೆ. ಹಾಗೂ ಅವರ ಪಾದದಿಂದ ನದಿಯೊಂದು ಉದ್ಭವಿಸಿದೆ. ಆ ನದಿಯೇ ಕೌಂಡಿನ್ಯ ನದಿ ಎಂದು ಹರಿಯುತ್ತಾ ಬಂದು ಕೈಲಾಸ ಕ್ಷೇತ್ರವಾದ ಗರಳಪುರಿ ಕ್ಷೇತ್ರದಲ್ಲಿ ಕಪಿಲಾ ನದಿಯೊಡನೆ ಸಂಗಮವಾಗಿದೆ. ಇಂತಹ ಸಂಗಮವಾದ ಪುಣ್ಯಕ್ಷೇತ್ರದ ಬಗ್ಗೆ ಭಗವಾನ್ ನಂಜುಂಡೇಶ್ವರನು, ಎಲೈ ತೀರ್ಥ ದೇವತೆಗಳೇ, ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವಾಗ 30 ದಿನಗಳು ಪುಣ್ಯ ದಿನಗಳಾಗಿವೆ. ಈ ಪುಣ್ಯ ಕಾಲದಲ್ಲಿ ಯಾರು ಕಪಿಲಾ ಕೌಂಡಿನಿ ಸಂಗಮವಾದ ಮಣಿಕರ್ಣಿಕೆಯಲ್ಲಿ ಸೂರ್ಯೋದಯದೊಳಗಾಗಿ ಸ್ನಾನ ಮಾಡುವರೋ ಅವರು ತಮ್ಮ ಪಾಪವೆಲ್ಲವನ್ನು ಪರಿಹರಿಸಿಕೊಂಡು ಕೊನೆಗೆ ನನ್ನ ಸಾಹಿತ್ಯವನ್ನು ಸೇರುವರು ಎಂದು ಹೇಳಿ ಅದೃಶ್ಯನಾಗಿದ್ದಾನೆ. ಒಮ್ಮೆ ಶಿವ ಪಾರ್ವತಿಯರು ವೃಷಭ ವಾಹನರೂಢರಾಗಿ ಯಾವ ನಂಜನ ಗೂಡಿಗೆ ಬಂದಿದ್ದಾರೆ ಅಂದರೆ ಗರಳಪುರಿ ಕ್ಷೇತ್ರಕ್ಕೆ. ಗರಳಪುರಿ ಕ್ಷೇತ್ರಕ್ಕೆ ಬರಬೇಕಾದರೆ ಆ ಗರಳಪುರಿಯಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಆ ವನದ ಸೊಬಗನ್ನ ಎಲ್ಲವನ್ನ ನೋಡಿರ್ತಕ್ಕಂತಹ ಆ ನಂಜುಂಡನ ವನವನ್ನ ನೋಡ್ತಾ ತಾನೇ ನೋಡಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಕದಳಿದಳಿಂಬೆ ಕಲ್ಪವೃಕ್ಷವು ಕಮನೀಯ ಕಾಂತಿ ಕಂಗೊಳಿಪವು ಕದಳಿದಳಿಂಬೆ ಕಲ್ಪವೃಕ್ಷವು ಕಮನೀಯ ಕಾಂತಿ ಕಂಗೊಳಿಪವು ಶುಕಪಿಕ ಮಯೂರ ಸಾರ

ಹೀಗೆ ಆ ನಂಜುಂಡವನ ವನವನ್ನ ನೋಡಿ ಆನಂದದಿಂದ ಯಾವ ಶಿವಪಾರ್ವತಿಯರಿಬ್ಬರು ಎಲ್ಲಿಗೆ ಬಂದಿದ್ದಾರೆ? ಕಪಿಲಾ ನದಿ ಹಾಗೂ ಕೌಂಡಿನ ನದಿಯ ಸಂಗಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಂಗಮ ಕ್ಷೇತ್ರಕ್ಕೆ ಬಂದು ಯಾವ ದಂಪತಿಗಳಿಬ್ಬರು ಶಿವ ಪಾರ್ವತಿಯರಿಬ್ಬರು ಆ ಸಂಗಮ ಸ್ಥಳದಲ್ಲಿ ಜಲ ಕ್ರೀಡೆಯನ್ನು ಆಡುತ್ತಿದ್ದಾರೆ. ಒಬ್ಬರಿಗೊಬ್ಬರು ಸಂತೋಷದಿಂದ ಆನಂದದಿಂದ ಜಲ ಕ್ರೀಡೆಯನ್ನು ಆಡುವ ಸಂದರ್ಭಕ್ಕೆ ಸರಿಯಾಗಿ ಏನಾಗಿದೆ? ಯಾವ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿಯ ಮೂಗುತಿಯು ಕಳೆದು ಆ ಕಪಿಲಾ ನದಿಯ ಒಳಗಡೆ ಬಿದ್ದು ಹೋಗಿದೆ. ಪಾರ್ವತಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನನ್ನ ಮೂಗುತಿ ಕಳೆದು ಹೋಗಿದೆ, ಅದನ್ನು ಹುಡುಕಿಕೊಡಿ. ಆಗ ಪರಮೇಶ್ವರ ಹೇಳ್ತಾನೆ, ದೇವಿ ನೀನೇ ಹುಡುಕಿಕೋ ಅಂದಾಗ ಪಾರ್ವತಿ ಪರಮೇಶ್ವರರಿಬ್ಬರು ಎಷ್ಟು ಸಂತೋಷವಾಗಿ ಆನಂದದಿಂದ ಇದ್ದಾರೆ ಎನ್ನುವುದು ಈಗಿನ ಕಾಲಕ್ಕೆ ನಾವೆಲ್ಲ ನೋಡಿ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ. ಯಾಕೆಂದ್ರೆ ಎಷ್ಟೋ ಸಂಸಾರಗಳಲ್ಲಿ ಈ ನಗುವೇ ಇರಲ್ಲ. ಈಗಿನ ಕಾಲದಲ್ಲಿ ಒಬ್ಬರ ಮುಖ ಪಶ್ಚಿಮಕ್ಕೆ, ಇನ್ನೊಬ್ಬರ ಮುಖ ಉತ್ತರಕ್ಕಿರುತ್ತೆ. ಹೀಗೆ ಒಬ್ಬೊಬ್ಬರ ಬಾಳು ಒಂದೊಂದರ ಇರುತ್ತೆ. ಅದನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಆನಂದದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಪಾರ್ವತಿ ನಿನ್ನ ಮೂಗುತಿಯನ್ನ ನೀನೇ ಹುಡುಕೋ ಅಂದಾಗ, ಇಲ್ಲ ಸ್ವಾಮಿ ನೀವೇ ಹುಡುಕಿ ಕೊಡಿ ಅಂದಾಗ, ಗಂಡ ಹೆಂಡತಿರಿಬ್ಬರು ಜಲ ಕ್ರೀಡೆಯನ್ನು ಆಡುತ್ತಾ ಆ ಕಪಿಲ ಮತ್ತು ಕೌಂಡಿನಿ ನದಿಯ ಸಂಗಮ ಕ್ಷೇತ್ರದಲ್ಲಿ ಆ ನೀರಿನಲ್ಲಿ ಎಲ್ಲ ಒದ್ದಾಡುತ್ತಾ ಹಾಗೆ ಈಜಾಡುತ್ತಾ ಎಲ್ಲವನ್ನು ಹುಡುಕುತ್ತಿರಬೇಕಾದರೆ ತಕ್ಷಣ ಆ ಶಿವನ ಕರಗಳಿಗೆ ಆ ಪಾರ್ವತಿಯ ಮೂಗುತಿಯು ಸಿಕ್ಕಿದೆ. ಆ ಮೂಗುತಿಯನ್ನು ಎತ್ತಿ ಆ ಪಾರ್ವತಿಗೆ ಕೊಟ್ಟಾಗ ಪಾರ್ವತಿ ಆ ಮೂಗುತಿಯನ್ನು ನೋಡಿ, ಏನೇ ಆದರೂ ನೀವು ನನ್ನ ಪತಿಯಲ್ಲವೇ, ಅಂತೂ ನನ್ನ ಮೂಗುತಿಯನ್ನ ನೀವೇ ಹುಡುಕಿ ಕೊಟ್ಟು ಬಿಟ್ಟರಲ್ಲ ಅಂತೇಳಿ ಸಂತೋಷವನ್ನ ಪಡಬೇಕಾದರೆ ಪರಮೇಶ್ವರ ಹೇಳ್ತಾನೆ, ದೇವಿ ನಾವಿಬ್ಬರು ಈ ಕಪಿಲ ಮತ್ತು ಕೌಂಡಿನ್ಯ ಸಂಗಮ ಕ್ಷೇತ್ರದಲ್ಲಿ ಜಲಕ್ರೀಡೆಯನ್ನು ಆಡಿ ಈ ಮೂಗುತಿಯನ್ನು ಕಳೆದುಕೊಂಡು ಮತ್ತೆ ಪಡೆದಿದ್ದಕ್ಕಾಗಿ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಅಂತ ಹೆಸರಾಗಲಿ. ಈ ಮಣಿಕರ್ಣಿಕದಲ್ಲಿ ಯಾರು ಇನ್ನು ಮುಂದೆ ಸ್ನಾನವನ್ನ ಮಾಡಿ ನನ್ನ ಧ್ಯಾನವನ್ನು ಮಾಡುತ್ತಾರೋ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ, ಇದು ಸತ್ಯ ಅಂತ ಹೇಳಿದ್ದಾರೆ. ಹೀಗೆ ಆ ಕಪಿಲಾ ನದಿ ಎಲ್ಲರಿಗೂ ಇವತ್ತು ಪುಣ್ಯಕ್ಷೇತ್ರವಾಗಿದೆ. ಇವತ್ತು ಇಡೀ ಭಾರತದಾದ್ಯಂತ ಬೇಕಾದಷ್ಟು ಪುಣ್ಯ ನದಿಗಳಿವೆ. ಆದರೆ ಕೆಲವು ನದಿಗಳಲ್ಲಿ ಏನೇನೋ ಹಾಗೋಗಿಬಿಟ್ಟಿದೆ. ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಪಾಪ ಕರ್ಮಗಳು ಹರಿದು ಹೋಗಿ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಪುಣ್ಯ ನದಿಗಳಲ್ಲಿ ನೈರ್ಮಲ್ಯತೆ ಇಲ್ಲ, ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಪಿಲಾ ನದಿ ಮತ್ತು ಕೌಂಡಿನ ನದಿಯ ಸಂಗಮ ಕ್ಷೇತ್ರ ಎಂತಾದ್ದು ಅಂದ್ರೆ ದೇವಾನುದೇವತೆಗಳು ಮಿಂದು ಒಂದು ಪಾಪ ಕರ್ಮಗಳನ್ನು ಕಳೆದುಕೊಂಡು ಹೋದಂತಹ ತ್ರೇತಾಯುಗದಲ್ಲಿ ಈ ಕಲಿಯುಗದಲ್ಲಿಯೂ ಸಹ ಎಲ್ಲ ಭಕ್ತರು ಈ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ನಂಜುಂಡೇಶ್ವರ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯುತ್ತಿದ್ದಾರೆ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಜನ್ಮ ತಾಳಿದ ಲಕ್ಷ್ಮೀದೇವಿಯು ಅಸಮಾನ್ಯ ಸೌಂದರ್ಯವತಿಯಾಗಿ ತನಗೆ ಅನುರೂಪನಾದ ಪತಿಯನ್ನು ಪಡೆಯುವ ಸಲುವಾಗಿ ತಪವನ್ನಾಚರಿಸಲು ನಿಶ್ಚಯಿಸಿ ತನ್ನ ತಂದೆಯಾದ ಸಮುದ್ರ ರಾಜನನ್ನು ತಾನು ತಪವನ್ನ ಆಚರಿಸಲು ಯೋಗ್ಯವಾದ ಸ್ಥಳ ಯಾವುದು ಎಂದು ಕೇಳಬೇಕಾದರೆ ಸಮುದ್ರ ರಾಜನು, ಎಲೈ ಮಗಳೇ, ದಿವ್ಯ ಕ್ಷೇತ್ರವಾದ ಕಪಿಲಾ ನದಿಯ ದಕ್ಷಿಣಕ್ಕೂ ಕೌಂಡಿನಿ ನದಿ ಪಶ್ಚಿಮಕ್ಕೂ ಇರುವ ಮುಕ್ತಿದಾಯಕವಾದ ಭೂ ಕೈಲಾಸವೆಂದು ಖ್ಯಾತಿ ಪಡೆದಿರುವ ಗರಳಪುರಿ ಕ್ಷೇತ್ರವು ನಿನ್ನ ತಪಸ್ಸಿಗೆ ಅತ್ಯುತ್ತಮ ಸ್ಥಳವು ಎಂದು ಹೇಳಲು ಲಕ್ಷ್ಮೀದೇವಿಯು, ತಂದೆಯೇ ಭೂಲೋಕದ ಕ್ಷೇತ್ರದ ಪರಿಚಯವನ್ನು ತಿಳಿಸಿಕೊಡಿ ಎಂದಾಗ ಸಮುದ್ರ ರಾಜನು, ತಾನೆಯೇ ಪೂರ್ವದಲ್ಲಿ ಪೌಲಸ್ತ್ಯ ಬ್ರಹ್ಮನ ಮಗನಾದ ರಾವಣನು ಒಮ್ಮೆ ಕೈಲಾಸದಲ್ಲಿ ಸಂಚರಿಸುತ್ತಿದ್ದಾಗ ದಿವ್ಯ ಪ್ರಭಾವಯುಕ್ತವಾಗಿ ಹೊಳೆಯುತ್ತಿರುವ ಕೈಲಾಸ ಶಿಖರವನ್ನು ನೋಡಿ ಅದನ್ನು ತನ್ನ ಲಂಕಾ ನಗರಿಗೆ ತೆಗೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಘೋರ ತಪವಸ್ಸನ್ನು ಆಚರಿಸುತ್ತಿದ್ದಾನೆ. ತಪಸ್ಸಿಗಾಗಿ ಕುಳಿತು ಓ

ಸಾಂಬದ ಶಿವ ಸಾಂಬದ ಶಿವ ಸಾಂಬದ ಶಿವ ಸಾಂಬ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಎಂದು ಶಿವಧ್ಯಾನವನ್ನು ಮಾಡಬೇಕಾದರೆ ಯಾವ ಪರಮೇಶ್ವರನು ಥಟ್ಟನೆ ಪ್ರತ್ಯಕ್ಷನಾಗಿದ್ದ? ಎಲೈ ದಶಕಂಠ ರಾವಣನೇ, ನಿನ್ನ ಅತಿ ಘೋರವಾದ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರವನ್ನು ಬೇಡಿಕೋ ಎನ್ನಲು, ಹೇ ಶಂಕರ ಅಭಯಂಕರ, ನನಗೆ ಕೈಲಾಸ ಶಿಖರವನ್ನು ದಯ ಪಾಲಿಸು ತಂದೆ. ಶಿವನು, ಕಂದ ಅದೊಂದು ವರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಅಂದಾಗ, ಇಲ್ಲ ದೇವ, ನನಗೆ ಕೈಲಾಸ ಪರ್ವತವನ್ನೇ ವರವಾಗಿ ನೀಡು ಎನ್ನಲು, ಎಷ್ಟು ಹೇಳಿದರೂ ಕೇಳದೆ ಹಠವನ್ನೇ ಹಿಡಿದ ರಾವಣನಿಗೆ, ಆಗಬಹುದು, ನಿನ್ನ ಇಚ್ಛೆಯಂತೆಯೇ ಆಗಲಿ, ಈ ಕೈಲಾಸ ಶಿಖರವನ್ನು ನಿನಗೆ ಎತ್ತಿಕೊಂಡು ಹೋಗಲು ನಿನಗೆ ತಕ್ಕ ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ್ದೇನೆ. ಆದರೆ ರಾವಣ, ಈ ಶಿಖರವನ್ನು ಎತ್ತಿಕೊಂಡು ಹೋಗುವಾಗ ಎಲ್ಲಿಯೂ ಭೂಸ್ಪರ್ಶವಾಗದಂತೆ ಎಚ್ಚರ ವಹಿಸು. ಭೂಮಿಗೆ ಸ್ಪರ್ಶವಾದರೆ ನೀನು ಮತ್ತೆ ಅದನ್ನು ಕೊಂಡೊಯ್ಯಲಾರೆ, ಎಚ್ಚರ ಎಂದು ಹೇಳಿ ಭಗವಂತನು ಅದೃಶ್ಯನಾಗಿದ್ದಾನೆ. ರಾವಣನ ಸಂತಸದಿಂದ ಕೈಲಾಸಗಿರಿಯನ್ನು ಕಿತ್ತುಕೊಂಡು ಶಿವ ಧ್ಯಾನವನ್ನು ಮಾಡುತ್ತಾ ಲಂಕೆಯತ್ತ ಹೊರಟಿದ್ದಾನೆ. ಆಗ ಜಗತ್ತೇ ತಲ್ಲಡಿಸಿದೆ, ಭೂಮಿಯೇ ಕಂಪಿಸಿದೆ. ಆಗ ಮಹಾವಿಷ್ಣುವು ಗರುಡನನ್ನು ಕಳುಹಿಸಿ ಅವನ ಮಹಾಶಕ್ತಿಯುತವಾದ ರೆಕ್ಕೆಗಳ ಬಲದಿಂದ ಬಲವಾದ ಗಾಳಿಯನ್ನೇ ಎಬ್ಬಿಸಿ ರಾವಣನು ಕೊಂಡೊಯ್ಯುತ್ತಿರುವ ಕೈಲಾಸ ಶಿಖರವು ಭೂಮಿಗೆ ಬೀಳುವಂತೆ ಮಾಡಿದ. ಆ ಕೈಲಾಸ ಶಿಖರವು ಕಪಿಲ ಕೌಂಡಿನಿ ಸಂಗಮದ ಮಧ್ಯ ಪ್ರದೇಶದಲ್ಲಿ ಭೂಮಿಗೆ ಉರುಳಿದೆ. ಕೋಪೋದ್ರೇಕನಾದ ರಾವಣನು ತನ್ನ ಎಲ್ಲಾ ಕೈಗಳಿಂದ ಶಿಖರವನ್ನೆತ್ತಲು ಪ್ರಯತ್ನಿಸಿ ಸೋತು ಹೋಗಿದ್ದಾನೆ. ಖಿನ್ನ ಮನಸ್ಕನಾಗಿ ಲಂಕೆಗೆ ಹಿಂತಿರುಗಿದ್ದಾನೆ. ನಂತರ ಮಹಾವಿಷ್ಣುವು, ಇಂದಿನಿಂದ ಈ ಗರಳಿಪುರಿ ಕ್ಷೇತ್ರವು ಭೂ ಕೈಲಾಸ ಎಂದು ಹೆಸರು ಗಳಿಸಿ ಪ್ರಖ್ಯಾತವಾಗಲಿ, ನಾನು ಸಹ ಇದೇ ಸ್ಥಳದಲ್ಲಿ ನನ್ನ ಸಾನ್ನಿಧ್ಯವನ್ನು ಮಾಡುತ್ತೇನೆ ಎಂದು ಹೇಳಿ ಸಮುದ್ರ ರಾಜನು ತನ್ನ ಮಗಳಿಗೆ ಈ ಕಥೆಯನ್ನೆಲ್ಲ ಹೇಳಿ, ಮಗಳೇ, ನೀನು ಈ ಪುಣ್ಯಕ್ಷೇತ್ರದಲ್ಲಿ ತಪವನ್ನು ಆಚರಿಸಿದೆ, ಆದರೆ ನಿನ್ನ ಇಷ್ಟಾರ್ಥವು ಶೀಘ್ರವಾಗಿ ನೆರವೇರಿ ನಿನಗೆ ಯೋಗ್ಯವಾದ ಪತಿಯನ್ನು ಪಡೆಯುವೆ ಎಂದು ತಿಳಿಸಲು, ಅದರಂತೆಯೇ ಲಕ್ಷ್ಮೀ ದೇವಿಯು ಗರಳಪುರಿ ಕ್ಷೇತ್ರಕ್ಕೆ ಬಂದು ಒಂದೇ ಮನಸ್ಸಿನಿಂದ ಆ ಮಹಾವಿಷ್ಣುವನ್ನು ಕುರಿತು ತಪವನ್ನು ಆಚರಿಸುತ್ತಿದ್ದಾಳೆ.

ಹೀಗೆ ಆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಶಂಖ ಚಕ್ರ ಗದಾಧಾರನಾಗಿ ಶ್ರೀಮನ್ನಾರಾಯಣನ ಪ್ರತ್ಯಕ್ಷನಾಗಿ ಆಕೆ ಅಭಿಲಾಷಿಯಂತೆ ಲಕ್ಷ್ಮಿಯನ್ನು ವಿವಾಹವಾಗಲು ಸಂಬಂಧಿಸಿದ್ದಾನೆ. ತತ್ ಕ್ಷಣವೇ ಪರಮಾತ್ಮನಾದ ನಂಜುಂಡೇಶ್ವರ ಪ್ರತ್ಯಕ್ಷನಾಗಿ ಅವರನ್ನು ಹರಸಿದ್ದಾನೆ. ಬ್ರಹ್ಮಾದಿ ದೇವತೆಗಳು, ಅಷ್ಟ ದಿಕ್ಪಾಲಕರು, ನಂದಿ ಪೃಂಗಿ ಮುಂತಾದ ಶಿವಗಣಗಳು ಅಲ್ಲಿ ಸೇರಿ ಸಮುದ್ರ ರಾಜನ ಬರಮಾಡಿಕೊಂಡು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇವರ ವಿವಾಹವನ್ನ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ವಿವಾಹ ಮದುವೆ ಅಂದ್ರೆ ಬಹಳ ಚೆನ್ನಾಗಿರುತ್ತೆ. 36 ರೂಪಾಯಿನಿಂದ 3.5 ಲಕ್ಷ ರೂಪಾಯಿವರೆಗೂ ಇವತ್ತೊಂದು ದಿವಸ ಮದುವೆ ಖರ್ಚನ್ನು ನಾವು ಭರಿಸ್ತಾ ಇದ್ದೇವೆ. ನಾನು ಮೊನ್ನೆ ಒಂದು ಕಡೆ ಪಶ್ಚಿಮ ವಾಹಿನಿಯಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಾದ್ರೆ ಏನಾಯ್ತು, ಮದುವೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಪುರೋಹಿತರು

0: ಇನ್ನ ಸೊಂಟಕ್ಕೆ ಸಿಕ್ಕಾಬಿಟ್ಟಿದ್ದಾರೆ, ತಾಳಿ ಕಟ್ಟಿಸದ್ದೇ ಮರೆತು ಬಿಟ್ಟಿದ್ದಾರೆ.
1: ನಶಾ ಡಬ್ಬಿ ಸೊಂಟದಲ್ಲಿತ್ತು, ಕೈ ಹಾಕಿದ್ರು ನಶಾ ಡಬ್ಬಿ ಬದಲಾಗಿ ತಾಳಿ ಸಿಕ್ಬಿಟ್ಟಿದೆ. ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿದ್ದೀನಪ್ಪ, ತಾಳಿ ಕಟ್ಟಿಸ್ದೆ ಮದುವೆ ಮಾಡಿಬಿಟ್ಟಿದ್ದೀನಲ್ಲ. ಇದೇನಾದ್ರೂ ಗಂಡನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರಿಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಲ್ಲ, ತಲಾಗ ಒಂದೊಂದು ಧರಮ ರೇಟ್ ಹಾಕ್ಬಿಡ್ತಾರೆ. ಏನ್ ಮಾಡ್ಲಿ ಅಂತ ಹೇಳಿ ಆ ತಾಳಿನೇ ಭದ್ರವಾಗಿ ಇಟ್ಕೋಬಿಟ್ರು. ಈ ರಾತ್ರಿ ಮದುವೆ ಎಣ್ಣೆ ಎಲ್ಲಿ ಮಲಗ್ಕೊಳುತ್ತೋ ನೋಡೋಣ, ಆ ಹೆಣ್ಣು ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೋ ಅಲ್ಲಿ ಹೋಗಿ ನಾನೇ ತಾಳಿ ಕಟ್ಬಿಡೋಣ ತೀರ್ಮಾನ ಮಾಡಿ ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೆ ಅಂತ ನೋಡ್ತಾ ಇದ್ದಾರೆ. ಈ ಕಡೆ ಏನಾಗಿದೆ, ಆ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಆ ಅಮ್ಮ ಹೇಳ್ತಾ ಇದ್ದಾಳೆ, ಅಲ್ಲಿ ಯಾಕೆ ಮಲಗ್ತಾ ಇದೀಯಾ, ನನ್ನ ರೂಮ್ನಲ್ಲೇ ನನ್ನ ಜೊತೆಲೆ ಮಲಿಕೊಳೆ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಬಿಟ್ಟಿದ್ದಾರೆ ಆ ಪುರೋಹಿತರು. ಆಹಾ ಲೆಕ್ಕ ಹಾಕೊಂಡ್ರು, ಒಂದು ಎರಡು ಮೂರು ನಾಲ್ಕನೇದೇ ಮದುವೆ ಹೆಣ್ಣು, ಎಲ್ರಿಗೂ ಸ್ವಲ್ಪ ನಿದ್ರೆ ಬರಲಿ ಕತ್ಲಾಗ್ಲಿ, ಆಮೇಲೆ ಬಂದಿದ್ದೆ ಆ ಮದುವೆ ಹೆಣ್ಣು ಕುತ್ತಿಗೆಗೆ ನಾನೇ ತಾಳಿ ಕಟ್ಟಿ ಬೆಂಗಳೂರು ಬಸ್ ಹತ್ತಣ ಅಂತ ತೀರ್ಮಾನ ಮಾಡಿದೆ. ಸರಿ ರಾತ್ರಿ ಆಗ್ತಾ ಇದೆ, ಕತ್ಲಾಗ್ತಾ ಇದೆ. ಈ ಕಡೆ ಏನಾಗ್ಬಿಟ್ಟಿದೆ, ಮದುವೆ ಹೆಣ್ಣನ ತಾಯಿ ಏ ಅಲ್ಲಿ ಯಾಕೆ ಮಲಿಕೊಳ್ತೀಯೇ, ಬಾರೆ ನನ್ನ ಜೊತೆ ಮಲಿಕು ಅಂತ ಹೇಳಿ ಪಕ್ಕದ ಕೊಠಡಿ ಕರ್ಕೊಂಡು ಬಂದು ಆ ಮದುವೆ ಹೆಣ್ಣನ ಪಕ್ಕದ ರೂಮಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದ. ಇತ್ತ ಮದುವೆ ಹೆಣ್ಣು ಮಲಗೋ ಜಾಗದಲ್ಲಿ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಮಲಗಿಬಿಟ್ಟಿದ್ದಾಳೆ. ಪುರೋಹಿತರು ನೋಡಿದ್ರು, ಆಹಾ ಇದೇ ಸರಿಯಾದ ಸಮಯ ಅಂತ ಹೇಳಿ ಕತ್ತಲು ಒಂದು ಎರಡು ಮೂರು ನಾಲ್ಕು ನಾಲ್ಕನೊಳಗೆ ಆ ಅಜ್ಜಿಗೆ ಏನು ಮಾಡಿಬಿಟ್ಟಿದ್ದಾಳೆ, ಮಲಗಿರ್ಬೇಕಾದ್ರೆ ತಾಳಿ ಕಟ್ಟಿದ್ದೆ ರಾತ್ರೋ ರಾತ್ರಿ ಬಸ್ ಹತ್ತು ಬೆಂಗಳೂರಿಗೆ ಹೊರಟು ಬಂದ್ಬಿಟ್ಟಿದ್ದಾರೆ. ಬೆಳಗಾಯ್ತು, ಬೆಳಗಾಗಬೇಕಾದ್ರೆ ಎಲ್ಲರೂ ನಲ್ಲಿ ಹತ್ರ ಕೊಳ ಹತ್ರ ಹಲ್ ತಿಕ್ತಾ ಮುಖ ತೊಳಿತಾ ನಿಂತ್ಕೊಂಡ್ರು. ಈ 92 ವರ್ಷದ ಅಜ್ಜಿ ಲೇ ಬಿಡ್ರೆ ಟೈಮ್ ಆಯ್ತು ನಾನು ಊರ್ಗೋಬೇಕು ಅಂತೇಳಿ ಆ ನಲ್ಲಿ ಹತ್ರ ಬರಬೇಕಾದ್ರೆ ಕೊಳ ಹತ್ರ ಅಜ್ಜಿ ಇದೇ ನಿನ್ ಕೊರಳಲ್ಲಿ ಅರ್ಶನ ದಾರ ಇದೆಯಲ್ಲ, ಹೊಸ ತಾಳಿ ಕಟ್ಸ್ಕೊಬಿಟ್ಟಿದೆಯಲ್ಲ ನಿನ್ ಗಂಡ ಎಲ್ಲಿ. ಅಜ್ಜಿ ಕುತ್ತಿಗೆ ನೋಡ್ಕತ್ತಾಳೆ, ಯಾವ ಮುಂಡೆ ಮಗ ನನ ಕಟ್ಬಿಟ್ಟಪ್ಪ ಅಂತೇಳಿ ಅಜ್ಜಿ ವ್ಯಥೆ ಪಡ್ತಾ ಇರಬೇಕಾದ್ರೆ ಆಗ ಹೇಳ್ತಾರಂತೆ ಹಿರಿಯರೊಬ್ರು ಬಂದು, ಅಯ್ಯ ಮೊದಲು ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇದೆ ನೋಡ್ರಿ ಅಂತ ಹೇಳಿದಾಗ ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇಲ್ಲ. ಆಗ ಇನ್ನೊಬ್ರು ಪುರೋಹಿತ ಕರ್ತಂದು ಮತ್ತೆ ಮದುವೆ ಮಾಡಿ ಆಮೇಲೆ ಕರ್ಕೊಂಡು ಬಂದಂತೆ. ಇಲ್ಲಿ ಅಂತಹ ಮದುವೆಯೆಲ್ಲ ದೇವಾನು ದೇವತೆಗಳೆಲ್ಲರೂ ಸೇರಿ ಯಾವ ಲಕ್ಷ್ಮೀನಾರಾಯಣರ ವಿವಾಹವನ್ನು ಮಾಡ್ತಾ ಇದ್ದಾರೆ. ಮಂತ್ರಗಳು ಬರ್ತಾ ಇದೆ, ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ.

ಸಾವಧಾನ ಎಂದು ಎಲ್ಲ ಮಂತ್ರಗಳ ಮಧ್ಯದಲ್ಲಿ ವೈಭವದಿಂದ ಲಕ್ಷ್ಮೀ ನಾರಾಯಣರ ಕಲ್ಯಾಣವಾಗಿದೆ, ವಿವಾಹವಾಗಿದೆ. ಅಂದಿನ ದಿನವೇ ಇಂದು ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಎಂದು ಪ್ರಖ್ಯಾತವಾಗಿ ಅಂದಿನಿಂದ ಮೊದಲುಗೊಂಡು ಈಗಲೂ ನಡೆಯುತ್ತಿದೆ. ಹೀಗೆ ಹರಿಹರಾದಿಗಳು ನೆಲೆಸಿದ ಪುಣ್ಯಕ್ಷೇತ್ರವೆಂದು ನಂಜನಗೂಡು ಖ್ಯಾತಿಯಾಗಿದೆ. ತ್ರೇತಾಯುಗ ಜಬರದಗ್ನಿ ಋಷಿಗಳ ಪುತ್ರನಾದ ಪರಶುರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾಯಿ ರೇಣುಕಾ ದೇವಿಯ ತಲೆಯನ್ನು ತನ್ನ ಪರಶುವನಿಂದ ಕತ್ತರಿಸಿದ ಕಾರಣಕ್ಕಾಗಿ ಆತನಿಗೆ ಘೋರವಾದ ಮಾತೃಹತ್ಯಾ ದೋಷವು ಆವರಿಸಿದೆ. ಆಗ ಈ ದೋಷ ನಿವಾರಣೆ ಹೇಗೆ ಎಂದು ಉಪಾಯವನ್ನು ಕೇಳಬೇಕಾದರೆ ತಂದೆಯಾದಂತಹ ಜಮದಗ್ನಿಯು ಕಪಿಲಾ ಕೌಂಡಿನಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಹೋಗಿ ನೀನು ನಂಜುಂಡೇಶ್ವರನ ಆರಾಧಿಸಿದರೆ ಮಾತೃಹತ್ಯಾ ದೋಷದಿಂದ ಬಿಡುಗಡೆ ಹೊಂದಿವೆ ಎಂದು ತಿಳಿಸಿದ್ದಾರೆ. ಅದೇ ಪ್ರಕಾರವಾಗಿ ಯಾವ ಪರಶುರಾಮನು ತನ್ನ ತಂದೆಯ ಅಪ್ಪಣೆಯಂತೆ 21 ಸಾರಿ ಭೂ ಪ್ರದಕ್ಷಿಣೆ ಮಾಡುತ್ತಾ ಶತ್ರುಗಳನ್ನು ಸಂಹರಿಸಿ ಧರ್ಮ ರಕ್ಷಣೆಗಾಗಿ ಶ್ರಮಿಸುತ್ತಾ ತನ್ನ ತಂದೆಯ ಆನತಿಯಂತೆ ಪರಮ ಪವಿತ್ರವಾದ ಗರಳಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶ್ರೀಕಂಠ ಸ್ವಾಮಿಯ ಪ್ರೀತಿಗೆ ಪಾತ್ರವಾದಂತಹ ಕಪಿಲಾ ನದಿಯ ತೀರದಲ್ಲಿರುವ ಬಹು ಮನೋಹರವಾದ ದಿವ್ಯ ವನವನ್ನು ಕಂಡು ಅಲ್ಲಿ ವಿಧಿಪೂರ್ವಕವಾಗಿ ಅಷ್ಟತೀರ್ಥ ಸ್ನಾನಗಳನ್ನು ಮಾಡಿ ತಪವನ್ನಾಚರಿಸಲು ನಂಜುಂಡ ವನದಲ್ಲಿ ಭೂಶುದ್ಧಿ ಮಾಡಲು ವನವನ್ನೆಲ್ಲ ಕತ್ತರಿಸುತ್ತಿರುವಾಗ ಕಾಣದೆ ಅಡಿಯಲ್ಲಿ ಅಡಗಿದ್ದ ಮೃಡನ ಲಿಂಗಕ್ಕೆ ಭಾರ್ಗವನ ಗಂಡು ಕೊಡಲಿಯಿಂದ ಪೆಟ್ಟು ತಗುಲಿ ರಕ್ತವು ಧಾರಾಕಾರವಾಗಿ ಹರಿಯತೊಡಗಿತು. ಅದನ್ನು ನೋಡಿದ ಪರಶುರಾಮನು ದೇವರ ಎಸಗಿದ ಅಪಚಾರದಿಂದ ಹೆದರಿ ರಕ್ತದಿಂದ ತೊಯ್ದ ದೇಹವುಳ್ಳವನಾಗಿ ಅಂಗೈನಿಂದ ಲಿಂಗವನ್ನು ಒತ್ತಿ ಹಿಡಿದರು. ರಕ್ತ ಪ್ರವಾಹ ಅಧಿಕವಾದನ್ನು ಕಂಡು ಜಮದಗ್ನಿ ಪುತ್ರನು ಹೇ ಶಂಕರ, ಅರಿಯದೆ ಕೈದ ಅಪರಾಧವನ್ನು ಮನ್ನಿಸುತ್ತಂದೆ, ಈ ಲಿಂಗದಿಂದ ಧಾರ

0: ಬರುತ್ತಿರುವ ರಕ್ತಧಾರೆಯನ್ನು ನೋಡಲಾರೆ. ಶಂಕರ ಮಹಾದೇವ, ಈ ತಕ್ಷಣ ಈ ಹರಿಯುವ ರಕ್ತವು ನಿಲ್ಲದಿದ್ದರೆ ಇದೋ ನನ್ನ ಪರಶಿವನಿಂದ ನನ್ನ ಶಿರಚ್ಛೇದನವನ್ನು ಮಾಡಿಕೊಳ್ಳುತ್ತೇನೆ ಅಂದು ತನ್ನ ಗಂಡು ಗೊಡಲೆಯನ್ನ ಮೇಲಕ್ಕೆ ಎತ್ತಿ ಇನ್ನೇನು ತನ್ನ ಕೊರಳಿಗೆ ಹಾಕಿಕೊಳ್ಳಬೇಕು ಅಷ್ಟರಲ್ಲಿ ಯಾವ ನಂಜುಂಡೇಶ್ವರ ತಟ್ಟನ ಪ್ರತ್ಯಕ್ಷ. ಪರಶುರಾಮ, ಪ್ರಾಣವನ್ನು ಕಳೆದುಕೊಳ್ಳುವ ಸಾಹಸವನ್ನು ಮಾಡಬೇಡ, ಸ್ವಲ್ಪ ತಡೆ. ಈ ಗಾಯವು ನನಗೆ ಚಂದ್ರ ಕಲಾಭರಣವಾಗಿ ಮೆರೆಯುವುದು. ನನ್ನ ವಾಸ ಸ್ಥಳವನ್ನು ಕಾಣಬೇಕೆಂಬ ಕುತೂಹಲವು ನಿನ್ನಲ್ಲಿ ಉತ್ಪತ್ತಿಯಾದ ಕೂಡಲೇ ನಿನಗೆ ಮಾತೃಹತ್ಯಾ ದೋಷವು ಪರಿಹಾರವಾಯಿತು. ಇಲ್ಲಿಯ ಸಂಗಮಕ್ಕೆ ಆಗ್ನೇಯದಲ್ಲಿ ಕೇಶಿ ಸಂಹಾರ ಕ್ಷೇತ್ರವಿದೆ. ಆ ಸ್ಥಳದ ಮೃತ್ತಿಕೆಯನ್ನು ತಂದು ಈ ನನ್ನ ಗಾಯಕ್ಕೆ ಲೇಪಿಸು. ರಕ್ತ ಪ್ರವಾಹವು ನಿಲ್ಲುವುದು. ವಿಷ ಮಿಶ್ರಿತವಾದ ಈ ರಕ್ತಧಾರೆಗಳು ನನ್ನ ವಾಸದಲ್ಲೆಲ್ಲ ತುಂಬಿರುವುದು ಎಂದಲು ಪರಶುರಾಮನು ಶಿವನ ವಚನದಂತೆ ಕೇಶಿ ಸಂಹಾರ ಸ್ಥಳದ ಮೃತ್ತಿಕೆಯನ್ನು ತಂದು ಲಿಂಗದ ಗಾಯಕ್ಕೆ ಲೇಪಿಸಲು ರಕ್ತ ಪ್ರವಾಹವು ನಿಂತಿತು. ನಂತರ ದಿವ್ಯ ಕಲಶೋಧಕಗಳಿಂದ ಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿದ್ದಾನೆ.
1: ಭೋಗವೀತವಾದಂತಹ ದಿವ್ಯ ದೇವಾಲಯವನ್ನು ಸಹ ಕಟ್ಟಿಸಿದ್ದಾನೆ.
0: ಪರಶುರಾಮನು ಶ್ರದ್ಧಾ ಭಕ್ತಿಗಳಿಂದ ನಂಜುಂಡೇಶ್ವರರ ಸೇವೆಯನ್ನು ಮಾಡುತ್ತಾ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾನೆ.

ಶಿವ ಧ್ಯಾನವನ್ನು ಮಾಡಬೇಕಾದರೆ ಶಿವನ ತಂಡನ ಪ್ರತ್ಯಕ್ಷನಾಗಿದ್ದಾನೆ. ಭಾರ್ಗವ, ನೀನು ಅಸಾಮಾನ್ಯ ನೆನೆಸಿರುವೆ, ನೀನು ನನ್ನ ಮುಖ್ಯ ಭಕ್ತನು, ನಿನ್ನ ಹೆಸರು ನನಗಿರಲಿ, ಈ ಕ್ಷೇತ್ರವು ನಿನ್ನ ಹೆಸರಿನ ಪರಶುರಾಮ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಲಿ. ಜ್ಯೋತಿಷ್ಠಾಮಾದಿ ಯಾಗಗಳನ್ನು ಮಾಡಿ ನಿನ್ನ ಪೌರುಷಗಳಿಂದ ಗಳಿಸಿದ ದ್ರವ್ಯವನ್ನು ವಿಪ್ರಶ್ರೇಷ್ಠರಿಗೆ ದಾನ ಮಾಡು. ಇಲ್ಲಿ ಕೊಟ್ಟ ದಾನವು ಸರ್ವ ಕ್ಷೇತ್ರಗಳಲ್ಲಿ ಮಾಡಿದ ದಾನಗಳಿಗೆ ಸಮಾನವಾಗುವುದು ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಆನಂತರದಲ್ಲಿ ಗೌತಮ ಮಹರ್ಷಿಗಳು ತಮ್ಮ ಪತ್ನಿಯಾದ ಅಹಲ್ಯನ್ನು ಮತ್ತು ಕಾಮುಖನಾದ ಇಂದ್ರನನ್ನು ಶಪಿಸಿದ್ದರಿಂದ ಪಾಪ ಪರಿಹಾರ್ಥವಾಗಿ ಇದೇ ಕ್ಷೇತ್ರಕ್ಕೆ ಬಂದು ಶ್ರೀಕಂಠ ಸ್ವಾಮಿಯವರ ಆಣತಿಯಂತೆ ಮೀನ ಮಾಸದ ಮಕರ ನಕ್ಷತ್ರದ ಪುಣ್ಯ ದಿನದಂದು ರಥೋತ್ಸವವನ್ನು, ಉತ್ತರ ನಕ್ಷತ್ರದ ಪುಣ್ಯ ದಿನದಂದು ತೀರ್ಥೋತ್ಸವಗಳನ್ನು ವೈಭವದಿಂದ ನೆರವೇರಿಸಲು ಆಗ ಅಲ್ಲಿಗೆ ಆಗಮಿಸಿದ ದೇವತೆಗಳು, ರಾಜ ಮಹಾರಾಜರುಗಳು, ಮುನಿಶ್ರೇಷ್ಠರು ಎಲ್ಲರೂ ಗೌತಮ ಮಹರ್ಷಿಗಳ ಈ ಶ್ರದ್ಧಾ ಭಕ್ತಿಯ ಕಾರ್ಯಗಳನ್ನು ಕಂಡು ಸಂತೋಷವನ್ನು ಪಟ್ಟಿದ್ದಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರವೆಂದು ಹೆಸರಾಗಿದೆ. ಹೀಗೆ ನಂಜುಂಡೇಶ್ವರನು ತನ್ನ ಭಕ್ತರ ಬಯಕೆಗಳನ್ನು ಈಡೇರಿಸುತ್ತಾ ಕಾಲ ಕಳೆಯುತ್ತಿರಬೇಕಾದರೆ ಗರಳಪುರಿ ಕ್ಷೇತ್ರದಲ್ಲಿ ಶಿವಧರ್ಮ ಎಂಬುವನು ತನ್ನ ಪತ್ನಿಯಾದ ಸರ್ವಲಕ್ಷಣೆಯ ಜೊತೆಗೂಡಿ ಶಿವಭಕ್ತರಾಗಿ ಕಾಲ ಕಳೆಯುತ್ತಿದ್ದಾರೆ. ಒಂದು ದಿನ ಸತಿ ಶಿರೋಮಣಿಯಾದಂತಹ ಸರ್ವಲಕ್ಷಣೆಯು ಶಿವಪೂಜೆಯನ್ನು ಮಾಡುತ್ತಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹೊರಗೆ ಹೋಗಿದ್ದ ಶಿವಧರ್ಮನು ಮನೆಗೆ ಬಂದಿದ್ದಾನೆ. ಸರ್ವಲಕ್ಷಣೆ, ಸರ್ವಲಕ್ಷಣೆ, ಬೇಗ ಬಂದು ನನ್ನ ಕಾಲುಗಳನ್ನು ತೊಳೆ ಎಂದು ಕೇಳಿದ್ದಾನೆ. ಸರ್ವಲಕ್ಷಣೆಯಾದರೂ ಶಿವಪೂಜೆಯನ್ನು ಮುಗಿಸಿ ನಂತರ ನಿಮ್ಮ ಕಾಲನ್ನು ತೊಳೆಯುತ್ತೇನೆ ಎಂದು ಹೇಳಬೇಕಾದರೆ ಅಷ್ಟರಲ್ಲಿಯೇ ಕೋಪೋದ್ರೇಕರಾದಂತಹ ಶಿವಧರ್ಮನು ನಾನು ಕರೆದಾಗ ಬಂದು ನನ್ನ ಪಾದಗಳನ್ನು ತೊಳೆದು ಉಪಚರಿಸುವುದನ್ನು ಬಿಟ್ಟು ಶಿವಪೂಜೆಯನ್ನು ಮಾಡುತ್ತಾ ಕುಳಿತಿರುವೆಯೋ ಎಂದು ಕಾಲಲ್ಲಿ ಒದ್ದು ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ನೋಡಿ, ಈಗಿನ ಕಾಲದಲ್ಲೂ ಸಹಿತ ಎಂತೆಂತಹ ಹೆಣ್ಮಕ್ಳಿದ್ರೆ, ಹಿಂದಿನ ಕಾಲದಲ್ಲಿ ಎಂತೆಂತಹ ಪತಿವ್ರತಾ ಶಿರೋಮಣಿಗಳಿದ್ರು ನಮ್ಮ ಭಾರತ ದೇಶದಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋರು, ಕಾಫಿ ಕೊಟ್ಟಾಗ ಒಂದು ನಮಸ್ಕಾರ, ಕೆಲಸಕ್ಕೆ ಹೋಗುವಾಗ ನಮಸ್ಕಾರ, ಊಟಕ್ಕೆ ಬಂದಾಗ ಒಂದು ನಮಸ್ಕಾರ, ಎಷ್ಟೊಂದು ನಮಸ್ಕಾರ ಹಾಕೋರು. ಆದರೆ ಈಗಿನ ಕಾಲದಲ್ಲಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಎರಡೇ ಸಾರಿ, ಯಾವಾಗ ಅಗ್ನಿ ಸಾಕ್ಷಿಯಾಗಿ, ಬಂಧು ಬಾಂಧವರ ಸಾಕ್ಷಿಯಾಗಿ, ಸೂರ್ಯನ ಚಂದ್ರನ ಸಾಕ್ಷಿಯಾಗಿ ಗಂಡ ಹೆಂಡತಿ ಕೊರಳು ತಾಳೆ ಕಟ್ಟಿದಾಗ ಒಂದು ನಮಸ್ಕಾರ, ಇನ್ನೊಂದು ನಮಸ್ಕಾರ ಯಾವಾಗ ಕೊನೆ ಸ್ನಾನ ಮಾಡಿಸಿ ಇನ್ನೇನು ಮೇಲೆ ಕೆತ್ತುಕೋ

ಬೇಕು. ಆ ಸಮಯಕ್ಕೆ ಯಾರಾದ್ರೂ ಒಬ್ರು ಹಿರಿಯರು ಬಂದು, ಅಮ್ಮ ಕೊನೆ ನಮಸ್ಕಾರ ನಿಮ್ಮ ಯಜಮಾನ್ರಿಗೆ ಹಾಕ ಹೋಗಮ್ಮ ಅಂತೇಳಿ ಜ್ಞಾಪಿಸ್ದಾಗ, ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಹೋಯ್ತೀಯಾ ನನ್ನ ಬೇವರ್ಸಿ ಮಾಡಿ ಹೊಂಟೋಯ್ತೀಯಪ್ಪೋ ಅಂತ ಒಂದೇ ನಮಸ್ಕಾರ ಹಾಕೋಣ ಅಂತ ಪತಿರಥರು ಈಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ನೋಡ್ರಿ ಎಂತೆಂತಹ ಪತಿರಥರು ಇದ್ರು. ಗಂಡ ಮನೆ ಬಿಟ್ಟು ಹೋದ ಕೂಡಲೇ ಯಾವ ಸತಿ ಶಿರೋಮಣಿ ಆಗಿರ್ತಕ್ಕಂಥ ಸರ್ವ ಲಕ್ಷಣೆ ಇದನ್ನ ಸಹಿಸಲಾರದೆ ಅನ್ನಕ್ಕೆ ವಿಷವನ್ನು ಬೆರೆಸಿ ನಾನಿನ್ನು ಬದುಕಿರುವುದು ಬೇಡವೆಂದು ಭಾವಿಸಿ ವಿಷಾನ್ನವನ್ನ ನೀಲಕಂಠನಿಗೆ ನೈವೇದ್ಯವನ್ನ ಮಾಡಿ, ಹೇ ಶಂಕರ ಮಹಾದೇವ ಗಿರಿಜಾವರನೆ ಡಮರುಗಧರನೆ ಪಿನಾಕಧರನೆ ತ್ರಿಪುಂಡ್ರನಸಲಧಾರಕನೆ ನಾಗಭೂಷಣನೆ ರುಂಡಮಾಲಾಧರನೆ ಪ್ರಚಂಡ ಕಾಲ ಭೈರವನೆ ನತಜನ ಪರಿಪಾಲಿತ ಪೋಷಣೆ ತ್ರಿನೇತ್ರನೆ ನಂಜುಂಡೇಶ್ವರನೆ ತ್ರಿಶೂಲಧರನೆ ನಟರಾಜನೆ ಸತ್ಯನೆ ಸುಂದರನೆ ವಿಶ್ವಂಬರನೆ ವಿಶ್ವನಾಥನೆ ನಗೆಮೊಗದ ಸುಂದರನೆ ಭಕ್ತವತ್ಸಲನೆ ನಂಜುಂಡೇಶ್ವರ ಶಿವ. ಏ ಶಂಕರ, ಈ ವಿಷಾನ್ನವನ್ನ ನಿನಗೆ ನೈವೇದ್ಯಕ್ಕಾಗಿ ಇಟ್ಟಿದ್ದೇನೆ ತಂದೆ. ಈ ನೈವೇದ್ಯವನ್ನು ಸ್ವೀಕರಿಸಿ ಉಳಿದ ಶೇಷಾನ್ನವನ್ನು ತಿಂದು ನಾನು ಪ್ರಾಣವನ್ನು ಬಿಡುತ್ತೇನೆ ಎಂದು ಶಿವನ ಪ್ರಾರ್ಥನೆಯನ್ನು ಮಾಡಿ ಆ ಶಿವನಿಗೆ ನೈವೇದ್ಯವನ್ನು ಮಾಡಿದ್ದಾಳೆ. ನೈವೇದ್ಯಕ್ಕೆ ಇಟ್ಟು ಈ ಉಳಿದ ಶೇಷಾನ್ನವನ್ನು ನಾನು ತಿನ್ನುತ್ತೇನೆ ಅಂತ ಹೇಳಿ ಆ ಶೇಷಾನ್ನವನ್ನ ತಟ್ಟೆಯನ್ನ ಮೇಲೆ ಎತ್ತಿ ಕೈಯನ್ನು ಹಾಕಬೇಕು ಅಷ್ಟಕ್ಕೆ ಸರಿಯಾಗಿ ಯಾವ ಮಹಾದೇವನ ನಂಜುಂಡೇಶ್ವರ ತಟ್ಟನೆ ಪ್ರತಕ್ಕನಾಗಿ ಅಮ್ಮ ಸತ್ಯವಂತೆ ನೈವೇದ್ಯಕ್ಕೆ ಇಟ್ಟ ವಿಷಾನ್ನವನ್ನ ನಾನೇ ಊಟ ಮಾಡಿದೆ. ಉಳಿದ ಶೇಷಾನ್ನವನ್ನ ನೀನು ಊಟವನ್ನ ಮಾಡಿ ನಿನ್ನ ಗಂಡನೊಡನೆ ಬಾಳು ಎಂದು ಆ ಭಗವಂತನು ಆಶೀರ್ವಾದವನ್ನು ಮಾಡಿದ್ದಾನೆ. ಆ ವೇಳೆಗೆ ಪತಿಯಾದಂತಹ ಶಿವಧರ್ಮನು ಮನೆಗೆ ಬಂದಿದ್ದಾನೆ. ಗಂಡ ಹೆಂಡತಿಯರಿಬ್ಬರು ಶಿವ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದಲೇ ಈ ಕ್ಷೇತ್ರಾಧಿಪತಿಗೆ ನಂಜುಂಡ ಎಂದು ಹೆಸರಾಗಿದೆ. ದಂಪತಿಗಳಿಬ್ಬರು ಶಿವ ಧ್ಯಾನವನ್ನು ಮಾಡ್ತಾ ಇದ್ದಾರೆ.

ಒಮ್ಮೆ ಮೈಸೂರಿನ ರಾಜ ಒಡೆಯರಿಗೆ ವಿಷ ಪ್ರಾಶನ ಮಾಡಿಸಬೇಕೆಂದು ವಂಚಕರು ಸಂಚಂದನ ಮಾಡಿ ಶ್ರೀಕಂಠೇಶ್ವರ ದರ್ಶನಕ್ಕೆ ಬಂದಾಗ ಅರ್ಚಕರ ಮೂಲಕ ತೀರ್ಥದಲ್ಲಿ ವಿಷವನ್ನು ಬೆರೆಸಿಕೊಡಬೇಕೆಂದು ತೀರ್ಮಾನಿಸಿ ರಾಜ ಒಡೆಯರು ಶ್ರೀಕಂಠೇಶ್ವರ ದರ್ಶನಕ್ಕಾಗಿ ಬಂದಿದ್ದಾರೆ. ಅರ್ಚಕರು ವಿಷ ಬೆರೆತ ತೀರ್ಥವನ್ನು ಕೊಡುವಾಗ ಅರ್ಚಕರ ಕೈ ನಡುಗಿದೆ. ಇದನ್ನು ಕಂಡಂತಹ ರಾಜ ಒಡೆಯರು ಅರ್ಚಕರೇ ನಿಮ್ಮ ಕೈ ನಡುಗಲು ಕಾರಣವೇನು ಎಂದು ಕೇಳಿದಾಗ ವಂಚಕರ ಸಂಚಿನ ಕಥೆಯನ್ನೆಲ್ಲ ಅರ್ಚಕರು ವಿವರಿಸಿದ್ದಾರೆ. ಆಗ ಒಡೆಯರು ಅದಿರಲಿ, ನೀವು ಈ ತೀರ್ಥವನ್ನು ವಿಷವೆಂದು ಭಾವಿಸಿ ನೀಡುವಿರೋ ಅಥವಾ ದೇವರ ತೀರ್ಥವೆಂದು ಕೊಡುವಿರೋ? ಎಲ್ಲಿ ಧೈರ್ಯವಾಗಿ ಆ ತೀರ್ಥವನ್ನು ಕೊಡಿ ಎನ್ನಲು ಆ ಅರ್ಚಕರು ತೀರ್ಥವನ್ನು ಕೈಗೆ ಹಾಕಿದಾಗ ಒಡೆಯರು ನಂಜುಂಡೇಶ್ವರನನ್ನು ಮನದಲ್ಲಿಯೇ ನೆನೆದು ಕುಡಿದು ಬಿಟ್ಟಿದ್ದಾರೆ. ಕೈ ಮಾತ್ರ ತಪ್ಪಾಗಿ ಕಂಡು ಬಂದಿದೆ. ಒಡೆಯರು ಎಲ್ಲವೂ ನಂಜುಂಡೇಶ್ವರನ ಕೃಪೆ ಎಂದು ಸಂತಸಪಟ್ಟು ನಂಜುಂಡೇಶ್ವರನ ದೇವಾಲಯಕ್ಕೆ ಪುನರುಜ್ಜೀವನಕ್ಕೆ ಕಾರಣೀಭೂತರಾಗಿದ್ದಾರೆ. ಹೀಗೆ ಅನೇಕ ಅನೇಕ ಪವಾಡಗಳನ್ನು ಅಂದಿನಿಂದ ಇಂದಿನವರೆಗೂ ನಡೆಸುತ್ತಾ ತನ್ನ ಮಹಿಮೆಯನ್ನು ತನ್ನ ಭಕ್ತರಿಗೆ ತೋರಿಸುತ್ತಿದ್ದಾರೆ. ಒಮ್ಮೆ ಮೈಸೂರಿನ ನವಾಬರಾಗಿದ್ದ ಟಿಪ್ಪು ಸುಲ್ತಾನರ ಪಟ್ಟದ ಆನೆಗೆ ಕಣ್ಣು ಹೋದಾಗ ಅದರ ನಿವಾರಣೋಪಾಯಕ್ಕೆ ಪರಿವಾರದವರೆಲ್ಲ ಯೋಚಿಸಿ ಭಗವಾನ್ ಶ್ರೀಕಂಠೇಶ್ವರನ್ನ ಪ್ರಾರ್ಥಿಸಿ ಹರಿಕೆಯನ್ನು ಮಾಡಿಕೊಂಡಿದ್ದಾರೆ. ಆಗ ನಂಜುಂಡೇಶ್ವರನ ಕೃಪೆಯಿಂದ ಆ ಪಟ್ಟದ ಆನೆಗೆ ಕಣ್ಣು ಕಾಣಲಾರಂಭಿಸಿದೆ. ಈ ಪವಾಡವನ್ನು ತಿಳಿದಂತಹ ಟಿಪ್ಪು ಸಂತೋಷಪಟ್ಟು ಹಕೀಂ ನಂಜುಂಡ ಎಂಬ ಬಿರುದಿನಿಂದ

ಕರೆದು ಒಂದು ಲಿಂಗವನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ಆ ಲಿಂಗಕ್ಕೆ ಟಿಪ್ಪು ಲಿಂಗ ಎಂದು ಕರೆದು ಅದನ್ನು ಈಗಲೂ ದೇವಸ್ಥಾನದಲ್ಲಿ ಯಾತ್ರೆಗೆ ಹೋದವರು ಕಾಣಬಹುದು. ಇಷ್ಟೇ ಅಲ್ಲದೆ ಸುಲ್ತಾನರು ಶ್ರೀ ನಂಜುಂಡೇಶ್ವರರಿಗೆ ಧರಿಸಲು ಹಾರವನ್ನು ಮತ್ತು ರತ್ನ ಖಚಿತವಾದಂತಹ ಒಂದು ಬಟ್ಟಲನ್ನು ಸ್ವಾಮಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹೀಗೆ ಈ ಶಿವಕ್ಷೇತ್ರವು ದಕ್ಷಿಣ ಕಾಶಿ ಭೂ ಕೈಲಾಸವೆಂದು ಜಗತ್ತಿನ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿ ಓಂಕಾರ ಸ್ವರೂಪನಾದ ನಂಜುಂಡೇಶ್ವರನು ಮಹಿಮೆಗಳ ಮಾಲೆಯನ್ನೇ ಧರಿಸಿ ಭಕ್ತರ ಮನೋಭೀಷ್ಟಗಳನ್ನು ಈಡೇರಿಸುತ್ತಾ ಭಕ್ತರ ಮನದೇವತೆಯಾಗಿ ನಂಜುಂಡೇಶ್ವರನು ನಂಜನಗೂಡಿನಲ್ಲಿ ವಿರಾಜಮಾನನಾಗಿದ್ದಾನೆ. ಯಾರು ಇಂತಹ ಪುಣ್ಯ ಕ್ಷೇತ್ರದ ಮಹಿಮೆಯನ್ನು ಕ್ಷೇತ್ರಾಧಿಪತಿಯಾದ ಶ್ರೀ ನಂಜುಂಡೇಶ್ವರನ ಮಹಿಮೆಗಳನ್ನು ಕೇಳುತ್ತಾರೋ ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಹರಸಲೆಂದು ಆ ದೇವನಲ್ಲಿ ಪ್ರಾರ್ಥಿಸಿ ಈ ಕೀರ್ತನಕ್ಕೆ ಮಂಗಳವನ್ನು ಪಾಡೋಣ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.